ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ವೈಶಾಖ ಮಾಸದ 14 ದಿನ ಅಂದರೆ 2026 ಇಸ್ವಿ ಮೇ ತಿಂಗಳ 4 ತಾರೀಕು ಸೋಮವಾರ. ಈಗ ಸಮಯ 5:58:50 ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಮಧುಶ್ರೀ ಅಶೋಕ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಇಂದು ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಎಎಸ್ ಬಾಲಸುಬ್ರಹ್ಮಣ್ಯ ಅವರಿಂದ, ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇನ್ನು 6:50 ರೈತರಿಗೆ ಸಲಹೆಗಳನ್ನು ಕೇಳಬಹುದು. 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು ಪ್ರಸಾರವಾಗುವುದು. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಬೆಳಿಗ್ಗೆ 8:30 ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವು. 8:35 ಆಕಾಶ ಬುಟ್ಟಿ, ಆಕಾಶವಾಣಿಯ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಶೇಷ ಚೇತನ ಮಹಾಂತೇಶ ಕಿವಡ ಸಣ್ಣವರ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಾ ಪಲ್ಲವ ಚಿತ್ರಗೀತೆಗಳು, 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಗುವುದು. 10:30 ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು, 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗುತ್ತದೆ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ, ಸಾರ್ಥಕ ಬದುಕಿನ ಅನನ್ಯ ಸಾಧಕಿ ಚೀನಾ ಮಂಗಳ, ಇವರ ಬಗ್ಗೆ ಮಾತನಾಡುತ್ತಾರೆ ವಿದ್ಯಾ ಶಿರಹಟ್ಟಿ. ಇದು ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಆರೋಗ್ಯ ಸಂಚಿಕೆಯಲ್ಲಿ ಮಹಿಳೆಯರಲ್ಲಿ ಹೃದಯಾಘಾತ ಕುರಿತು ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವೀಣಾ ನಂಜಪ್ಪ ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಇದು ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತಾದ ಕಾರ್ಯಕ್ರಮ. ಇದು ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚಿಸುತ್ತಾರೆ HR ಕೇಶವಮೂರ್ತಿ, ವ್ಯಾಖ್ಯಾನಿಸುತ್ತಾರೆ ಮಾರ್ಖಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಶ್ರೀನಿವಾಸ ಮೂರ್ತಿ. ಇನ್ನು ಸಂಜೆಯ ಕಾರ್ಯಕ್ರಮಗಳು ಹೀಗಿವೆ. 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ, 6:30 ಜಿಲ್ಲಾ ವಾರ್ತಾಪತ್ರ, ಇದು ಧಾರವಾಡ ಕೇಂದ್ರದ ಕೊಡುಗೆ. 6:51 ಕೃಷಿರಂಗ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವಂತಹ ಕಾಲುಬಾಯಿ ರೋಗ ಕುರಿತು ಡಾಕ್ಟರ್ ವೀರೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರದಲ್ಲಿ ಜನಪದ ಸಂಗೀತ. ತಿಪ್ಪಟೂರು ತಾಲೂಕು ಅರಳಗುಪ್ಪೆಯ ರೇಣುಕಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಬಹುದು. 7:45 ಸಿರಿಗಂಧ. 8:00 ಕರ್ನಾಟಕದ 2026 ಉಪಚುನಾವಣೆಯ ಫಲಿತಾಂಶ ಕುರಿತಾದ ಚರ್ಚೆ, ಇದು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 8:30 ಸಿರಿಗಂಧ ಕಾರ್ಯಕ್ರಮ ಮುಂದುವರೆಯುವುದು. 9:15 ಭಾವಗೀತೆಗಳು, ಸಂಪದ

ಆಕಾಶವಾಣಿ ಬೆಂಗಳೂರು ಶುಭೋದಯ ಕರ್ನಾಟಕ ಭಕ್ತಿ ರಚನೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಹರೇ ವೆಂಕಟ ಶೈಲವಲ್ಲಭ ಪಾಲಿಸೋ ನೀಯನ್ನ, ಶ್ರೀಪಾದರಾಯರ ರಚನೆ, ಹಾಡಿದ್ದಾರೆ ವಸಂತ ಗೌರಿ ಮಂಗಸುಳಿ.

ಇನ್ನು ಮುಂದೆ ಕೇಳಿ. ಮರಕ್ಕೆ ಬೇರು ಬಾಯಿ ಎಂದು ತಳದಿ ನೀರ ನೆರೆದರೆ. ಬಸವಣ್ಣನವರ ವಚನ, ಹಾಡಿದ್ದಾರೆ ಶಾಂತಾ ಜಯತೀರ್ಥ.

ಜನಮನದಲ್ಲಿ ಸದ್ಭಾವನೆ ಬಿತ್ತಲು ಇನ್ನೊಮ್ಮೆ ಬಾ ಗುರುರಾಯ. ಹಾಡಿದ್ದಾರೆ ನಾಗನಂದಿನಿ ವಿಶ್ವನಾಥ್. ಇದು ಪ್ರಾಣೇಶ ವಿಠಲ ಅವರ ರಚನೆ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಎಎಸ್ ಬಾಲಸುಬ್ರಹ್ಮಣ್ಯ ಅವರಿಂದ.
1: ಸಮೂಹ ಮಾಧ್ಯಮಗಳ ಪ್ರಮುಖ ಉದ್ದೇಶಗಳೆಂದರೆ ಜನತೆಗೆ ಮಾಹಿತಿ ಒದಗಿಸುವುದು, ಶಿಕ್ಷಣ ನೀಡುವುದು ಹಾಗೂ ಮನರಂಜಿಸುವುದು. ಪ್ರಮುಖ ಸಮೂಹ ಮಾಧ್ಯಮಗಳೆಂದರೆ ಪತ್ರಿಕೆಗಳು, ಬಾನುಲಿ, ಟಿವಿ ಮತ್ತು ಸಿನಿಮಾ. ಸಂವಹನ ತಂತ್ರಜ್ಞಾನಗಳ ಅತ್ಯಾಧುನಿಕ ಬೆಳವಣಿಗೆಗಳಿಂದಾಗಿ ಅಂತರ್ಜಾಲದ ಮೂಲಕ ಈ ಎಲ್ಲ ಮಾಧ್ಯಮಗಳು ಇಂದು ಮೊಬೈಲ್ ಇಲ್ಲವೇ ಕಂಪ್ಯೂಟರ್ಗಳ ಮೂಲಕ ಬಹುತೇಕರಿಗೆ ದೊರೆಯುತ್ತಿವೆ. ಸಾಮಾಜಿಕ ಮಾಧ್ಯಮಗಳು ನಮ್ಮ ಬಹುತೇಕ ಬಿಡುವಿನ ವೇಳೆಯನ್ನು ಆವರಿಸಿಕೊಂಡಿವೆ. ವೃತ್ತಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳನ್ನು ಇತಿಹಾಸ ಬರವಣಿಗೆಯಲ್ಲಿನ ಮೊದಲ ಕರಡು ಎಂದು ಬಣ್ಣಿಸಲಾಗುತ್ತದೆ. ಪತ್ರಿಕೆಗಳಲ್ಲಿ ಪ್ರಕಟವಾಗುವ ಸುದ್ದಿ, ಸುದ್ದಿಯ ಹಿನ್ನೆಲೆ, ಸಂಪಾದಕೀಯಗಳು, ಸುದ್ದಿ ವಿಶ್ಲೇಷಣೆಗಳು, ತಜ್ಞರ ಅಭಿಮತಗಳು, ಸಮಕಾಲೀನ ಸಾಮಾಜಿಕ, ರಾಜಕೀಯ, ಆರ್ಥಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಘಟನಾವಳಿಗಳನ್ನು ಕೂಲಂಕುಷವಾಗಿ ವಿವರಿಸುತ್ತವೆ. ಇದೇ ರೀತಿ ಟಿವಿ ಸುದ್ದಿವಾಹಿನಿಗಳು ದೃಶ್ಯಗಳ ಸಮೇತ ಸಮಕಾಲೀನ ಘಟನಾವಳಿಗಳ ಸಾಕ್ಷ್ಯಗಳನ್ನು ಬಹು ಸಮರ್ಥವಾಗಿ ವೀಕ್ಷಕರ ಮುಂದಿರಿಸುತ್ತವೆ. ಶಿಕ್ಷಣ ನೀಡುವುದರ ಜತೆಗೆ ದೃಶ್ಯ ಮಾಧ್ಯಮಗಳು ಅನೇಕ ಕ್ಷೇತ್ರಗಳಲ್ಲಿ ಜನತೆಗೆ ಅಗತ್ಯವಿರುವ ಕೌಶಲ್ಯಗಳನ್ನು ಬಹು ಯಶಸ್ವಿಯಾಗಿ ತಿಳಿಸಿಕೊಡುತ್ತಿವೆ. ಗೂಗಲ್ ಮತ್ತು ಯೂಟ್ಯೂಬ್ ವಾಹಿನಿಗಳ ಮೂಲಕ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಬೇಕಾದ ಕೌಶಲ್ಯಗಳನ್ನು ವೀಕ್ಷಕರು ಇಂದು ಪಡೆಯಬಹುದಾಗಿದೆ. ಅನೇಕ ಹಿರಿಯ ಶಿಕ್ಷಕರು ಮತ್ತು ತಂತ್ರಜ್ಞರು ತಮ್ಮ ಜ್ಞಾನ, ಕೌಶಲ್ಯಗಳು ಮತ್ತು ಅನುಭವಗಳನ್ನು ವಿಡಿಯೋಗಳ ಮೂಲಕ ಚಿತ್ರೀಕರಿಸಿ ಉಚಿತ ವೀಕ್ಷಣೆಗೆ ಅನುವು ಮಾಡಿಕೊಟ್ಟಿರುವುದು ನಿಜಕ್ಕೂ ಶ್ಲಾಘನೀಯ. ಅಂತರ್ಜಾಲದ ವಿಸ್ತರಣೆಯಿಂದಾಗಿ ಶಿಕ್ಷಣ ಮತ್ತು ಕೌಶಲ್ಯಗಳನ್ನು ಜಗತ್ತಿನ ಯಾವುದೇ ಭಾಗದಿಂದ ಇಂದು ಅಧ್ಯಯನ ಮಾಡುವುದು ಮತ್ತು ಹಂಚಿಕೊಳ್ಳುವುದು ಬಹು ಸುಲಭವಾಗಿದೆ. ಭಾಷೆ ಯಾವುದೇ ಇರಲಿ, ಅರ್ಥೈಸಿಕೊಳ್ಳುವುದು ಸಹ ಇಂದು ಬಹು ಸುಲಭ. ಯಂತ್ರ ಭಾಷಾಂತರ ಬಹು ಸುಲಭವಾಗಿ ಎಲ್ಲರಿಗೂ ದೊರೆಯುತ್ತಿದೆ. ಜ್ಞಾನದ ಹೆದ್ದಾರಿ ಈಗ ಎಲ್ಲರಿಗೂ ಮುಕ್ತವಾಗಿದೆ ಎನ್ನಬಹುದು. ಕಲಿಕೆಯ ಮನಸ್ಸಿರಬೇಕಷ್ಟೆ. ಆಧುನಿಕ ಸಮೂಹ ಮಾಧ್ಯಮಗಳು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಿವೆ. ಭಾರತ ಸರ್ಕಾರ ಅನೇಕ ಟಿವಿ ವಾಹಿನಿಗಳ ಮೂಲಕ ಉನ್ನತ ಶಿಕ್ಷಣದ ಪಾಠಗಳನ್ನು ಪ್ರಸಾರಿಸುತ್ತಿದೆ. ಈ ವಿಡಿಯೋ ಪಾಠಗಳನ್ನು ಕೇಳಿ ಪರೀಕ್ಷೆಗಳನ್ನು ಬರೆದು ಡಿಗ್ರಿ ಸರ್ಟಿಫಿಕೇಟ್ಗಳನ್ನು ಸಹ ಪಡೆಯಬಹುದಾಗಿದೆ. ಉನ್ನತ ಶಿಕ್ಷಣದಿಂದ ವಂಚಿತರಾದವರಿಗೆ ಅನೇಕ ಅವಕಾಶಗಳನ್ನು ಈ ಮಾಧ್ಯಮಗಳು ಒದಗಿಸಿಕೊಡುತ್ತಿವೆ. ಶಿಕ್ಷಣಕ್ಕೆ ಪೂರಕವಾದ ಅನೇಕ ವಿಡಿಯೋಗಳನ್ನು ನಿರ್ಮಿಸಿ ಅವುಗಳನ್ನು ಪ್ರಸಾರಿಸಲಾಗುತ್ತಿದೆ. ಮುಕ್ತ ವಿಶ್ವವಿದ್ಯಾಲಯಗಳು ತಮ್ಮದೇ ರೇಡಿಯೋ ಕೇಂದ್ರಗಳನ್ನು ಸ್ಥಾಪಿಸಿ ವಿದ್ಯಾರ್ಥಿಗಳಿಗೆ ನೆರವಾಗುತ್ತಿದ್ದಾರೆ. ಅತ್ಯಂತ ಮಹತ್ವದ ಬೆಳವಣಿಗೆ ಎಂದರೆ ಎಲ್ಲ ಬಾನುಲಿ ಮತ್ತು ಟಿವಿ ಕಾರ್ಯಕ್ರಮಗಳು ಇಂದು ಆನ್ಲೈನ್ ಮೂಲಕ ಲಭ್ಯವಿದ್ದು ಆಸಕ್ತರು ಅವುಗಳ ಲಾಭವನ್ನು ಪಡೆಯಬಹುದು. ಹಲವಾರು ಪ್ರಮುಖ ವಿಷಯಗಳನ್ನು ಕುರಿತು ರೇಡಿಯೋ ಪಾಠಗಳ ಕಾರ್ಯಕ್ರಮಗಳನ್ನು ಬಾನುಲಿ ಕೇಂದ್ರಗಳನ್ನು ನಡೆಸುತ್ತಿವೆ. ಇವು ಪೂರಕ ಜ್ಞಾನವನ್ನು ಆಸಕ್ತರಿಗೆ ಒದಗಿಸುತ್ತವೆ. ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ನೆರವಾಗುವ ದೃಷ್ಟಿಯಿಂದ ದೂರದರ್ಶನ ಕೇಂದ್ರಗಳು ಪ್ರತ್ಯೇಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತವೆ. ಹಿರಿಯ ಶಿಕ್ಷಕರು ಮತ್ತು ತಜ್ಞರ ಸಲಹೆಗಳು ಇಂತಹ ಪರೀಕ್ಷೆಗಳನ್ನು ಎದುರಿಸಲು ವಿದ್ಯಾರ್ಥಿಗಳಿಗೆ ನೆರವಾಗುತ್ತವೆ. ಅನೇಕ ದಿನಪತ್ರಿಕೆಗಳು ಪಠ್ಯಕ್ರಮ ಆಧಾರಿತ ಪಾಠಗಳನ್ನು ಪ್ರಕಟಿಸಿ ವಿದ್ಯಾರ್ಥಿಗಳಿಗೆ ನೆರವಾಗುತ್ತಿವೆ. ಸಮೂಹ ಮಾಧ್ಯಮಗಳು ಜ್ಞಾನ ಪ್ರೀತಿಯನ್ನು ಜಾಗತಿಕ ಮಟ್ಟಕ್ಕೆ ವಿಸ್ತರಿಸಿರುವುದು ಮಹತ್ತರ ಬೆಳವಣಿಗೆಯಾಗಿದೆ.
0: ಇದುವರೆಗೆ ಡಾಕ್ಟರ್ ಎಎಸ್ ಬಾಲಸುಬ್ರಹ್ಮಣ್ಯ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕೇಳ್ತಾ ಇದ್ದೀರಿ ಕನ್ನಡ ರತ್ನಭಂಡಾರ. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಭಿನ್ನ ರೀತಿಯಲ್ಲಿ ಕೆಲಸ ಮಾಡಿದವರು ರವಿ ಬೆಳಗೆರೆ. ಅನೇಕರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟಿಸಿದರು. ಅವರು ಬರೆಯದ ವಿಚಾರವೇ ಇಲ್ಲ ಅನ್ನುವ ಹಾಗೆ ಎಲ್ಲ ವಸ್ತು ವಿಷಯ ಆರಿಸಿಕೊಂಡು ಪ್ರಸ್ತುತಪಡಿಸಿದರು. ಪತ್ರಕರ್ತ ರವಿ ಬೆಳಗೆರೆ ಅವರ ವಿಚಾರ.
1: ಕಾರ್ಗಿಲ್ ಅನ್ನು ನೋಡ್ತೀನಿ ಅನ್ನೋಂತಹ ಭರವಸೆನೇ ಇರಲಿಲ್ಲ. ಯಾಕೆಂದ್ರೆ ಶ್ರೀನಗರ ಅಂತ ಒಂದು ಕೇಂದ್ರ ಏನಿದೆ, ಕಾಶ್ಮೀರದ ರಾಜಧಾನಿ ಏನಿದೆ, ಎರಡು ರಾಜಧಾನಿಗಳಿವೆ ಕಾಶ್ಮೀರಕ್ಕೆ, ಅದರ ಪೈಕಿ ಒಂದು ಶ್ರೀನಗರದಲ್ಲಿ ಇಳಿದಾಗ ಅಷ್ಟೊತ್ತಿಗೆ ವಾರ್ಫೀಲ್ಡ್ಗೆ ಯಾವ ಜರ್ನಲಿಸ್ಟ್ ಹೋಗೋ ಹಾಗಿಲ್ಲ ಅಂತಂತೇಳಿ ಒಂದು ನಿರ್ಬಂಧನೆಯನ್ನು ಆರ್ಮಿ ಹೇರ್ಬಿಟ್ಟಿತ್ತು. ಆಮೇಲೆ ನನಗೆ ಕೇಂದ್ರದಲ್ಲಿ ಪರಿಚಯ ಇದ್ದಂಥ ಒಬ್ಬಿಬ್ಬರು ಏನು ಮಂತ್ರಿಗಳಿದ್ರು, ಅವ್ರು ಯಾರು ನನ್ನ ಕೈಗೆ ಅವಾಗ ಸಿಗಲಿಲ್ಲ. ಆಮೇಲೆ ಅವರಿಂದ ನಾನು ತುಂಬ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಳ್ಳೋ ಹಾಗಿರಲಿಲ್ಲ. ಯಾಕೆಂದರೆ ಅವರಿಗೆ ತಮ್ಮ ದೇಶದ ಗೌರವದ ಪ್ರಶ್ನೆ, ಈ ಪತ್ರಕರ್ತರನ್ನು ಕಳಿಸಿದ್ರೆ ಏನು ಬರೀತಾರೋ ಅಂತ ಒಂದು ಆತಂಕ ಇತ್ತು. ಶ್ರೀನಗರದಲ್ಲಿ ನನಗೆ ಮೇಜರ್ ಪುರುಷೋತ್ತಮ ಅಂಥೇಳಿ ನಾನು ಅವರನ್ನು ಯಾವತ್ತೂ ನೆನೆದರೂ ತುಂಬ ಭಾವುಕನಾಗಿ ಪ್ರೀತಿಯಿಂದ ನೆನೀತಾನೆ. ಆತನ ದೇಹದಲ್ಲಿ ಒಂದು 25 ಬುಲೆಟ್ ನುಗ್ಗಿ ಆತ ತೀರಿಹೋದರು. ಅಂಥ ಮೇಜರ್ ಪುರುಷೋತ್ತಮ್ ಆಫೀಸ್ನಲ್ಲಿ ಕುಳಿತವರು, ಸರ್ ನಾನು ಹೀಗೆ ನಾನು ಬೆಂಗಳೂರಿಂದ ಬಂದಿದ್ದೀನಿ, ಐ ಎಮ್ ಎ ಸೌತ್ ಇಂಡಿಯನ್ ಅಂದ ತಕ್ಷಣ ಅವರಿಗೆ ಯಾಕೆ ನನ್ನ ಮೇಲೆ ಮಮಕಾರ ಉಂಟಾಯಿತೋ, ಯಾಕೆ ಪ್ರೀತಿ ಉಂಟಾಯಿತೋ ಇದು ಗೊತ್ತಾಗಲಿಲ್ಲ ನನಗೆ. ಮುಖ ನೋಡಿದ ಕೂಡಲೇ ಕೆಲವರು ಇಷ್ಟಪಡ್ತೀವಲ್ಲ, ಹಾಗೆ ಆ ಥರ ಇನ್ಸ್ಟೆಂಟಾಗಿ ಹಿ ಸ್ಟಾರ್ಟೆಡ್ ಲೈಕಿಂಗ್ ಮೀ. ಮೇಜರ್ ಪುರುಷೋತ್ತಮ್ಗೆ ನಾನು ಬಹಳ ಋಣಿಯಾಗಿರಬೇಕು. ಅವರು ನನ್ನನ್ನು ಮೊದಲು ಕಾರ್ಗಿಲ್ನ ರಣರಂಗಕ್ಕೆ ಕರ್ಕೊಂಡು ಹೋದಂತಹ ಆರ್ಮಿ ಆಫೀಸರ್ ಅವರು, ಪಿ ಆರ್ ಓ ಆಗಿದ್ದರು ಅವರು. ಅಲ್ಲಿ ನಾನು ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದೀನಿ ನನ್ನ ಜೊತೆ ಬಂದ್ಬಿಡು ಅಂತಂದರು. ಕಾರ್ಗಿಲ್ ತಲುಪೋದಕ್ಕೆ ಮುಂಚೆ ನಾವು ಒಂದು ಸುಮಾರು 14 ತಾಸುಗಳ ಪ್ರಯಾಣ ಮಾಡಬೇಕಾಗುತ್ತೆ ಶ್ರೀನಗರದಿಂದ. 14 ಅವರ್ಸ್ ಆಫ್ ಬಸ್ ಆರ್ ಟ್ರಕ್ ಡ್ರೈವಿಂಗ್ ಅಂತಿರುತ್ತೆ. ಆ ಟ್ರಕ್ಗಳಲ್ಲಿ ಹೋಗಿ ನಾವು ಪಂದ್ರಾಸ್ ಅನ್ನುವಂತಹ ಒಂದು ಊರು ಸೇರ್ತೀವಿ ಫಸ್ಟು. ಆ ಪಂದ್ರಾಸ್ ನಗರಕ್ಕೆ ಕಾಲಿಡುವಷ್ಟು ಹೊತ್ತಿಗೆ ನಮಗೆ ಯುದ್ಧದ ಭಯಾನಕತೆ ಮತ್ತು ಭೀಕರತೆ ಏನು ಅಂತಂತೇಳಿ ಸ್ಪಷ್ಟವಾಗಿ ಅರ್ಥ ಆಗೋಯ್ತು. ಯಾಕಂದರೆ ಎಷ್ಟೋ ಸಲ ನಮ್ಮ ಬಸ್ಸಿಗೆ ಕೆಲವೇ ಗಜಗಳ ಅಂತರದಲ್ಲಿ ಶೆಲ್ ಬೀಳೋದು, ಗುಂಡಿನ ಶಬ್ದ ಅಂತೂ ನಮಗೆ ಉದ್ದಕ್ಕೂ ಕೇಳಿಸ್ತಾ ಇರೋದು. ಅಂತಹ ಒಂದು ಜಾಗಕ್ಕೆ ಹೋದೆ. ಆ ಕಾರ್ಗಿಲ್ ಪಟ್ಟಣವನ್ನು ನಾನು ನೋಡಿದಾಗ ಇದ್ದಕ್ಕಿದ್ದಂಗೆ ನನಗೆ ಅನಿಸಿದ್ದೇನೆಂದರೆ, ಈ ಯುದ್ಧದಲ್ಲಿ ನಾವು ಸೋತೋಗ್ಬಿಟ್ರೆ ಇಡೀ ಭಾರತ ದೇಶ ಹಿಂಗೆ ಡೆಸ್ಟ್ರಾಯ್ ಆಗಿ ಇದು ಬಿಡುತ್ತಲ್ವಾ ಅಂತ ಒಂದು ಭಯ ಕಾಡ್ತಾ ಇತ್ತು ನನಗೆ. ಅಂದರೆ ಒಂದು ನರ ಮನುಷ್ಯನ ಸುಳಿವು ಸಿಗೋದಿಲ್ಲ ನಿಮಗೆ ರಸ್ತೆಯಲ್ಲಿ. ಆಮೇಲೆ ಮೂಗಿಗೆ ಇಟ್ಕೊಂಡಂತಹ ಕರ್ಚೀಪನ್ನು ತೆಗೆಯೋಕ್ಕೆ ಸಾಧ್ಯವಾಗದೇ ಇರುವಷ್ಟು ದುರ್ವಾಸನೆ. ಅಲ್ಲಿ ಶೆಲ್ಲಿಂಗ್ ಆಗಿ ಪ್ರಾಣಿಗಳು ಮನುಷ್ಯರು ಸತ್ತೋಗಿದ್ದರಿಂದ, ಮುಖ್ಯವಾಗಿ ಪ್ರಾಣಿಗಳು ಸತ್ತೋಗಿದ್ದರಿಂದ ತುಂಬ ವಾಸನೆ ಇತ್ತು. ಆಮೇಲೆ ಆ ವಾಸನೆಯನ್ನು ಮೀರಿದಂತಹ ಈ ಗಂಧಕದ ವಾಸನೆ ಇರೋದು, ಸಲ್ಫರ್ ಸ್ಮೆಲ್ ಇರೋದು, ಶಬ್ದಗಳಂತೂ ನಮಗೆ ಕಿವಿ 15 ದಿವಸ ಕೇಳೋದೇ ಇಲ್ಲ. ಇನ್ನು 15 ದಿವಸ ನಾವು ಇಲ್ಲೇ ಇದ್ದರೆ ಕಿವಿ ನಮ್ಮದು ಕೆಪ್ಪಾಗಿ ಹೋಗುತ್ತೆ ಅನ್ನೋಷ್ಟು ಭಯಾನಕವಾದ ಸೌಂಡ್ಸ್ ಇರೋದು. ಮತ್ತು ನಾನು ಹೋಗೋಷ್ಟೊತ್ತಿಗಾಗಿ ಸಾಯಂಕಾಲ. ಈ ಯುದ್ಧದ ಒಂದು ಅತ್ಯುತ್ತಮ ಆಶ್ಚರ್ಯಕರ ತಂತ್ರ ಏನು ಅಂತಂದರೆ, ಬೆಳಗಿನ ಜಾವದ ಹೊತ್ತಿಗೆ ಒಂದು ಶೆಲ್ಲಿಂಗ್ ಶುರುವಾಗುತ್ತೆ. ಅಂದರೆ 6 ಗಂಟೆ ಇನ್ನೂ ಚುಮು ಚುಮು ಅಂತ ಅನ್ನೋರ್ಗ ಒಂದು ಧಡಾರ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದು ಸುಮಾರು ಒಂದು 2 ಅವರ್ಸ್ ಕಂಟಿನ್ಯೂಸ್ ನಡೆಯುತ್ತೆ. ಶೆಲ್ ಎಲ್ಲಿ ಬಂದು ಬೀಳುತ್ತೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಖಾಲಿ ಶೆಲ್ ಎಕ್ಸ್ಪ್ಲೋರ್ಡ್ ಆಗೋದಿಲ್ಲ, ಒಂದೊಂದ್ಸಲ ಎಲ್ಲ ಶೆಲ್ಲೂ ಎಕ್ಸ್ಪ್ಲೋರ್ಡ್ ಆಗೋದಿಲ್ಲ. ಹಾಗೆ ಎಕ್ಸ್ಪ್ಲೋರ್ಡ್ ಆಗದೇ ಇರುವಂತಹ ಶೆಲ್ ಬಂದು ಮೈ ಮೇಲೆ ಬಿದ್ದರೆ ಸತ್ತೋಗ್ತೀವಿ, ಯಾಕಂದರೆ 47 kg ಇರುತ್ತೆ ಅದು. ಸರಿ, ಬೆಳಿಗ್ಗೆ ಶುರುವಾದ್ದು 10:30-11 ಅಷ್ಟೊತ್ತಿಗೆ ನಿಂತು ಹೋಗುತ್ತೆ. ಆಮೇಲೆ ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಶುರು ಮಾಡಿದ್ದನ್ನು 4:30-4:30 ಮುಂದುವರಿಸುತ್ತೆ. ರಾತ್ರಿ ಮತ್ತೆ ನೀವು ಇನ್ನೇನು ಮಲಗಣ ಆಯ್ತಪ್ಪ, ಸುಸ್ತಾಯಿತು ನನಗೆ, ದಣವಾದೇನ ಅಲ್ಲಿ ಹೊಡೆದೆ ಇಲ್ಲಿ ಹೊಡೆದೆ ಅಂತ ಮಲಗಣ ಅನ್ನೋಷ್ಟು ಮತ್ತೆ ಸ್ಟಾರ್ಟ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಹೆರಾಸಿಂಗ್ ಫೈರ್ ಅಂತಲೇ HF ಅಂತಾರೆ ಇದನ್ನು ಮಿಲಿಟರಿ ಭಾಷೆಯಲ್ಲಿ. ಇನ್ನೊಂದು ದೇಶದ ಜನರನ್ನ ಹೆರಾಸ್ ಮಾಡೋದು, ಹೆರಾಸಿಂಗ್ ದಿ ಆರ್ಮಿ, ಹೆರಾಸಿಂಗ್ ದಿ ಎನಿಮಿ, ಅಂದರೆ ಅವನನ್ನು ಹಿಂಸೆಗೊಳಪಡಿಸೋದು, ಅವನನ್ನ ತೊಂದರೆಗೊಳಪಡಿಸೋದು, ಅದು ಈ ಶೆಲ್ಲಿಂಗ್ನ ಮುಖ್ಯ ಇದು. ನಮಗೆಲ್ಲ ತುಂಬ ಚೆನ್ನಾಗಿ ಟ್ರೈನಪ್ ಮಾಡಿದರು. ಹೋದ ತಕ್ಷಣ, ಯುದ್ಧರಂಗಕ್ಕೆ ಹೋದ ತಕ್ಷಣ ಸೈನ್ಯ ಮಾಡಿದ ದೊಡ್ಡ ಅತಿದೊಡ್ಡ ಉಪಕಾರ ಏನು ಅಂತಂದರೆ, ಶೆಲ್ಲಿಂಗ್ ಶುರುವಾದ ಕೂಡಲೇ ನೀವೇನು ಮಾಡಬೇಕು ಅಂತಂತೇಳಿ, ಧಡಾರ್ ಅಂತ ಶಬ್ದ ಕೇಳಿದ ತಕ್ಷಣ ಬೋರಲ್ಲಿ ಮಲ್ಕೋಬೇಕು, ಬೀಳಬೇಕು ರಸ್ತೆ ಮೇಲೆ. ಆನಂತರ ಅದು ರೂಢಿ ಮಾಡ್ಕೊಂಡ್ವಿ. ಬಂಕರ್ಗಳಲ್ಲಿ ಜೀವನ ಮಾಡೋದು ರೂಢಿ ಮಾಡ್ಕೊಂಡ್ವಿ. ಊಟ ಇಲ್ಲದೆ ಓಡಾಡೋದು ಹೇಗೆ ಅನ್ನೋದನ್ನ ರೂಢಿ ಮಾಡ್ಕೊಂಡ್ವಿ. 3 ದಿವಸ 4 ದಿವಸ ಬರೀ ಚಾಕ್ಲೇಟ್ ತಿಂದು ಸರ್ವೈವ್ ಆಗಬೇಕು. ಅಲ್ಲಿ ಫ್ರೋಜನ್ ಚಾಕ್ಲೇಟ್ಸ್ ಅಂತಂತೇಳಿ ಸೈನಿಕರಿಗೆ ಏನು ಕೊಡೋರು, ವಿಟಮಿನ್ ಚಾಕ್ಲೇಟ್ಸ್ ಇರ್ತದೆ. ಒಂದು ಚಾಕ್ಲೇಟ್ಸ್ ಇದ್ರೆ ನೀವು ಒಂದು ಊಟ ಮಾಡಿದಷ್ಟೇ ಹೊಟ್ಟೆ ತುಂಬುತ್ತೆ, ಎನರ್ಜಿ ಇರ್ತದೆ. ಆ ಥರದ್ದನ್ನೆಲ್ಲ ರೂಢಿ ಮಾಡ್ಕೊಂಡ್ವಿ.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪತ್ರಕರ್ತ ರವಿ ಬೆಳಗೆರೆ ಅವರ ಸಂದರ್ಶನದ ಆಯ್ದ ಭಾಗ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಸ್ ಶಂಕರನಾರಾಯಣ.

0: ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ
2: ವಾಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
0: ಕನ್ನಡ

0: ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ಇವತ್ತು ನಾವು ಕಟ್ಟಡ ಕಾರ್ಮಿಕರ ಮೇಲೆ ದೌರ್ಜನ್ಯ ಅಥವಾ ಶೋಷಣೆ ನಡೆದರೆ ಅವರು ಯಾರಿಗೆ ದೂರು ನೀಡಬಹುದು ಮತ್ತು ಏನೇನು ಪರಿಹಾರಗಳಿವೆ ಅನ್ನೋದನ್ನು ಮಾಹಿತಿ ಮಾಡಿಕೊಳ್ಳೋಣ. ಮಾಹಿತಿ ಮಾಡಿಕೊಡಲು ವಕೀಲರಾದ ಮಂಜೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಮಸ್ಕಾರ.
2: ಸರ್, ನಮಸ್ತೆ ಸರ್.
1: ಸಾಮಾನ್ಯವಾಗಿ ಕಟ್ಟಡ ಕಾರ್ಮಿಕರು ಖಾಸಗಿ ಕ್ಷೇತ್ರದಲ್ಲಿ ಪಾಪ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ಎಲ್ಲ ಅನೇಕ ರೀತಿಯಾದಂಥ ಶೋಷಣೆ ನಡೀತದೆ. ಅಲ್ಲಿ ಹೇಗೆ ಸರ್ ಅವರು ಏನಾದರೂ ಸಮಸ್ಯೆಗಳನ್ನು ಎದುರಿಸಿದರೆ ಯಾರಿಗೆ ದೂರು ಕೊಡಬೇಕು?
2: ನಮ್ಮ ಕರ್ನಾಟಕದಲ್ಲಿ ಕಾರ್ಮಿಕ ಇಲಾಖೆ ಬಹಳಷ್ಟು ಸೇವೆಯನ್ನು ಮಾಡ್ತಾ ಇರುವಂಥದ್ದು ಸರ್. ಆ ಕಾರ್ಮಿಕರಿಗೆ ನಾವು ಸಾಕಷ್ಟು ಸಮಯಾವಕಾಶವನ್ನು ನೀಡ್ತಾ ಇಲ್ಲ. ಕೆಲಸ ಸಮಯದಲ್ಲಿ ಯಥೇಚ್ಛವಾದಂತಹ ಸಮಯದಲ್ಲಿ ದುಡಿಸ್ತಾ ಇರುವಂಥದ್ದು, ಕಡಿಮೆ ಕೂಲಿಯನ್ನು ನೀಡ್ತಾ ಇರುವಂಥದ್ದು, ಅವರಿಗೆ ಯಾವುದೇ ವೈದ್ಯಕೀಯ ಸೌಲಭ್ಯ ಆಗ್ಬೋದು, ಆರ್ಥಿಕ ಸೌಲಭ್ಯ ಆಗ್ಬೋದು, ಅವ್ರ ಮಕ್ಕಳಿಗೆ ಯಾವುದೇ ವಿದ್ಯಾಭ್ಯಾಸ ಸೌಲಭ್ಯ ಆಗ್ಬೋದು, ಅವ್ರದ್ದು ಯಾವುದನ್ನೂ ಸಹಿತ ನೀಡದಲೆ ಕೇವಲ ಕೂಲಿ ಕಾರ್ಮಿಕ ರೀತಿಯಾಗಿ ಅವರನ್ನ ನೋಡ್ತಾ ಇರುವಂಥದ್ದನ್ನು ನಾವು ಗಮನಿಸಿದ್ದೀವಿ ಸರ್. ಈ ಕಾರ್ಮಿಕ ಇಲಾಖೆ ಅವರಿಗೆ ಒಂದು ಕಾರ್ಡನ್ನು ಕೊಡ್ತಾ ಇದೆ ಸರ್. ಅವರು ಕಾರ್ಮಿಕರು ಅನ್ನೋದಕ್ಕೆ ಅವರನ್ನು ನೋಂದಾಯಿಸ್ಕೊಂಡು ಅವರಿಗೆ ಸೌಲಭ್ಯವನ್ನು ನೀಡ್ತಾ ಇರುವಂಥದ್ದು ಸರ್ ಕಾರ್ಮಿಕ ಇಲಾಖೆಯಲ್ಲಿ. ಮತ್ತು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ ಏನಿದೆ ಅದೂ ಸಹಿತ ಕಾರ್ಮಿಕ ವರ್ಗದವರಿಗೆ ನೀಡ್ತಾ ಇರುವಂಥದ್ದು ಸರ್. ಹಾಗೆ ಈ ಅಪಘಾತ ಪರಿಹಾರಕ್ಕೆ ಸಂಬಂಧಪಟ್ಟಂತೆ, ವೈದ್ಯಕೀಯ ಸಹಾಯ ಸಂಬಂಧಪಟ್ಟಂತೆ ನಾವು ಸಹಜವಾಗಿ ನೋಡ್ತಾ ಇದ್ದೀವಿ ಸರ್. ಈ ಕಾರ್ಮಿಕರು ಪಾಪ ಜೀವನವನ್ನು ನಡೆಸುವಂಥ ಸಂದರ್ಭದಲ್ಲಿ ಯಾವುದೋ ಕಟ್ಟಡದ ಮೇಲಿಂದ ಬಿದ್ದೋ ಅಥವಾ ಎಲ್ಲೋ ಅವರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯಾವುದೋ ಮಿಷನರಿಗೆ ಒಳಪಟ್ಟು ಅವರ ಅಂಗಗಳನ್ನು ಕಳ್ಕೊಳ್ಳೋ ಅಂಥದ್ದು ಇದೆಲ್ಲ ನೋಡ್ತಾ ಇದ್ದೀವಿ. ಬಟ್ ಅವ್ರು ಏನು ಅಂದರೆ ಅವರ ಜೀವನವೇ ಅಂಗ ನ್ಯೂನತೆಯಿಂದ ಕೊಲಪ್ಸ್ ಆಗುವಂಥ ಸಾಧ್ಯತೆಗಳಿರ್ತವೆ ಸರ್. ಹಾಗಾಗಿ ಕಾರ್ಮಿಕರು ಅಂತ ನಾವು ಹೇಳ್ಕೋಬೇಕು ಅಂದರೆ ಅವರು ಕಾರ್ಮಿಕ ಇಲಾಖೆಗೆ ಹೋಗಿ ಅವರು ಒಂದು ನೋಂದಾಯಿತವಾದಂತಹ ಅವ್ರಿಗೊಂದು ಕಾರ್ಡನ್ನು ಪಡ್ಕೋಬೇಕು.
1: ಕಾರ್ಡ್ ಪಡ್ಕೊಂಡ್ರೆ ಸೌಲಭ್ಯಗಳು ಏನು ಅಂತ ಅನ್ನೋದು ಗೊತ್ತಾಗ್ತದೆ. ಈಗ ಅಲ್ಲಿ ಅವರಿಗೆ ಶೋಷಣೆ ನಡೀತದೆ, ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ, ಆವಾಗ ಅವರು ದೂರನ್ನು ಎಲ್ಲಿ ಕೊಡಬೇಕು? ತಾವು ಹೇಳಿದಂಗೆ ಕಾರ್ಮಿಕ ಇಲಾಖೆಗೆ ಸಂಪರ್ಕ ಮಾಡಬೇಕಾಗತ್ತಾ? ಪೊಲೀಸ್ ಸ್ಟೇಷನ್ಗೂ ಕೂಡ ಹೇಗೆ? ಅದು
2: ಅವ್ರಿಗೆ ವಿಶೇಷವಾಗಿ ಕಾರ್ಮಿಕ ಸಹಾಯವಾಣಿ ಅಂತೇಳಿ ಅವ್ರಿಗೊಂದು ಸಹಾಯವಾಣಿ ನಮ್ಮ ಕಾರ್ಮಿಕ ಇಲಾಖೆಯಿಂದ ಕೊಟ್ಟಿದ್ದಾರೆ.
1: ಹೇಳಿ.
2: ಆ ಒಂದು ಆ ಸಹಾಯವಾಣಿ ಯಾವುದು ಅಂದ್ರೆ 1555214 1555214. ಯಾವುದಾದ್ರೂ ಇವ್ರ ಮೇಲೆ ಹಲ್ಲೆಗಳು ದೌರ್ಜನ್ಯಗಳು ನಡೆದಂತ ಸಂದರ್ಭದಲ್ಲಿ ಸಹಜವಾಗಿ ನಮ್ಮ ಭಾರತದ ಎಲ್ಲಾ ಪ್ರಜೆಗಳಿಗಿರುವಂತಹ ಕಾನೂನು ಏನಿದೆ ಅವ್ರಿಗೂ ಅದೇ ಕಾನೂನು ಇದೆ. ಜೊತೆಗೆ ಪೊಲೀಸ್ ಠಾಣೆಯಲ್ಲೂ ಸಹಿತ ದೂರನ್ನು ದಾಖಲು ಮಾಡಬಹುದು.
1: ಮತ್ತೆ ಎಲ್ಲರೂ ಸಾಮಾನ್ಯವಾಗಿ ಎಲ್ಲಾ ಕಾರ್ಖಾನೆಗಳಲ್ಲಿ ಕಾರ್ಮಿಕರ ಸಂಘಟನೆಗಳು ಇರ್ತವೆ, ಸಂಘಗಳು ಇರ್ತವೆ. ಅದ್ರ ಮೂಲಕವಾಗಿ ಅವರ ನಾಯಕರ ಮೂಲಕವಾಗಿ ಕೂಡ ಪರಿಹಾರವನ್ನ ಪಡೀಲಿಕ್ಕೆ ಪ್ರಯತ್ನ ಮಾಡಬಹುದು. ದೂರನ್ನ ಕೊಟ್ಟು ಹೇಗೆ ಮುಂದುವರಿಬೇಕು ಅಂತ ಎಲ್ಲಾ ಸಲಹೆಗಳನ್ನ ಪಡಿಬಹುದು.
2: ಖಂಡಿತವಾಗಿ.
1: ಈ ಒಂದು ವಿಷಯವಾಗಿ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಮಂಜೇಶ್ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
2: ಧನ್ಯವಾದಗಳು ಸರ್.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ಈಗ ರೈತರಿಗೆ ಸಲಹೆ.
1: ನೆಲ್ಲಿಕಾಯಿಯನ್ನ ಉತ್ತಮ ಯಕೃತ್ ಟಾನಿಕ್ ಆಗಿ ಬಳಸ್ತಾರೆ. ಈ ಬೆಳೆಯನ್ನ ಹಲವಾರು ಔಷಧಿಗಳ ತಯಾರಿಕೆಯಲ್ಲಿ ಮತ್ತು ಕೇಶವರ್ಧಕದಲ್ಲಿ ಉಪಯೋಗಿಸಲಾಗುತ್ತೆ. ಬೆಟ್ಟದ ನೆಲ್ಲಿಯ ತಳಿಗಳು ಬನಾರಸಿ, ಚಕ್ಕಯ್ಯ, ಫ್ರಾನ್ಸಿಸ್, ಎನೆ 4 ಕೃಷ್ಣ, ಎನೆ 5 ಕಾಂಚನ್, ಎನೆ 6, ಎನೆ 7, ಎನೆ 10 ಮತ್ತು BSR 1 ಭವಾನಿ ಸಾಗರ್ ಇವು ತಳಿಗಳಾಗಿವೆ. ಬೆಟ್ಟದ ನೆಲ್ಲಿಯ ಬೆಳೆಯಲು ಸೂಕ್ತವಾದ ಮಣ್ಣು ಯಾವುದೆಂದರೆ ಲಘು ಮಣ್ಣಿನಿಂದ ಜೇಡಿ ಮಣ್ಣುಗಳವರೆಗೆ ವಿವಿಧ ಮಣ್ಣುಗಳಲ್ಲಿ ಬೆಟ್ಟದ ನೆಲ್ಲಿಯನ್ನು ಬೆಳಿಬೋದು. ಈ ಬೆಳೆಯನ್ನು ಒಣ ಪ್ರದೇಶದಲ್ಲಿ ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ಲವಣವಿರುವ ಮಣ್ಣಿನಲ್ಲೂ ಸಹ ಬೆಳಿಬೋದಾಗಿದೆ. ಬೆಟ್ಟದ ನೆಲ್ಲಿಯ ಬೇಸಾಯ ಸಾಮಗ್ರಿಗಳು ಪ್ರತಿ ಎಕರೆಗೆ ಸಸಿಗಳು 200, ಕೊಟ್ಟಿಗೆ ಗೊಬ್ಬರ 4 ಟನ್ನು, ರಾಸಾಯನಿಕ ಗೊಬ್ಬರಗಳು ಸಸಾರಜನಕ 90 ಕಿಲೋಗ್ರಾಂ, ರಂಜಕ 120 ಕಿಲೋಗ್ರಾಂ ಮತ್ತು ಪೊಟ್ಯಾಶ್ 50 ಕಿಲೋಗ್ರಾಂ. ಬೆಟ್ಟದ ನೆಲ್ಲಿಯ ನಾಟಿ ಸಸಿಗಳು ಸಸಿಗಳನ್ನು ಮಳೆಗಾಲದಲ್ಲಿ 4.5 ಮೀಟರ್ ಮತ್ತು 4.5 ಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕು. ಕೊಯ್ಲು ಮತ್ತು ಇಳುವರಿಯ ಸಮಯ ನಾಟಿ ಮಾಡಿದ ಸುಮಾರು 4-5 ವರ್ಷಗಳ ನಂತರ ಈ ಬೆಳೆಯು ಕಾಯಿ ಬಿಡಲು ಪ್ರಾರಂಭಿಸುತ್ತದೆ. ಚೆನ್ನಾಗಿ ಬೆಳೆದ 10 ವರ್ಷದ ಒಂದು ಮರದಿಂದ ಸುಮಾರು 50-70 ಕಿಲೋಗ್ರಾಂ ಕಾಯಿಗಳನ್ನು ಕೊಯ್ಲು ಮಾಡಬಹುದಾಗಿದೆ. ಮಧುನಾಶಿನಿ. ಮಧುಮೇಹ ರೋಗ ನಿವಾರಕ ಗಿಡವೆಂದು ಪ್ರಚಲಿತವಾಗಿರುವ ಮಧುನಾಶಿನಿ ಒಂದು ಔಷಧೀಯ ಗುಣವುಳ್ಳ ಬಳ್ಳಿಯಾಗಿದೆ. ಈ ಬೆಳೆಯನ್ನು ವಿವಿಧ ಮಣ್ಣುಗಳಲ್ಲಿ ಬೆಳೆಯಬಹುದಾದರೂ ಚೆನ್ನಾಗಿ ನೀರು ಬಸಿದು ಹೋಗುವ ಕೆಂಪು ಗೋಡು ಮಣ್ಣು ಅಥವಾ ಕಡಿಮೆ ಆಳದ ಮಧ್ಯಮ ಕಪ್ಪು ಮಣ್ಣು ಸೂಕ್ತವಾಗಿರುತ್ತೆ. ಬೇಸಾಯ ಸಾಮಗ್ರಿಗಳು ಸಸಿಗಳು 900, ಬೀಜದಿಂದ ಅಭಿವೃದ್ಧಿಪಡಿಸಲು 8-1200 ಗ್ರಾಮು, ಕೊಟ್ಟಿಗೆ ಗೊಬ್ಬರ 2 ಟನ್ನು, ರಾಸಾಯನಿಕ ಗೊಬ್ಬರಗಳು ಸಾರಜನಕ 35 ಕಿಲೋಗ್ರಾಂ, ರಂಜಕ 25 ಕಿಲೋಗ್ರಾಂ ಮತ್ತು ಪೊಟ್ಯಾಶ್ 15 ಕಿಲೋಗ್ರಾಂ ಬೇಕಾಗುತ್ತದೆ. ನಾಟಿ ಸಮಯ ಜೂನ್ ಅಥವಾ ಜುಲೈ ತಿಂಗಳಲ್ಲಿ 2.5 ಮತ್ತು 1.8 ಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕು. ಇದು ಬಳ್ಳಿಯಾದದ್ದರಿಂದ ಆಸರೆಯನ್ನೊದಗಿಸಿ ಬಳ್ಳಿ ಹಬ್ಬುವಂತೆ ಮಾಡಬೇಕು. ನಾಟಿ ಮಾಡಿದ 2 ವರ್ಷಗಳ ನಂತರ ಈ ಬಳ್ಳಿಯು ಕೊಯ್ಲಿಗೆ ಬರುತ್ತೆ. ಪ್ರತಿ ಬಳ್ಳಿಗೆ ಸರಾಸರಿ 5-6 ಕಿಲೋಗ್ರಾಂ ಒಣ ಎಲೆ ಇಳುವರಿ ದೊರೆಯುತ್ತದೆ. ಪ್ರತಿ ಎಕರೆಗೆ 400-700 ಕಿಲೋಗ್ರಾಂನಷ್ಟು ಒಣ ಎಲೆಯ ಇಳುವರಿ ದೊರೆಯುತ್ತದೆ. ಒಂದು ಸಲ ನಾಟಿ ಮಾಡಿದ ಬಳ್ಳಿಯಿಂದ 10-15 ವರ್ಷಗಳವರೆಗೆ ಇಳುವರಿ ಪಡಿಬೋದು. ಮಾಕಂದಿ ಬೇರು. ಮಾಂಗನಿ ಬೇರು ಅಥವಾ ಮಾಕಂದಿ ಬೇರು ಒಂದು ಔಷಧೀಯ ವಾಣಿಜ್ಯ ಬೆಳೆಯಾಗಿದೆ. ಇದನ್ನು ರಕ್ತದೊತ್ತಡ, ದೃಷ್ಟಿದೋಷ, ಅಸ್ತಮಾ, ಹೃದಯ ರೋಗ ಮತ್ತು ಕೆಲವು ಕ್ಯಾನ್ಸರ್ಕಾರಕ ರೋಗಗಳ ಚಿಕಿತ್ಸೆಯಲ್ಲಿ ಉಪಯೋಗಿಸಲಾಗುತ್ತೆ. ಮಾಕಂದಿ ಬೇರಿನ ತಳಿಗಳು K8. ಚೆನ್ನಾಗಿ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಮಣ್ಣು ಮಾಕಂದಿ ಬೇರು ಬೆಳೆಯಲು ಸೂಕ್ತವಾಗಿದೆ. ಬೇಸಾಯ ಸಾಮಗ್ರಿಗಳು ಪ್ರತಿ ಎಕರೆಗೆ ತುಂಡುಕಡ್ಡಿಗಳು 33,000, ಕೊಟ್ಟಿಗೆ ಗೊಬ್ಬರ 15 ಟನ್, ರಾಸಾಯನಿಕ ಗೊಬ್ಬರಗಳು ಸಾರಜನಕ 15 ಕಿಲೋಗ್ರಾಂ, ರಂಜಕ 25 ಕಿಲೋಗ್ರಾಂ ಮತ್ತು ಪೊಟ್ಯಾಶ್ 20 ಕಿಲೋಗ್ರಾಂ. ನಾಟಿಯ ಸಮಯ ಜೂನ್ ಅಥವಾ ಜುಲೈ ಮತ್ತು ಅಕ್ಟೋಬರ್ ನವೆಂಬರ್ ತಿಂಗಳುಗಳಲ್ಲಿ 60 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ 20 ಸೆಂಟಿಮೀಟರ್ ಅಂತರ ಬಿಟ್ಟು ನಾಟಿ ಮಾಡಬೇಕು. ಕೊಯ್ಲು ಮತ್ತು ಇಳುವರಿ. ನಾಟಿ ಮಾಡಿದ 5-6 ತಿಂಗಳಲ್ಲಿ ಬೆಳೆ ಕೊಯ್ಲಿಗೆ ಸಿದ್ಧವಾಗುತ್ತೆ. ಪ್ರತಿ ಎಕರೆಗೆ 700-1,000 ಕಿಲೋಗ್ರಾಂ ಒಣಗಿದ ಬೇರುಗಳನ್ನು ಪಡಿಬೋದು. ಲೋಳೆಸರ. ಲೋಳೆಸರವನ್ನು ವಿರೇಚಕ, ಬೊಜ್ಜು ನಿವಾರಕ ಔಷಧಿಗಳಲ್ಲಿ ತ್ವಚೆಯನ್ನು ಒದ್ದೆಯಾಗಿಡುವ, ಗಾಯವನ್ನು ಉಪಶಮನಗೊಳಿಸುವ, ಮೃದುಕಾರಕವಾಗಿ ಹಾಗೂ ಕಾಂತಿವರ್ಧಕವಾಗಿಯೂ ಹೆರಳವಾಗಿ ಬಳಸಲಾಗುತ್ತೆ. ಇದು ಒಂದು ಗಡುಸಾದ ಸಸ್ಯವಾಗಿದ್ದು ಸಾಮಾನ್ಯವಾಗಿ ಎಲ್ಲ ವಿಧವಾದ ಮಣ್ಣುಗಳಲ್ಲಿ ಬೆಳೀತದೆ. ಬೇರೂರಿದ ಕಂದುಗಳು 14,000, ಕೊಟ್ಟಿಗೆ ಗೊಬ್ಬರ 6 ಟನ್, ರಾಸಾಯನಿಕ ಗೊಬ್ಬರಗಳು ಸಾರಜನಕ 20 ಕಿಲೋಗ್ರಾಂ, ರಂಜಕ 20 ಕಿಲೋಗ್ರಾಂ ಮತ್ತು ಪೊಟ್ಯಾಶ್ 20 ಕಿಲೋಗ್ರಾಂ. ಇದು ಪ್ರತಿ ಎಕರೆಯ ಬೇಸಾಯ ಸಾಮಗ್ರಿಗಳಾಗಿವೆ. ನಾಟಿಯ ಸಮಯ ಮಳೆಗಾಲದಲ್ಲಿ 60-45 ಸೆಂಟಿಮೀಟರ್ ಅಂತರದಲ್ಲಿ ನಾಟಿಯನ್ನು ಮಾಡಬೇಕಾಗುತ್ತೆ. ನಾಟಿ ಮಾಡಿದ 8-9 ತಿಂಗಳ ನಂತರ ಬೆಳೆ ಕೊಯ್ಲಿಗೆ ಬರುತ್ತೆ. 1 ಎಕರೆ ಪ್ರದೇಶದಿಂದ ಸುಮಾರು 4-5 ಟನ್ ತಾಜಾ ಎಲೆಯ ಇಳುವರಿಯನ್ನು ಪಡಿಬೋದು.
0: ಇದುವರೆಗೆ ತಿಮ್ಮಪ್ಪ ಹೆಚ್ ಗೌಡ ಅವರಿಂದ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ ಆಗ್ತಾ ಇದೆ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳೋಣ ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಿಕಾ ರಿಚಾ ಝಾ. अथ वार्ताः. असम पश्चिम बंगाल केरलम तमिलनाडु राज्येषु केन्द्र शासित प्रदेशे पुडुचेरी इत्यत्र विधानसभा निर्वाचनेभ्यः अद्य मतगणनायै सर्वाः सज्जताः जाताः. मतगणना प्रातः 8 प्रारप्स्यते. प्रैष्य मतपत्राणां गणना सर्वप्रथमं भविष्यति, तथा वैद्युतिकी मतदान यन्त्राणां गणना प्रातः 8:30 प्रारप्स्यते. असमराज्ये 26 केरलम राज्ये 44, तमिलनाडुराज्ये 34 आसनेभ्य तथा पुडुचेरी इत्यत्र 30 विधानसभासनेभ्य मतगणना भविष्यति. पश्चिम बंगाले 93 आसनेभ्य अद्य मतगणना भविष्यति. फाल्टा विधानसभायै पुनर्मतदानं मईमासस्य 21 भविष्यति, तत्रैव मतगणना च मईमासस्य 24 भविष्यति.
3: जनादेश 2026.
4: असम, केरलम, तमिलनाडु, पश्चिम बंगाल और पुदुचेरी के चुनाव नतीजों पर विशेष कार्यक्रम आकाशवाणी के साथ
3: आज सुबह 8:30 से
4: मतगणना की पल पल की खबर,
3: हर सीट की सटीक जानकारी,
4: संवाददाताओं से ताजा हाल
3: और विशेषज्ञों द्वारा नतीजों का विश्लेषण
4: आकाशवाणी गोल्ड और अन्य फ्रीक्वेंसी पर सुनिए.
3: जनादेश 2026.
2: भारतीयान्तरिक्ष नवाचारेण गैलेक्स आए इत्यनेन संयुक्त राज्यामेरिकायाः कैलिफोर्निया इत्येतस्मात् स्थलात् स्पेस एक्स इत्येतस्य फाल्कन 9 रॉकेट इत्यनेन विश्वस्य प्रथमः ऑप्टोसार इति उपग्रहः मिशन दृष्टेः प्रक्षेपणम् कृतम्. 90 किलोग्राम मिता मिशन दृष्टिः नैज भारतीय संस्था द्वारा निर्मितः बृहत्तमः पृथ्वी निरीक्षणोपग्रह अस्ति. उपराष्ट्रपतिः सीपी राधाकृष्णन, प्रधानमंत्री नरेन्द्र मोदी च मिशन दृष्टि उपग्रहस्य सफल प्रक्षेपणस्य प्रशंसां कृत्वा एतम् उपग्रहं भारतस्य अंतरिक्षस्य नवानवेषणस्य च यात्रायां प्रमुख सोपान रूपेण वर्णितवन्तौ. विदेश मंत्रालयः अवदत् यत् 45-19 वर्षात् कैलाश मानसरोवर यात्रायै लिपुलेख इति दीर्घ मार्गः अस्ति, एषः नूतन विकासः नास्ति इति. विदेश मंत्रालयस्य आधिकारिक प्रवक्ता रणधीर जायसवालः कैलाश मानसरोवर यात्रायाः सन्दर्भे सीमा प्रकरणे नेपालस्य विदेश मंत्रालय द्वारा कृतानां टिप्पणीनां विषये प्रसार माध्यमानां प्रश्नानां उत्तरं दत्तवान्. असौ उक्तवान् यत् 45-19 वर्षात् कैलाश मानसरोवर यात्रायै लिपुलेख इति दीर्घ मार्गः अस्ति, अनेन मार्गेण यात्रा दशकेभ्यः प्रचलति, अतः एषः नूतनः विकासः नास्ति इति. रक्षामन्त्री राजनाथ सिंहः अद्य उत्तरप्रदेशस्य प्रयागराजे रक्षा त्रिवेणी संगमः, यत्र प्रौद्योगिक्याः उद्योगस्य सैनिकक्षमतायाः संगमः भवति इत्येतेषः विषयम् आलक्ष्य उत्तर प्रौद्योगिकी संगोष्ठ्याः उद्घाटनं करिष्यति. रक्षामन्त्रालयः संसूचितवान् यत् एतत् संगोष्ठी परिचालनं सम्बद्ध आह्वानानां निवारणाय अत्याधुनिक स्वदेशीय प्रौद्योगिकीनां प्रदर्शनस्य एकीकरणस्य च सजीव मञ्चरूपेण कार्यं करिष्यति. केन्द्रीय विधि मन्त्री अर्जुन राम मेघवालः ह्यः रांची नगरे उच्च न्यायालयस्य अधिवक्तृणां सम्मेलने भागम् अगृह्णात्. आईपीएल इति क्रिकेट प्रतिस्पर्धायां ह्यः रात्रौ अहमदाबादस्य नरेन्द्र मोदी क्रीडांगणे गुजरात टाइटन्स दलेन पंजाब किंग्स दलं चतुस्तोभिः पराजितम् इति वार्ताः।
0: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಪ್ರಸಾರ

0: ಕಥೆಗಳನ್ನು ಆಲಿಸುತ್ತಿರುವಿರಿ.
1: ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ.
2: ಅಮ್ಮ,
3: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
2: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
1: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
3: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
3: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
2: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
4: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಹೆಣ್ಣು ತನ್ನನ್ನು ಯಾರೂ ಪೂಜಿಸಲಿ ಎಂದು ಬಯಸುವುದಿಲ್ಲ. ಹೆಣ್ಣು ಜೀವ ಬಯಸುವುದು ಗೌರವಯುತ ಬದುಕನ್ನು.
3: ದೇವಿಯನ್ನು ತಲಿ, ಮಾತೆಯನ್ನು ತಲಿ, ಹೆಣ್ಣನ್ನು ಪೂಜಿಸೋ ಜನರೇ.
2: ಹೆಣ್ಣನ್ನು ನೀತಿ ನಿಯಮಗಳ ಬಂಧನದಲ್ಲಿ ಇರಿಸದಿರಿ, ಶಾಸ್ತ್ರವಾಕ್ಯಗಳ ನೆಪದಲ್ಲಿ ಶೋಷಣೆ ಮಾಡದಿರಿ. ಇದು ಸ್ವಾಮಿ ವಿವೇಕಾನಂದರ ಮಾತು.

0: ನಮ್ಮ ಮಾತೆ ನಮ್ಮ ಮಾತೆ, ಆಡುವ ಮಾತು ಒಳ್ಳೆಯ ಮಾತೇ ಆಗಿರಲಿ. ಮಾತಿನ ಮಹತ್ವದಿಂದಲೇ ಮಿತ್ರರು ಹಾಗೂ ಶತ್ರುಗಳು ಒದಗಿ ಬರುವುದು. ನಾಲಗೆಯ ತುದಿಯಲ್ಲಿ ಲಕ್ಷ್ಮೀ ನೆಲೆಸಿದ್ದಾಳೆ ಎನ್ನುತ್ತದೆ ಶಾಂಗ್ರದರ ಪದ್ಧತಿ. ಮಾತಿನಿಂದ ನಗೆ, ಮಾತಿನಿಂದ ಹಗೆ ಎಂದಿದ್ದಾನೆ ಕವಿ ಸರ್ವಜ್ಞ.
1: ಹನಿ ಹನಿ ನೀರಿಗೂ ಬೆಲೆ ಇದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿಯಾದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ ನಾಡು.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಕಲಬುರಗಿ ಜೋಳ ಹಾಗೂ ಸಿರಿಧಾನ್ಯ ರೊಟ್ಟಿ ಅಮೆರಿಕ ಹಾಗೂ ಆಸ್ಟ್ರೇಲಿಯಾಕ್ಕೆ ರಫ್ತು. ರಾಜ್ಯದ 8 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಸ್ಕಾನ್ ವತಿಯಿಂದ ರಿಯಾಯಿತಿ ದರದಲ್ಲಿ ಪೌಷ್ಟಿಕ ಪಥ್ಯಾಹಾರ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ 7 ತಾರೀಖಿನಿಂದ ಉಚಿತ ಆರೋಗ್ಯ ತಪಾಸಣೆ ಅಭಿಯಾನ. ಇಂದು ಅಗ್ನಿಶಾಮಕ ದಳದ ಸಿಬ್ಬಂದಿಯ ಕೊಡುಗೆ ಗೌರವಿಸುವ ದಿನ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕಿರು ಆಹಾರ ಉದ್ದಿಮೆಗಳ ನಿಯಮಬದ್ದಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಹಾಗೂ ರಾಜ್ಯ ಸರ್ಕಾರದ ಪರ್ಯಾಯ ಕೃಷಿ ಯೋಜನೆ ಅಡಿ ಕಲಬುರಗಿ ಜಿಲ್ಲೆಯ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಶೇಕಡ 50% ಸಬ್ಸಿಡಿ ಸಾಲ ಯೋಜನೆ ಮೂಲಕ ಕೃಷಿ ಇಲಾಖೆ ರೊಟ್ಟಿ ಉದ್ಯಮ ಆರಂಭಿಸಲು ಸಹಾಯ ಹಾಗೂ ಮಾರ್ಗದರ್ಶನ ಒದಗಿಸಿದೆ. ಈಗ ವಿದೇಶಗಳಿಗೂ ರಫ್ತಾಗುತ್ತಿರುವ ಬ್ರ್ಯಾಂಡ್ ಕಲಬುರಗಿ ಜೋಳದ ರೊಟ್ಟಿ, ಸಿರಿಧಾನ್ಯದ ರಾಗಿ ಹಾಗೂ ಸಜ್ಜೆ ರೊಟ್ಟಿ ಕುರಿತು ಒಂದು ವರದಿ.
4: ಕಲಬುರಗಿ ಜಿಲ್ಲೆಯ ಕೃಷಿಕ ಹಾಗೂ ಇತರೆ ಉದ್ಯಮಶೀಲ ಮಹಿಳೆಯರನ್ನು ಒಳಗೊಂಡ ವಿವಿಧ ಸ್ವಸಹಾಯ ಸಂಘಗಳಿಗೆ ಕೃಷಿ ಇಲಾಖೆ ಸ್ವಯಂ ಉದ್ಯೋಗ ಕಂಡುಕೊಂಡು ಸ್ವಾವಲಂಬಿಯಾಗಿ ಇತರರಿಗೆ ಉದ್ಯೋಗ ಒದಗಿಸಿಕೊಡಲು ತರಬೇತಿ, ಮಾರ್ಗದರ್ಶನ, ಹಣಕಾಸು ಸಹಾಯ ಹಾಗೂ ಮಾರುಕಟ್ಟೆ ನಿರ್ವಹಣೆ ಕಾರ್ಯಾಗಾರ ಆಯೋಜಿಸಿ ಯೋಜಿತ ಪ್ರಯತ್ನ ಮಾಡಿದೆ. ಕಲಬುರಗಿ ರೊಟ್ಟಿ ಹೆಸರಿನಲ್ಲಿ ಬ್ರ್ಯಾಂಡ್ ಕೂಡ ಸಿದ್ದವಾಗಿದೆ. ಜೋಳ ಹಾಗೂ ಸಿರಿಧಾನ್ಯಗಳ ರೊಟ್ಟಿಗಳನ್ನು ಸ್ವಸಹಾಯ ಸಂಘದ ಮಹಿಳೆಯರು ತಯಾರಿಸಿ ಸ್ವಂತ ಜಾಲತಾಣ ಹಾಗೂ ಆನ್ಲೈನ್ ಮಾರಾಟ ವೇದಿಕೆಗಳಲ್ಲಿ ರಾಜ್ಯಾದ್ಯಂತ ಬೇಡಿಕೆ ಸೃಷ್ಟಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಪ್ರಯತ್ನದ ಕುರಿತು ಮಾಹಿತಿ ನೀಡಿದ್ದಾರೆ ಕೃಷಿ ಇಲಾಖೆ ಕಲಬುರಗಿ ವಿಭಾಗದ ಜಂಟಿ ನಿರ್ದೇಶಕ ಸಮತ್ ಪಟೇಲ್.
5: ಕಲಬುರಗಿ ವಿಭಾಗದಲ್ಲಿರುವಂತಹ ಸಾವಿರಾರು ಹೆಣ್ಮಕ್ಳು ಯಾರ್ಯಾರು ಎಫ್ಪಿಒ ಎಸ್ಎಚ್ಜಿಯಲ್ಲಿದ್ದಾರೆ ಅವರೆಲ್ಲ ರೊಟ್ಟಿ ಮಾಡುವಂತ ಒಂದು ಉದ್ದಿಮೆಯನ್ನ ಮಾಡಿಸಿ ಪಿಎಂಎಫ್ಎಂಇ ಯೋಜನೆ ಭಾರತ ಸರ್ಕಾರದ್ದು, ಅನಂತರ ಸೆಕೆಂಡರಿ ಅಗ್ರಿಕಲ್ಚರ್, ಈ ಎರಡೂ ಯೋಜನೆಯಲ್ಲಿ ನಾವು ಶೇಕಡ 50% ಸಹಾಯಧನದಲ್ಲಿ ರೊಟ್ಟಿ ಮಾಡುವಂತ ಯಂತ್ರಗಳನ್ನ ಕ್ಲಸ್ಟರ್ ರೂಪದಲ್ಲಿ ಅವ್ರಿಗೆ ಕೊಟ್ಟಿದೀವಿ. 137 ರೊಟ್ಟಿ ಮಷಿನ್ಗಳನ್ನ ನಾವು ಕೊಟ್ಟಿದೀವಿ. ಉದಾಹರಣೆ ಸಂಘ ಮಾಡಿ ಅದನ್ನ ರಿಜಿಸ್ಟರ್ ಮಾಡಿ ವೆಬ್ಸೈಟ್ ಮಾಡಿ ಅಮೆಝಾನ್ ನಲ್ಲಿ ಸಹಿತ ಕಲಬುರಗಿ ರೊಟ್ಟಿ ಸಿಗ್ತದೆ, ಮಾರಾಟ ಮಾಡಿ ಅವರಿಗೆ ಹೆಚ್ಚಿನ ಆದಾಯ ಬರಲಿ ಅಂತ ಮಾಡ್ತಾ ಇದೆ. ಇದರಿಂದ ಹೆಣ್ಮಕ್ಳಿಗೆ ತಿಂಗಳಿಗೆ ಒಂದು 15-20,000 ರೂಪಾಯಿ ಅವ್ರಿಗೆ ಮಂತ್ಲಿ ಫಿಕ್ಸ್ಡ್ ಇನ್ಕಮ್ ಬರ್ತಾ ಇದೆ. ಇದರಲ್ಲಿ ಪಿಎಂಎಫ್ಎಂಇ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ನಾವು ಪಿಎಂಎಫ್ಎಂಇಯಲ್ಲಿ ಸಹಿತ 50% ಸಹಾಯಧನದಲ್ಲಿ ಹಿಟ್ ಮಾಡುವಂತದ್ದು, ಜೋಳ ನಾದುವುದು ಮತ್ತೆ ಜೋಳನ ರೊಟ್ಟಿ ಮಾಡೋದು, ರೊಟ್ಟಿನ ಸುಡುವುದು ಪ್ಯಾಕೇಜ್ ಮಾಡಲ್ಲಿ ಅವರಿಗೆ ನಾವು ಕೊಡ್ತಾ ಇದೀವಿ. 100 ಹೆಣ್ಮಕ್ಳಿಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್, ಇನ್ನೊಬ್ಬರಿಗೆಲ್ಲ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಸಹಿತ ಸಿಗ್ತಾ ಇದೆ. ಕಲಬುರಗಿ ರೊಟ್ಟಿ ಈಗ ಎಕ್ಸ್ಪೋರ್ಟ್ ಆಗುವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಆಲ್ರೆಡಿ. ಅಷ್ಟಮ್ ಟ್ರೇಡರ್ಸ್ ಅಂತ ಒಂದು ಪೂನೆ ಬೇಸ್ಡ್ ಕಂಪನಿ ಇದೆ, ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಅವ್ರದ್ದು ಮತ್ತು ಕಲಬುರಗಿ ರೊಟ್ಟಿ ಸಂಘದವರು ಒಂದು ಅಗ್ರಿಮೆಂಟ್ ಸೈನ್ ಮಾಡಿಸಿದೀವಿ. 1 ವರ್ಷದಲ್ಲಿ ಕನಿಷ್ಠ 1,00,000 ರೊಟ್ಟಿಗಳನ್ನ ನಮ್ಮ ದೇಶದಿಂದ ಹೊರದೇಶಕ್ಕೆ, ಈ 2 ದೇಶಕ್ಕೆ ಅವ್ರು ಕಳಿಸ್ತಿದ್ದಾರೆ, ಒಂದು US, ಒಂದು ಆಸ್ಟ್ರೇಲಿಯಾ. ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ತಗೊಳಕ್ ಸಿದ್ಧರಿದ್ದಾರೆ. 50 ರೊಟ್ಟಿದ ಒಂದು ಕನ್ಸೈನ್ಮೆಂಟ್ ಕಳಿಸಿದೀವಿ.
3: ಇಸ್ಕಾನ್ ಸಹಯೋಗದಲ್ಲಿ ರಾಜ್ಯದ 8 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು ರಿಯಾಯಿತಿ ದರದಲ್ಲಿ ವಿತರಿಸಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಯೋಜಿಸಿದೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಾಖಲಾಗುವ ಆರೋಗ್ಯಾಕಾಂಕ್ಷಿಗಳಿಗೆ ಪೌಷ್ಟಿಕ ಆಹಾರ ಒದಗಿಸಲು ಇಸ್ಕಾನ್ ಸಂಸ್ಥೆ ಕಳೆದ ಜನವರಿ ತಿಂಗಳಿನಿಂದ ಉಪಾಹಾರ ವಿತರಣಾ ಯೋಜನೆ ಜಾರಿಗೊಳಿಸಿದೆ. ಧಾರವಾಡ ಹಾಗೂ ಮಂಗಳೂರು ಜಿಲ್ಲಾಸ್ಪತ್ರೆಗಳನ್ನು ಒಳಗೊಂಡು ಬೆಂಗಳೂರಿನ 6 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪಥ್ಯಾಹಾರ ಪದ್ಧತಿ ಅನ್ವಯ ಈ ಯೋಜನೆ ಆರಂಭವಾಗಿದೆ. ರಾಜ್ಯ ಸರ್ಕಾರ ಇಸ್ಕಾನ್ ಸಂಸ್ಥೆಗೆ 14,23,800 ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಹೊಸ ಕಾರ್ಮಿಕ ಸಂಹಿತೆ ಅಡಿ 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗಾಗಿ ಮೇ 7 ದೇಶಾದ್ಯಂತ ಉಚಿತ ಆರೋಗ್ಯ ತಪಾಸಣೆ ಅಭಿಯಾನ ಪ್ರಾರಂಭಿಸಲಾಗುವುದು ಎಂದು ಕೇಂದ್ರ ಕಾರ್ಮಿಕ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಪ್ರಕಟಿಸಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನೂತನವಾಗಿ ನಿರ್ಮಿಸಲಾದ 100 ಹಾಸಿಗೆಗಳ ಕಾರ್ಮಿಕರ ವಿಮಾ ನಿಗಮದ ಆಸ್ಪತ್ರೆ ಉದ್ಘಾಟಿಸಿ, ಬಳ್ಳಾರಿಯಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ 150 ಕೋಟಿ ರೂಪಾಯಿ ವೆಚ್ಚದ 5 ಎಕರೆ ವಿಸ್ತೀರ್ಣದ 100 ಹಾಸಿಗೆಗಳ ಇಎಸ್ಐಸಿ ಆಸ್ಪತ್ರೆಗೆ ವರ್ಚುವಲ್ ವೇದಿಕೆ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ದೇಶದ ಶ್ರಮಿಕ ವರ್ಗ, ರಾಷ್ಟ ನಿರ್ಮಾಣದ ನೈಜ ಶಿಲ್ಪಿಗಳು ಮತ್ತು ನಮ್ಮ ಪಾಲಿನ ವಿಶ್ವಕರ್ಮರು, ಅವರ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತೆ ಸರ್ಕಾರದ ಆದ್ಯತೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.

0: ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಸ್ಪತ್ರೆಗಳಲ್ಲಿ ಬೆಂಕಿಯ ಅವಘಡ ತಡೆಗಟ್ಟುವ ನಿಟ್ಟಿನಲ್ಲಿ ಜನಜಾಗೃತಿ ಮೂಡಿಸಲು ಇಂದಿನಿಂದ ಅಗ್ನಿ ಸುರಕ್ಷತಾ ಸಪ್ತಾಹವನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ದೇಶಾದ್ಯಂತ ಆಯೋಜಿಸಿದೆ. ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ ಹೊಸದಿಲ್ಲಿಯ ಕರ್ತವ್ಯ ಭವನದಲ್ಲಿ ಇಂದು ಬೆಳಗ್ಗೆ ಚಾಲನೆ ನೀಡಿ ಆರೋಗ್ಯ ಸೌಲಭ್ಯಗಳಲ್ಲಿ ಅಗ್ನಿ ಸುರಕ್ಷತೆಯ ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ. ಇತರರನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನೇ ಪಣಕ್ಕಿಡುವ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಶೌರ್ಯ, ಬದ್ಧತೆ ಮತ್ತು ತ್ಯಾಗಗಳನ್ನು ಗೌರವಿಸುವ ದಿನವೆಂದು ಕರ್ತವ್ಯ ನಿರ್ವಹಣೆ ಸಂದರ್ಭದಲ್ಲಿ ಪರಮೋಚ್ಚ ತ್ಯಾಗಗೈದ ಅಗ್ನಿಶಾಮಕ ದಳದ ಹುತಾತ್ಮರನ್ನು ಸ್ಮರಿಸಿ ಗೌರವಾರ್ಪಿಸುವ ದಿನ. ಅಗ್ನಿ ಅವಘಡ, ದುರ್ಘಟನೆ, ತುರ್ತು ಸಂದರ್ಭ, ವನ್ಯಪ್ರಾಣಿಗಳು ಜನವಸತಿ ಪ್ರದೇಶಕ್ಕೆ ನುಗ್ಗಿದಾಗ ಹಗಲಿರುಳು ಎನ್ನದೆ ರಕ್ಷಿಸುತ್ತಿರುವ ಅಗ್ನಿಶಾಮಕ ದಳಕ್ಕೆ ಸಾರ್ವಜನಿಕರು ಬೆಂಬಲ ಮತ್ತು ಮೆಚ್ಚುಗೆಯನ್ನು ಸೂಚಿಸಲು ಮೀಸಲಾದ ದಿನ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯ ಕೇಂದ್ರ ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ಮೈಸೂರಿನ ಹೆಗ್ಗಡದೇವನಕೋಟೆ ಬಳಿಯ ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥಾಪಕ ಕನ್ನಡಿಗ ಡಾ ಆರ್ ಬಾಲಸುಬ್ರಹ್ಮಣ್ಯಂ ಹಾಗೂ ಹಿಂದಿ ಸಾಹಿತಿ ನೀಶಿ ಸಂಸ್ಕೃತಿಯ ಹಾಗೂ ಸಮುದಾಯದ ಪ್ರತಿನಿಧಿ ಅರುಣಾಚಲ ಪ್ರದೇಶದ ಡಾ ಜೋರಾಮ್ ಅನಿಯಾ ತಾನಾ ನೇಮಕಗೊಂಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆಲಮೂಲ ಅನುಭವದ ತಜ್ಞತೆಯುಳ್ಳ ಉಭಯರನ್ನು ಎಕ್ಸ್ ಮಾಧ್ಯಮದಲ್ಲಿ ಅಭಿನಂದಿಸಿ ಶುಭ ಕೋರಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಡಾ ಆರ್ ಬಾಲಸುಬ್ರಹ್ಮಣ್ಯಂ ಹೊಸದಿಲ್ಲಿಯಿಂದ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ನೀತಿ ಆಯೋಗಕ್ಕೆ ಸದಸ್ಯರಾಗಿ ಆಯ್ಕೆ ಆಗಿರೋದು ಬಹಳ ಸಂತೋಷ ತಂದಿದೆ, ಹೆಮ್ಮೆಯ ವಿಚಾರ. ಪ್ರಧಾನಮಂತ್ರಿಗಳು ಸ್ವಯಂ ಸೇವಾ ಕ್ಷೇತ್ರದಿಂದ ಹಾಗೂ ಬುಡಕಟ್ಟು ಪ್ರದೇಶದಲ್ಲಿ ಕೆಲಸ ಮಾಡಿರೋ ನನ್ನ ಹಿನ್ನೆಲೆಯನ್ನ ಮನಸ್ಸಲ್ಲಿಟ್ಟುಕೊಂಡು ಅವರು ಈಸ್ ಆಫ್ ಲಿವಿಂಗ್ ಅನ್ನ ಹೇಗೆ ವಿಕಸಿತ ಭಾರತದಲ್ಲಿ ನಮ್ಮ ನಾಗರಿಕರಿಗೆ ತರಬಹುದು ಅನ್ನೋ ಸದಾ ಯೋಚನೆ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಇದರ ಕಡೆಗೆ ಗ್ರಾಸ್ ರೂಟ್ ಧ್ವನಿಯನ್ನ, ಗುಣಮಟ್ಟದ ಧ್ವನಿಯನ್ನ ರಾಷ್ಟ್ರ ಹಂತದಲ್ಲೂ ರಾಷ್ಟ್ರೀಯ ನೀತಿಗಳಲ್ಲೂ ತರುವಂತಹ ಒಂದು ಅವಕಾಶ ಸಿಕ್ಕಿರೋದು ನಾನು ಸೌಭಾಗ್ಯವಾಗಿ ಭಾವಿಸ್ತೇನೆ.
3: ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ಬೆಳಗ್ಗೆ 8:00 ಆರಂಭವಾಗಲಿದ್ದು, ಮೊದಲು ಅಂಚೆ ಮತಗಳ ಎಣಿಕೆ, ಬಳಿಕ 8:30 ಇಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಮತಗಳ ಎಣಿಕೆ ನಡೆಯಲಿದೆ. ಇಂದು ಮಧ್ಯಾಹ್ನ 12:00 ಸುಮಾರಿಗೆ ಉಪಚುನಾವಣೆ ಫಲಿತಾಂಶ ಲಭ್ಯವಾಗುವ ನಿರೀಕ್ಷೆ ಇದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಗದಗ್ ತೋಂಟದಾರ್ಯ ಮಠದ ಜಾತ್ರೆಯಲ್ಲಿ ಡ್ಯಾನ್ಸಿಂಗ್ ಪ್ಲೇಯರ್ನ 2 ಬೋಗಿಗಳು ನಿನ್ನೆ ರಾತ್ರಿ ಕಳಚಿಬಿದ್ದ ಪರಿಣಾಮ 18 ಜನ ಗಾಯಗೊಂಡು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಗದಗ್ ಜಿಲ್ಲಾ ಆಸ್ಪತ್ರೆ ಹಾಗೂ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ತಿಳಿಸಿದ್ದಾರೆ. ವಿಜಯನಗರದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹೆಲಿಪ್ಯಾಡ್ನಲ್ಲಿ ಜಲಸಂಪನ್ಮೂಲ ಖಾತೆ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ರೈತ ಸಂಘದ ಅಧ್ಯಕ್ಷ ಡಾ ಪುರುಷೋತ್ತಮಗೌಡ ಜಲಾಶಯದಲ್ಲಿ ಸಂಗ್ರಹವಾಗಿರುವ 33 ಟಿಎಂಸಿ ಅಡಿ ಹೂಳನ್ನು ತೆಗೆಸಲು ಆದ್ಯತೆ ನೀಡುವಂತೆ ಒತ್ತಾಯಿಸಿದರು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2008 ಅರಿವು ಕಾರ್ಯಾಗಾರ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳ ಸಾಮೂಹಿಕ ವಿವಾಹ ಆಯೋಜಕರು, ಆಮಂತ್ರಣ ಮುದ್ರಕರು, ದೇವಸ್ಥಾನಗಳ ಸಮಿತಿ ವಿಶ್ವಸ್ಥರು ಹಾಗೂ ಮೌಲ್ವಿಗಳಿಗೆ ಬಳ್ಳಾರಿಯಲ್ಲಿ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿ ಜೋಳ ಹಾಗೂ ಸಿರಿಧಾನ್ಯ ರೊಟ್ಟಿ ಅಮೆರಿಕ ಹಾಗೂ ಆಸ್ಟ್ರೇಲಿಯಾಕ್ಕೆ ರಫ್ತು. ರಾಜ್ಯದ 8 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಸ್ಕಾನ್ ವತಿಯಿಂದ ರಿಯಾಯಿತಿ ದರದಲ್ಲಿ ಪೌಷ್ಟಿಕ ಪಥ್ಯಾಹಾರ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ 7 ತಾರೀಖಿನಿಂದ ಉಚಿತ ಆರೋಗ್ಯ ತಪಾಸಣೆ ಅಭಿಯಾನ. ಇಂದು ಅಗ್ನಿಶಾಮಕ ದಳದ ಸಿಬ್ಬಂದಿಯ ಕೊಡುಗೆ ಗೌರವಿಸುವ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ

0: ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 7:15:30. ಈಗ ಭಾವಗೀತೆಗಳು. ಮೊದಲಿಗೆ ಕೇಳಿ, ನಿನ್ನ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಹನಿಗಳೇ ಕಾಣಿಕೆ. ಕೆಎಸ್ ನರಸಿಂಹಸ್ವಾಮಿಯವರ ರಚನೆ, ಹಾಡಿದ್ದಾರೆ ಲಕ್ಷ್ಮೀ ರಾಧಾಕೃಷ್ಣನ್.

ಆಗಸ ಈ ತಾರೆ, ಜುಳಜುಳನೆ ಹರಿವ ಜಲಧಾರೆ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ಹಾಡಿದ್ದಾರೆ, ಲಕ್ಷ್ಮೀ ರಾಧಾಕೃಷ್ಣನ್ ಅವರಿಂದ.

ಇನ್ನು ಮುಂದೆ ಕೇಳಿ ಕುವೆಂಪು ಅವರು ರಚಿಸಿರುವ ಬಂದಿಹನು ಎನ್ನಿನಿಯ ಇಂದೆನ್ನ ಎದೆಯ ಬಲಕೆ. ಹಾಡಿದ್ದಾರೆ ಸಂಹಿತಾ ಕೆ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ.
1: ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ
2: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
1: ಆಕಾಶವಾಣಿ ಆಕಾಶವಾಣಿ
2: ಆಕಾಶವಾಣಿ
1: ಸದಾ ನಿಮ್ಮೊಂದಿಗೆ.

0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
5: ಕನ್ನಡದ ಒಂದೊಂದು ನುಡಿಯು ಕಿಡಿಯಾಗಬೇಕು, ಸಿಡಿಲಾಗಬೇಕು, ನಕ್ಷತ್ರವಾಗಬೇಕು, ಅಮೃತ ಬಿಂದುವಾಗಬೇಕು. ಇದು ನಮ್ಮ ಆಶೆ. ಈ ಆಶೆಯನ್ನು ಈಡೇರಿಸಲು ದುಡಿಯುವುದರಲ್ಲಿ ಎಲ್ಲ ದೇಶ ಭಾಷಾ ಬಾಂಧವರು ಅವರ ಅದೃಷ್ಟ ಶಕ್ತಿಗಳು ಸಹಕರಿಸಲಿ. ಹೀಗೆ ಕರೆ ನೀಡಿದವರು ಕನ್ನಡ ನಾಡು ನುಡಿ ಸಂಸ್ಕೃತಿಯ ಅಭಿವೃದ್ಧಿಗಾಗಿ ದುಡಿದ ಹಿರಿಯ ಕವಿ ಡಿ ವಿ ಗುಂಡಪ್ಪನವರು.
6: ದೊಡ್ಡ ಸಾಹಿತ್ಯ ಎಂಬುದು ದೊಡ್ಡ ತಪಸ್ಸಿನ ಫಲ. ಅದರ ಜೀವಾಳ ಸತ್ಯದರ್ಶನ. ಬುದ್ಧಿ ಬ್ರಹ್ಮಗಿರಿ, ಕಾವ್ಯ ಕಾವೇರಿ. ಸರಸ್ವತಿಯು ತಪಸ್ಸಿಲ್ಲದ ನೈವೇದ್ಯಕ್ಕೆ ಒಲಿಯಲಾರಳು, ಹೀಗೆಂದವರು ಡಿ ವಿ ಗುಂಡಪ್ಪನವರು. ಹೆಚ್ಚು ಹೆಚ್ಚು ಓದಿದಂತೆಲ್ಲ ನಮ್ಮ ಅಜ್ಞಾನದ ಅರಿವು ನಮಗುಂಟಾಗುತ್ತದೆ. ಇದು ಕವಿ ಪಿ ಬಿ ಶೆಲ್ಲಿ ಹೇಳಿರುವ ಮಾತು.

0: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
1: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
0: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
1: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ,
0: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
1: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.
2: ಐಸ್ ಕ್ರೀಮ್ ಬೇಕೇ, ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
3: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
4: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ನಾಲ್ಕು ರಾಜ್ಯ ಹಾಗೂ ಒಂದು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆಗೆ ಕ್ಷಣಗಣನೆ. ಕರ್ನಾಟಕ ಸೇರಿದಂತೆ ಆರು ರಾಜ್ಯಗಳ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂದು ಉಪಚುನಾವಣೆಯ ಮತ ಎಣಿಕೆ. ಪ್ರಯಾಗ್ರಾಜ್ನಲ್ಲಿ ಉತ್ತರ ತಂತ್ರಜ್ಞಾನ ವಿಚಾರ ಸಂಕೀರ್ಣ ಉದ್ಘಾಟಿಸಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹೋರ್ಮೋಸ್ ಜಲಸಂಧಿಯಲ್ಲಿ ಸಿಲುಕಿರುವ ವಾಣಿಜ್ಯ ಹಡಗುಗಳನ್ನು ಸುರಕ್ಷಿತವಾಗಿ ಹೊರತರಲು ಅಮೆರಿಕದಿಂದ ಪ್ರಾಜೆಕ್ಟ್ ಫ್ರೀಡಂ ಕಾರ್ಯಾಚರಣೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ಗೆ ಆರು ವಿಕೆಟ್ಗಳ ಜಯ. ವಾರ್ತೆಗಳ ವಿವರ: ಅಸ್ಸಾಂ, ಪಶ್ಚಿಮ ಬಂಗಾಳ, ಕೇರಳಂ, ತಮಿಳುನಾಡು ಮತ್ತು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯ ವಿಧಾನಸಭಾ ಚುನಾವಣೆಗಳ ಹಾಗೂ ಆರು ರಾಜ್ಯಗಳ ಎಂಟು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಇಂದು ನಡೆಯಲಿದೆ. ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗಲಿದ್ದು, ಮೊದಲು ಅಂಚೆ ಮತಪತ್ರಗಳನ್ನು ಎಣಿಕೆ ಮಾಡಲಾಗುತ್ತದೆ. ಬೆಳಗ್ಗೆ 8:30ಕ್ಕೆ ವಿದ್ಯುನ್ಮಾನ ಮತಯಂತ್ರ ಇವಿಎಂಗಳ ಎಣಿಕೆ ಆರಂಭವಾಗಲಿದ್ದು, ಮಧ್ಯಾಹ್ನದ ವೇಳೆಗೆ ಆರಂಭಿಕ ಚಿತ್ರಣ ಲಭ್ಯವಾಗುವ ನಿರೀಕ್ಷೆ ಇದೆ. ಸುಗಮ ಮತ ಎಣಿಕೆಗಾಗಿ ಚುನಾವಣಾ ಆಯೋಗವು ಎಲ್ಲ ರಾಜ್ಯಗಳಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆಯನ್ನು ಮಾಡಿದೆ. ಅಸ್ಸಾಂನ 126, ಕೇರಳಂನ 140, ತಮಿಳುನಾಡಿನ 234 ಮತ್ತು ಪುದುಚೇರಿಯ 30 ಸ್ಥಾನಗಳಿಗೆ ಮತ ಎಣಿಕೆ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ಇಂದು 293 ಸ್ಥಾನಗಳ ಎಣಿಕೆ ನಡೆಯಲಿದ್ದು, ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರು ಮತದಾನವು ಇದೇ 21ರಂದು ನಡೆದು, ಇದೇ 24ರಂದು ಅದರ ಫಲಿತಾಂಶ ಪ್ರಕಟವಾಗಲಿದೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ದಾಖಲೆಯ 92.93% ಮತದಾನ ಪ್ರಮಾಣ ದಾಖಲಾಗಿದೆ. ಸ್ಥಾಪಿಸಲಾಗಿರುವ 77 ಕೇಂದ್ರಗಳಲ್ಲಿ ಮತ ಎಣಿಕೆ ನಡೆಯಲಿದೆ. ತಮಿಳುನಾಡಿನಲ್ಲಿ ಈ ಬಾರಿ 85.10% ದಾಖಲೆಯ ಮತದಾನವಾಗಿದ್ದು, ಚುನಾವಣಾ ಆಯೋಗವು ರಾಜ್ಯದ ಶಾಂತಿಯುತ ಮತದಾನ ಪ್ರಕ್ರಿಯೆಯನ್ನು ಶ್ಲಾಘಿಸಿದೆ. ಪುದುಚೇರಿಯಲ್ಲಿ ಮತ ಎಣಿಕೆಗೆ ಸಿದ್ಧತೆಗಳು ನಡೆದಿದ್ದು, ಇಂದು ವಿವಿಧ ರಾಜಕೀಯ ಪಕ್ಷಗಳು 294 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ. ಕಳೆದ ತಿಂಗಳ 9ರಂದು ಮತದಾನ ನಡೆದ ಕರ್ನಾಟಕದ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ನಡೆಯಲಿದೆ. ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ಹಾಗೂ ಬಾಗಲಕೋಟೆ ಮತಕ್ಷೇತ್ರದ ಶಾಸಕರಾಗಿದ್ದ ಎಚ್ವೈ ಮೇಟಿ ಅವರ ನಿಧನದಿಂದಾಗಿ ತೆರವಾದ ಸ್ಥಾನಗಳಿಗಾಗಿ ಉಪಚುನಾವಣೆ ನಡೆದಿದೆ. ಭೂತಾನ್, ಈಜಿಪ್ಟ್, ಶ್ರೀಲಂಕಾ ಸೇರಿದಂತೆ ಸುಮಾರು 20 ದೇಶಗಳ ಪ್ರತಿನಿಧಿಗಳು ಈ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಸಾಕ್ಷಿಯಾಗಿದ್ದು, ಭಾರತದ ಚುನಾವಣಾ ವ್ಯವಸ್ಥೆಯನ್ನು ಪ್ರಶಂಸಿಸಿದ್ದಾರೆ. ಪಶ್ಚಿಮ ಬಂಗಾಳದ 293 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಪ್ರಕ್ರಿಯೆಯ ಮೇಲೆ ನಿಗಾ ಇಡಲು ಚುನಾವಣಾ ಆಯೋಗವು ಒಟ್ಟು 432 ಮತ ಎಣಿಕೆ ವೀಕ್ಷಕರನ್ನು ನೇಮಕ ಮಾಡಿದೆ. ಉತ್ತರ 24 ಪರಗಣ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂದರೆ 49 ವೀಕ್ಷಕರು ಮತ್ತು ದಕ್ಷಿಣ 24 ಪರಗಣ ಜಿಲ್ಲೆಯಲ್ಲಿ 45 ವೀಕ್ಷಕರನ್ನು ನಿಯೋಜಿಸಲಾಗಿದೆ. ಅಲಿಪುರ್ದುವಾರ್ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಎಂದರೆ 6 ವೀಕ್ಷಕರು ಕಾರ್ಯನಿರ್ವಹಿಸಲಿದ್ದಾರೆ. ಶಾಂತಿಯುತ ಮತ ಎಣಿಕೆಗಾಗಿ 77 ಪೊಲೀಸ್ ವೀಕ್ಷಕರನ್ನು ಸಹ ನೇಮಿಸಲಾಗಿದ್ದು, ಇವರು ಮತ ಎಣಿಕೆ ಕೇಂದ್ರಗಳಲ್ಲಿ ಹೊರಭಾಗದಲ್ಲಿ ಕಾನೂನು ಸುವ್ಯವಸ್ಥೆಯ ಉಸ್ತುವಾರಿ ವಹಿಸಲಿದ್ದಾರೆ. ಕೇವಲ ಕ್ಯೂಆರ್ ಕೋಡ್ ಹೊಂದಿರುವ ಗುರುತಿನ ಚೀಟಿ ಇರುವವರಿಗೆ ಮಾತ್ರ ಕೇಂದ್ರದೊಳಗೆ ಪ್ರವೇಶ ನೀಡಲಾಗಿದ್ದು, ಮೊಬೈಲ್ ಫೋನ್ ಬಳಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಸಿಆರ್ಪಿಎಫ್ ಮಹಾನಿರ್ದೇಶಕ ಜಿಪಿ ಸಿಂಗ್ ಈಗಾಗಲೇ ಭದ್ರತಾ ವ್ಯವಸ್ಥೆಯನ್ನು ಪರಿಶೀಲಿಸಿದ್ದು, ಕೇಂದ್ರ ಪಡೆಗಳು ಮತ್ತು ರಾಜ್ಯ ಪೊಲೀಸರ ನಡುವೆ ಸಮನ್ವಯ ಸಾಧಿಸುವ ಮೂಲಕ ಪಾರದರ್ಶಕ ಎಣಿಕೆಗೆ ಕ್ರಮ ಕೈಗೊಳ್ಳಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉತ್ತರ ತಂತ್ರಜ್ಞಾನ ವಿಚಾರ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ. ರಕ್ಷಾ ತ್ರಿವೇಣಿ ಸಂಗಮ, ತಂತ್ರಜ್ಞಾನ ಉದ್ಯಮ ಮತ್ತು ಸೇನಾ ಸಂಗಮ ಎಂಬ ವಿಷಯದ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಾಚರಣೆಯ ಸವಾಲುಗಳನ್ನು ಎದುರಿಸಲು ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮತ್ತು ಸಂಯೋಜಿಸಲು ಈ ವಿಚಾರಗೋಷ್ಠಿಯು ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಪ್ರದರ್ಶನದಲ್ಲಿ ಎಂಎಸ್ಎಂಇಗಳು, ಖಾಸಗಿ ರಕ್ಷಣಾ ತಂತ್ರಜ್ಞಾನ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು ಮತ್ತು ದೇಶಾದ್ಯಂತದ ನಾವೀನ್ಯಕಾರರು ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ. ಸುಮಾರು 280 ಕ್ಕೂ ಹೆಚ್ಚು ಕಂಪನಿಗಳು ತಮ್ಮ ಇತ್ತೀಚಿನ ಆವಿಷ್ಕಾರ

0: ಮತ್ತು ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮಳಿಗೆಗಳನ್ನು ಸ್ಥಾಪಿಸಲಿವೆ. ಭಾರತೀಯ ಸೇನೆಯ ಉತ್ತರ ಮತ್ತು ಮಧ್ಯ ಕಮಾಂಡ್ ಹಾಗೂ ಭಾರತೀಯ ರಕ್ಷಣಾ ತಯಾರಕರ ಸಂಘ ಜಂಟಿಯಾಗಿ ಈ 3 ದಿನಗಳ ಕಾರ್ಯಕ್ರಮವನ್ನು ಆಯೋಜಿಸಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರಾಚ್ಯದ ಸಂಘರ್ಷದ ಹಿನ್ನೆಲೆಯಲ್ಲಿ ಹಾರ್ಮೂಸ್ ಜಲಸಂಧಿಯಲ್ಲಿ ಸಿಲುಕಿರುವ ವಾಣಿಜ್ಯ ಹಡಗುಗಳನ್ನು ಸುರಕ್ಷಿತವಾಗಿ ಹೊರತರಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಾಜೆಕ್ಟ್ ಫ್ರೀಡಂ ಎಂಬ ಮಿಲಿಟರಿ ಕಾರ್ಯಾಚರಣೆ ಘೋಷಿಸಿದ್ದಾರೆ. ಹಲವು ರಾಷ್ಟ್ರಗಳ ಮನವಿಯ ಮೇರೆಗೆ ಈ ಮಾನವೀಯ ಕ್ರಮ ಕೈಗೊಳ್ಳಲಾಗಿದ್ದು, ಹಡಗುಗಳಲ್ಲಿನ ಸಿಬ್ಬಂದಿಗೆ ಅಗತ್ಯ ಸಾಮಗ್ರಿಗಳ ಪೂರೈಕೆ ಮತ್ತು ಮುಕ್ತ ಸಂಚಾರವನ್ನು ಖಚಿತಪಡಿಸುವುದು ಇದರ ಉದ್ದೇಶವಾಗಿದೆ. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಈ ಕಾರ್ಯಾಚರಣೆಗಾಗಿ 15,000 ಸೈನಿಕರು, 100 ಯುದ್ದ ವಿಮಾನಗಳು ಮತ್ತು ಕ್ಷಿಪಣಿ ಧ್ವಂಸಕ ನೌಕೆಗಳನ್ನು ನಿಯೋಜಿಸಿದೆ. ಇರಾನ್ ಜೊತೆ ರಾಜತಾಂತ್ರಿಕ ಮಾತುಕತೆಗಳು ನಡೆಯುತ್ತಿದ್ದರೂ ಈ ಪ್ರಕ್ರಿಯೆಗೆ ಅಡ್ಡಿಪಡಿಸಿದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಅಧ್ಯಕ್ಷ ಟ್ರಂಪ್ ಎಚ್ಚರಿಸಿದ್ದಾರೆ. ಜಾಗತಿಕ ತೈಲ ವ್ಯಾಪಾರದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ಈ ಜಲಸಂಧಿಯಲ್ಲಿ ಭದ್ರತೆ ಕಾಯ್ದುಕೊಳ್ಳುವುದು ಈ ಕಾರ್ಯಾಚರಣೆಯ ಪ್ರಮುಖ ಗುರಿಯಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಯುದ್ದವನ್ನು ಕೊನೆಗಾಣಿಸುವ ನಿಟ್ಟಿನಲ್ಲಿ ಇರಾನ್ ಸಲ್ಲಿಸಿದ 14 ಮಾರ್ಗಸೂಚಿಯನ್ನು ಅಮೆರಿಕ ತಿರಸ್ಕರಿಸಿದ್ದು, ಉಭಯ ದೇಶಗಳ ನಡುವಿನ ಬಿಕ್ಕಟ್ಟು ಮುಂದುವರಿಯುವ ಲಕ್ಷಣಗಳು ಕಾಣುತ್ತಿವೆ. ಸಂಘರ್ಷ ಅಂತ್ಯಗೊಳಿಸಲು ಇರಾನ್ ನೀಡಿದ್ದ ಪ್ರಸ್ತಾವನೆಗೆ ಅಮೆರಿಕ ಪ್ರತಿಕ್ರಿಯೆ ನೀಡಿದ್ದು, ಅದನ್ನು ಪ್ರಸ್ತುತ ಪರಿಶೀಲಿಸಲಾಗುತ್ತಿದೆ ಎಂದು ಇರಾನ್ ಸರ್ಕಾರದ ವಕ್ತಾರ ಇಸ್ಮಾಯಿಲ್ ಬಗಾಹಿ ತಿಳಿಸಿದ್ದಾರೆ. ಇಸ್ರೇಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇರಾನ್ ನೀಡಿರುವ ಪ್ರಸ್ತಾವನೆಯನ್ನು ತಾವು ಪರಿಶೀಲಿಸಿದ್ದು, ಇದು ಸ್ವೀಕಾರಾರ್ಹವಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇರಾನ್ ಈವರೆಗೆ ತನ್ನ ಕೃತ್ಯಗಳಿಗೆ ದೊಡ್ಡ ಮಟ್ಟದ ಬೆಲೆ ತೆತ್ತಿಲ್ಲ ಎಂದು ಹೇಳುವ ಮೂಲಕ ಅಧ್ಯಕ್ಷ ಟ್ರಂಪ್ ಅಮೆರಿಕದ ಕಠಿಣ ನಿಲುವನ್ನು ಪುನರುಚ್ಚರಿಸಿದ್ದಾರೆ. ಪ್ರಸ್ತುತ ಉಭಯ ದೇಶಗಳ ನಡುವಿನ ಮಾತುಕತೆಗಳು ಮಧ್ಯಸ್ಥಿಕೆದಾರರ ಮೂಲಕ ಪರೋಕ್ಷವಾಗಿ ನಡೆಯುತ್ತಿದ್ದು, ಕದನ ವಿರಾಮದ ಪ್ರಯತ್ನಗಳು ಇನ್ನೂ ಅನಿಶ್ಚಿತತೆಯಲ್ಲೇ ಮುಂದುವರೆದಿದೆ. ಅರ್ಜೆಂಟೀನಾದಿಂದ ಕೇಪ್ ವಾರ್ಡ್ಗೆ ಪ್ರಯಾಣಿಸುತ್ತಿದ್ದ ಎಂವಿ ಹೊಂಡಿಯಾಸ್ ಪ್ರವಾಸಿ ಹಡಗಿನಲ್ಲಿ ಹಂತ ವೈರಸ್ ಸೋಂಕು ಹರಡಿರುವ ಶಂಕೆಯಿದ್ದು, 3 ಸಾವನ್ನಪ್ಪಿದ್ದಾರೆ ಮತ್ತು 3 ಅಸ್ವಸ್ಥರಾಗಿದ್ದಾರೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಮೃತಪಟ್ಟವರಲ್ಲಿ 2 ಡಚ್ ಪ್ರಜೆಗಳಾಗಿದ್ದಾರೆ. ಹಂತ ವೈರಸ್ ಪ್ರಮುಖವಾಗಿ ಇಲಿಗಳಂತಹ ಪ್ರಾಣಿಗಳಿಂದ ಹರಡುವ ಸೋಂಕಾಗಿದ್ದು, ಇದು ಮಾರಣಾಂತಿಕ ಉಸಿರಾಟದ ಸಮಸ್ಯೆಯನ್ನು ಉಂಟುಮಾಡುತ್ತದೆ. ಸುಮಾರು 150 ಪ್ರಯಾಣಿಕರಿದ್ದ ಈ ಹಡಗು ಪ್ರಸ್ತುತ ಆಫ್ರಿಕಾದ ಕೇಪ್ ವಾರ್ಡ್ ದ್ವೀಪದ ಸಮೀಪವಿದ್ದು, ವೈದ್ಯಕೀಯ ತುರ್ತು ಪರಿಸ್ಥಿತಿಯನ್ನು ಎದುರಿಸುತ್ತಿದೆ. ಆರಂಭಿಕ ಲಕ್ಷಣಗಳಲ್ಲಿ ಜ್ವರ ಮತ್ತು ಸ್ನಾಯು ನೋವು ಕಂಡುಬರುತ್ತದೆಯಾದರೂ, ಇದು ಶ್ವಾಸಕೋಶದ ಮೇಲೆ ತೀವ್ರ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ನಿನ್ನೆ ರಾಂಚಿಯಲ್ಲಿ ನಡೆದ ಉಚ್ಚ ನ್ಯಾಯಾಲಯದ ವಕೀಲರ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಅಲ್ಲಿನ ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ಸವಾಲುಗಳು, ಸುಧಾರಣೆಗಳು ಮತ್ತು ವಕೀಲರ ಪಾತ್ರದ ಕುರಿತು ಚರ್ಚೆಗಳು ನಡೆದವು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ ತಂಡ 4 ರೋಚಕ ಜಯ ದಾಖಲಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ ನಿಗದಿತ 20 ಓವರ್ಗಳಲ್ಲಿ 9 ನಷ್ಟಕ್ಕೆ 163 ರನ್ ಗಳಿಸಿತ್ತು. ಪ್ರತಿಯಾಗಿ ಗುಜರಾತ್ ತಂಡ 19.5 ಓವರ್ಗಳಲ್ಲಿ 6 ನಷ್ಟಕ್ಕೆ 167 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿತ್ತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಲ್ಕು ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆಗೆ ಕ್ಷಣಗಣನೆ. ಕರ್ನಾಟಕ ಸೇರಿದಂತೆ 6 ರಾಜ್ಯಗಳ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂದು ಉಪಚುನಾವಣೆಯ ಮತ ಎಣಿಕೆ. ಪ್ರಯಾಗ್ರಾಜ್ನಲ್ಲಿ ಉತ್ತರ ತಂತ್ರಜ್ಞಾನ ವಿಚಾರ ಸಂಕಿರಣ ಉದ್ಘಾಟಿಸಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹೋರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿರುವ ವಾಣಿಜ್ಯ ಹಡಗುಗಳನ್ನು ಸುರಕ್ಷಿತವಾಗಿ ಹೊರತರಲು ಅಮೆರಿಕದಿಂದ ಪ್ರಾಜೆಕ್ಟ್ ಫ್ರೀಡಂ ಕಾರ್ಯಾಚರಣೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ಗೆ 4 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
4: ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರಕ್ಕಾಗಿ ಚಿತ್ರ ಅವರು ಆಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

ಶಂಕರ್ ಮಹದೇವನ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಶ್ರೀ ಮಂಜುನಾಥ ಚಿತ್ರದ ಗೀತೆ. ವೇದವ್ಯಾಸ ಅವರು ರಚಿಸಿದ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಹಂಸಲೇಖ.

ಶಿವಾರ್ಜುನ ಚಿತ್ರದ ಗೀತೆ ಹಾಡಿದ್ದಾರೆ ಅನನ್ಯ ಭಟ್ ಹಾಗೂ ಸಂಜಿತ್ ಹೆಗಡೆ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸುರ ಕೋಕಿಲ ಅವರ ಸಂಗೀತವಿದೆ.

0: ಆಕಾಶವಾಣಿ ಬೆಂಗಳೂರು, ಸಮಯ ಆಗ್ತಾ ಇದೆ 8 ಗಂಟೆ. ಇದೀಗ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಪ್ರಭಾತ್ ಕೆ ಸಾಥ್ ಮೈ ಮುಕೇಶ್ ಕುಮಾರ್.

0: ದೇವನಹಳ್ಳಿಯಲ್ಲಿ 1978 ಆಯೋಜಿಸಲಾಗಿತ್ತು. ಕರ್ನಾಟಕದ ಆಗಿನ ಮುಖ್ಯಮಂತ್ರಿ ಶ್ರೀ ಗುಂಡೂರಾವ್ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದರು ಎಂದು ನಿನ್ನೆ ಹೇಳಿದ್ದೆ. ಅದೇ ಕಾರ್ಯಕ್ರಮದಲ್ಲಿ ಆಗ ಕೇಂದ್ರದಲ್ಲಿ ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಸಚಿವರಾಗಿದ್ದ ಶ್ರೀ ಎಲ್ ಕೆ ಅದ್ವಾನಿಯವರು ವಿಜೇತ ರೈತರಿಗೆ ಬಹುಮಾನ ವಿತರಿಸಿದರು. ಅವರು ಈ ಕಾರ್ಯಕ್ರಮವನ್ನು ಮುಕ್ತ ಕಂಠದಿಂದ ಹೊಗಳಿ ಗ್ರಾಮೀಣ ಭಾಗ ಹಾಗೂ ಅನಕ್ಷರಸ್ಥರು ಹೆಚ್ಚಿರುವ ಭಾರತದಂತಹ ದೇಶದಲ್ಲಿ ರೈತರ ಶಿಕ್ಷಣಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನು ರೂಪಿಸಿದ್ದಲ್ಲದೆ ಶ್ರೋತೃಗಳನ್ನು ಗುರುತಿಸುತ್ತಿರುವುದು ಏಷ್ಯಾ ಖಂಡದಲ್ಲೇ ಇದೇ ಮೊದಲು ಎಂದು ಬೆಂಗಳೂರು ಆಕಾಶವಾಣಿಯನ್ನು ಶ್ಲಾಘಿಸಿದ್ದರು. ಹೀಗೆ ಪ್ರಾರಂಭವಾದ ಕೃಷಿ ಪಾಠಶಾಲೆಯಲ್ಲಿ ಕಬ್ಬು, ರೇಷ್ಮೆ, ಖುಷ್ಕಿ ಬೇಸಾಯ, ಜೇನು ಸಾಕಣೆ ಮುಂತಾದ ಸರಣಿಗಳನ್ನು ಪ್ರಸಾರ ಮಾಡಿ ವಿಜೇತರಿಗೆ ಎತ್ತಿನ ಗಾಡಿ, ನೀರೆತ್ತುವ ಪಂಪ್, ಮಿಶ್ರತಳಿ ಹಸುವಿನ ಕರು, ಯಂತ್ರೋಪಕರಣಗಳು, ರೇಷ್ಮೆ ಸೀರೆ, ಟ್ರಾನ್ಸಿಸ್ಟರ್, ನಗದು ಹಣ, ಕೃಷಿ ಪುಸ್ತಕ ಮುಂತಾದ ಬಹುಮಾನಗಳನ್ನು ನೀಡಲಾಯಿತು. ಮಾತ್ರವಲ್ಲದೆ ಕೃಷಿ ಮಾರಾಟ ಮಂಡಳಿಯವರು 56 ರೈತರಿಗೆ ದಕ್ಷಿಣ ಭಾರತ ಪ್ರವಾಸವನ್ನೂ ಮಾಡಿಸಿ ಅನೇಕ ಕೃಷಿ ಸಂಶೋಧನಾ ಕೇಂದ್ರಗಳನ್ನು ಭೇಟಿ ಮಾಡಿಸಿದರು. ಅಂತಾರಾಷ್ಟೀಯ ಮಟ್ಟದಲ್ಲೂ ಮಾದರಿಯಾದ ಈ ಕಾರ್ಯಕ್ರಮವನ್ನು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರಗಳು ಪ್ರಸಾರ ಮಾಡಬೇಕೆಂಬ ಸುತ್ತೋಲೆಯನ್ನು ಆಕಾಶವಾಣಿಯ ಅಂದಿನ ಮಹಾನಿರ್ದೇಶಕರು ಅಂದರೆ ಡೈರೆಕ್ಟರ್ ಜನರಲ್ 1989 ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೂ ಆಕಾಶವಾಣಿಯ ಎಲ್ಲ ನಿರ್ದೇಶಕರಿಗೆ ಕಳುಹಿಸಿದರು. ಅದಲ್ಲದೆ ಆಕಾಶವಾಣಿಯ ಮಹಾನಿರ್ದೇಶಕರ ಸಲಹೆಯಂತೆ ಮಲೇಷ್ಯಾದ ಕೌಲಾಲಂಪುರದ ಗ್ರಾಮೀಣ ಪ್ರಸಾರ ತರಬೇತಿ ಸಂಸ್ಥೆ ಸಹಯೋಗದೊಂದಿಗೆ ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಗ್ರಾಮೀಣ ಪ್ರಸಾರಕರ ಕಾರ್ಯಾಗಾರವೂ ನಡೆಯಿತು. ಭಾರತ ಹಾಗೂ ಇತರ 7 ದೇಶಗಳ ಪ್ರಸಾರ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸಿದ್ದರು. ಇವು ಆಕಾಶವಾಣಿ ಕಾರ್ಯಕ್ರಮಗಳ ಮಹತ್ವವನ್ನು ಹೇಳುವ ಕೆಲವು ಉದಾಹರಣೆಗಳು. ಜೊತೆಗೆ ಸರ್ಕಾರದ ಬೇರೆ ಬೇರೆ ಇಲಾಖೆಗಳು ಮಾಧ್ಯಮದೊಡನೆ ಕೈಜೋಡಿಸಿ ಕೆಲಸ ಮಾಡುವುದರಿಂದ ಆಗಬಹುದಾದ ಅಭಿವೃದ್ಧಿಯ ಅಗಾಧತೆಯನ್ನೂ ಇವು ತೋರಿಸುತ್ತವೆ. ರೈತರಿಗೆ ಶಿಕ್ಷಣದ ಜೊತೆಗೆ ವಯಸ್ಕರ ಶಿಕ್ಷಣ ಹಾಗೂ ಸಮೂಹ ಅಭಿವೃದ್ಧಿ ಯೋಜನೆಯನ್ನು ಆಕಾಶವಾಣಿ ಮಾಡಿತು. ವಯಸ್ಕರ ಶಿಕ್ಷಣದಲ್ಲೂ ಆಕಾಶವಾಣಿಯ ಪಾತ್ರ ಬಹಳ ಹಿರಿದಾಗಿದೆ. ಮಹಾರಾಷ್ಟ್ರದ ಪುಣೆಯ ಸಮೀಪದಲ್ಲಿ 144 ಹಳ್ಳಿಗಳಲ್ಲಿ ರೇಡಿಯೋ ಫೋರಂಗಳನ್ನು ಸಂಘಟಿಸಿ ಅವುಗಳ ಮೂಲಕ ಶಿಕ್ಷಣ ನೀಡುವ ಪ್ರಯೋಗವನ್ನು ಆಕಾಶವಾಣಿ ಮಾಡಿತು. ಅದರಂತೆ ಕರ್ನಾಟಕದಲ್ಲಿ 1993 ಹೊತ್ತಿಗೆ ವಯಸ್ಕರ ಶಿಕ್ಷಣ ರಾತ್ರಿ ಶಾಲೆಗಳಲ್ಲಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಆಕಾಶವಾಣಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವುಗಳ ಕಾರ್ಯವೈಖರಿ, ಸಫಲತೆ ಅಸಫಲತೆಗಳ ಕುರಿತು ಸಮೀಕ್ಷಾ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿತು. ಈ ಕಾರ್ಯಕ್ರಮಗಳಲ್ಲಿ ಶಾಲೆಗಳ ಸಂಪನ್ಮೂಲ ವ್ಯಕ್ತಿಗಳಿಂದ ಹಿಡಿದು ಸಂಬಂಧಪಟ್ಟ ಅಧಿಕಾರಿಗಳು, ಫಲಾನುಭವಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಬಹು ಯಶಸ್ವಿಗೊಳಿಸಿದ್ದರು. ಇಂತಹ ಅನೇಕ ಕಾರ್ಯಕ್ರಮಗಳ ಮೂಲಕ ಆಕಾಶವಾಣಿ ಪರೋಕ್ಷವಾಗಿ ಹೊಸ ಸಾಮಾಜಿಕ ವ್ಯವಸ್ಥೆಗೆ ಭದ್ರ ಬುನಾದಿಯನ್ನು ಸದ್ದಿಲ್ಲದೆ ಕಟ್ಟುತ್ತಿದೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ಕದಂ. ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ವಿಶೇಷ ಚೇತನರಾದ ಮಹಾಂತೇಶ್ ಕಿವುಡಸಣ್ಣವರ್ ಅವರೊಂದಿಗಿನ ಸಂದರ್ಶನ ಇದೀಗ ಮೂಡಿಬರಲಿದೆ.
1: ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ, ಬಹಳ ಪ್ರತಿಭಾನ್ವಿತರು, ಅನೇಕ ಕ್ಷೇತ್ರಗಳಲ್ಲಿ ಸಾಕಷ್ಟು ಕೆಲಸ ಮಾಡಿದವರು, ಅನೇಕ

0: ಪ್ರಶಸ್ತಿಗಳನ್ನು, ವಿಶೇಷವಾಗಿ ರಾಷ್ಟ್ರ ಪ್ರಶಸ್ತಿಗಳನ್ನು ಕೂಡ ಪಡೆದಂತಹ ಮತ್ತು ರೇಡಿಯೋ ಬಗೆಗೆ ಒಳ್ಳೆಯ ಒಂದು ಪ್ರೀತಿಯನ್ನ, ಅದರ ಬಗೆಗಿನ ಅನೇಕ ವಿಚಾರಗಳನ್ನ ವ್ಯಕ್ತಪಡಿಸುವಂತಹ ಆಕಾಶವಾಣಿ ಕೇಳುಗರು ನಮ್ಮ ಜೊತೆಗಿದ್ದಾರೆ. ಅವರು ಮಹಾಂತೇಶ್ ಜಿ ಕಿವುಡಸಣ್ಣವರು. ಸರ್ ನಮಸ್ಕಾರ.
1: ನಮಸ್ಕಾರ ಜಂಬಣ್ಣ ಸರ್, ಮತ್ತೆಲ್ಲ ನನ್ನ ಆತ್ಮೀಯ ಆಕಾಶವಾಣಿ ಶ್ರೋತೃಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು.
0: ತಮ್ಮ ಬಗ್ಗೆ ಎಲ್ಲಿಂದ ಶುರು ಮಾಡಬೇಕು ಅಂತ ಅನ್ನೋದೇ ನಮಗೆ ಗೊಂದಲ. ಹಾಗಾಗಿ ಈ ಆಕಾಶವಾಣಿ ಮತ್ತು ನಿಮ್ಮ ಜೊತೆಗಿನ ಒಡನಾಟದ ಬಗ್ಗೆ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಪ್ರಸ್ತಾಪ ಮಾಡ್ತೀವಿ. ನಿಮ್ಮಲ್ಲಿ ಸಾಕಷ್ಟು ಪ್ರತಿಭೆ ಇದೆ, ಸಾಕಷ್ಟು ದೊಡ್ಡ ದೊಡ್ಡ ಕೆಲಸಗಳನ್ನು ಕೂಡ ಮಾಡಿದ್ದೀರಿ, ಅನೇಕರಿಗೆ ನೀವು ದಾರಿದೀಪವಾಗಿದ್ದೀರಿ. ಈಗ ಆಕಾಶವಾಣಿ ಅಂತಂದ್ರೆ ನೀವು ಹೇಗೆ ಅದನ್ನು ನೋಡ್ತಿದ್ರಿ, ಆಕಾಶವಾಣಿ ಹೇಗೆ ಕೇಳ್ತಿದ್ರಿ ಅಂತ ಅನ್ನೋದು?
1: ಆಕಾಶವಾಣಿಗೂ ನನಗೂ ಸಂಬಂಧ ಅಂದ್ರೆ ನಮ್ಮ ಕುಟುಂಬ ಮತ್ತು ನನ್ನ ತಂದೆ ತಾಯಿ, ನನ್ನ ಒಡಹುಟ್ಟದವರು ಹೇಗೆ ನನ್ನ ಜೊತೆ ಅಷ್ಟೇ ಅಥವಾ ಅದಕ್ಕಿಂತ ಇನ್ನೂ ಹೆಚ್ಚು ಒಡನಾಟ ಅಂತ ನಾನು ಒಂದು ತುಂಬಾ ಹೃದಯದಿಂದ ಹೇಳ್ತೀನಿ. ಯಾಕಂದ್ರೆ ಹುಟ್ಟಿದ್ದು 1970 ನೇಗಿನಾಳ್ ಅನ್ನೋ ಒಂದು ಗ್ರಾಮ, ಬೈಲಹೊಂಗಲ್ ತಾಲೂಕು, ಬೆಳಗಾವಿ ಜಿಲ್ಲೆ. ನಾನು ಹುಟ್ಟಿದಾಗಿಂದನೂ ಅಥವಾ ನಾನು ಒಂದೊಂದ್ಸತಿ ಅತಿಶಯೋಕ್ತಿ ಆಗಲಾರ್ದು, ನನ್ನ ತಾಯಿ ಮದುವೆಯಾಗಿ ಬಂದಾಗ ಗಂಡನ ಮನೆಗೆ ಒಂದು ದೊಡ್ಡ ರೇಡಿಯೋ ಗಿಫ್ಟ್ ಕೊಟ್ಟಿದ್ರು ನಮ್ಮ ತಾಯಿ ಮನೆಯವರು. ಸೊ ಮೋಸ್ಟ್ಲಿ ನಾ ಅವರು ಹೊಟ್ಟೆಯಲ್ಲಿದ್ದಾಗಿಂದನೇ ಆಕಾಶವಾಣಿ ಕೇಳ್ತಾ ಬೆಳೆದಿದ್ದೀನಿ. ನಂತರ ನನಗೆ ಯಾವಾಗ ಒಂದು 2-3 ವರ್ಷ ಆಯಿತು, ದೊಡ್ಡ ರೇಡಿಯೋ ಅದನ್ನು ಮುಟ್ಟದೇ ಒಂದು ಖುಷಿ. ನನಗೆ ಕಣ್ಣಿನ ಸಮಸ್ಯೆ ಇದ್ದಿದ್ದರಿಂದ ಮುಟ್ಟದ ಏನು ಚೆನ್ನಾಗಿರುತ್ತೋ ಅದು ಖುಷಿ ಆಗ್ತಿತ್ತು. ಅದು ಇಷ್ಟು ಎರಡೂ ಕೈ ಅಗಲ ಮಾಡಿದ್ರು ಸಾಕಾಗ್ತಿರಲಿಲ್ಲ, ಅಷ್ಟು ದೊಡ್ಡ
0: ದೊಡ್ಡ ದೊಡ್ಡ ರೇಡಿಯೋ ಸೆಟ್ಗಳಿದ್ದು. ಮೊದಲು
1: ಒಂದು 15 ಬಟನ್ ಇರ್ಬೋದು ಜಂಬಣ ಸರ್.
0: ಸೊ ಎಲ್ಲವೂ ಎಣಿಸಿದ್ರಿ ನೀವು?
1: ಯಾ ಎಣಿಸಿದೆ. ಆಮೇಲೆ ಅದನ್ನ ಟ್ಯೂನ್ ಮಾಡೋ ಒಂದು ಬಟನ್ ಇತ್ತು, ರೌಂಡ್ ಒಂದು, ತಿರುಗಿಸ್ತಿದ್ದೆ. ಅದನ್ನು ತಿರುಗಿಸ್ಕೊಂಡು ತಿರ್ಸ್ಕೊಂಡು ಆಕಾಶವಾಣಿ ಧಾರವಾಡ ವಿವಿಧ ಭಾರತಿ ಹಚ್ಚಿದೆ. ಸೊ ಆ ಒಂದು ಮಾಧುರ್ಯ ಶಬ್ದ ಕೇಳ್ಕೊಂಡು ನಾನು ಬೆಳೆದಿದ್ದು.
0: ಭಾಳ ವಿಶೇಷ ಅಂತಂದರೆ ತಾವು ಒಂದು ಸ್ಪರ್ಶ ಜ್ಞಾನದಿಂದ ಭಾಳಷ್ಟು ತಲ್ಲೀನರಾಗಿ ಇದರಲ್ಲಿ ಏನಿದೆ, ಯಾವ ಧ್ವನಿ ಬರ್ತಾ ಇದೆ, ಹೇಗಿದೆ ಅಂತ ಅನ್ನೋದು ನಿಮ್ಮ ಮೇಲೆ ತುಂಬಾನೇ ಪ್ರಭಾವ ಬೀರಿದೆ.
1: ಖಂಡಿತವಾಗಿ.
0: ಈ ದೃಷ್ಟಿಯನ್ನು ಕಳ್ಕೊಂಡಂತಹ ಆ ಒಂದು ಸಂದರ್ಭ ಹೇಗೆ, ಯಾಕೆ ನಿಮಗೆ ದೃಷ್ಟಿ ಹೋಯಿತು?
1: ಸರ್, ನಾನು 6 ತಿಂಗಳ ಮಗು ಇದ್ದಾಗ ಟೈಫಾಯ್ಡ್ ಮತ್ತು ತೀವ್ರ ಜ್ವರ ಬಂದು ಅದು ಆಪ್ಟಿಕ್ ನರ್ವ್ ಮತ್ತು ರೆಟಿನಾ ಹೊಡೆದು 90% ನನ್ನ ದೃಷ್ಟಿನ ಕಿತ್ಕೊಂಡೋಯ್ತು. ಆಕಾಶವಾಣಿ ಇದ್ದರಿಂದ ಮೋಸ್ಟ್ಲಿ ಯಾವತ್ತು ದೃಷ್ಟಿ ನನಗಿಲ್ಲ ಅಂತ ಅನಿಸ್ಲಿಲ್ಲ. ಯಾಕಂದ್ರೆ
0: ಅನಿಸ್ಲೇ ಇಲ್ಲ
1: ನಿಮಗೆ ಹೇಗೆ ಆಕಾಶವಾಣಿ, ನನಗೂ ಹಂಗೆ. ನೀವು ಕೇಳಬೇಕು, ನಾನು ಕೇಳಬೇಕು. ಸೊ ಹಂಗಾಗಿ ಸಣ್ಣ ಹುಡುಗನಿಂದನೇ ಆಕಾಶವಾಣಿ ಕೇಳ್ತಾ ನಮ್ಮ ಅವಿಭಕ್ತ ಕುಟುಂಬದ ಜೊತೆ ಕೂತ್ ಕೇಳ್ತಾ ಇದ್ವಿ, ಮತ್ತೆ ಪತ್ರಗಳು ಬರೀತಿದ್ವಿ ಅವಾಗೆಲ್ಲ. ನನಗೆ ಇಷ್ಟ ಇದ್ದ ಹಾಡುಗಳ ಕೋರಿಕೆ ಬರೆದು ಆಕಾಶವಾಣಿ ಧಾರವಾಡದಲ್ಲಿ ಕೇಳ್ತಾ ಬೆಳೆದ್ವಿ ನಾನು.
0: ಹೋದ್ರ ಆಕಾಶವಾಣಿಗೆ ಆರಂಭದಲ್ಲಿ ಬಾಲ ಕಲಾವಿದನಾಗಲಿ ಅಥವಾ ನಿಮ್ಮಲ್ಲಿರೋ ಪ್ರತಿಭೆಯನ್ನು ಹೊರಗಾಗ್ಲಿಕ್ಕೆ ಒಂದು ವೇದಿಕೆ ಆರಂಭದಲ್ಲಿ ಸಿಕ್ಕಿದ್ದು ಯಾವ ಆಕಾಶವಾಣಿ?
1: ನಮ್ಮ ಬೆಂಗಳೂರು ಆಕಾಶವಾಣಿ.
0: ಓ,
1: 1981 ನಾನು ಬೆಂಗಳೂರಿಗೆ ಬಂದೆ, 10 ವರ್ಷ 1970 ಹುಟ್ಟಿದ್ದು. ಸೊ ಬೆಂಗಳೂರಿಗೆ ಬಂದಾಗ ನಾನು ರಮಣ ಮಹರ್ಷಿ ಅಂದರ ಶಾಲೆಯಲ್ಲಿ ಓದುವಾಗ ಆಕಾಶವಾಣಿಗೆ ಕರ್ಕೊಂಡು ಬರ್ತಿದ್ರು ನಮ್ಮನ್ನ. 1982 ನಾನು ಆಕಾಶವಾಣಿಗೆ ಹಾಡು ಹಾಡ್ಲಿಕ್ಕೆ ಬಂದಿದ್ದೆ, ಮತ್ತೆ ನಾಟಕ ಮಾಡ್ಲಿಕ್ಕೆ ಬಂದಿದ್ವಿ. ಆಮೇಲೆ ಎಷ್ಟೋ ಸತಿ ಆಕಾಶವಾಣಿಯಿಂದ ನಮ್ಮ ಶಾಲೆಗೆ ಬರೋರು ಅನೇಕ ಇಂಟರ್ವ್ಯೂಸ್ ಎಲ್ಲ ತಗೊಳ್ತಿದ್ರು. ಹಾಗಾಗಿ ಆಕಾಶವಾಣಿ ಬೆಂಗಳೂರು ಅಂದ್ರೆ ನನಗೆ ಬಹಳ ಆತ್ಮೀಯತೆ. ಆಕಾಶವಾಣಿ ಧಾರವಾಡಿಗೆ ಇನ್ನೂ ಹೋಗೋ ಅವಕಾಶ ಬಂದಿಲ್ಲ ನಂಗೆ. ಆಕ್ಚುಲಿ ಐ ಲವ್ ಆಕಾಶವಾಣಿ ಧಾರವಾಡ ಹೋಗ್ಬೇಕು.
0: ಬೆಳಗಾವಿ ನಿಮ್ಮ ಹುಟ್ಟು ಜಿಲ್ಲೆ ಆಗಿದ್ರಿಂದ ನೀವು ಒಂದಲ್ಲ ಒಂದಿನ ಅಲ್ಲಿ ಕೂಡ ಮಾತಾಡಬಹುದು.
1: ಖಂಡಿತ
0: ಅಲ್ವಾ? ನಿಮ್ಮ ಪ್ರತಿಭೆ, ನಿಮ್ಮ ಒಂದು ಆಸಕ್ತಿಗಳನ್ನೆಲ್ಲ ನೋಡಿದ್ರೆ ಖಂಡಿತವಾಗಿ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ನಿಮ್ಗೆ ಅವಕಾಶ ಸಿಗುತ್ತೆ. ಯಾಕಂದ್ರೆ ನಿಮ್ಮಲ್ಲಿ ಇರೋ ಪ್ರತಿಭೆ ಒಂದಲ್ಲ ಎರಡಲ್ಲ. ಈಗ ವಿಶೇಷವಾಗಿ ಆಕಾಶವಾಣಿ ಬಗೆಗೆ ಒಂದಿಷ್ಟು ಮನದಾಳದ ವಿಚಾರಗಳನ್ನು ಹೊರಗೆ ಹಾಕಬೇಕು ಅಂತಂದಾಗ ನಿಮ್ಮಲ್ಲಿ ಬರವಣಿಗೆ ಶಕ್ತಿ ಇದೆ, ಅನೇಕ ಪುಸ್ತಕಗಳನ್ನು ಬರೆದಿದ್ದೀರಿ. ನನ್ನ ಮುಂದೆ ಐ ಓಪನರ್, ಆಟೋಬಯೋಗ್ರಫಿ ಆಫ್ ವಿಜುವಲಿ ಚಾಲೆಂಜ್ಡ್ ಮ್ಯಾನ್ ವಿತ್ ಎಕ್ಸ್ಟ್ರಾಡಿನರಿ ವಿಷನ್ ಅಂತ ಒಂದು ಪುಸ್ತಕ ಇದೆ. ಈ ಪುಸ್ತಕದ ಬಗ್ಗೆ ಹೇಳ್ತಾ ಹೇಳ್ತಾ ಆಕಾಶವಾಣಿ ಬಗ್ಗೆ ಇದರಲ್ಲಿ ಏನು ಬರೀಲಿಕ್ಕೆ ಹೋದ್ರಿ?
1: ಸೊ ಆಕಾಶವಾಣಿ ನಾನು ಆಗಲೇ ಹೇಳಿದಾಗೆ ನನ್ನ ಅವಿಭಾಜ್ಯ ಅಂಗ, ಮೈ ಬೆಸ್ಟ್ ಫ್ರೆಂಡ್, ಬೆಸ್ಟ್ ಕಂಪ್ಯಾನಿಯನ್. ಅದರಲ್ಲೂ ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ ಕೇಳ್ತಾ ಕೇಳ್ತಾನೆ ಬೆಳೆದಿದ್ದು. ಕಣ್ಣಿನ ಸಮಸ್ಯೆ ಇದ್ದರಿಂದ ಓದಲಿಕ್ಕೆ ಸಾಕಷ್ಟು ಕಷ್ಟ, ಯಾರಾದರೂ ಓದ್ಕೊಳ್ಬೇಕಿತ್ತು. ಸೊ ನನ್ನ ಜ್ಞಾನ ಸಂಪಾದನೆ ಏನು ಆಗಿದೆ ಅದರಲ್ಲಿ ಒಂದು 90% ನಾನು ಆಕಾಶವಾಣಿ ಕ್ರೆಡಿಟ್ ಕೊಡ್ತೀನಿ. ಮತ್ತು ಆಕಾಶವಾಣಿ ಮೂಲಕ ಅನೇಕರ ಧ್ವನಿ ಕೇಳೋ ಅಂತ ಸುದೈವ ಸಿಕ್ತು ನನಗೆ. ಮತ್ತು ಆಕಾಶವಾಣಿ ಮೂಲಕ ನನ್ನ ಹುಚ್ಚು ಕ್ರಿಕೆಟ್, ಕ್ರಿಕೆಟ್ ಕಾಮೆಂಟ್ರಿ, ನನ್ನ ಬಾಲ್ಯದಲ್ಲೇ ಕ್ರಿಕೆಟ್ ಕಾಮೆಂಟ್ರಿ ಹುಚ್ಚು ಹಿಡಿದಿದ್ದು ಆಕಾಶವಾಣಿ ಮೂಲಕ. ಏನೂ ಅರ್ಥ ಆಗ್ತಿರಲಿಲ್ಲ, ಬರೀ ಆಕಾಶವಾಣಿಯಲ್ಲಿ ಬರ್ತಾ ಇದ್ದಂಥ ಸೌಂಡ್ ಕೇಳಿಕೊಂಡೆ ನಾನು ಭಾಳ ಖುಷಿ ಪಡ್ತಿದ್ದೆ. ಮತ್ತು ನಾನು ಶಾಲೆಗೆ ಎಷ್ಟೋ ವರ್ಷ ಹೋಗದೇ ಇದ್ದಿದ್ದರಿಂದ

0: ಆಕಾಶವಾಣಿನೇ ನನ್ನ ಶಾಲೆ, ಆಕಾಶವಾಣಿನೇ ನನ್ನ ಪುಸ್ತಕ, ಆಕಾಶವಾಣಿನೇ ನನ್ನ ಗುರು. ಸೊ ನಮ್ಮ ತಾಯಿ ನನ್ನ ಬೆಳಿಗ್ಗೆ ಬೇಗ ಎಬ್ಬಿಸಿ ರೆಡಿ ಮಾಡಿ ಕೂರಿಸ್ಬಿಡ್ತಿದ್ರು ರೇಡಿಯೋ ಮುಂದೆ.
1: ರೇಡಿಯೋ ಮುಂದೆ
0: ಸೊ ಸ್ಮಾರ್ಟ್ ಆಗಿ ರೆಡ್ ಡ್ರೆಸ್ ಮಾಡ್ಕೊಂಡು ಕುತ್ಕೊಂಡು ಬಿಡ್ತಿದ್ರು.
1: ಕೆಲವ್ರಿಗೆ
0: ಏನ್ ಇಷ್ಟ ಚೆನ್ನಾಗಿ ರೆಡಿ ಆಗಿ ಕುಂತೀನಿ ಅನ್ನೋರು, ಈ ಕ್ರಿಕೆಟ್ ಚಾಲು ಆಗ್ತೈತಿ, ನಾನು ತಿಂಡಿ ತಿಂದು ಕುಂತೀನಿ. ಸೊ ಯಾವಾಗ ಲಂಚ್ ಬ್ರೇಕ್ ಇರ್ತಿತ್ತು ನಾನು ಊಟ ಮಾಡಿಬಿಡ್ತಿದ್ದೆ, ಮತ್ತೆ ಆಕಾಶವಾಣಿ ಆನ್ ಆಗಿರೋದು. ಸೊ ಹೀಗೆ ಹುಚ್ಚಿಡಿದಂತ ಆಕಾಶವಾಣಿ, ಅಂಟುಕೊಂಡಂತ ಆಕಾಶವಾಣಿ ಒಂದೇ ಮಾತ್ರಮಿಂದ ಚಾಲು ಆಗಿ ಜೈ ಹಿಂದ್ ಹೇಳೋ ಮಠ ಆಕಾಶವಾಣಿಗೆ ಅಂಟ್ಕೊಂಡಿರ್ತಿದ್ದೆ.
1: ವಾ ವಾ ವಾ. ಅಂದ್ರೆ ಕ್ರಿಕೆಟ್ ಕಾಮೆಂಟ್ರಿ ಇದ್ದಾಗ ಬಹಳಷ್ಟು ಆಸಕ್ತಿಯಿಂದ ಕೇಳ್ತಿದ್ರಿ. ಈಗ ಕ್ರಿಕೆಟ್ ಕಾಮೆಂಟ್ರಿ ಅದನ್ನ ಕೇಳ್ತಾ ಕೇಳ್ತಾ ಕೇಳ್ತಾ ನಾವ್ ಯಾಕೆ ಕ್ರಿಕೆಟ್ ಆಡಬಾರದು ಅಂತನೋ ವಿಷಯ ಬರ್ತದೆ. ಯಾಕಂದ್ರೆ ಕಡೆ ಪಕ್ಷ ಈಗ ಕಾಮೆಂಟ್ರಿ ಕೇಳೋರು ಅಲ್ಲೇ ತಮ್ಮ ಬೀದಿನಲ್ಲಿ ಜಾಗ ಇಲ್ಲಂದ್ರೂ ಕೂಡ ಅಲ್ಲೇ ಆದರೂ ಸ್ವಲ್ಪ ಆಡ್ತಾರೆ ಕ್ರಿಕೆಟ್ ಅಂತನೋದು. ಅಷ್ಟು ಹುಚ್ಚು ಹಿಡ್ಕೊಂಡವರು ಇರ್ತಾರೆ ಬಹಳ ಜನ. ನೀವು ಎಲ್ಲಿವರೆಗೆ ತಂದ್ರಿ ಕ್ರಿಕೆಟನ್ನ?
0: ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ ಜಂಬಣ್ಣ ಸರ್. ನಾನು ಕ್ರಿಕೆಟ್ ಕಾಮೆಂಟ್ರಿ ಕೇಳ್ತಾ ಕೇಳ್ತಾ ನಮ್ಮ ನೆರೆಹೊರೆಯವರ ಜೊತೆ ಕ್ರಿಕೆಟ್ ಆಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ನನಗೆ ಬಾಲ್ ಕಾಣದೇ ಇದ್ರು ಕೂಡ ಅವ್ರು ನನಗೆ ಅಂಡರ್ ಆರ್ಮ್ ಬೋಲ್ ಮಾಡೋರು, ಉಳ್ಕೊಂಡು ಬರ್ತಿದ್ದು ಬಾಲ್ ಟ್ರರ್ ಅಂತ ಕಾರ್ಕೊಂಡು. ಆವಾಗ ಹತ್ರ ಬಂದಾಗ ಸೌಂಡ್ ಬರ್ತಿದ್ದಲ್ಲ, ಬ್ಯಾಟ್ ಬೀಸ್ತಾ ಇದ್ದೆ. ನನಗೋಸ್ಕರ ಇನ್ ಯಾರೋ ಒಬ್ಬರ ರನ್ನಿಂಗ್ ಮಾಡ್ತಿದ್ರು, ನನಗೆ ಓವರ್ ಆರ್ಮ್ ಬೌಲಿಂಗ್ ಮಾಡೋದು ಹೇಳ್ಕೊಟ್ರು. ನಾನು ಇದ ಹುಚ್ಚು ನಾನು ಬೆಂಗಳೂರು ಬ್ಲೈಂಡ್ ಸ್ಕೂಲಿಗೆ ಬಂದಾಗ ನನ್ನ ತಂದೆ ಹೇಳಿದೆ, ನಾನು ಇಲ್ಲಿ ಸಾಲಿ ಕಲಿಬೇಕಂದ್ರೆ ನನಗೆ ಕ್ರಿಕೆಟ್ ಗೇರ್ಸ್ ಎಲ್ಲ ಕೊಡಿಸ್ಬೇಕು ನೀವು ಅಂತ. ಸೊ ಎಲ್ಲ ಕೊಡಿಸಿದ್ರು. ಆ ಬ್ಲೈಂಡ್ ಸ್ಕೂಲಲ್ಲಿ ಕ್ರಿಕೆಟ್ ಇಂಟ್ರೊಡ್ಯೂಸ್ ಮಾಡಿದ್ರು ರಮಣ ಮಹರ್ಷಿ ಶಾಲೆಯಲ್ಲಿ. ನಂತರ ಈಗ ನಾವೇನು ಕ್ರಿಕೆಟ್ ಆಡ್ತೀವಿ, ಬ್ಲೈಂಡ್ ಕ್ರಿಕೆಟ್ ಆಡ್ತಾರೆ, ತಾವೆಲ್ಲ ಕೇಳಿದ್ದೀರಿ, ಅದರ ಚೇರ್ಮನ್ ಇದ್ದೀನಿ ನಾನು, ಮತ್ತು ವರ್ಲ್ಡ್ ಬ್ಲೈಂಡ್ ಕ್ರಿಕೆಟ್ಗೂ ಪ್ರೆಸಿಡೆಂಟ್ ಇದ್ದೆ. ಸೊ ಆಕಾಶವಾಣಿಯಿಂದ ಹಿಡಿದಂತ ಕ್ರಿಕೆಟ್ ಹುಚ್ಚು ನನ್ನ ಅಂತಾರಾಷ್ಟ್ರೀಯ
1: ಜಾಗತಿಕ ಮಟ್ಟಕ್ಕೆ
0: ಕರ್ಕೊಂಡೋಯ್ತು. ಸೊ ಯಾವ ಗ್ರೌಂಡ್ ಸ್ಟೇಡಿಯಂ ನಾನು ಕಾಮೆಂಟ್ರಿ ಕೇಳ್ತಾ ಇದ್ನೋ ಆ ಗ್ರೌಂಡ್ ಹೋಗುವಂತ ಅವಕಾಶ ಸಿಕ್ತು, ಆ ಕ್ರೀಡಾಂಗಣಕ್ಕೆ ಹೋಗುವಂತ ಅವಕಾಶ ಸಿಕ್ತು
1: ಆಡ್ಲಿಕ್ಕೆ.
0: ಆಡ್ಲಿಕ್ಕೆ ಆಡಿಸ್ಲಿಕ್ಕೆ
1: ಲಾರ್ಡ್ಸ್ ಸಂಘಟನೆ ಮಾಡಕ್ಕೆ.
0: ಹೌದು ಸರ್, ಲಾರ್ಡ್ಸ್ ಇರ್ಬೋದು, ಓವಲ್ಸ್ ಇರ್ಬೋದು, ನಾನು ಭಾರತದಲ್ಲಿರ್ತಕ್ಕಂಥ ಎಲ್ಲ ಸ್ಟೇಡಿಯಂಗೂ ಹೋಗಿದ್ದೀನಿ. ಬ್ರೆಬೋನ್, ವಾನ್ಕೆಡೆ, ಚಿನ್ನಸ್ವಾಮಿ, ಅರುಣ್ ಜೇಟ್ಲಿ ಸ್ಟೇಡಿಯಮ್ಮು, ಗ್ರೀನ್ ಪಾರ್ಕು. ಈಗ ಗ್ರೀನ್ ಪಾರ್ಕಲ್ಲಿ ಆಡ್ತಿಲ್ಲ ಟೆಸ್ಟ್ ಮ್ಯಾಚಸ್ ಎಲ್ಲ, ಬಟ್ ಅವಾಗ ಆಡ್ತಾ ಇದ್ರು ನಮ್ಮ ವಿಶ್ವನಾಥ್. ನಾನು ಫಸ್ಟ್ ಕೇಳಿದಾಗ ವಿಶ್ವನಾಥ್ ಅವ್ರು ಭಾಳ ಚೆನ್ನಾಗಿ ಆಡಿದ್ರಲ್ಲಿ. ಮತ್ತು ಆಕಾಶವಾಣಿ ಮೂಲಕ ಯಾರ್ಯಾರು ಹೆಸರು ಕೇಳಿದೆ ಅವರೆಲ್ಲ ಹೋಗಿ ಮೀಟ್ ಮಾಡಿದ್ದೀನಿ. ಗವಾಸ್ಕರ್ ಇರ್ಬೋದು, ವಿಶ್ವನಾಥ್ ಇರ್ಬೋದು, ತೆಂಡೂಲ್ಕರ್ ಇರ್ಬೋದು, ನಮ್ಮ ಕರ್ನಾಟಕದವರು ರಘುರಾಮ್ ಭಟ್ರು ಈಗ ಟ್ರೆಷರ್ ಆಗಿದ್ದಾರೆ BCCI. ಸೊ ಹಾಗೆ ಅನೇಕ ಕ್ರಿಕೆಟರ್, ಕಪಿಲ್ ದೇವ್ ಮೀಟ್ ಮಾಡಿದ್ದೀನಿ. ಇದೆಲ್ಲ ಅವ್ರ ಹೆಸರು ನಾನು ಕೇಳಿ ತಿಳ್ಕೊಂಡಿದ್ದು ಹೇಗೆ ಆಕಾಶವಾಣಿ. ಸೊ ಎಷ್ಟು ಮಾರ್ಕ್ಸ್ ಕೊಡ್ಬೇಕು ನಾನು ಆಕಾಶವಾಣಿ? 100ಕ್ಕಿಂತ ಹೆಚ್ಚು ಇನ್ನೇನೋ ಕೊಡ್ಲಿಕ್ಕೆ ಸಾಧ್ಯ ಇದ್ರೆ ಅಷ್ಟು ಮಾರ್ಕ್ಸ್ ನಾನು ಆಕಾಶವಾಣಿ ಕೊಡ್ತೇನೆ.
1: ನಿಮ್ಮಲ್ಲಿರುವಂತಹ ಪ್ರತಿಮ, ಪ್ರತಿಭೆ ಮತ್ತು ಆಸಕ್ತಿ ಇಂಥ ದೊಡ್ಡ ದಿಗ್ಗಜರನ್ನ ಭೇಟಿ ಮಾಡೋಕ್ಕೆ ಕರ್ಕೊಂಡೋಯ್ತು. ಭಾಳ ಈಗ ನಮ್ಮ ಎಲ್ಲ ಕೇಳುಗರಿಗೆ ಆಶ್ಚರ್ಯ ಆಗ್ತಿರ್ಬೋದು, ಇಷ್ಟಿಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಭೇಟಿಯಾಗಿದ್ದಾರೆ, ಜಾಗತಿಕ ಮಟ್ಟಕ್ಕೆ ಏರಿದ್ದಾರೆ ನಮ್ಮ ಮಹಾಂತೇಶ್ ಅವರು ಅಂತೇಳಿ ತುಂಬ ಅಭಿಮಾನದಿಂದ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಮಾನ ಇಟ್ಕೊಳ್ತಾರೆ. ಈಗ ಇಂಥ ವ್ಯಕ್ತಿತ್ವ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಕೋಬೇಕು ಅಂತಂದರೆ ನಮ್ಮಲ್ಲಿ ಆಸಕ್ತಿ ಮತ್ತು ಅದಕ್ಕೆ ನೀರೆರೆದು ಪೋಷಿಸುವಂಥ ಆ ಒಂದು ಶಕ್ತಿ ಸಾಮರ್ಥ್ಯ ಕೂಡ ಬೇಕಾಗುತ್ತೆ, ಅದಕ್ಕೆ ವಾತಾವರಣ ಬೇಕಾಗುತ್ತೆ, ನಿಮ್ಮ ಕಲಿಕೆ ಜ್ಞಾನ ಎಲ್ಲವೂ ಕೂಡ ಕೆಲಸಕ್ಕೆ ಬರುತ್ತೆ, ಮತ್ತು ಸುಮ್ಮನೆ ಕೂತ್ಕೊಳ್ಳಾರ್ದೇ ಏನಾದರೂ ಮಾಡ್ತಿರಲೇಬೇಕು ಅಂತನೋಂಥ ಒಂದು ಅದಮ್ಯ ಚೇತನ ನಿಮ್ಮಲ್ಲಿದೆ. ಇವೆಲ್ಲಕ್ಕೂ ಹೇಗೆ ಸಮಯ ಹೊಂದಾಣಿಕೆ ಮಾಡ್ತಿದ್ರಿ ಮತ್ತು ನೀವು ಓದಿದ್ದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿ.
0: ಸರ್, ನಾನು 1981 ಬೆಂಗಳೂರಿಗೆ ಬಂದೆ. ಒಂದೇ ಒಂದು ಬೇಜಾರು ಏನಾಯಿತು ನಾನು ಬೆಂಗಳೂರಿಗೆ ಬಂದಾಗ ಅಂದ್ರೆ ನಮ್ಮ ಶಾಲೆಯಲ್ಲಿ ರೇಡಿಯೋ ಇಟ್ಕೊಳ್ಳೋಂಗಿರಲಿಲ್ಲ. ಅದು ಭಾಳ ನೋವಾಯ್ತು ನನಗೆ, ಆಕಾಶವಾಣಿ ಹೆಂಗೆ ಮಿಸ್ ಮಾಡ್ಕೊಳ್ತೀನಿ ನಾನಂತ. ಆದರೂ ಕದ್ದು ಕದ್ದು ನಮ್ಮ ಟೀಚರ್ಸ್ ಹತ್ರ ಎಲ್ಲ ರೆಡಿ ಇರ್ತಿತ್ತು, ಕದ್ದು ಕೇಳ್ತಾ ಇದ್ವಿ. ಹಾಡುಗಳಿರ್ಬೋದು, ಸಂಗೀತ ಇರ್ಬೋದು, ಅದರಲ್ಲೂ ಭಾಷಣಗಳಿರ್ಬೋದು, ಮತ್ತು ಕ್ರಿಕೆಟ್ ವಾರ್ತೆ ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಬ್ಲೈಂಡ್ ಸ್ಕೂಲಲ್ಲಿ 10ನೇ ತರಗತಿವರೆಗೂ ಓದ್ದೆ. ಭಾಳ ವಿಶೇಷವಾದ ಶಾಲೆ, ಇಲ್ಲಿ ಬರೋರು ನಾನೇನು ಅನ್ಕೊಂಡಿದ್ದೆ ಪ್ರಪಂಚದ ನಾನು ಬಿಟ್ಟರೆ ಎಲ್ರಿಗೂ ಕಣ್ಕಾಣುತ್ತೆ, ನನಗೆ ಮಾತ್ರ ಹಿಂಗೆ ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ಬಂದಾಗ ಗೊತ್ತಾಯಿತು ನನ್ನ ಥರ ಸಾಕಷ್ಟು ಜನರಿದ್ದಾರೆ. ಬಟ್ ಅವರಿಗೆ ಕಣ್ಣಿನ ಸಮಸ್ಯೆ ಅಷ್ಟೇ ಅಲ್ಲದೆ ಅನೇಕ ಆರ್ಥಿಕ, ಕೌಟುಂಬಿಕ, ಸಾಮಾಜಿಕ ಸಮಸ್ಯೆಗಳು ಇವೆ. ಅದು ನನಗೆ ಬಹಳ ಬೇಜಾರಾಗ್ತಿತ್ತು.
1: ಮತ್ತೆ ಒಂದಿಷ್ಟು ಬೇರೆ ಈ ದೃಷ್ಟಿ ದೋಷದ ಸಮಸ್ಯೆಯ ಜೊತೆ ಜೊತೆಗೆ ಇನ್ನಿತರ ಕೆಲವು ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಕುಂಠಿತ ಆಗಿರುವಂತಹ ಕೆಲವು ಲಕ್ಷಣಗಳು ಕೂಡ ಇರ್ತವೆ. ಅಂದ್ರೆ ಅವರಲ್ಲಿ ಸಾಕಷ್ಟು ಆಸಕ್ತಿ ಇರುತ್ತೆ ನಿಜ, ಅದಕ್ಕೆ ಸರಿಯಾದ ದಾರಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋದ್ರೆ ಅವರು ಅಂದ್ರೆ ಇನ್ನಷ್ಟು ಸ್ವಲ್ಪ ಸಾಧನೆ ಮಾಡೋ ದಾರಿ ಹಿಡಿಬಹುದು ಅಂತ ನಾವು ಅನಿಸುತ್ತೆ. ನೀವು ನಿಮ್ಮ ಆಸಕ್ತಿಯನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದ್ರಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡೋ ತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನೀವು ಎಲ್ಲಾ ಕಡೆ ಓಡಾಟ ಮಾಡಿದಿರಿ, ದೇಶ ವಿದೇಶಗಳಲ್ಲೆಲ್ಲ ಸುತ್ತಾಡಿದಿರಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಆ ವಾತಾವರಣ ಹೇಗೆ ಪೂರಕವಾಗಿ ನಿಮಗೆ ಆಯಿತು?
0: ಮುಖ್ಯವಾಗಿ ನಾನು ನನ್ನ ಕುಟುಂಬಕ್ಕೆ ಕೃತಜ್ಞತೆಗಳನ್ನು ಹೇಳ್ತೀನಿ. ನಮ್ಮ ತಂದೆ ತಾಯಿ, ಸೊ ನಮ್ದು ಕಿವಿಡಸಣ್ಣ ಅವರು ಅಂತ ಹೇಳಿ ಒಂದು ದೊಡ್ಡ ವಿಭಕ್ತ ಕುಟುಂಬ ನಮ್ಮ ನೆಗಿನಾಳ್ ಗ್ರಾಮದ್ದು. ಸೊ ಬಹಳ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದರಿಂದ ನಮ್ಮ ತಂದೆ ತಾಯಿ ಭಾಳ ಪಾಸಿಟಿವ್ ಆಗಿದ್ರು. ಇನಿಷಿಯಲಿ ಭಾಳ ಅವರಿಗೆ ಸಮಸ್ಯೆ ಆಯಿತು, ಹೆಂಗೆ ಈ ಥರ ಆಗ್ಬಿಡ್ತು ನಮ್ಮ ಮಗನಿಗೆ ಅಂತ. ಬಟ್ ಎಲ್ಲ ಕಡೆ ತೋರಿಸಿದ್ರು, ದೇಶ ವಿದೇಶದಲ್ಲಿರ್ತಕ್ಕಂಥ ಎಲ್ಲ ವೈದ್ಯರ ಹತ್ರ ತೋರಿಸಿದ್ರು. ಯಾವಾಗ ಏನು ಮಾಡೋಕ್ಕಾಗಲ್ಲ ಅಂದಮೇಲೆ ಅವರು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನನ್ನನ್ನು ಎಲ್ಲ ಮಕ್ಕಳಂತೆ ನೋಡಿಕೊಂಡ್ರು. ಬ್ಲೈಂಡ್ ಅಂತ ಎಕ್ಸ್ಟ್ರಾ ಇದು ಮಾಡಲಿಲ್ಲ ಮತ್ತು ಕಡೆಗಣಿಸ್ಲೂ ಇಲ್ಲ. ಎಲ್ಲ ಸಮಾರಂಭಗಳಲ್ಲಿ ಕಾರ್ಯಕ್ರಮ
1: ಸಹಜವಾಗಿ
0: ಸಹಜವಾಗಿ. ನಂತರ ಬ್ಲೈಂಡ್ ಸ್ಕೂಲಿಗೆ ಬಂದು ಓದಿದ ನಂತರ ಕಾಲೇಜ್ಗೆ ಹೋದೆ ನಾನು. ಇಲ್ಲೇ ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜ್ ಅಂತ, ಜಯನಗರ ನ್ಯಾಷನಲ್ ಕಾಲೇಜ್ ಅಲ್ಲಿ ಪಿ ಯು ಸಿ ಡಿಗ್ರಿ ಬಸನಗುಡಿ ನ್ಯಾಷನಲ್ ಕಾಲೇಜ್, ನಂತರ ಎಮ್ ಎ ಎಮ್ ಫಿಲ್ ಬೆಂಗಳೂರು ಯೂನಿವರ್ಸಿಟಿ. ಸೊ ಎಲ್ಲ ಮಕ್ಕಳು ಸಾಮಾನ್ಯ ಮಕ್ಕಳಿಗೆ ಏನೇನು ಅವಕಾಶ ವ್ಯವಸ್ಥೆ ಮಾಡಬೇಕು ಅದು ನಮ್ಮ ತಂದೆ ತಾಯಿಯವರು ಮಾಡಿದ್ರು. ಮತ್ತು ಎಲ್ಲ ಟೀಚರ್ಸು ನಾನು ಎಲ್ಲೆಲ್ಲಿ ಓದಿದೆ ಶಾಲೆ ಕಾಲೇಜ್ ಯೂನಿವರ್ಸಿಟಿಯಲ್ಲಿ ನನ್ನ ಎಲ್ಲ ಅಧ್ಯಾಪಕರಿಗೆ ನಾನು ಆಕಾಶವಾಣಿ ಮೂಲಕ ಕೃತಜ್ಞತೆಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಾಕಷ್ಟು ಸ್ವಯಂ ಸೇವಕರು ಸರ್, ಯಾಕಂದರೆ ನನಗೆ ಸ್ವತಃ ಓದಕ್ಕೆ ಆಗದೇ ಇದ್ದಿದ್ದರಿಂದ ರಿಟೈರ್ಡ್ ವೈಫ್ಸ್ ಇರ್ಬೋದು, ರಿಟೈರ್ಡ್ ಪೀಪಲ್ ಮತ್ತು ಹೌಸ್ ವೈಫ್ಸು, ನನ್ನ ಕ್ಲಾಸ್ಮೇಟ್ಸು ಭಾಳಷ್ಟು ಸಪೋರ್ಟ್ ಮಾಡಿದ್ರು.
2: ಇದುವರೆಗೂ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ವಿಶೇಷ ಚೇತನರಾದ ಮಹಾಂತೇಶ್ ಕಿವುಡಸಣ್ಣವರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳ್ತಾ ಇದ್ರೆ. ಈ ಸಂದರ್ಶನದ ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದ್ರಿ.
3: ರಾಷ್ಟ್ರಭಕ್ತನಿಗೆ ಜನ್ಮಭೂಮಿಯಾದ ರಾಷ್ಟ್ರ ಆರಾಧ್ಯ ದೈವ, ದೈವಭಕ್ತನಿಗೆ ವಸುಧೈವ ಕುಟುಂಬಕಂ, ದೇಶಭಕ್ತನಿಗೆ ರಾಷ್ಟ್ರಮೇವ ಕುಟುಂಬಕಂ. ಎಲ್ಲ ಪ್ರಜೆಗಳು ರಾಷ್ಟ್ರದೇವತೆಯ ಅಂಶಗಳು. ಯಾವ ಪ್ರಜೆಗೂ ಯಾವ ರಾಜ್ಯಕ್ಕೂ ಹಿಂಸೆ ಆಗದಂತೆ ಪಕ್ಷಪಾತವಿಲ್ಲದೆ ವರ್ತಿಸುವವನು ನಿಜವಾದ ರಾಷ್ಟ್ರಭಕ್ತ.

0: ಒಳ್ಳೆಯ ಆಲೋಚನೆಗಳು ನಮ್ಮನ್ನು ಒಳ್ಳೆಯ ಕೆಲಸಗಳತ್ತ ಒಯ್ಯುತ್ತವೆ. ನಮ್ಮಲ್ಲಿ ಮಾನವೀಯತೆ ಬೆಳೆಯಬೇಕೇ? ಸದಾ ಒಳ್ಳೆಯ ಆಲೋಚನೆಗಳನ್ನೇ ಮಾಡೋಣ. ನಾವು ಸದ್ಯ ಏನಾಗಿರುವವೋ ಅದು ನಮ್ಮ ಯೋಚನೆಗಳ ಫಲ. ಇದು ಗೌತಮ ಬುದ್ಧ ಹೇಳಿರುವ ಮಾತು.
1: ಮಾನವೀಯತೆ ಮೂಡಬೇಕಾಗಿರುವುದು ಅಂತರಂಗದಿಂದ. ಪ್ರೀತಿ, ಕಾರುಣ್ಯ, ಏಕತೆ, ಸೋದರತೆ ಹಾಗೂ ನೋವಿಗೆ ಮಿಡಿಯುವ ಗುಣ, ಇವುಗಳನ್ನು ವೃದ್ಧಿಸಿಕೊಂಡರೆ ನಮಗೂ ಸುಖ, ಸುತ್ತಮುತ್ತಲಿನವರ ಬಾಳು ಸುಖಮಯ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮಿತವದರ ಕೆಲಸ ಹೇಳವನ ಚಲನೆಯಂತೆ. ಮತಿನಯನದಂತೆ ಮುಂದಿರ್ಪುದನು ನೋಡುವುದು ಮಿತವದರ ಕೆಲಸ ಹೇಳವನ ಚಲನೆಯಂತೆ. ಗತಿಶಕ್ತಿ ಎದಕೆ ಮನವೆಂಬ ಚರಣದ ಬಲದೆ ಮತಿ ಬಿಟ್ಟ ಮನಕುರುಡು ಮಂಕುತಿಮ್ಮ. ಗತಿಶಕ್ತಿ ಎದಕೆ ಮನವೆಂಬ ಚರಣದ ಬಲದೆ ಮತಿ ಬಿಟ್ಟ ಮನಕುರುಡು ಮಂಕುತಿಮ್ಮ.

ಬುದ್ಧಿಯು ಕಣ್ಣಿನಂತೆ ಮುಂದಿರುವುದನ್ನು ಮಾತ್ರ ನೋಡುತ್ತದೆ, ಕಾಲಿಲ್ಲದ ಕುಂಟನಂತೆ ಅದರ ಕೆಲಸ ಮಿತವಾದದ್ದು. ಬುದ್ಧಿಗೆ ಮನಸ್ಸು ಎನ್ನುವ ಕಾಲಿನ ಬಲದಿಂದ ಓಡಾಡುವ ಶಕ್ತಿ ಸಿಗುತ್ತದೆ. ಬುದ್ಧಿಯನ್ನು ಬಿಟ್ಟ ಮನಸ್ಸು ಪುನಃ ಕುರುಡಾಗುತ್ತದೆ. ಧೃತರಾಷ್ಟ್ರನಂತೆ ಸಂಕುಚಿತ ಬುದ್ಧಿಯುಕ್ತ ಮನಸ್ಸು ಕುರುಡು ಆಗಿದ್ದರಿಂದ ಸರ್ವನಾಶಕ್ಕೆ ಕಾರಣವಾಯಿತು. ಅವನ ಒಳಗಣ್ಣು ಹೊರಗಣ್ಣು ಎರಡೂ ಕುರುಡು. ಅಷ್ಟೇ ಅಲ್ಲ, ಪರಹಿತ ಬುದ್ಧಿಯ ಮನಸ್ಸು ಇಲ್ಲದ ಕಾರಣ ಯಾರಿಗೂ ಒಳ್ಳೆಯದಾಗಲಿಲ್ಲ. ನಿರ್ಮಲವಾದ ಮನಸ್ಸಿನಿಂದ ಸದ್ಬುದ್ಧಿಯಿಂದ ಮೇಳವಿಸಿದ ಕಾರ್ಯದಿಂದ ಆದದ್ದು ಕಾರ್ಯವು ಸಫಲವಾಗುತ್ತದೆ, ಸರ್ವರ ಹಿತವೂ ನೆರವೇರುತ್ತದೆ. ತಾನು ಏನು ಸಾಧಿಸಬೇಕೋ ಆ ಗತಿ ಶಕ್ತಿ ಮನಸ್ಸಿನಿಂದಲೇ ಬರತಕ್ಕದ್ದು. ಮನಸ್ಸಿನ ಅಸ್ತಿತ್ವವೇ ಮುಖ್ಯ. ನಾವೆಲ್ಲರೂ ನಾರಾಯಣ ಆಗಬಲ್ಲನು, ಮನಸ್ಸಿದ್ದರೆ ಮಹಾದೇವ, ಹೀಗೆ ಹೇಳುತ್ತಾರೆ. ಹಾಗೆ ಮನಸ್ಸು ಅಧೀನದಲ್ಲಿದ್ದರೆ ಮಾತ್ರ ಬುದ್ಧಿ ಕೊಟ್ಟ ನಿರ್ಣಯದಂತೆ ಎಲ್ಲ ಇಂದ್ರಿಯಗಳು ಸರ್ವ ಕಾರ್ಯವನ್ನು ವ್ಯವಸ್ಥಿತವಾಗಿಯೂ ಧರ್ಮಶಾಸ್ತ್ರ ಸಮ್ಮತವಾಗಿಯೂ ಮಾಡುವವು. ಉಪನಿಷತ್ತಿನಲ್ಲಿ ಇಂದ್ರಿಯಗಳನ್ನು ಕುದುರೆ, ಮನಸ್ಸನ್ನು ಲಗಾಮು, ಶರೀರವನ್ನು ರಥ, ಬುದ್ಧಿಯನ್ನು ಸಾರಥಿ ಎಂದು ವರ್ಣಿಸಲಾಗಿದೆ. ಇದನ್ನು ಇಲ್ಲಿಯೂ ಅನ್ವಯಿಸಬಹುದು. ಕುದುರೆಗಳು ರಸ್ತೆಯ ಮೇಲೆ ಸರಿಯಾಗಿ ನಡೆಯುವುದು ಇಲ್ಲವೇ ನಡೆಯದೇ ಇರುವುದು ಅವುಗಳಿಗೆ ಹಾಕಿದ ಲಗಾಮು, ಸಡಿಲು ಅಥವಾ ಬಿಗಿ ಹಿಡಿಯುವುದರ ಮೇಲೆ ಅವಲಂಬಿಸಿದೆ. ಮನಸ್ಸು ಬುದ್ಧಿಗಳನ್ನು ನನಗೆ ಅರ್ಪಿಸಿದಂಥ ಭಕ್ತನೇ ನನಗೆ ಪ್ರಿಯನು ಎಂದು ಸಾರಿ ಹೇಳಿದ್ದಾನೆ ಭಗವಾನ್ ಶ್ರೀಕೃಷ್ಣನು. ಚಿತ್ತದ ಸಮತ್ವವು ಮನಬುದ್ಧಿಯ ಐಕ್ಯತ್ವದಿಂದ ಸಾಧ್ಯವಾಗುತ್ತದೆ ಎನ್ನುತ್ತಾರೆ ಜ್ಞಾನೇಶ್ವರ ಮಹಾರಾಜರು.

ಕರುಣೆಯೇ ಸಾಕು ವರಸಿದ್ಧಿಗೆಂದಲ್ಲ, ಪರಮೇಶ ಕರುಣೆಯನ ವಶವೆಂದಲ್ಲ. ಪುರುಷ ಬುದ್ಧಿಯೇ ಸಾಕು ವರಸಿದ್ಧಿಗೆಂದಲ್ಲ, ಪರಮೇಶ ಕರುಣೆಯನ ವಶವೆಂದಲ್ಲ. ಚರಣ ನಡೆವನಿತು ಕಣ್ಣರಿವನಿತು ದೂರ ನೀಂ ಚರಿಸದಿರೆ ಲೋಪವಲ ಮಂಕುತಿಮ್ಮ. ಚರಣ ನಡೆವನಿತು ಕಣ್ಣರಿವನಿತು ದೂರ ನೀಂ ಚರಿಸದಿರೆ ಲೋಪವಲ ಮಂಕುತಿಮ್ಮ.

0: ಯಾವಾಗಲೂ ನಾವು ಅತಿರೇಕದ ಮಾರ್ಗವನ್ನು ತುಳಿಯಬಾರದು. ಆಲ್ ಎಕ್ಸೆಸಿವ್ಸ್ ಬ್ರಿಂಗ್ ಡಿಫಿಕಲ್ಟೀಸ್. ಯಾವುದು ಅತಿಯಾಗಬಾರದು. ಅಭಿಷ್ಟಗಳನ್ನು ಈಡೇರಿಸಲು ಮನುಷ್ಯ ಬುದ್ಧಿಶಕ್ತಿಯೇ ಸಾಕು ಎಂದೇನಲ್ಲ. ಹಾಗೆಯೇ ಪರಮೇಶ್ವರನ ಕರುಣೆಯೂ ಅನವಶ್ಯವೆಂದಲ್ಲ. ಎರಡೂ ಮೇಳವಿಸಬೇಕಾಗುತ್ತದೆ. ಆದರೆ ಕಾಲು ನಡೆಯುವಷ್ಟು ಮತ್ತು ಕಣ್ಣಿಗೆ ಕಾಣಿಸುವಷ್ಟು ದೂರ ನಾವು ನಮ್ಮ ಪ್ರಯತ್ನಗಳಿಂದಲೇ ಮುಂದೆ ಸಾಗದಿದ್ದರೆ ಕರ್ತವ್ಯ ಲೋಪವಾಗುತ್ತದೆ ಅಂತ ಹೇಳುತ್ತಾರೆ ಡಿ ವಿ ಜಿ ಅವರು. ಅದಕ್ಕೆ ಡಾಕ್ಟರ್ ಹೇಳುವುದು ಐ ಟ್ರೀಟ್ ಹಿ ಕ್ಯೂರ್ಸ್ ಅಂತ. ಅಂದರೆ ನಾನು ನನ್ನ ಬುದ್ಧಿಶಕ್ತಿಯಿಂದ ಅನುಭವದಿಂದ ನಾನು ಮಾಡುವ ಕಾರ್ಯ ಮತ್ತು ಒಮ್ಮನಸ್ಸಿನಿಂದ ಮಾಡಿದ್ದೇನೆ, ಆದರೆ ಫಲ ನೀಡುವುದು ಪರಮೇಶ್ವರನ ಕರುಣೆಯಿಂದ. ಇದು ಲೌಕಿಕವಾದರೆ ಪರವಸ್ತು ಪರಮಾತ್ಮಾನುಭವದ ಮಹಾರಣ್ಯಗಳಲ್ಲಿ ಭಗವದ್ ದರ್ಶನವು ಭಗವದ್ ಹೊರತು ಸಾಧ್ಯವಿಲ್ಲ. ತೇನ ವಿನಾ ತೃಣಮಿ ನ ಚಲತಿ. ಅವನ ಆಜ್ಞೆಯಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡಲಾರದು ಅಂತ ಹೇಳಿ ಹೇಳ್ತಾರೆ. ಹಾಗೆ ಇನ್ನೂ ಒಂದು ಕಡೆ ಬರುತ್ತೆ, ಯತ್ನೇ ಕರತೆ ಯದಿ ನ ಸಿದ್ಧತೆ ಕೋತ್ರ ದೋಷ ಭರ್ತೃರಿ ಹೇಳುತ್ತಾನೆ. ಇನ್ನೊಂದು ಕಡೆ ಹೇಳುತ್ತಾರೆ ಡಿ ವಿ ಜಿ ಅವರು, ಯತ್ನ ಬಿಟ್ಟರೆ ಲೋಪ ದೈವತಾಂ ಬಿಡೆತಾಪ ಗೊತ್ತಿಲ್ಲ ಫಲದ ಬಗೆ, ಮಚ್ಚಿತ್ ಸರ್ವದುರ್ಗಾಣಿ ಮತ್ಪ್ರಸಾದಾತ್ತರಿಷ್ಯತಿ. ನನ್ನಲ್ಲಿಯೇ ಚಿತ್ತವಿರಿಸಿದವನಾದರೆ ನನ್ನ ಅನುಗ್ರಹದಿಂದ ನೀನು ಸಂಕಷ್ಟಗಳನ್ನು ದಾಟುವಿ. ಆದರೆ ಅಹಂಕಾರದ ಮೂಲಕ ನಾನು ಹೇಳಿದ್ದನ್ನು ನೀನು ಲಕ್ಷಿಸದಿದ್ದರೆ ಮಾತ್ರ ನಿಶ್ಚಿತವಾಗಿ ನಾಶವಾಗಿವೆ ಎಂದು ಗೀತಾಚಾರ್ಯರು ಎಚ್ಚರಿಸುತ್ತಾರೆ.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. ಗಾಯನ ಆರ್ ಚಂದ್ರಿಕಾ. ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್ ಘಳಿಗಿ. ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ನಿಸ್ವಾರ್ಥ ಸ್ನೇಹಕ್ಕೆ ಸಾವಿಲ್ಲ. ಪರಸ್ಪರ ಗೌರವ, ನಿರಾಡಂಬರ, ಪ್ರಾಮಾಣಿಕತೆ, ನಿಷ್ಠುರತೆ, ಸರಳತೆ ಮತ್ತು ಶುದ್ಧ ಮನಸ್ಸು, ಇವು ಇರುವಲ್ಲಿ ಸ್ನೇಹ ಶಾಶ್ವತ. ಗೆಳೆಯರ ಸ್ಮರಣೆ ಎಂದರೆ ಗೆಳೆತನದ ವೃಕ್ಷಕ್ಕೆ ನೀರೆರೆದಂತೆ.
3: ಕಹ ಸ್ನೇಹ ಸದ್ಭಾವ, ಇತರರಿಗೆ ಒಳಿತಾಗಲಿ ಎಂಬ ನಿರ್ಮಲ ಭಾವನೆ ಸದ್ಭಾವ, ಅದೇ ಸ್ನೇಹ. ಹೀಗೆಂದಿದೆ ಹಿತೋಪದೇಶ. ಸ್ನೇಹ ವಿಕಾಸ, ದ್ವೇಷ ವಿನಾಶ.
4: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
5: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
6: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
5: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
6: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
4: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
7: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ ಆಗಿದೆ 9:20.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ನಾನು ನಿಮ್ಮ ಆಕಾಶವಾಣಿ
1: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು.
0: ನಂಗೀಗ 90ರ ಸಂಭ್ರಮ.
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
1: ಹೊರತಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
0: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರಾ ಅಂತ ಹೇಳಿ. ಅವರುಗಳಿಗೆಲ್ಲ ಆಶ್ಚರ್ಯ, ಏನು ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
0: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ. ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
1: ಹೀಗೆ ಸಾಗಲಿ ನಮ್ಮಿ ಪಯಣ, ಹಾಡಿನಲ್ಲಿದ್ದು ಸಸರಳ ಗಗನ.
0: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಗೀತ ಪಲ್ಲವ, ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಚಂದ್ರ ಚಕೋರಿ ಚಿತ್ರಕ್ಕಾಗಿ ಎಸ್ ಎ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆಗೆ ಎಸ್ ನಾರಾಯಣ್ ಅವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.

ಮೀರಾ ಮಾಧವ ರಾಘವ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಭಟ್ ಅವರು ಹಾಡಿದ್ದಾರೆ. ಈ ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖ.

ಇದುವರೆಗೂ ಗೀತ ಪಲ್ಲವ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 9:30:20. ನಮ್ಮ ಮುಂದಿನ ಕಾರ್ಯಕ್ರಮ ಗಾನಗಂಗೆ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.

ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಎಂದಿನಂತೆ ಮಾಹಿತಿಯೊಂದಿಗೆ ಗೀತೆಗಳು ಪ್ರಸಾರವಾಗುತ್ತೆ ನಮ್ಮ ಈ ಗಾನಗಂಗೆ ಕಾರ್ಯಕ್ರಮದಲ್ಲಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ಸ್ನೇಹಿತರೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ಎಲ್ಲವೂ ಸರಾಗವಾಗಿ ನಡೀತಿದ್ರೆ ಜೀವನ ಆಹಾ ಎಷ್ಟು ಆರಾಮಿದೆ ಅನ್ಸುತ್ತಲ್ವಾ? ಆದರೆ ಕೆಲವೊಮ್ಮೆ ಗ್ರಹಚಾರ ಸರಿ ಇಲ್ಲ ಅಂದರೆ ಕೆಲವೊಂದು ಅವಘಡಗಳು ನಮ್ಮ ಗಮನಕ್ಕೂ ಬರದಂತೆ ಸಂಭವಿಸಿಬಿಡುತ್ತೆ. ಉದಾಹರಣೆಗೆ, ಹಠಾತ್ತಾಗಿ ಬೆಂಕಿ ಹತ್ಕೊಳ್ಳೋದು, ಭೂಕಂಪ, ಕಟ್ಟಡಗಳು ಕುಸಿದು ಬೀಳೋದು, ಅಥವಾ ನೀರಿನ ಅಬ್ಬರ, ಹೀಗೆ ಪ್ರಕೃತಿ ವಿಕೋಪಗಳು ಯಾವಾಗ ಬೇಕಾದರೂ ಸಂಭವಿಸಬಹುದು. ಆಗ ಜನಸಾಮಾನ್ಯರಾದಂತಹ ನಾವೆಲ್ಲ ಏನು ಮಾಡ್ತೀವಿ? ಮೊದಲು ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕು ಅಂತ ಕಾಲಿಗೆ ಬುದ್ಧಿ ಹೇಳ್ತೀವಿ ಅಲ್ವಾ? ಆದರೆ ಎಂತಹ ಸಂಕಷ್ಟದಲ್ಲೂ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಇತರರ ಬದುಕಿಗಾಗಿ ಹಗಲಿರುಳೆನ್ನದೆ ಎನಿ ಟೈಮ್ ಆನ್ ಡ್ಯೂಟಿ ಅಂತ ಸಿದ್ಧರಿರ್ತಾರೆ ನಮ್ಮ ಅಗ್ನಿಶಾಮಕ ದಳದವರು. ಹೌದು, ಇಂದು ಮೇ 4, ವಿಶ್ವದಾದ್ಯಂತ ಈ ದಿನವನ್ನು ಇಂಟರ್ನ್ಯಾಷನಲ್ ಫೈರ್ ಫೈಟರ್ಸ್ ಡೇ ಎಂದು ಆಚರಿಸಲಾಗುತ್ತೆ.

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮನಮೆಚ್ಚಿದ ಹುಡುಗಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಜಿ ಉದಯ್ ಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರು ಸಂಗೀತವನ್ನ ನೀಡಿದ್ರು.
1: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
0: ಅಗ್ನಿ ಎಂದ್ರೆ ಬೆಂಕಿ, ಅದರ ಸ್ವಭಾವ ಸುಡುವುದು. ಅಂತಹ ಬೆಂಕಿಯನ್ನೇ ಜಯಿಸಿ ಸಾವಿರಾರು ಜೀವಗಳನ್ನು ರಕ್ಷಿಸುವ ಜವಾಬ್ದಾರಿಯನ್ನು ತಮ್ಮ ಹೆಗಲೇರಿಸಿಕೊಂಡಿರ್ತಾರೆ ಅಗ್ನಿಶಾಮಕ ದಳದವರು. ಒಂದು ಕಡೆ ಬೆಂಕಿಯ ಕೆನ್ನಾಲಿಗೆ, ಮತ್ತೊಂದು ಕಡೆ ತಮ್ಮ ಜೀವವನ್ನು ಸಹ ಲೆಕ್ಕಿಸದೆ ಮತ್ತೊಂದು ಜೀವವನ್ನು ಉಳಿಸುವ ಹೋರಾಟ, ಇದರ ಮಧ್ಯೆ ಗಟ್ಟಿಯಾಗಿ ನಿಲ್ಲುವ ಧೈರ್ಯ ಇದೆಯಲ್ಲ, ಅದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಮಾತ್ರ ಸಾಧ್ಯವಾಗುತ್ತೆ.

0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಇನ್ನು ಈ ದಿನದ ಇತಿಹಾಸವನ್ನು ನೋಡೋದಾದ್ರೆ, ಮೇ 4 1998 ಇಸ್ವಿನಲ್ಲಿ ಆಸ್ಟ್ರೇಲಿಯಾದ ಒಂದು ದಟ್ಟ ಅರಣ್ಯದಲ್ಲಿ ಅಚಾನಕ್ ಆಗಿ ಅಗ್ನಿ ಅವಘಡ ಸಂಭವಿಸುತ್ತಂತೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಕರ್ತವ್ಯ ನಿರತರಾಗಿದ್ದಂತಹ 5 ಸಿಬ್ಬಂದಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಈ ದುರ್ಘಟನೆ ವಿಶ್ವದ ಜನರ ಮನಸ್ಸಿನ ಮೇಲೆ ಭಾರೀ ಪರಿಣಾಮ ಬೀರುತ್ತಂತೆ. ಅವರ ಕಾಯಕದ ಮಹತ್ವ ಜನರಿಗೆ ಆಗ ಅರ್ಥ ಆಗತ್ತೆ. ಅಂದಿನಿಂದ ಮೇ 4 ಇಂಟರ್ನ್ಯಾಷನಲ್ ಫೈರ್ ಫೈಟರ್ಸ್ ಡೇ ಎಂದು ಆಚರಿಸುವ ಮೂಲಕ ಅವರ ತ್ಯಾಗವನ್ನು ಸ್ಮರಿಸುವ ಸಲುವಾಗಿ ಈ ದಿನವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗಾಗಿ ಎಂದು ಆಚರಿಸಲು ಆರಂಭವಾಗುತ್ತೆ.

ಓಂ ಶಾಂತಿ ಓಂ ಚಿತ್ರದ ಗೀತೆ ಭಾಗ್ಯ ಸಂತೋಷ್ ಅವರ ಕಂಠದಲ್ಲಿ ಇದುವರೆಗೂ ಕೇಳಿದ್ರಿ. ಮಲ್ಲೇಶ್ ಪಿ ವಿಜು ಅವರ ಸಾಹಿತ್ಯಕ್ಕೆ ಎಂ ಕೆವಿನ್ ಅವರ ಸಂಗೀತವಿತ್ತು.

0: ಇದು ಕಾಡ್ಗಿಚ್ಚಿನಿಂದ ನೊಂದು ಬೆಂದ ಪ್ರಾಣಿ ಪಕ್ಷಿಗಳ ಕೂಗು.
1: ಬಿಸಿಲಿನ ಬೇಗೆಯಿಂದ ನೀರು ನೆರಳಿಲ್ಲದೆ ಬದುಕಲು ಒದ್ದಾಡುತ್ತಿವೆ ಕಾಡಿನ ಜೀವಿಗಳು.
0: ಮನುಷ್ಯನ ದುಶ್ಚಟದಿಂದಲೋ ಅಥವಾ ದುರಹಂಕಾರದಿಂದಲೋ ಕಾಡಿಗೆ ಬೆಂಕಿ ತಗಲಿ ಪ್ರಾಣಿ ಪಕ್ಷಿಗಳ ನಾಶಕ್ಕೆ ಕಾರಣವಾಗುತ್ತಿದ್ದಾನೆ.
1: ಇದು ಕೃಷಿಕನ ಬದುಕಿಗೂ ಮಾರಕ.
0: ದೇಶವಾಸಿಗಳೇ, ನಿಮ್ಮಲ್ಲಿ ನಮ್ಮ ಮನವಿ ಇಷ್ಟೇ.
1: ಬೀಡಿ ಸಿಗರೆಟ್ ಸೇದಿ ಎಲ್ಲೆಂದರಲ್ಲಿ ಬಿಸಾಡದಿರಿ.
0: ಅಪ್ಪಿ ತಪ್ಪಿ ಎಲ್ಲಾದರೂ ಬೆಂಕಿ ಕಂಡು ಬಂದರೆ ಸಣ್ಣ ಕಿಡಿಯಲ್ಲೇ ಆರಿಸಲು ಪ್ರಯತ್ನಿಸಿ.
1: ಅಪಾರ ಸಾವು ನೋವು ತಪ್ಪಿಸಿ, ಕಾಡು ಪ್ರಾಣಿಗಳನ್ನ ಸಂರಕ್ಷಿಸಿ,
0: ಅರಣ್ಯ ಸಂಪತ್ತನ್ನ ಉಳಿಸಿ ಬೆಳೆಸಿ.

0: ಕಾಡು ಬೆಳೆದರೆ ನಾಡು ಬೆಳೆದೀತು.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮವನ್ನ ಆಲಿಸ್ತಾ ಇದ್ದೀರಾ. ಸಮಯ ಆಗಿದೆ 10:03:10. ಇನ್ನು ಅಗ್ನಿಶಾಮಕ ದಳದವರು ಯಾವ ರೀತಿ ಕರ್ತವ್ಯವನ್ನ ನಿರ್ವಹಿಸ್ತಾರೆ ಅಂದ್ರೆ, ಬೆಂಕಿಯ ಜ್ವಾಲೆ, ನೆರೆ ನೀರಿನ ಅಬ್ಬರ, ಕಟ್ಟಡಗಳ ಕುಸಿತ, ಇಂತಹ ಪ್ರಕೃತಿ ವಿಕೋಪಗಳು ಸಂಭವಿಸಿದಾಗ ಒಂದು ತಂಡದ ಮೂಲಕ ಸೇವೆಗೆ ಸಿದ್ಧರಾಗಿ ಬರ್ತಾರೆ. ಯಾವುದೇ ಅಪಾಯದ ಕರೆ ಬಂದ ತಕ್ಷಣ ಸಮಯ ವಿಳಂಬ ಮಾಡದೆ ಹಾಜರಿರ್ತಾರೆ. ಬೆಂಕಿ, ಹೊಗೆ, ಸ್ಫೋಟದ ಭೀತಿ ಏನನ್ನು ಲೆಕ್ಕಿಸದೆ ತಮ್ಮ ಸುರಕ್ಷತಾ ಉಪಕರಣಗಳೊಂದಿಗೆ ನುಗ್ಗಿ ರಕ್ಷಣಾ ಕಾರ್ಯವನ್ನು ಆರಂಭ ಮಾಡ್ತಾರೆ. ಕಠಿಣ ತರಬೇತಿ ಪಡೆದಿರುವ ಇವರು ಪರಿಸ್ಥಿತಿಗೆ ಅನುಗುಣವಾಗಿ ಸರಿಯಾದ ಕ್ರಮವನ್ನು ಕೈಗೊಳ್ತಾರೆ.

ಸಂಗೀತ ರವಿಶಂಕರ್ ಹಾಗೂ ರಂಜಿತ್ ಅವರ ಕಂಠದಲ್ಲಿ ವಿಷ್ಣು ಚಿತ್ರದ ಗೀತೆಯನ್ನ ಕೇಳಿದ್ರಿ. ನಾಗನಾಥ ಎಂ ಜೋಶಿ ಅವರ ಸಾಹಿತ್ಯಕ್ಕೆ ಕೃಪಾಕರ್ ಅವರ ಸಂಗೀತವಿತ್ತು.

0: ಶಿವರಾಜ್ ಕುಮಾರ್ ಹಾಗೂ ಹರಿಣಿ ಅವರ ಕಂಠದಲ್ಲಿ ಸುಂದರಕಾಂಡ ಚಿತ್ರದ ಗೀತೆಯನ್ನ ಇದುವರೆಗೂ ಆಲಿಸಿದ್ರಿ. ಕೆ ಕಲ್ಯಾಣ್ ಅವರ ಗೀತ ರಚನೆಗೆ ಎಂಎಂ ಕೀರವಾಣಿ ಅವರ ಸಂಗೀತ ನಿರ್ದೇಶನವಿತ್ತು.
1: ನಗುವ ಹೂವೆಲ್ಲವೂ ಒಲಿದ ಹಾಡಾಯಿತು.
2: ನಗು ನೆಮ್ಮದಿಯ ಪ್ರತೀಕ. ನಾವು ನಕ್ಕು, ಇತರರೂ ನಗುತ್ತಾ ನೆಮ್ಮದಿಯಿಂದ ಬಾಳುವಂತೆ ಮಾಡೋಣ.

0: ಬೇಕು.
1: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆವರಿಯದೆ ಎಂದರು ವರಕವಿ ಬೇಂದ್ರೆ.
2: ಪ್ರೀತಿ, ಸ್ನೇಹ, ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
3: ನನ್ನೋಳು ನಕ್ಕರೆ ಸಕ್ಕರೆ.
4: ತಮ್ಮ ಜೀವವನ್ನು ಪಣಕ್ಕಿಟ್ಟು ಪರರ ಬದುಕನ್ನು ಕಾಪಾಡುವವರ ಬಗ್ಗೆ ಮಾತಾಡ್ತಿದ್ವಿ, ಅವದೇ ಅಗ್ನಿಶಾಮಕ ದಳದವರು. ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಂತು ಒಂದು ಟೀಮ್ ವರ್ಕ್ ಅಂದರೆ ಹೇಗೆ ಕೆಲಸ ಮಾಡುತ್ತೆ ಅಂತ ತೋರಿಸ್ಕೊಡ್ತಾರೆ. ಅಪಾಯದ ಮಧ್ಯೆ ಹೆಜ್ಜೆ ಇಟ್ಟು ಇತರರ ಜೀವಗಳನ್ನು ಉಳಿಸುವ ಕೈಗಳೇ ಇವರ ಕರ್ತವ್ಯದ ಗುರುತು. ಏಕೆ ಅಂದರೆ ಇವರ ಕೈಗಳಲ್ಲಿ ಕೇವಲ ನೀರಿನ ಪೈಪ್ ಮಾತ್ರ ಇರೋದಿಲ್ಲ, ಯಾವ ಭೇದ ಭಾವವೂ ಇಲ್ಲದೆ ಎಲ್ಲರಿಗೂ ಸಹಾಯ ಮಾಡುವ ಸಾಹಸ ಇವರು ಇದ್ದಾರೆ ಎಂಬ ನಂಬಿಕೆಯೇ ಫೈರ್ಮ್ಯಾನ್.

ಮನುಷ್ಯನ ಬದುಕಿಗೆ ಅರ್ಥ ಮತ್ತು ಸವಿಯನ್ನು ಒದಗಿಸುವ ಶಕ್ತಿ ಇರುವುದು ಸಾಹಿತ್ಯ ಮತ್ತು ಸಂಗೀತಕ್ಕೆ. ಸ್ವತಂತ್ರ ನಡೆ, ಧೈರ್ಯ ಸ್ಥೈರ್ಯ, ನೈತಿಕತೆ, ಮಾನವ ಮನಸ್ಸಿನ ಸೂಕ್ಷ್ಮತೆ ಮತ್ತು ಮಾನವತೆ, ಸಾಹಿತ್ಯ ಹಾಗೂ ಸಂಗೀತ ಇವುಗಳನ್ನೆಲ್ಲ ನಮಗೆ ಧಾರೆ ಎರೆಯಬಲ್ಲುದು. ಕಾವ್ಯ, ನಾಟಕ, ಕಥೆ, ಕಾದಂಬರಿಗಳ ಓದು ಮತ್ತು ಸಂಗೀತದ ಸವಿ ನಮ್ಮ ಮನಸ್ಸು ಮತ್ತು ಹೃದಯವನ್ನು ಸಂಸ್ಕರಿಸಬಲ್ಲುದು. ಸಾಹಿತ್ಯ ದುಃಖಿಗೆ ಸಾಂತ್ವನ, ವಿಧಿಯ ತೊಳಲಲ್ಲಿ ಸಿಕ್ಕಿದ ಮನುಷ್ಯನಿಗೆ ಕಾರುಣ್ಯ, ಸಂಗೀತ ಬಾಳಿಗೆ ಅಮೃತಸತ್ವ, ನೊಂದ ಹೃದಯಕ್ಕೆ ಕರುಣೆಯ ಕಡಲು.

ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ದಿನದ ಮಹತ್ವವನ್ನು ಹಾಗೆ ಇವರ ಕಾರ್ಯ ವೈಖರಿಯನ್ನ ಸ್ಮರಿಸಿ ನಾವೆಲ್ಲರೂ ಸಹ ಕೃತಜ್ಞತೆಯನ್ನು ಅರ್ಪಿಸಲೇಬೇಕು. ಯಾಕೆಂದ್ರೆ ಅವರು ಜೀವಗಳನ್ನು ಉಳಿಸುವ ದೇವದೂತರಂತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೊಂದು ಮಹಾನ್ ಸೇವೆ. ಇವರೇ ನಿಜವಾದ ರಿಯಲ್ ಹೀರೋಸ್. ಅವರ ಈ ಕೆಲಸ ಕೇವಲ ಒಂದು ಉದ್ಯೋಗವಲ್ಲ, ಧೈರ್ಯದ ರೂಪ, ಸೇವೆಯ ಪ್ರತೀಕ. ಬೆಂಕಿಯ ವಿರುದ್ಧ ಹೋರಾಡಿ ತಮ್ಮ ಜೀವವನ್ನೇ ತಾಯ್ನಾಡಿಗಾಗಿ ಅರ್ಪಿಸಿದ ವೀರರನ್ನು ಸ್ಮರಿಸುವ ದಿನ ಇಂದು. ಹೀಗೆ ಅಪಾಯದ ಅಂಧಕಾರದಲ್ಲೂ ಸಹ ಜ್ಯೋತಿಯಂತೆ ಪ್ರಜ್ವಲಿಸುವ ಅಗ್ನಿಶಾಮಕ ದಳದ ವೀರರಿಗೆ ನಮ್ಮೆಲ್ಲರ ಪರವಾಗಿ ಏನ್ ಹೇಳ್ಬೋದು ಅಂದ್ರೆ,

ಸಮಯ ಆಗಿದೆ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಸುನ್ಹೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. ಮೊದಲ ಗೀತೆ ಆಂಧಿ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಅವರು ಹಾಡಿದ್ದಾರೆ. ಗುಲ್ಜಾರ್ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತವಿದೆ.

ಆರಾಧನಾ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಅವರು ಹಾಡಿದ್ದಾರೆ. ಆನಂದ್ ಭಕ್ಷಿಯವರ ಸಾಹಿತ್ಯಕ್ಕೆ ಎಸ್ ಡಿ ಬರ್ಮನ್ ಅವರ ಸಂಗೀತವಿದೆ.

0: ಹೇಮಂತ್ ಕುಮಾರ್ ಹಾಡಿದ್ದಂತಹ ಗೀತೆಯನ್ನ ಆಲಿಸಿದ್ರಿ. ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ಹೇಮಂತ್ ಕುಮಾರ್ ಅವರ ಸಂಗೀತ ನಿರ್ದೇಶನವಿತ್ತು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸುನ್ಹೇರೆ ಪಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗ್ತಾ ಇದೆ.
1: You see, the whole country of the system is juxtapositioned by the hemoglobin in the atmosphere because you are a sophisticated rhetorician intoxicated by the exuberance of your own verbosity.
2: What?
3: My name is Anthony Gonsalves.
2: Gonsalves?
3: Right. My name is Anthony Gonsalves.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸುನ್ಹೇರೆ ಪಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 11:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಮೊದಲಿಗೆ ಕೇಳಿ ಹೋಂ ಬಿಸಿಲು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆಗೆ ಗೀತಪ್ರಿಯ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಜಿ ಉದಯಶಂಕರ್ ಅವರು ರಚಿಸಿ ಉಪೇಂದ್ರ ಕುಮಾರ್ ಅವರು ಸಂಗೀತ ನೀಡಿರುವಂತಹ ಪ್ರೇಮದ ಕಾಣಿಕೆ ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠದಲ್ಲಿ.

ಶುಭಮಂಗಳ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ರಾಣಿ ಮಹಾರಾಣಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿದ್ದಾರೆ. ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಮತ್ತೆ ಹಾಡಿತು ಕೋಗಿಲೆ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಗೀತಾ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ಇಳೆಯರಾಜ ಅವರ ಸಂಗೀತವಿದೆ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸವಿ ನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾದವು.

0: ಥಾಪ, ಸೋನಂ ಥಾಪ, ಫಾತಿಮಾ ಥಾಪ, ಆಸ್ಮಾ ಥಾಪ, ಆದಿಬಾ ಥಾಪ, ರೇಷ್ಮಾ ಥಾಪ, ಕುಮಾರಿ ವಲಿ ಥಾಪ, ಕುಮಾರಿ ಡಬ್ಲ್ಯೂ ಥಾಪ.
1: ಅವರ್ ಕೇಂದ್ರಪಾಡ ಒಡಿಶಾ ಸೇ ದೇಶ್ ದೀಪ್ ದಾಸ್, ಪದ್ಮ ಲೋಚನ್ ಮೊಹಂತಿ, ಶುಭಂ ನಾಯಕ್, ಅಭಿರಾಮ್ ಸಾಹು, ಅವಿನಾಶ್ ದಾಸ್ ಔರ್ ಗೀತಾಂಜಲಿ ದಾಸ್.
0: ಗ್ರಾಮ ಪಜೋನಿಯಾ, ಜಿಲ್ಲಾ ಜಾಲೋನ್, ಉತ್ತರ ಪ್ರದೇಶ ಸೇ ಸತೇಂದ್ರ ಕುಮಾರ್ ಚಂದೋಲಿಯಾ ಔರ್ ಶ್ರೀಮತಿ ಕಲ್ಪನಾ ಚಂದೋಲಿಯಾ ಲಿಖತೆ ಹೇ.
1: ಆದರಣೀಯ ಅಜಿತ್ ಜಿ ಔರ್ ವಿಮಲೇಶ್ ಜಿ, ಆಪ್ನೆ ಅಂತರಿಕ್ಷ ಸೇ ಸಂಬಂಧಿತ ಆಜ್ ಬಹುತ್ ಹೀ ಉಪಯೋಗಿ ಜಾನಕಾರಿ ದಿ. ಉಮಂಗ್ ಕಾರ್ಯಕ್ರಮ ಸುನ್ಕರ್ ಹಮ್ ದೇಶ ವಿದೇಶ ಕಿ ಜಾನಕಾರಿಯಾಂ ಪ್ರಾಪ್ತ ಕರ್ತೆ ಹೇ. ಪೇಡ್ ಪೌಧೆ, ಪಶು ಪಕ್ಷಿಯೋ ಕೆ ಬಾರೇ ಮೇ ಭಿ ಬಹುತ್ ಬಢಿಯಾ ಜಾನಕಾರಿ ಹಾಸಿಲ್ ಕರ್ತೆ ಹೇ. ಬಹುತ್ ಬಹುತ್ ಧನ್ಯವಾದ ಉಮಂಗ್ ಟೀಮ್ ಕೋ.
0: ಆಪ್ ಸಭಿ ಶ್ರೋತಾಓ ಕೋ ಭಿ ಹಮಾರಾ ಧನ್ಯವಾದ ಅಚ್ಚಿ ಔರ್ ಪ್ರೋತ್ಸಾಹನ್ ದೇನೆ ವಾಲಿ ಪ್ರತಿಕ್ರಿಯಾಓ ಕೆ ಲಿಯೆ. ಔರ್ ಅಬ್ ಬಾರಿ ಹೈ ಪ್ರಶ್ನೋ ಕೆ ಉತ್ತರೋ ಕಿ. ಜಿನ್ಹೋನೆ ಭಾಗ ಲಿಯಾ ಉನ್ಕಾ ಧನ್ಯವಾದ, ಔರ್ ಜಿನ್ಹೋನೆ ನಹೀ ಲಿಯಾ ಉನ್ಹೇ ಹಮ್ ಪ್ರೋತ್ಸಾಹಿತ ಕರ್ನಾ ಚಾಹತೆ ಹೈ ಕಿ ಅವಶ್ಯ ಭಾಗ ಲೇ. ತೋ ಹಮಾರಾ ಪಹಲಾ ಪ್ರಶ್ನ ಥಾ,
1: ಭಾರತೀಯ ಸೇನಾ ಮೇ ಸಬ್ಸೆ ಊಂಚಾ ಪದ ಕ್ಯಾ ಹೈ ಔರ್ ಯೇ ಪದ ಸಬ್ಸೆ ಪಹಲೇ ಕಿಸೇ ದಿಯಾ ಗಯಾ?
0: ಜಿ, ಇಸ್ಕಾ ಉತ್ತರ ಹೈ, ಪಹಲೇ ಭಾರತೀಯ ಸೇನಾ ಮೇ ಸಬ್ಸೆ ಊಂಚಾ ಮಾನದ ಪದ ಥಾ ಫೀಲ್ಡ್ ಮಾರ್ಷಲ್. ಯೇ ಸಬ್ಸೆ ಪಹಲೇ ಜನರಲ್ ಸ್ಯಾಮ್ ಮಾನಿಕ್ ಶಾ ಕೋ ದಿಯಾ ಗಯಾ ಥಾ. ಉನ್ಕಾ ಪೂರಾ ನಾಮ ಥಾ ಸ್ಯಾಮ್ ಹೊರ್ಮುಜಿ ಪ್ರೇಮ್ ಜಿ ಜಮ್ಶೇದ್ ಜಿ ಮಾನಿಕ್ ಶಾ. ಇನ್ ದಿನೋ ಭಾರತ್ ಕಿ ಸಶಸ್ತ್ರ ಸೇನಾಓ ಕೆ ಪ್ರಧಾನ ಕೋ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಕಹಾ ಜಾತಾ ಹೈ. ಯೇ ಪದ ಸಬ್ಸೆ ಪಹಲೆ ಜನರಲ್ ಬಿಪಿನ್ ರಾವತ್ ಕೋ ದಿಯಾ ಗಯಾ ಥಾ.
1: ಔರ್ ಅಬ್ ಸುನಿಯೇ ಹಮಾರಾ ದೂಸರಾ ಪ್ರಶ್ನ. ಹಮಾರಾ ಪ್ರಶ್ನ ಥಾ, ಭಾರತ್ ಕೆ ಪ್ರಸಿದ್ಧ ಗುರುಕುಲೋ ಮೇ ವಶಿಷ್ಠ ಗುರುಕುಲ್, ದ್ರೋಣಾಚಾರ್ಯ ಗುರುಕುಲ್, ವಾಲ್ಮೀಕಿ ಗುರುಕುಲ್ ಔರ್ ಕಣ್ವ ಗುರುಕುಲ್ ಮಾನೆ ಜಾತೆ ಹೈ. ಇನ್ ಮೇ ಸೇ ಕಿನ್ಹೇ ದೋ ಕಿ ವಿಶೇಷತಾ ಬತಾಯಿಯೇ.
0: ಜಿ, ಹಮ್ ಆಜ್ ವಶಿಷ್ಠ ಔರ್ ದ್ರೋಣಾಚಾರ್ಯ ಗುರುಕುಲ್ ಕಿ ವಿಶೇಷತಾ ಆಪ್ಕೋ ಬತಾ ದೇತೆ ಹೈ. ವಶಿಷ್ಠ ಗುರುಕುಲ್ ಕಿ ಸಬ್ಸೆ ಬಡಿ ವಿಶೇಷತಾ ಥಿ ಸಮಾನ್ ಭಾವ್. ಯಹಾಂ ರಾಜಾ ಔರ್ ಸಾಮಾನ್ಯ ಪರಿವಾರ ಕೆ ಬಚ್ಚೆ ಭಿ ಏಕ್ ಸಾಥ್ ಶಿಕ್ಷಾ ಪ್ರಾಪ್ತ ಕರ್ತೆ ಥೆ. ಕೋಯಿ ಭೇದ ಭಾವ್ ನಹೀಂ ಥಾ. ಕುಚ್ ಮಹೀನೋ ಮೇ ಯಹಾಂ ಸಮಾವೇಶಿ ಶಿಕ್ಷಾ ಥಿ. ದ್ರೋಣಾಚಾರ್ಯ ಗುರುಕುಲ್ ಕಿ ಮುಖ್ಯ ವಿಶೇಷತಾ ಥಿ ಯುದ್ಧ ಕಲಾ ಕಿ ವಿಶೇಷ ಶಿಕ್ಷಾ. ಧನುರ್ವಿದ್ಯಾ ಮೇ ಪಾರಂಗತ್ ಅರ್ಜುನ್ ನೇ ಯಹೀಂ ಸೇ ಶಿಕ್ಷಾ ಪ್ರಾಪ್ತ ಕಿ ಥಿ.
1: ಔರ್ ಅಬ್ ಸುನಿಯೇ ಹಮಾರಾ ತೀಸರಾ ಪ್ರಶ್ನ. ಹಮಾರಾ ತೀಸರಾ ಪ್ರಶ್ನ ಥಾ ಶ್ರೋತಾಓ, ಜನಸಂಖ್ಯಾ ಕೆ ಆಧಾರ ಪರ್ ಭಾರತ್ ಕಿ ಪ್ರಮುಖ ಚಾರ್ ಜನಜಾತಿಯೋ ಕೆ ನಾಮ ಬತಾಯಿಯೇ.
0: ಇಸ್ಕಾ ಉತ್ತರ ಹೈ, ಜನಸಂಖ್ಯಾ ಕೆ ಆಧಾರ ಪರ್ ಭಾರತ್ ಕಿ ಚಾರ್ ಪ್ರಮುಖ ಜನಜಾತಿಯಾಂ ಹೈ, ಗೋಂಡ್, ಭೀಲ್, ಸಂಥಾಲ್ ಔರ್ ಉರಾಂವ್. ಇನ್ಹೇ ಓರಾಂವ್ ಭೀ ಕಹತೆ ಹೈ.
1: ಔರ್ ಹಮಾರಾ ಅಗಲಾ ಪ್ರಶ್ನ ಥಾ, ಕಿಸ್ ಚೀನಿ ಯಾತ್ರಿ ನೇ ನಾಲಂದಾ ವಿಶ್ವವಿದ್ಯಾಲಯ ಕಿ ಮಹಾನತಾ ಕಾ ವಿಸ್ತೃತ ವರ್ಣನ್ ಕಿಯಾ ಹೈ?
0: ಇಸ್ಕಾ ಉತ್ತರ ಹೈ, ನಾಲಂದಾ ವಿಶ್ವವಿದ್ಯಾಲಯ ಕಿ ಮಹಾನತಾ ಕಾ ವರ್ಣನ್ ಚೀನಿ ಯಾತ್ರಿ ಹುಯಿನ್ ಸಂಗ್ ನೇ ಅಪ್ನೆ ಸಂಸ್ಮರಣೋ ಮೇ ಕಿಯಾ. ಇನ್ಕಾ ಸಂಸ್ಮರಣ ಚೀನಿ ಭಾಷಾ ಮೇ ಲಿಖಾ ಗಯಾ ಥಾ. ಇಸ್ಕಾ ಅನುವಾದ ಹೈ, ದ ಗ್ರೇಟ್ ಟೆಂಗ್ ರೆಕಾರ್ಡ್ಸ್ ಆನ್ ವೆಸ್ಟರ್ನ್ ರೀಜನ್ಸ್.
1: ಔರ್ ಹಮಾರಾ ಅಂತಿಮ ಪ್ರಶ್ನ ಥಾ ಆಪ್ಸೆ, ಕಿ ತಕ್ಷಶಿಲಾ ವಿಶ್ವವಿದ್ಯಾಲಯ ಕೆ ತೀನ್ ಪ್ರಸಿದ್ಧ ಗುರು
0: ನಾಮ ಹೈ? ಸಮ್ರಾಟ್ ಚಂದ್ರಗುಪ್ತ ಮೌರ್ಯ.
1: ತೋ ಶ್ರೋತಾಓ, ಆಪ್ಕಾ ಬಹುತ್ ಬಹುತ್ ಧನ್ಯವಾದ ಪ್ರಶ್ನೋತ್ತರಿ ಮೇ ಭಾಗ ಲೇನೆ ಕೆ ಲಿಯೆ. ಔರ್ ಅಬ್ ಸುನಿಯೇ ಆಜ್ ಕಾ ಪ್ರಶ್ನ. ಹಮಾರಾ ಆಜ್ ಕಾ ಪ್ರಶ್ನ ಹೈ, ದಕ್ಷಿಣ ಭಾರತ್ ಮೇ ಭಿ ಬಹುತ್ ಸೇ ಪ್ರಾಚೀನ ಗುರುಕುಲ್ ಹೈ, ಉನ್ ಮೇ ಸೇ ಕಿಸಿ ಏಕ್ ಪ್ರಸಿದ್ಧ ಗುರುಕುಲ್ ಕಾ ನಾಮ ಬತಾಯಿಯೆ. ಪ್ರಶ್ನ ಏಕ್ ಬಾರ್ ಫಿರ್ ಸೇ ಸುನ್ ಲೀಜಿಯೇ.
0: ದಕ್ಷಿಣ ಭಾರತ್ ಮೇ ಭಿ ಬಹುತ್ ಸೇ ಪ್ರಾಚೀನ ಗುರುಕುಲ್ ಹೈ, ಉನ್ ಮೇ ಸೇ ಕಿಸಿ ಏಕ್ ಪ್ರಸಿದ್ಧ ಗುರುಕುಲ್ ಕಾ ನಾಮ ಬತಾಯಿಯೆ.
1: 8800044559 ಯಾನಿ ಹಮಾರೆ IVRS ನಂಬರ್ ಪರ್, ಔರ್ ಹಮಾರೆ ಇಮೇಲ್ ಯಾನಿ audio@cit.nic.in ಪರ್ ಆಪ್ ಅಪ್ನೆ ಸಂದೇಶ ಭೇಜ ಸಕ್ತೆ ಹೈ.
0: ಇನ್ಸ್ಟಾ, ಫೇಸ್ಬುಕ್, ಎಕ್ಸ್ ಔರ್ ಲಿಂಕ್ಡ್ಇನ್ ಪರ್ ಭಿ ಆಪ್ CIT NCERT ಫಾಲೋ ಜರೂರ್ ಕರೇ. ಔರ್ ಅಬ್ ಸುನ್ತೆ ಹೈ ಆಜ್ ಕೆ ಶೈಕ್ಷಿಕ ಕಾರ್ಯಕ್ರಮ.
1: ತೋ ಶ್ರೋತಾಓ, ಹಮಾರಾ ಪಹಲಾ ಕಾರ್ಯಕ್ರಮ ಹೈ
0: ಸೀಯಿಂಗ್ ವಿದೌಟ್ ಸೀಯಿಂಗ್.
1: ಕಕ್ಷಾ 2 ಕಿ ಅಂಗ್ರೇಜಿ ಕಿ ಪಾಠ್ಯ ಪುಸ್ತಕ ಕೆ ಏಕ್ ಪಾಠ ಪರ್ ಆಧಾರಿತ ಇಸ್ ಕಾರ್ಯಕ್ರಮ ಮೇ ಏಕ್ ಸುಂದರ್ ನಾಟಕ ಕೆ ದ್ವಾರಾ ಸಮಾವೇಶಿ ಶಿಕ್ಷಾ ಕೆ ಬಾರೇ ಮೇ ಬತಾಯಾ ಗಯಾ ಹೈ ಔರ್ ಸಂದೇಶ ದಿಯಾ ಗಯಾ ಹೈ ಕಿ ಹಮ್ ವಿಶೇಷ ಅವಶ್ಯಕತಾ ವಾಲೆ ಬಚ್ಚೋ ಕಾ ಖಾಸ್ ಖಯಾಲ್ ರಖೇ.
2: Little Long Changla returned from the school. She opened the door quietly. She kept her bag on the table quietly. Her mother looked at her.
3: Un Changla, you're very quiet today. Did anything happen in the school? Yes, Ava. A new boy came to our school. He sits in our class.
4: Yes.
3: The teacher helped him sit in the front desk. He wears black glasses. He cannot see. He will come every day. How will he do things?
4: Finish your biscuits and milk. Then we will play a new game.
3: Yes, let us play.
2: She tied a scarf over Ong Shangla's eyes.
4: Now, tell me, what do I hold in my hand?
3: How can I?

ದೋಸ್ತೋ ನಮಸ್ತೆ. ದೋಸ್ತೋ, ಕಿಸೀ ಜಂಗಲ್ ಮೇ ಏಕ್ ಬಂದರ್ ರಹತಾ ಥಾ. ವೋ ಬಂದರ್ ಬಡಾ ಶೈತಾನ್ ಥಾ. ಹಾ, ನಾ ಕಾಮ್ ನಾ ಧಾಮ್, ಸಾರೇ ದಿನ್ ಕೂದತಾ ಫಿರ್ತಾ, ಇಸ್ ಪೇಡ್ ಸೆ ಉಸ್ ಪೇಡ್ ಪರ್, ಉಸ್ ಪೇಡ್ ಸೆ ಇಸ್ ಪೇಡ್ ಪರ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಪ್ರಸ್ತುತ ಪ್ರಗತಿಯಲ್ಲಿದೆ. ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರದ ಮತ ಎಣಿಕೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಮುಂದುವರೆದಿದ್ದು, 16ನೇ ಸುತ್ತಿನ ಮತ ಎಣಿಕೆ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಹುಲ್ಲಪ್ಪ ಮೇಟಿ 10,764 ಮತಗಳ ಮುನ್ನಡೆ ಸಾಧಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭೆ ಕ್ಷೇತ್ರದ ಮತ ಎಣಿಕೆ ನಗರದ ಡಿಆರ್ಆರ್ ವಿದ್ಯಾಸಂಸ್ಥೆಯಲ್ಲಿ ನಡೆಯುತ್ತಿದ್ದು, ಇತ್ತೀಚಿನ ವರದಿ ಬಂದಾಗ 7ನೇ ಸುತ್ತಿನಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ಟಿ ದಾಸಕರಿಯಪ್ಪ ಅವರು ಪ್ರತಿಸ್ಪರ್ಧಿ ಕಾಂಗ್ರೆಸ್ ಪಕ್ಷದ ಸಮರ್ಥ್ ಶಾಮನೂರ್ ಎದುರು 3,925 ಮತಗಳ ಮುನ್ನಡೆ ಸಾಧಿಸಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಯ ಶೌರ್ಯ, ಬದ್ಧತೆ ಮತ್ತು ತ್ಯಾಗಗಳನ್ನು ಗೌರವಿಸುವ ದಿನವಿಂದು. ಕರ್ತವ್ಯ ನಿರ್ವಹಣೆ ಸಂದರ್ಭದಲ್ಲಿ ಪರಮೋಚ್ಚ ತ್ಯಾಗಗೈದ ಅಗ್ನಿಶಾಮಕ ದಳದ ಹುತಾತ್ಮರನ್ನು ಸ್ಮರಿಸಿ ಗೌರವಾರ್ಪಿಸುವ ಅಂತಾರಾಷ್ಟೀಯ ಅಗ್ನಿಶಾಮಕ ದಳ ಸಿಬ್ಬಂದಿ ದಿನ. ಈ ದಿನದ ಮಹತ್ವ ಹಾಗೂ ಅಗ್ನಿಶಾಮಕ ದಳದ ತುರ್ತು ಕಾರ್ಯಾಚರಣೆಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಯಚೂರು ಜಿಲ್ಲಾ ಅಗ್ನಿಶಾಮಕ ದಳದ ಅಧಿಕಾರಿ ರವೀಂದ್ರ ಘಾಟಗೆ.
1: ಅಂತಾರಾಷ್ಟೀಯ ಅಗ್ನಿಶಾಮಕ ಸಿಬ್ಬಂದಿ ದಿನವನ್ನು ಪ್ರತಿ ವರ್ಷ ಆಚರಿಸ್ತಾ ಇದ್ದಾರೆ. ಡಿಸೆಂಬರ್ 2, 1998 ಆಸ್ಟ್ರೇಲಿಯಾದ ಲಿಂಟನ್ನಲ್ಲಿ ಕಾಡ್ಗಿಚ್ಚು ಸಂಭವಿಸಿ 5 ಅಗ್ನಿಶಾಮಕರು ಸಾವನ್ನಪ್ಪುತ್ತಾರೆ. ಅವರ ಸ್ಮರಣಾರ್ಥಕ್ಕಾಗಿ 1999 ಈ ದಿನವನ್ನು ಫೈರ್ ಫೈಟರ್ಸ್ ಡೇ ಅಂತ ಆಚರಿಸ್ತಾ ಬರ್ತಾ ಇದ್ದೇವೆ. ಇದರ ಮೂಲ ಉದ್ದೇಶ ಏನಂದ್ರೆ ಸಾರ್ವಜನಿಕರಲ್ಲಿ ಅಗ್ನಿ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ. ಈ ಒಂದು ವಾರದಲ್ಲಿ ಆಸ್ಪತ್ರೆಗಳಾಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಮತ್ತೆ ಹಳ್ಳಿ ಪ್ರದೇಶಗಳಲ್ಲಿ ಈ ಅಗ್ನಿ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮದ ಮುಖಾಂತರ ಈ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ.
0: ನಾಳೆ ರಾಯಚೂರು ನವೋದಯ ಇಂಜಿನಿಯರಿಂಗ್ ಕಾಲೇಜು ಪರಿಸರದಲ್ಲಿ ಅಗ್ನಿಶಾಮಕ ದಳದಿಂದ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಅಣಕು ಕಾರ್ಯಾಚರಣೆ ಆಯೋಜಿತವಾಗಿದೆ. ವಿಜಯಪುರ ಜಿಲ್ಲೆ ರಾಷ್ಟೀಯ ಹೆದ್ದಾರಿ 34ರ ಯಕ್ಕುಂಡಿ ಖಾಖಂಡ್ಕಿ ರಸ್ತೆಯನ್ನು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಖಾತೆ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ವಿಜಯಪುರ ತಾಲೂಕಿನ ರಾಷ್ಟೀಯ ಹೆದ್ದಾರಿ 34ರಿಂದ ಹರಳೆಯನ್ನಗುಂಡ ರಸ್ತೆವರೆಗಿನ ಸುಧಾರಣಾ ಕಾಮಗಾರಿಗೆ ಯಕ್ಕುಂಡಿ ಗ್ರಾಮದಲ್ಲಿ ಸಚಿವರು ಭೂಮಿಪೂಜೆ ನೆರವೇರಿಸಿದರು. ಗದಗ ತಾಲೂಕು ಮೊಳಗುಂದ ಗ್ರಾಮದಲ್ಲಿ 14 ಕೋಟಿ ರೂಪಾಯಿ ವೆಚ್ಚದ ಕೆಇಬಿ ಗ್ರಿಡ್ ನಿರ್ಮಾಣ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಚಾಲನೆ ನೀಡಿದರು. ಕೋಲಾರ ತಾಲೂಕು ಕ್ಯಾಲನೂರು ಬಳಿ 6 ಕೋಟಿ ರೂಪಾಯಿ ಹಾಗೂ ಛತ್ರ ಕೋಡಹಳ್ಳಿ ಬಳಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಸೇತುವೆಗಳ ನಿರ್ಮಾಣವಾಗಲಿದೆ ಎಂದು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಬಿಡನಾಳದ ಶ್ರೀ ಆರ್ಕೆ ಪಾಟೀಲ್ ಪಬ್ಲಿಕ್ ಸ್ಕೂಲ್ ಪದವಿ ಪೂರ್ವ ಮಹಾವಿದ್ಯಾಲಯವಾಗಿ ಉನ್ನತೀಕರಿಸಿದ್ದು, ಶಾಸಕ ಪ್ರಸಾದ್ ಅಬ್ಬಯ್ಯ ಭೇಟಿ ನೀಡಿ ಪರಿಶೀಲಿಸಿದರು. ಶಿಕ್ಷಣ ಇಲಾಖೆ ಹಿರಿಯ ಅಧಿಕಾರಿಗಳಾದ ತೇಜಸ್ವಿನಿ ನಾರಾಯಣ್ಕರ್ ಹಾಗೂ ಉಮೇಶ್ ಬೊಮ್ಮಕ್ಕನವರ್ ಪಾಲ್ಗೊಂಡಿದ್ದರು. ಐಟಿಎಫ್ ವಿಮೆನ್ಸ್ 35 ಟೆನಿಸ್ ಕ್ರೀಡಾಕೂಟ ಇಂದಿನಿಂದ ತುಮಕೂರಿನಲ್ಲಿ ಪ್ರಾರಂಭವಾಗಲಿದ್ದು, ಓಪನ್ ಮಹಿಳಾ ಚಾಂಪಿಯನ್ಶಿಪ್ನಲ್ಲಿ 9 ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ವಿಜೇತರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮುಂದಿನ 7 ದಿನಗಳ ಕಾಲ ರಾಜ್ಯಾದ್ಯಂತ ಒಣಹವೆ ಹಾಗೂ ಬಿಸಿಲಿನ ವಾತಾವರಣ ಮುಂದುವರಿಯುವ ಸಾಧ್ಯತೆ ಇದೆ. ರಾಜ್ಯದ ಹಲವು ಭಾಗಗಳಲ್ಲಿ ಅಲ್ಲಲ್ಲಿ ಗುಡುಗು ಸಿಡಿಲು ಸಹಿತ ಜೋರಾದ ಗಾಳಿಯೊಂದಿಗೆ ಹಗುರ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ರಾಜ್ಯ ಹವಾಮಾನ ಇಲಾಖೆಯ ಹಿರಿಯ ವಿಜ್ಞಾನಿ ಬೆಂಗಳೂರಿನ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ನಾಳೆಯವರೆಗೆ ಯಾದಗಿರಿ ಜಿಲ್ಲೆಯಾದ್ಯಂತ ಬಿಸಿಗಾಳಿ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್, ಬಿಸಿಗಾಳಿ ಹಾಗೂ ಉಷ್ಣಾಘಾತ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದ್ದು, ಮಧ್ಯಾಹ್ನ 12ರಿಂದ ಸಂಜೆ 4 ಗಂಟೆಯವರೆಗೆ ಮನೆಯಿಂದ ಹೊರಹೋಗದಂತೆ, ಬಿಸಿಲಿನಲ್ಲಿ ಶ್ರಮದಾಯಕ ಕೆಲಸ ಮಾಡದಂತೆ ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ.

0: ಆತ್ಮೀಯ ಗೆಳೆಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಾರ್ಥಕ ಬದುಕಿನ ಅನನ್ಯ ಸಾಧಿ ಚೀನಾ ಮಂಗಳ, ಇವರ ಕುರಿತು ಮಾತನಾಡುತ್ತಾರೆ ವಿದ್ಯಾಶಿರಹಟ್ಟಿ. ನಂತರ ಭಾವಗೀತೆಯೊಂದನ್ನು ಕೇಳೋಣ. ಮೊದಲಿಗೆ ಸಾರ್ಥಕ ಬದುಕಿನ ಅನನ್ಯ ಸಾಧಕಿ ಚೀನಾ ಮಂಗಳ, ಮಾತನಾಡುತ್ತಾರೆ ವಿದ್ಯಾಶಿರಹಟ್ಟಿ.
1: ಶಾಲಾ ಕಾಲೇಜು ದಿನಗಳಿಂದಲೂ ಚೀನಾ ಮಂಗಳ ಅವರ ಹೆಸರನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೇಳಿದ್ದೆ. 10/4/1938 ಬೆಂಗಳೂರಿನ ಶ್ರೀ ನರಸಿಂಹಮೂರ್ತಿ ಹಾಗೂ ಶ್ರೀಮತಿ ರಾಜೇಶ್ವರಿ ದಂಪತಿಗಳ ಸುಸಂಸ್ಕೃತ ಮನೆತನದಲ್ಲಿ ಕನ್ಯಾರತ್ನವೊಂದರ ಜನನ. ಮನೆಗೆ ಮಂಗಳ ತರುವವಳು ಎಂದು ತಮ್ಮ ಈ ಹಿರಿಯ ಪುತ್ರಿಗೆ ಮಂಗಳ ಎಂದು ನಾಮಕರಣ ಮಾಡಿದರು ಆ ತಾಯ್ತಂದೆಗಳು. ತಾಯ್ತಂದೆಗಳ ಆಶಯವನ್ನು ಅರ್ಥಪೂರ್ಣವಾಗಿ ಸತ್ಯವಾಗಿಸಿದ್ದ ಮಗಳು ಈ ಮಂಗಳ. ತಂದೆ ವಿದ್ಯಾಪಾರಂಗತರು, ಪ್ರತಿಭಾವಂತರು, ಅದಕ್ಕಿಂತ ಮುಖ್ಯವಾಗಿ ದಯವಂತರು. ಸೆಂಟ್ರಲ್ ಎಕ್ಸೈಸ್ ವಿಭಾಗದಲ್ಲಿ ಕಮಿಷನರ್ ಆಗಿದ್ದವರು. ಬಹುದೊಡ್ಡ ಸರ್ಕಾರಿ ಹುದ್ದೆ, ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬ. ಆದರೆ ವಿಧವೆಯರನ್ನು ದೂರವಿಟ್ಟು ತುಚ್ಛೀಕರಿಸುವ ಆ ಕಾಲದಲ್ಲಿಯೇ ಒಬ್ಬ ವಿಧವೆಯನ್ನು ಮದುವೆಯಾಗಿ ದಿಟ್ಟ ಹೆಜ್ಜೆ

ನಿಟ್ಟವರು. ಅವರ ಈ ದಿಟ್ಟ ನಿಲುವು, ಮಾನವೀಯ ಸಂವೇದನೆಗಳು ಮಂಗಳ ಅವರಿಗೆ ತಂದೆಯಿಂದಲೇ ದೊರೆತ ಬಳುವಳಿಗಳು. ತಾಯಿ ರಾಜೇಶ್ವರಿಯವರು ಬಹಳ ಸಂಸ್ಕಾರವಂತೆ, ತಾವು ವಿಧವೆಯಾಗಿದ್ದವರು ಎಂಬ ಯಾವುದೇ ಕೀಳರಿಮೆ ಇಲ್ಲದೆ ಕೈ ಹಿಡಿದವರನ್ನು ಅರ್ಥ ಮಾಡಿಕೊಂಡು ಸತ್ವಯುತವಾದ ಬಾಳನ್ನು ಕಟ್ಟಿಕೊಂಡವರು. ದೈವಭಕ್ತೆ, ಪ್ರಕೃತಿ ಪ್ರೇಮಿ, ಪ್ರತಿಭಾವಂತೆ, ಸಂಗೀತ ಹಾಗೂ ವಯಲಿನ್ ವಾದನದಲ್ಲಿ ಪ್ರವೀಣೆ, ಅಚ್ಚರಿ ಎನಿಸುವಂತೆ ಆ ಕಾಲದಲ್ಲಿಯೇ ಚೆನ್ನಾಗಿ ಟೆನಿಸ್ ಆಡುತ್ತಲಿದ್ದ ಕ್ರೀಡಾ ಪ್ರೇಮಿ. ತಾಯಿಯವರ ಈ ಸಂಗೀತ ಪ್ರೇಮ, ಸೃಷ್ಟಿಯತ್ತ ಒಲವು, ದೈವಭಕ್ತಿ ಅಂಥ ಗುಣಗಳು ರಕ್ತಗತವಾಗಿ ಬಂದಿದ್ದವು ಮಂಗಳ ಅವರಿಗೆ. ತಂಗಿಯರ ಲಕ್ಷ್ಮಿ, ವಾಣಿ ಹಾಗೂ ತಮ್ಮ ಚಂದ್ರಶೇಖರರೊಂದಿಗಿನ ಭದ್ರವಾದ ಸಮೃದ್ಧ ಬಾಲ್ಯ ಮಂಗಳಾರದ್ದು. ಮಂಗಳಾ ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ಆರಂಭವಾದದ್ದು ಬೆಂಗಳೂರಿನ ನ್ಯಾಷನಲ್ ಮಿಡಲ್ ಸ್ಕೂಲ್ನಲ್ಲಿ. ಎಸ್ಎಸ್ಎಲ್ಸಿವರೆಗಿನ ಶಿಕ್ಷಣ ಪೂರೈಸಿದ್ದು ಮಂಡ್ಯ ಹಾಗೂ ಕೊಡಗುಗಳಲ್ಲಿ. ಮೈಸೂರಿನ ಮಹಾರಾಣಿ ಕಾಲೇಜ್ನಲ್ಲಿ ವಿಜ್ಞಾನದಲ್ಲಿ ಪಿಯುಸಿ ಪೂರೈಸಿದ ಮಂಗಳಾ ಅವರಿಗೆ ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ನಲ್ಲಿ ಪದವಿ ಪಡೆಯಲು ಇಂಗ್ಲಿಷ್ ಆನರ್ಸ್ ಮಾಡಬೇಕಾದ ಅನಿವಾರ್ಯತೆ. ಆಗಿನ ಕೆಲ ಅನುಭವಗಳು ಅವರ ನೇರ ಮಾತು, ಸರಳ ಜೀವನ ತತ್ವಗಳನ್ನು ರೂಪಿಸಿದವು. ಅಲ್ಲಿ ಪಾಠ ಮಾಡುತ್ತಲಿದ್ದ ಅನಂತರಾಮಯ್ಯನವರು ಇವರಲ್ಲಿ ಮಹಿಳಾಪರ ಚಿಂತನೆಯನ್ನು ಹುಟ್ಟುಹಾಕಿದರು. ಇವರು ತಮ್ಮ ಎಂಎ ಇಂಗ್ಲಿಷ್ ಅನ್ನು ಮದ್ರಾಸಿನಲ್ಲಿ ಪೂರೈಸಬೇಕಾಯಿತು. ಈ ಸ್ಥಳ ಬದಲಾವಣೆಗಳಿಗೆ ಕಾರಣ ತಂದೆಯ ವರ್ಗಾವಣೆಗಳು, ಆಗಿನ ಶೈಕ್ಷಣಿಕ ನಿಯಮಗಳು ಹಾಗೂ ಕೆಲವು ವೈಯಕ್ತಿಕ ವೈಫಲ್ಯಗಳು. ಮೊದಲಿನಿಂದಲೂ ಪ್ರಾಣಿಶಾಸ್ತ್ರ, ಸಸ್ಯಶಾಸ್ತ್ರಗಳಲ್ಲಿ ಹೆಚ್ಚು ಪ್ರೀತಿ, ಅಜ್ಜನಂತೆ ವೈದ್ಯರಾಗಬೇಕೆಂಬ ಹಂಬಲ, ಆದರೂ ಭವಿಷ್ಯ ಅಧ್ಯಾಪನದತ್ತ ಕೊಂಡೊಯ್ದಿತು ಅವರನ್ನು. ಸ್ನಾತಕೋತ್ತರ ಪದವಿ ಪೂರೈಸಿ ಹೊರಬಂದ ಮೇಲೆ ಮನದಲ್ಲೊಂದು ಪ್ರಶ್ನೆ ಚಿಹ್ನೆ, ಮುಂದೇನು? ಪತ್ರಿಕೋದ್ಯಮದಲ್ಲಿ ಆಸಕ್ತಿಯನ್ನು ಹೊಂದಿದ್ದ ಮಂಗಳ ಮೊದಲು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಮಾನ್ಯ ರಂಗನಾಥ್ ದಿವಾಕರರನ್ನು ಭೇಟಿಯಾದರು. ಅಲ್ಲಿ ಎಡಿಟೋರಿಯಲ್ ವಿಭಾಗದಲ್ಲಿ ಆಯ್ಕೆಯೂ ಆಯಿತು. ಸಂತೋಷದಿಂದ ಈ ವಿಷಯವನ್ನು ತಿಳಿಸಲು ತಮ್ಮ ಆತ್ಮೀಯ ಗುರುಗಳಾದ ಕೆ ಅನಂತರಾಮಯ್ಯನವರಲ್ಲಿ ಹೋದದ್ದು ಇವರ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು. ಅವರ ಸಲಹೆಯಂತೆ ಆಚಾರ್ಯ ಪಾಠಶಾಲಾ ಕಾಲೇಜಿನಲ್ಲಿ ಅಧ್ಯಾಪಕಿಯಾದರು ಚೀನಾ ಮಂಗಳ. ಅವರ ಅಧ್ಯಾಪನ ವೃತ್ತಿ ಆರಂಭವಾದದ್ದು ವಿದ್ಯಾರ್ಥಿಗಳನ್ನು ಅರಿತುಕೊಳ್ಳುವುದರೊಂದಿಗೆ. ಆಚಾರ್ಯ ಪಾಠಶಾಲೆ ಉದ್ಯೋಗಸ್ಥ ಪುರುಷರಿಗಾಗಿ ನಡೆಸಿದ್ದ ಬೆಳಗಿನ ತರಗತಿಗಳು, ಆಂಗ್ಲ ಸಾಹಿತ್ಯವನ್ನು ಬೋಧಿಸುವುದರೊಂದಿಗೆ ವಾಣಿಜ್ಯ ಶಿಕ್ಷಣವನ್ನೂ ಅವರು ಕಲಿಸಬೇಕಾಗಿತ್ತು. ಈ ವಾಣಿಜ್ಯ ಇಂಗ್ಲಿಷ್ ಅನ್ನು ಅವರಿಗೆ ಕಲಿಸಿದವರು ಆಫೀಸು, ಫ್ಯಾಕ್ಟರಿ ಮುಂತಾದೆಡೆಗಳಲ್ಲಿ ಕೆಲಸ ಮಾಡುತ್ತಿದ್ದ ಅವರ ಈ ಶಿಷ್ಯರುಗಳೇ. ಅದೇ ಸಮಯದಲ್ಲಿ ಅವರಿಗೆ ಪರಿಚಯವಾದವರು ನ್ಯಾಷನಲ್ ಕಾಲೇಜಿನ ಎಚ್ಎನ್ ನರಸಿಂಹಯ್ಯನವರು. ಚೀನಾ ಮಂಗಳ ಅವರ ಮೇಲೆ ಅಪಾರ ಪ್ರಭಾವ ಬೀರಿದ್ದ ಇನ್ನೊಬ್ಬ ವ್ಯಕ್ತಿ, ಅವರ ಮನೆಯ ಪಕ್ಕದ ನ್ಯಾಷನಲ್ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದ ಎಚ್ ನರಸಿಂಹಯ್ಯನವರ ಸೇವಾಪರತೆಯ ದೃಷ್ಟಾಂತಗಳು, ಅವರ ಜನಪ್ರಿಯತೆ ಮಂಗಳ ಅವರನ್ನು ಆಯಸ್ಕಾಂತದಂತೆ ಸೆಳೆದವು. ಆಚಾರ್ಯ ಪಾಠಶಾಲೆಯಿಂದ ಹೊರಡುವಾಗ ಅವರ ಕರುಳು ಕಿತ್ತು ಬಂದರೂ ಇನ್ನೂ ಹೆಚ್ಚಿನ ಸೇವೆಯ, ಇನ್ನೂ ಹೊಸ ಅನುಭವಗಳ ಅಪೇಕ್ಷೆಯೊಂದಿಗೆ 1963ರಲ್ಲಿ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನ ಅಧ್ಯಾಪಕಿಯಾದರು. ಶಿಕ್ಷಣ ಕ್ಷೇತ್ರದ ಹೊಸ ಹೊಸ ಆಯಾಮಗಳ ಪರಿಚಯ ಇವರಿಗಾದದ್ದೇ ಅಲ್ಲಿ. ಅಲ್ಲಿಯ ಶಿಸ್ತು, ಅದಮ್ಯ ಉತ್ಸಾಹ, ಪ್ರಯೋಗಶೀಲತೆಗಳು ಎಲ್ಲವನ್ನು ಆಳವಾಗಿ ಮನದಲ್ಲಿ ಇಳಿಸಿಕೊಂಡರು ಮಂಗಳ. ಈ ಕಾಲೇಜಿನ ಒಂದು ಅಲಿಖಿತ ನಿಯಮದಂತೆ ಮುಂದೆ ಸಿಎನ್ಎಂ ಎಂದೇ ಹೆಸರಾದರು. ನ್ಯಾಷನಲ್ ಕಾಲೇಜಿನಿಂದ ಅವರು ಕಲಿತದ್ದು ಅಪಾರವಾದ. ಈ ಕಾಲೇಜು ಬಹಳಷ್ಟು ಕಹಿ ಅನುಭವಗಳನ್ನು ನೀಡಿತು ಅವರಿಗೆ. ಅದೇ ಸಮಯದಲ್ಲಿ ತಂದೆಯವರ ಆಕಸ್ಮಿಕ ಸಾವು ಮಂಗಳ ಅವರಿಗೆ ಇನ್ನೊಂದು ಆಘಾತ. ಇವರ ತಂಗಿ ತಮ್ಮಂದಿರು ಇನ್ನೂ ಓದುತ್ತಲಿದ್ದರು. ಮನೆಯ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿರಲಿಲ್ಲ. ಇದೆಲ್ಲ ಏನೇ ಇದ್ದರೂ ಕಾಲೇಜು ಬಿಡುವ ನಿರ್ಧಾರ ಮಾಡುವಷ್ಟು ವಿಚಲಿತವಾಗಿ ಹೋಗಿತ್ತು ಅವರ ಮನಸ್ಸು. ರಾಜೀನಾಮೆ ನೀಡಿ ನೆಚ್ಚಿಕೊಂಡಿದ್ದ ನ್ಯಾಷನಲ್ ಕಾಲೇಜಿನಿಂದ ಹೊರಬಂದರು. ಆದರೆ ಎಚ್ಎನ್ ಅವರೊಂದಿಗೆ ಕೊನೆಯವರೆಗೂ ಅದೇ ವಿಶ್ವಾಸ, ಗೌರವ. ನಂತರದ ಒಂದು ವರ್ಷ ಖ್ಯಾತ ಸಾಹಿತಿಗಳಾಗಿದ್ದ, ಶಿಸ್ತು ಶ್ರದ್ಧೆಗೆ ಹೆಸರಾದ ನಿರಂಜನರ ಮಾರ್ಗದರ್ಶನದಲ್ಲಿ ಜ್ಞಾನಗಂಗೋತ್ರಿ ಕಿರಿಯರ ವಿಶ್ವಕೋಶದ ಕಾರ್ಯದಲ್ಲಿ ಸಹಾಯಕ ಸಂಪಾದಕಿಯಾಗಿ ಪಾಲ್ಗೊಂಡರು. ನಂತರ ಮಂಗಳ ನಿರ್ಧರಿಸಿದ್ದು ಇನ್ನು ಪೂರ್ಣಾವಧಿ ಬರಹಗಾರ್ತಿಯಾಗಿ
ತಮ್ಮ ತಂದೆಯವರ ಹೆಸರಿನಲ್ಲಿ ನಡೆಸುತ್ತಲಿದ್ದ ಸಾಹಿತ್ಯ ಸಂಸ್ಕೃತಿ ಕಲಾ ಕೇಂದ್ರ ಕಲಾಭಾರತೀಯ ಸಂಪೂರ್ಣ ಅಭಿವೃದ್ಧಿಯಲ್ಲಿ ತೊಡಗಿಕೊಳ್ಳಬೇಕು ಎಂದು. ಆದರೆ ವಿಧಿ ಅವರಿಗಾಗಿ ಅಧ್ಯಾಪಕ ವೃತ್ತಿಯ ದಾರಿಯನ್ನೇ ನಿಯೋಜಿಸಿತ್ತು. ಖ್ಯಾತ ಶಿಕ್ಷಣ ಸಂಸ್ಥೆ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್ ಅದೇ ಸಮಯದಲ್ಲಿ ಬೆಂಗಳೂರಿನಲ್ಲಿ ಮಹಿಳೆಯರಿಗಾಗಿ ಕಾಲೇಜನ್ನು ಸ್ಥಾಪಿಸಲು ನಿರ್ಧರಿಸಿತ್ತು. ಡಾ ಎಚ್ ನರಸಿಂಹ

ರಾಮಯ್ಯನವರೇ, ಈ ಕಾಲೇಜಿನ ಪ್ರಾಂಶುಪಾಲೆಯ ಸ್ಥಾನಕ್ಕೆ ಚೀನಾ ಮಂಗಳ ಅವರ ಹೆಸರನ್ನು ಸೂಚಿಸಿದ್ದರು. ಅವರ ಸೂಚನೆಯನ್ನು ಕೂಡಲೇ ಒಪ್ಪಿಕೊಂಡಿದ್ದರು ಈ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ದಿವಂಗತ್ ಮೇಡಾ ಕಸ್ತೂರಿ ರಂಗ್ ಶೆಟ್ಟರು ಮತ್ತು ಆಡಳಿತ ವರ್ಗ. ತದನಂತರ ಮಂಗಳ ಹಿಂದಿರುಗಿ ನೋಡಲಿಲ್ಲ. ಮುಂದಣ 20 ದಶಕಗಳಿಗಿಂತಲೂ ಹೆಚ್ಚು ಕಾಲ NMKRV ನಾಗರತ್ನಮ್ಮ ಮೇಡಾ ಕಸ್ತೂರಿ ರಂಗಶೆಟ್ಟಿ ರಾಷ್ಟ್ರೀಯ ವಿದ್ಯಾಲಯ ಕೊಂಡರು. ವಿದ್ಯಾರ್ಥಿನಿಯ ಆಯ್ಕೆಗೆ ಅವರ ಅಂಕಗಳನ್ನಷ್ಟೇ ಅಲ್ಲ, ಆತ್ಮವಿಶ್ವಾಸವನ್ನು ಅಳತೆಗೋಲು ಮಾಡಿಕೊಳ್ಳಲಾಯಿತು. ಕಡಿಮೆ ಅಂಕ ಬಂದವರಿದ್ದರೂ ತಮ್ಮ ಕಾಲೇಜ್ನಲ್ಲಿ ಸೀಟು ಕೊಡುತ್ತೇವೆ ಎಂದು ಪ್ರಾಂಶುಪಾಲೆಯಾದ ಮೊದಲ ವರ್ಷವೇ ಪತ್ರಿಕಾ ಹೇಳಿಕೆ ನೀಡಿ ಅದರಂತೆ ನಡೆದ ಎದೆಗಾರಿಕೆ ಮಂಗಳಾರದ್ದು. ವಿದ್ಯಾರ್ಥಿನಿಯರ ಸರ್ವತೋಮುಖ ಬೆಳವಣಿಗೆ ಮಂಗಳಾ ಅವರ ಪರಧ್ಯೇಯವಾಗಿತ್ತು. ಅದಕ್ಕಾಗಿ 1973ರಿಂದಲೇ ಅವರು ಹಲವಾರು ಪಠ್ಯೇತರ ಚಟುವಟಿಕೆಗಳನ್ನು ಆಯೋಜಿಸಲು ಆರಂಭಿಸಿದ್ದರು. ವಿದ್ಯಾರ್ಥಿನಿಯರ ತಂಡವನ್ನು ಕಟ್ಟಿ ಕೊಳಚೆ ಪ್ರದೇಶದ ಮಕ್ಕಳಿಗೆ ಶಿಕ್ಷಣ, ಶುಚಿತ್ವ, ಆರೋಗ್ಯ ಮತ್ತು ಕುಟುಂಬ ಯೋಜನೆ ಮುಂತಾದ ವಿಚಾರಗಳ ಕುರಿತು ಅರಿವು ಮೂಡಿಸುವ ಶಿಬಿರಗಳನ್ನು ಏರ್ಪಡಿಸಿದ ಅಸಂಖ್ಯಾತ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿನಿಯರನ್ನು ತೊಡಗಿಸುತ್ತಲೇ ಇದ್ದರು. ತಾವು ನಿರಂತರ ಅವರ ಜೊತೆಗಿದ್ದು ಪ್ರತಿ ಚಟುವಟಿಕೆಯನ್ನು ಹಬ್ಬದಂತೆ ಆಚರಿಸುತ್ತಾ ಅವರಿಗೆ ಸ್ಫೂರ್ತಿಯಾಗಿದ್ದರು. ಒಬ್ಬ ಶಿಕ್ಷಕಿಯಾಗಿ CNM ಯಾವಾಗಲೂ ವಿದ್ಯಾರ್ಥಿಗಳ ನೆಚ್ಚಿನ ಅಧ್ಯಾಪಕಿ. ಆಂಗ್ಲ ಸಾಹಿತ್ಯದ ಮೇಲಣ ಅವರ ಪ್ರಭುತ್ವ ಅನ್ಯಾದೃಶ. ಕಲಿಸುವ ರೀತಿ ಬಲು ಆಕರ್ಷಕ. ಪ್ರಾಂಶುಪಾಲೆಯಾಗಿ ಅವರ ಸಾಧನೆಗಳು ಅಸಂಖ್ಯ. ಮೊದಲಿನಿಂದಲೂ ಸ್ನೇಹಜೀವಿಯಾಗಿದ್ದ ಮಂಗಳಾ ಅವರ ಜನಸಂಪರ್ಕ ಜಾ ಬಹಳೇ ವಿಸ್ತಾರವಾದುದು. ಕನ್ನಡದ ಹೆಚ್ಚು ಕಡಿಮೆ ಎಲ್ಲ ಖ್ಯಾತ ಸಾಹಿತಿಗಳು, ಸುವಿಖ್ಯಾತ ಸಮಾಜ ಸುಧಾರಕರು, ಚಿತ್ರರಂಗ ಸಂಗೀತ ಕ್ಷೇತ್ರದ ದಿಗ್ಗಜರು, ಸುಪ್ರಸಿದ್ಧ ವಿಜ್ಞಾನಿಗಳು, ಧೀಮಂತ ಪತ್ರಿಕೋದ್ಯಮಿಗಳು, ಪರಮ ಪೂಜ್ಯರಾದ ಆಧ್ಯಾತ್ಮಿಕ ಗುರುಗಳು, ಆಗಿನ ಜನಪ್ರಿಯ ರಾಜಕಾರಣಿಗಳು, ಕ್ರೀಡಾಪಟುಗಳು ಎಲ್ಲರೂ ಈ ಕಾಲೇಜಿಗೆ ಭೇಟಿ ನೀಡಿ ಉಪನ್ಯಾಸ ನೀಡಿದ್ದಾರೆ, ಅಲ್ಲಿಯ ವಿದ್ಯಾರ್ಥಿನಿಯರೊಡನೆ ಸಂವಾದ ನಡೆಸಿದ್ದಾರೆ. ಇವೆಲ್ಲ ಆ ವಿದ್ಯಾರ್ಥಿನಿಯರ ಬದುಕಿನ ರಸಘಳಿಗಳು, ಸುವರ್ಣಾವಕಾಶಗಳು. ಪ್ರಾಂಶುಪಾಲೆಯಾದ ಮಂಗಳಾ ಅವರು ಹಲವು ಪ್ರಥಮಗಳ ಹರಿಕಾರರಾದರು. ಹೋಮ್ ಸೈನ್ಸ್, ಆಹಾರ ಕ್ರಮ, ಇತಿಹಾಸ, ಸಾಹಿತ್ಯ, ಆರೋಗ್ಯ, ವಿಜ್ಞಾನ, ಸಮಾಜಶಾಸ್ತ್ರ, ರಾಜಕಾರಣ, ಮನೋವಿಜ್ಞಾನ, ಕಾನೂನು, ಹೀಗೆ ಎಲ್ಲ ವಿಭಾಗಗಳಿಂದ ಸೂಕ್ತ ವಿಷಯಗಳನ್ನು ಆಯ್ದು ಸೇರಿಸಿ ಒಂದು ಸಂಕೀರ್ಣ ಅಭ್ಯಾಸಕ್ರಮವನ್ನು ತಯಾರಿಸಿ ಭಾರತದಲ್ಲೇ ಮೊದಲ ಬಾರಿ ಮಹಿಳಾ ಅಧ್ಯಯನದಲ್ಲಿ ಪದವಿ ಪಡೆಯುವಂತೆ ಪಠ್ಯಕ್ರಮವನ್ನು ತಮ್ಮ ಕಾಲೇಜಿನಲ್ಲಿಯೇ ಆರಂಭಿಸಿದ್ದ ಹೆಗ್ಗಳಿಕೆ ಇವರದ್ದು. ದೇಶದ ಯಾವ ಕಾಲೇಜಿನಲ್ಲಿಯೂ ಇಲ್ಲದ ಮಹಿಳಾ ಅಧ್ಯಯನದ ಸ್ನಾತಕೋತ್ತರ ಅಧ್ಯಯನ ಸಹ ಆರಂಭಿಸಿದ್ದ ಕೀರ್ತಿಗೆ ಪಾತ್ರರಾದರು. ಜೊತೆಗೆ ಪತ್ರಿಕೋದ್ಯಮ, ಪ್ರವಾಸೋದ್ಯಮ ಇಂಥ ವಿಷಯಗಳ ಪದವಿ ಪಠ್ಯಕ್ರಮವನ್ನು ಮೊದಲ ಬಾರಿ ತಮ್ಮ ಕಾಲೇಜಿನಲ್ಲಿ ಪರಿಚಯಿಸಿದ್ದ ಅಗ್ಗಳಿಕೆಯೂ ಇವರದ್ದು. ಈ ಕಾಲೇಜಿನ ಎದುರಿನ ಉದ್ಯಾನವನ್ನು ಕಟ್ಟಡದ ಆರಂಭದೊಂದಿಗೆಯೇ ಬೆಳೆಸಿ ನಿಲ್ಲಿಸಿದ್ದವರು ಮಂಗಳ. ಅವರ ವಿಶೇಷ ಕಾಳಜಿಯಿಂದಾಗಿ ಕೆಲವೇ ವರ್ಷಗಳಲ್ಲಿ ಕಾಲೇಜು ಹಸಿನ ಮಡಿಲಿನಲ್ಲಿ ಶೋಭಾಯಮಾನವಾಯಿತು. ಲಾಲ್ಬಾಗ್ನವರು ನಡೆಸುವ ಉದ್ಯಾನ ಸ್ಪರ್ಧೆಯಲ್ಲಿ ಕಾಲೇಜಿನ ತೋಟಕ್ಕೆ ಹಲವಾರು ಬಹುಮಾನಗಳು ಪ್ರಾಪ್ತವಾಗಿವೆ, ಆಗುತ್ತಲೂ ಇವೆ. ಕಾಲೇಜಿನ ದಶಮಾನೋತ್ಸವ, ದ್ವಿದಶಮಾನೋತ್ಸವಗಳನ್ನೆಲ್ಲ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದ ಖ್ಯಾತಿ ಇವರದ್ದು. ಆ ಸಮಯದಲ್ಲಿ ಸುಶೋಭಿತ, ಸೌಪರ್ಣಿಕ ಇಂಥ ವಿಶೇಷ ಹಂಚಿಕೆಗಳನ್ನು ಹೊರತಂದು ಕಾಲೇಜಿನ ಚರಿತ್ರೆಯನ್ನೇ ದಾಖಲಿಸಿದ್ದು ಇವರ ಒಂದು ಸಾಧನೆಯೇ. ಅವರ ಪ್ರಾಂಶುಪಾಲತ್ವದಲ್ಲಿ ಈ ಕಾಲೇಜು ಬೃಹದಾಕಾರವಾಗಿ ಬೆಳೆಯಿತು. ಆಗಲೇ ಇದು 2,500 ವಿದ್ಯಾರ್ಥಿನಿಯರನ್ನು ಹೊಂದಿತ್ತು. 100ಕ್ಕೂ ಹೆಚ್ಚು ಜನ ಅಧ್ಯಾಪಕರಿದ್ದರು. ಇವತ್ತಿಗೂ ಬಸವನಗುಡಿಯ ಹೃದಯ ಭಾಗದಲ್ಲಿ ಭವ್ಯವಾಗಿ ತಲೆ ಎತ್ತಿಕೊಂಡು ನಿಂತು ಸಹಸ್ರಾರು ವಿದ್ಯಾರ್ಥಿನಿಯರಿಗೆ ಮಾರ್ಗದರ್ಶನ ಮಾಡುತ್ತಲಿದ್ದ ಈ ಕಾಲೇಜಿನ ಈ ಏಳಿಗೆಯ ಹಿಂದೆ ಚೀನಾ ಮಂಗಳಾ ಅವರ ಕನಸುಗಳಿವೆ, ಶ್ರಮವಿದೆ, ಸಮರ್ಪಣೆಯಿದೆ, ಛಲವಿದೆ, ಸಂಘಟನಾ ಶಕ್ತಿಯಿದೆ, ಅಂತಃಕರಣವಿದೆ, ಮುತ್ಸದ್ದಿತನವೂ ಇದೆ. ತಮ್ಮ ಈ ವೃತ್ತಿ ಜೀವನದುದ್ದಕ್ಕೂ ಅದಕ್ಕಾಗಿಯೇ ವಿದೇಶ ಪ್ರವಾಸ ಮಾಡುವ ಅನೇಕ ಅವಕಾಶಗಳನ್ನು ಪಡೆಯುತ್ತಲೇ ಇದ್ದರು CNM. ಮಲೇಷಿಯಾದ ಪೆನಾಂಗ್, ಅಂತಾರಾಷ್ಟೀಯ ವಿದ್ಯಾಭ್ಯಾಸ ಪದ್ಧತಿಯನ್ನು ಅಧ್ಯಯನ ಮಾಡಿ ಬರಲು ಆರಿಸಿದ್ದ 5 ಜನ ಭಾರತೀಯ ಶಿಕ್ಷಕರಲ್ಲಿ ಒಬ್ಬರಾಗಿ ಆಯ್ಕೆಯಾಗಿ ಅಮೆರಿಕೆ ಹಾಗೂ ಯುರೋಪ್ನ ಅನೇಕ ದೇಶಗಳಿಗೆ ಭೇಟಿ, ಕೆನಡಾಕ್ಕೆ ಹೋಗಿ ಅಲ್ಲಿಯ ಮಹಿಳೆಯರ ವಿದ್ಯಾಸಂಸ್ಥೆಗಳ ಅಧ್ಯಯನ, ಹೀಗೆ ಹಲವು ಪ್ರವಾಸಗಳೊಂದಿಗೆ ನಮ್ಮ ಶಿಕ್ಷಣ, ಸಮಾಜ, ಜನಜೀವನದಲ್ಲಿ ಅನೇಕ ಸುಧಾರಣೆಗಳ ಕನಸುಗಳು, ಹಂಬಲಗಳನ್ನು ಮನದ ತುಂಬ ಹೊತ್ತು ತಂದರು.

0: ಇಂಥದ್ದೇ ತುಡಿತದಿಂದಾಗಿ ಅವರು ಒತ್ತು ನೀಡಿದ್ದ ಕೆಲ ಸಂಗತಿಗಳು ಕಾಲೇಜುಗಳಿಗೆ ಸ್ವಾಯತ್ತತೆ, ಆಟಾನಮಿ, ಕಾಲೇಜುಗಳಲ್ಲಿ ವೃತ್ತಿ ಶಿಕ್ಷಣ ತರಬೇತಿ, ಕಾಲೇಜಿನ ಶಿಕ್ಷಕರಲ್ಲಿ ಇರಬೇಕಾದ ಸಮಯ ಪ್ರಜ್ಞೆ, ಬದ್ಧತೆ, ಪ್ರಾಮಾಣಿಕತೆ, ನಿರಂತರ ಅಧ್ಯಯನದ ಪ್ರಜ್ಞೆ, ಇಂಥವುಗಳ ಪ್ರತಿಪಾದನೆ. ಈ ಎಲ್ಲವನ್ನೂ ಈಗ 50 ವರ್ಷಗಳ ಹಿಂದೆಯೇ ವಿಶದೀಕರಿಸಿದ್ದ ಸೂಕ್ಷ್ಮ ಅವಲೋಕನ ಮುಂದಾಲೋಚನೆ ಮಂಗಳಾ ಅವರದ್ದು. ಮಂಗಳಾ ಅವರ ಕಾರ್ಯವೈಖರಿಯೇ ಇತರರಿಗೊಂದು ಆದರ್ಶ. ದಣಿವು ಕಾಣದ ಜೀವ ಅವರದ್ದು. ಬಹಳಷ್ಟು ಸಂಘ ಸಂಸ್ಥೆಗಳ ಸದಸ್ಯೆಯಾದರೂ ಎಲ್ಲದರಲ್ಲಿಯೂ ಸಕ್ರಿಯವಾದ ಪಾತ್ರ. ಎಂತಹ ಸಂದರ್ಭದಲ್ಲಿಯೂ ಸೋಲದ ದೃಢತೆ, ಹಿಡಿದ ಕೆಲಸವನ್ನು ಶತಾಯಗತಾಯ ಸಾಧಿಸುವ ಛಲ, ಇವೆಲ್ಲ ಹುಟ್ಟುಗುಣಗಳೇ. ಮುಂಗೋಪಿಯಾಗಿದ್ದಷ್ಟೇ ಮಾರ್ಧವತೆಯೂ ಇತ್ತು. ಇತರರ ಪ್ರತಿಭೆಯನ್ನು ಗುರುತಿಸುವ ಗೌರವಿಸುವ ಹಿರಿತನವಿತ್ತು. ಬಲು ಆಪ್ಯಾಯಮಾನ ಎನಿಸುವುದು ಅವರ ಸಂಘಟನಾ ಶಕ್ತಿ. ಅವರ ಸಹೋದ್ಯೋಗಿಗಳು, ವಿದ್ಯಾರ್ಥಿನಿಯರು ಅವರಿಗೆ ಹೆದರುವಷ್ಟೇ ಪ್ರೀತಿಸುತ್ತಲೂ ಇದ್ದರು. ಬಹುಮುಖ ಪ್ರತಿಭೆಯ ಅಪರೂಪದ ವ್ಯಕ್ತಿ ಚೀನಾ ಮಂಗಳ. ಇಂಗ್ಲಿಷ್ ಹಾಗೂ ಕನ್ನಡ ಎರಡರಲ್ಲಿಯೂ ಅಪಾರ ಪ್ರಭುತ್ವ. ಸಭಿಕರನ್ನು ಮೋಡಿಗೊಳಿಸುವ ವಕ್ತೃತ್ವ, ಸತತ ಓದು, ಸಂಗೀತ ಅವರ ಹವ್ಯಾಸಗಳು. ಶ್ಲೋಕಗಳನ್ನು, ದಾಸರ ಪದಗಳನ್ನು ಸುಶ್ರಾವ್ಯವಾಗಿ ಹಾಡುತ್ತಿದ್ದರು. ತುಂಬಾ ಚೆನ್ನಾಗಿ ವೀಣೆ ನುಡಿಸುತ್ತಿದ್ದರು. ರಾಮಕೃಷ್ಣ ಪರಮಹಂಸರಂಥವರ ಆಧ್ಯಾತ್ಮಿಕ ಕೃತಿಗಳನ್ನು ಓದುವ ಹವ್ಯಾಸದಿಂದ ಸಾಕಷ್ಟು ಧಾರ್ಮಿಕ ಜ್ಞಾನವನ್ನೂ ಬೆಳೆಸಿಕೊಂಡಿದ್ದರು. ಅವರ ಮತ್ತೊಂದು ವಿಶೇಷತೆ ನಾಟಕರಂಗ. ಕಾಲೇಜಿನಲ್ಲಿರುವಾಗ ನಾಟಕಗಳಲ್ಲಿ ಅಭಿನಯಿಸುವ ಗುಂಗು. ನಂತರ ಕಾಲೇಜ್ ಅಧ್ಯಾಪಕಿಯಾದ ನಂತರ ನಾಟಕ ನಿರ್ದೇಶನದಲ್ಲಿ ತೊಡಗಿಕೊಂಡು ಅಪಾರ ಯಶಸ್ಸನ್ನು ಪಡೆದವರು. ಆಟೋಟಗಳಲ್ಲಿಯೂ ಆಸ್ತಿ. ಆ ಸಮಯದಲ್ಲಿಯೇ ಕಾರು ಓಡಿಸುತ್ತಿದ್ದ ಛಲಗಾತಿ. ಮೊದಲಿನಿಂದಲೂ ಮಹಿಳಾ ಸಮಾನತೆಗಾಗಿ ದನಿಯೆತ್ತಿದ್ದವರು ಮಂಗಳ. ಅವರ ಸ್ತ್ರೀವಾದ ಪುರುಷದ್ವೇಷಿಯಲ್ಲ. ಇಬ್ಬರೂ ಸೇರಿ ಒಂದು ಸ್ವಸ್ಥ ಸಮಾಜದ ನಿರ್ಮಾಣ ಆಗಬೇಕು, ಇಬ್ಬರೂ ಬೆಳೆಯಬೇಕು, ಒಬ್ಬರನ್ನೊಬ್ಬರು ಬೆಳೆಸಬೇಕು ಎಂಬ ಆರೋಗ್ಯಕರ ಸಿದ್ಧಾಂತ ಅವರದ್ದು. ಇದೇ ಆಶಯದಿಂದ ಸಾಧ್ಯದಲ್ಲೆಲ್ಲ ಮಹಿಳೆಯರನ್ನು ಸ್ವಾವಲಂಬಿಯಾಗಿಸಲು, ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಲು, ಅವರನ್ನು ಸಮಾಜದ ಮುಂಚೂಣಿಗೆ ತರಲು ಸಾಕಷ್ಟು ಶ್ರಮಿಸಿದರು. ಸ್ತ್ರೀ ಸಮಾಜದ ಪ್ರಗತಿಗಾಗಿ ಹಲವು ಚಟುವಟಿಕೆಗಳನ್ನು ರೂಪಿಸಿದರು. ಆಗಲೇ ಅವರ ಇನ್ನೊಂದು ಕನಸಿನ ಕೂಸಾಗಿ ರೂಪುದಳೆದದ್ದು ಶಾಶ್ವತಿ. ಶಾಶ್ವತಿ ಮಂಗಳಾರ ಬಾಳಿನ ಮಹತ್ತರ ಸಾಧನೆ. ಅಲ್ಲಿ ಅವರು ಸತತ 2 ದಶಕಗಳ ಕಾಲ ನಡೆಸಿದ್ದ ಮಹಿಳಾ ವಸ್ತು ಸಂಗ್ರಹಾಲಯ, ಸ್ತ್ರೀಯರ ವಿವಿಧ ಚಟುವಟಿಕೆಗಳು, ಅಂತಾರಾಜ್ಯ ಸಾಹಿತ್ಯಿಕ ಚಟುವಟಿಕೆಗಳು ಅಪರೂಪದವು. ಆದರೆ ಅವರು ತೀರಿಕೊಂಡ 2 ವರ್ಷಗಳಲ್ಲಿ ಶಾಶ್ವತಿ ಸಂಸ್ಥೆ ಹಾಗೂ ಅದರ ಚಟುವಟಿಕೆಗಳು ಶಾಶ್ವತವಾಗಿ ನಿಂತು ಹೋದದ್ದು ನಮ್ಮಲ್ಲಿನ ದುರಂತ. ಚೀನಾ ಮಂಗಳ ಕನ್ನಡ ನಾಡು ಕಂಡ ಉತ್ತಮ ಸಾಹಿತಿ. ತಮ್ಮ ಅಸಂಖ್ಯ ವಿಭಿನ್ನ ಚಟುವಟಿಕೆಗಳ ಮಧ್ಯೆಯೂ ಬರವಣಿಗೆಯಲ್ಲಿ ತನ್ಮಯತೆಯಿಂದ ತೊಡಗಿಕೊಂಡವರು ಚೀನಾ ಮಂಗಳ. ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿಯೂ ಸಮೃದ್ಧವಾಗಿ ಬರೆದಿದ್ದಾರೆ. ಅವರ ಅನೇಕ ಲೇಖನಗಳು ದಿನ ಹಾಗೂ ವಾರಪತ್ರಿಕೆಗಳಲ್ಲಿ ಪ್ರಕಟವಾಗಿ ಅಪಾರ ಓದುಗರ ಮೆಚ್ಚುಗೆಯನ್ನು ಪಡೆದಿವೆ. ಅವರ ಪ್ರಕಟಿತ ಕೃತಿಗಳು 25. ಅಭಾಗಿನಿ, ಮಾರ್ಗದರ್ಶಿ ಕಾದಂಬರಿಗಳು, ಒಂದು ಸ್ವತಂತ್ರ ಕಾದಂಬರಿ, ಇನ್ನೊಂದು ಆರ್.ಕೆ. ನಾರಾಯಣ್ ಅವರ ಆಂಗ್ಲ ಕಂಬರಿದ ಅನುವಾದ. ಕಾವ್ಯ ಕಲ್ಪನೆ, ವಿವಿಧ ಕವಿಗಳ ಕಾವ್ಯ ವಿಮರ್ಶೆಯ ಲೇಖನಗಳ ಸಂಕಲನ. ಹೆಲನ್ ಕೆಲರ್, ತೋರು ದತ್, ಫ್ಲಾರೆನ್ಸ್ ನೈಟಿಂಗೇಲ್, ಈ 3 ಜೀವನ ಚರಿತ್ರೆಗಳು. ಎಚ್ಚೆತ್ತ ಹಾದಿಯಲ್ಲಿ ಮಹಿಳೆ, ಅವರ ಮಹಿಳಾಪರ ಲೇಖನಗಳ ಸಂಗ್ರಹ. ಸ್ಮೃತಿ ಹಾಗೂ ನಮನ, ತಾಯಿ ತಂದೆಯರ ನೆನಪಲ್ಲಿ ಹೊರತಂದ ಅಭಿನಂದನಾ ಗ್ರಂಥಗಳು. ಫಾರ್ ಅಕ್ರಾಸ್ ದ ಸೀ, ಇವರ ಪ್ರವಾಸ ಕಥನ. ಸರಸ್ವತಿ ಹಾಗೂ ಮಾತೃ ಪೂಜೆ, ಇವರ ಸಾಂಸ್ಕೃತಿಕ ನಂಬಿಕೆಯ ಕಿರು ಪುಸ್ತಕಗಳು. ಅವರು ರಚಿಸಿದ್ದ ಏಕೈಕ ನಾಟಕ ಎಲ್ಲರೂ ನನ್ನವರು. ಅವರ ಏಕೈಕ ಕವನ ಸಂಕಲನ ಕೆನಡಾ ಕವನಗಳು. ತಮ್ಮ 51ನೇ ವಯಸ್ಸಿನಲ್ಲಿ ಮಾಗು ಮನದಿಂದ ಕವನ ರಚನೆಗೆ ಅವರು ಕೈ ಹಾಕಿದ್ದು, ಇವು ಬರೆಯಿಸಿಕೊಂಡ ಕವನಗಳು ಎಂದು ಕರೆದಿದ್ದ ಗೋಕಾಕರು. ಆವಿಷ್ಕರಣ, ವೀಕ್ರ ಗೋಕಾಕರ 80ನೆಯ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕನ್ನಡದ ಮೇರು ಸಾಹಿತಿಗಳಿಂದ ಲೇಖನಗಳನ್ನು ಪಡೆದು ಮಂಗಳ ಸಂಪಾದಿಸಿದ್ದ ವಿದ್ವತ್ಪೂರ್ಣ ಕೃತಿ. ಇದಲ್ಲದೆ ಅನೇಕ ಕೃತಿಗಳನ್ನು ಸಂಪಾದಿಸಿದ್ದು, ಸಹ ಸಂಪಾದಿಸಿದ್ದು ಅವರ ಸಾಧನೆ. ದಿ ವಂಡ್ರಿಂಗ್ ಹಾರ್ಟ್, ಜೇಮ್ಸ್ ಎಚ್ ಕಜಿನ್ಸ್ ಸ್ಟಡಿ, ಮಂಗಳ ಅವರಿಗೆ PhD ಪದವಿಯನ್ನು ತಂದಿತ್ತ ಅವರ ಸಂಶೋಧನಾ ಪ್ರಬಂಧ. ಮಂಗಳ ಅವರು ತಮ್ಮ ಟೀಮ್ನೊಂದಿಗೆ ಕೈಗೊಂಡ ಸಂಶೋಧನೆಯ ಫಲವಾಗಿ ಹೊರಬಂದ ಅದ್ಭುತ ಕೈಪಿಡಿ ಕರ್ನಾಟಕದ ಮಹಿಳೆಯರು, ಲೇಖಕಿಯರು. ಇನ್ನು ಮಂಗಳ ಅವರ 2 ಮಹತ್ವದ ಕೃತಿಗಳು, ಅಧ್ಯಾಪಕಿಯಾಗಿ 25 ವರ್ಷಗಳು ಹಾಗೂ ಪ್ರಾಂಶುಪಾಲರಾಗಿ 20 ವರ್ಷ. ಕೈಗೊಂಡ ಪ್ರತಿ ಕೆಲಸದಲ್ಲಿಯೂ ಮಾದರಿಯಾಗಿ ನಿಂದ ಚೀನಾ ಮಂಗಳ ಅವರು ಕರ್ನಾಟಕದ ಬಹು ಗೌರವಾನ್ವಿತ ಮಹಿಳೆಯಾಗಿ ಗುರುತಿಸಲ್ಪಟ್ಟಿದ್ದಾರೆ. ಅಂತೆಯೇ ಅನೇಕ ಗೌರವ ಸನ್ಮಾನಗಳಿಗೆ ಪಾತ್ರರೂ ಆಗಿದ್ದಾರೆ. ಖ್ಯಾತ ಟೆಲಿವಿಷನ್ ಚಾನೆಲ್ ಸ್ಟಾರ್ ಪ್ಲಸ್ನ ಕಾರ್ಯಕ್ರಮ ರಾಷ್ಟ್ರದ ಮುಖ್ಯ ವ್ಯಕ್ತಿಗಳು ಫೇಸ್ ಇನ್ ಕ್ರೌಡ್ ಮಾಲಿಕೆಯಲ್ಲಿ ಮಂಗಳಾರನ್ನು ರಾಷ್ಟ್ರದ ಮುಖ್ಯ ವ್ಯಕ್ತಿಯಾಗಿ ತೋರಿಸಲಾಯಿತು. ತಮ್ಮ ಬೇರೆ ಬೇರೆ ಕೃತಿಗಳಿಗಾಗಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಪ್ರಶಸ್ತಿ, ರತ್ನಮ್ಮ ಹೆಗಡೆ ಮಲ್ಲಿಕಾ ಪ್ರಶಸ್ತಿಗಳು ದೊರೆತಿವೆ. ಕರ್ನಾಟಕ ನಾಟಕ ಅಕಾಡೆಮಿ ಫೆಲೋಶಿಪ್, ರೋಟರಿ ಇಂಟರ್ನ್ಯಾಷನಲ್ನ ಪಾಲ್ ಹ್ಯಾರಿಸ್ ಫೆಲೋ ಗೌರವ, ಯುನೈಟೆಡ್ ಸ್ಟೇಟ್ಸ್ ಎಜುಕೇಷನ್ ಫೌಂಡೇಶನ್ ಇಂಡಿಯಾ ಮತ್ತು ಅಮೆರಿಕನ್ ವಾಷಿಂಗ್ಟನ್ನ ಕೌನ್ಸಿಲ್ ಫಾರ್ ಎಕ್ಸ್ಚೇಂಜ್ ಆಫ್ ಸ್ಕಾಲರ್ಸ್ ವತಿಯಿಂದ ಫುಲ್ ಬ್ರೈಟ್ ಸ್ಕಾಲರ್ ಆಗಿ ಆಯ್ಕೆ, ಕರ್ನಾಟಕ ನಾಗರಿಕ ಒಕ್ಕೂಟ ಸಮಿತಿಯಿಂದ ಶ್ರೇಷ್ಠ ಕನ್ನಡಿಗ ಗೌರವ, ಇಂಡೋ ಅರಬ್ನ ಕೈಪಿಡಿ ಹೂ ಈಸ್ ಹೂ ಅದರಲ್ಲಿ ಮಂಗಳಾ ಅವರ ಹೆಸರಿನ ಸೇರ್ಪಡೆ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಇವೆಲ್ಲ ಮಂಗಳಾ ಅವರ ಕಿರೀಟದಲ್ಲಿನ ಪ್ರಶಸ್ತಿ ರತ್ನಗಳು. NMKRV ಕಾಲೇಜು ಅವರ ಹೆಸರಿನಲ್ಲಿ ಮಂಗಳಾ ಮಂಟಪ ಸಭಾಂಗಣವನ್ನು ಸ್ಥಾಪಿಸಿದೆ. ಶಿಕ್ಷಣ ತಜ್ಞೆ, ಸಂಗಕಿ, ಅಧ್ಯಾತ್ಮಕಿ, ಪ್ರಾಂಶುಪಾಲೆ, ಲೇಖಕಿ, ಸಂಪಾದಕಿ, ವಾಗ್ಮಿ, ಅಂಕಣಗಾರ್ತಿ, ಹಲವು ಅಪರೂಪದ ಸಾಧನೆಗಳಿಗೆ ಶಕ್ತಿ ಮಂಗಳಾ ಮೇಡಂ. ಇವತ್ತು ಅವರು ಹಚ್ಚಿಟ್ಟ ಹಣತೆಗಳು ಹಲವು ಮನೆಗಳನ್ನು ಬೆಳಗುತ್ತಲಿವೆ. ಅವರು ಅಣಿಗೊಳಿಸಿದ್ದ ದೀಪ ಧಾರಿಣಿಯರು ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಬೆಳಕು ನೀಡುತ್ತಾ ಮುನ್ನಡೆದಿದ್ದಾರೆ. ಈ ಬೆಳಕಿಗೆ ಕಾರಣರಾದ ಮಂಗಳಾ ಅವರಿಗೆ ನಾವು ನೀಡಬಹುದಾದುದು ಒಂದೇ, ಅವರು ಕೊರೆದಿಟ್ಟ ದಾರಿ ಸವೆದು ಹೋಗದಂತೆ ನೋಡಿಕೊಳ್ಳುವುದು, ಅವರ ಧ್ಯೇಯಗಳಲ್ಲಿ ಒಂದನ್ನಾದರೂ ನಮ್ಮದಾಗಿಸಿಕೊಂಡು ಸಾಧಿಸಲು ಪ್ರಯತ್ನಿಸುವುದು. ಮಾಡಬಲ್ಲೆವೆ ಏನಾದರೂ?
1: ಸಾರ್ಥಕ ಬದುಕಿನ ಅನನ್ಯ ಸಾಧಕಿ ಚೀನಾ ಮಂಗಳಾ, ಮಾತನಾಡಿದವರು ವಿದ್ಯಾ ಶಿರಹಟ್ಟಿ. ಈಗ ಡಾಕ್ಟರ್ NS ಲಕ್ಷ್ಮೀನಾರಾಯಣ್ ಭಟ್ ಅವರು ಬರೆದ ಗೀತೆಯನ್ನ ಸುಲೋಚನಾ ಅವರ ಧ್ವನಿಯಲ್ಲಿ ಕೇಳೋಣ.

ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಕರ್ನಾಟಕದ 2026 ಉಪಚುನಾವಣೆಯ ಫಲಿತಾಂಶ ಕುರಿತಾದ ಚರ್ಚೆ ಪ್ರಸಾರವಾಗ್ತಾ ಇದೆ. ಇದು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ ಇದು. ಗಮನಿಸಿ, ರಾತ್ರಿ 8 ಗಂಟೆಗೆ ಕರ್ನಾಟಕದ 2026 ಉಪಚುನಾವಣೆಯ ಫಲಿತಾಂಶ ಕುರಿತಾದ ಚರ್ಚೆ.

ಶ್ರೋತೃಗಳೇ, ಬೆಂಗಳೂರು ಆಕಾಶವಾಣಿಯಿಂದ ಪ್ರತಿದಿನ ಮುಖ್ಯವಾಹಿನಿಯಲ್ಲಿ ಬೆಳಗ್ಗೆ 7:45ಕ್ಕೆ ಕನ್ನಡ ಕಾಮನಬಿಲ್ಲು ರೈನ್ಬೋದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಹಾಗೂ ವಿವಿಧ ಭಾರತಿಯಲ್ಲಿ ಸಂಜೆ 5:30ಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಪ್ರಸಾರವಾಗ್ತಾ ಇದೆ. ಸಹಯೋಗ ನ್ಯಾಯಸಂಸ್ಥೆ. ತಪ್ಪದೇ ಕೇಳಿ, ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ.

0: ನಾನ್ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನ್ ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
1: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪ್, ಲಾಂಗ್ ಜಂಪ್ ಅಲ್ಲೆಲ್ಲ.
0: ನಿಂಗೆ ನೆನಪಿದೆಯಾ, ನಾವಿಬ್ರು 8ನೇ ಕ್ಲಾಸ್ ಅಲ್ಲಿ

0: ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ? ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು ನಾವು.
1: ದೇವ್ರದೇ ನಮ್ಮ ಪೇರೆಂಟ್ಸ್ ನಮಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನು ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
0: ನಾನು ನೀವೆಲ್ಲ ಹೇಳಿದ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
1: ಖಂಡಿತ ಸರಿ ಹೋಗ್ತೀಯಾ ಕಣೋ. ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನರಿಸಿ, ಡ್ರಗ್ಸ್ ಅಲ್ಲ.
2: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಹೃದಯಾಘಾತ, ಈ ಕುರಿತು ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವೀಣಾ ನಂಜಪ್ಪ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
2: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇತ್ತೀಚೆಗೆ ಮಹಿಳೆಯರಲ್ಲಿ ಹಾರ್ಟ್ ಅಟ್ಯಾಕ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ? ಮಹಿಳೆಯರಲ್ಲಿ ಹಾರ್ಟ್ ಅಟ್ಯಾಕ್ ಪುರುಷರಲ್ಲಿ ಆಗೋ ಹಾರ್ಟ್ ಅಟ್ಯಾಕ್ಗಿಂತ ಹೇಗೆ ಭಿನ್ನವಾಗಿದೆ? ಇದರ ಲಕ್ಷಣಗಳೇನು? ಚಿಕಿತ್ಸೆ ಏನಿದೆ? ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವೀಣಾ ನಂಜಪ್ಪ ಅವರು. ಡಾಕ್ಟರ್ ವೀಣಾ ನಂಜಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಡಾಕ್ಟರ್ ವೀಣಾ ಅವರೇ, ಇತ್ತೀಚೆಗೆ ಮಹಿಳೆಯರಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ, ಏನ್ ಕಾರಣಗಳಿರುತ್ತವೆ ಮಹಿಳೆಯರಲ್ಲಿ ಹೃದಯಾಘಾತ ಜಾಸ್ತಿ ಆಗೋದಕ್ಕೆ?
3: ಜನರಲ್ ಆಗಿ ಹೃದಯಾಘಾತ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ಪುರುಷರಲ್ಲೂ ಜಾಸ್ತಿ ಆಗ್ತಾ ಇದೆ ಹಾಗೂ ಹೆಂಗಸರಲ್ಲೂ ಜಾಸ್ತಿ ಆಗ್ತಾ ಇದೆ. ನೀವು ವೆಸ್ಟರ್ನ್ ವರ್ಲ್ಡ್ ಕಂಪೇರ್ ಮಾಡಿದ್ರೆ 10 ವರ್ಷದ ಹಿಂದೆ ಇಂಡಿಯಾದಲ್ಲಿ ಹೃದ್ರೋಗದ ಅಟ್ಯಾಕ್ಸ್ಗಳು ಜಾಸ್ತಿ ಹೆಚ್ಚು ಕಮ್ಮಿ 50 ವರ್ಷದ ಮೇಲೆ ಇರ್ತಿತ್ತು. ಬಟ್ ಈಗ ಟೆಂಡೆನ್ಸಿ ನಾವು ಕಂಡು ಬರ್ತಾ ಇರೋದು ಅಪ್ರಾಕ್ಸಿಮೇಟ್ಲಿ 30% ಶೇಕಡ 30% ಕೇಸ್ಗಳಲ್ಲಿ ಹೃದಯಾಘಾತ ಬೋತ್ ಪುರುಷರಲ್ಲಿ ಹಾಗೂ ಹೆಂಗಸರಲ್ಲಿ ಅರೌಂಡ್ ಪೀಕ್ ಇನ್ಸಿಡೆನ್ಸ್ ಅರೌಂಡ್ 35-45 ಇಯರ್ಸ್ ಕಂಡು ಬರ್ತಾ ಇದೆ. ಸೊ ಶೇಕಡ 30% ಇನ್ಸಿಡೆನ್ಸ್ ಈ ಯಂಗ್ ಏಜ್ ಗ್ರೂಪಲ್ಲಿ ಕಂಡು ಬರ್ತಾ ಇದೆ. ಸೊ ಆ ಕಾರಣಕ್ಕೆ ಜನರಲ್ ಶಿಫ್ಟ್ ಆಫ್ ಹಾರ್ಟ್ ಅಟ್ಯಾಕ್ಸು ಚಿಕ್ಕ ವಯಸ್ಸಲ್ಲಿ ಶುರು ಆಗ್ತಾ ಇದೆ.
2: ಈ ಮಹಿಳೆಯರಲ್ಲಿ ಹೃದಯಾಘಾತ ಆಗೋದಕ್ಕೆ ಪರ್ಟಿಕ್ಯುಲರ್ ಆಗಿ ಏನಾದರೂ ಕಾರಣಗಳಿದೆಯಾ? ಅಂದರೆ ಆಫ್ಟರ್ ಮೆನೋಪಾಸ್ ಇರಬಹುದು, ಅಥವಾ ಅವರು ಗರ್ಭ ಧರಿಸಿದ್ದಾಗ ಇರಬಹುದು, ಅಥವಾ ಅವರು ಡಯಾಬಿಟಿಸ್ನಿಂದ ಬಳಲ್ತಾ ಇದ್ದಾಗ, ಆ ಥರ ಏನಾದರೂ ಕಾರಣಗಳಿದೆಯಾ?
3: ನಾವು ಜಯದೇವಿ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿದಾಗ ಹಾರ್ಟ್ ಅಟ್ಯಾಕ್ಸ್ ಎಸ್ಪೆಷಲಿ ಹೆಂಗಸರಲ್ಲಿ ಯಾವಾಗ ಆಗ್ತಿದೆ ಅಂತ ಅಂದಾಜು 530 ಪೇಷಂಟ್ಸ್ ಅಲ್ಲಿ ಅಧ್ಯಯನ ಮಾಡಿದ್ವಿ 2-3 ವರ್ಷದ ಹಿಂದೆ. ಆಗ ಕಂಡು ಬಂದಿದ್ದು ಶೇಕಡ 50-60% ಪೇಷಂಟ್ಸ್ಗಳಲ್ಲಿ ಡಯಾಬಿಟಿಸ್ ವಾಸ್ ಕಾಮನ್, ನಂತರ ಬಿ ಪಿ ರಿಲೇಟೆಡ್

0: ರಿಲೇಟೆಡ್ ಇಶ್ಯೂಸ್ ಇತ್ತು. ಅರೌಂಡ್ 4-5% ಟೊಬ್ಯಾಕೋ, ಯಾವುದೇ ರೀತಿ ಟೊಬ್ಯಾಕೋ. ಹೆಂಗಸರಲ್ಲಿ ಸಾಧಾರಣವಾಗಿ ಭಾರತ ದೇಶದಲ್ಲಿ ನಾವು ಸ್ಮೋಕಿಂಗ್ ಜಾಸ್ತಿ ಕಂಡು ಬರೋದಿಲ್ಲ. ಅರ್ಬನ್ ಸಿಟೀಸಲ್ಲಿ, ಮೆಟ್ರೋಸಲ್ಲಿ ಈ ನಡುವೆ ಇತ್ತೀಚೆಗೆ ಡ್ರಗ್ಸ್ ಹಾಗೂ ಸ್ಮೋಕಿಂಗ್ ಎರಡೂ ಕೂಡ ಬೋತ್ ಪುರುಷರಲ್ಲಿ ಹಾಗೂ ಹೆಣ್ಮಕ್ಳಲ್ಲಿ ಜಾಸ್ತಿ ಆಗ್ತಾ ಇದೆ. ಬಟ್ ನಾವು ರೂರಲ್ ಏರಿಯಾ ನೋಡಿದಾಗ, ಅಂದರೆ ಹಳ್ಳಿಗಳಲ್ಲೆಲ್ಲ ನೋಡಿದಾಗ, ಈಗಲೂ ಕೂಡ ನಶೆ, ಟೊಬ್ಯಾಕೋ ಇನ್ ದ ಫಾರ್ಮ್ ಆಫ್ ನಶೆ ಯೂಸ್ ಮಾಡ್ತಾರೆ. ಸೊ ಅದು ಕೂಡ ಅರೌಂಡ್ 4% ಕೇಸ್ಗಳಲ್ಲಿ ಕಾರಣವಾಗಿತ್ತು. ಆ್ಯಂಡ್ ಸಾಧಾರಣವಾಗಿ ಹಾರ್ಟ್ ಅಟ್ಯಾಕ್ಸು ಮೆನೋಪಾಸ್ ಆದಮೇಲೆ ಆಗೋದು ಹೆಂಗಸರಲ್ಲಿ ಸಹಜ. ಬಟ್ ಈ ನಡುವೆ ನಾವು ಈವನ್ ಪ್ರೀ ಮೆನೋಪಾಸಲ್, ಅಂದರೆ ಋತುಸ್ರಾವ ನಿಲ್ಲೋಕ್ಕಿಂತ ಮುಂಚೆ ಕೂಡ ನೋಡ್ತಾ ಇದ್ದೀವಿ. ಕಾರಣಗಳು ಇಟ್ ಕುಡ್ ಬಿ ಬಿಕಾಸ್ ಲೈಫ್ ಸ್ಟೈಲ್ ಚೇಂಜಸ್ ಆಗಿದೆ. ಇಂಡಿಯಾ ಈಗ ಡಯಾಬಿಟಿಸ್ ಕ್ಯಾಪಿಟಲ್ ಆಗಿದೆ. ಸೊ ಡಯಾಬಿಟಿಸ್, ಬಿ ಪಿ, ಈ ರಕ್ತದೊತ್ತಡ ಎಲ್ಲ ಜಾಸ್ತಿ ಇರಬೇಕಾದ್ರೆ ಹೆಂಗಸರಲ್ಲೂ ಕೂಡ ಹೃದಯಾಘಾತಗಳು ಜಾಸ್ತಿ ಆಗ್ತದೆ. ಹೆಂಗಸರಲ್ಲಿ ಸ್ಪೆಸಿಫಿಕ್ ಆಗಿ ಕೆಲವು ಸಾರಿ ಕೆರಿಯರ್ ಫಾಲೋ ಮಾಡ್ತಿರ್ಬೋದು, ಪ್ರೆಗ್ನೆನ್ಸಿ ಲೇಟ್ ಆಗ್ತಾ ಇರ್ಬೋದು. ಆಗ ಗರ್ಭ ಧರಿಸೋದಕ್ಕೆ ಹಾರ್ಮೋನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟ್ಸ್ನ ಸ್ವಲ್ಪ ಹೈಯರ್ ಡೋಸಲ್ಲಿ ಕೊಡ್ತಾರೆ. ಇಲ್ಲ ಕೆಲವು ಸಲ ಇನ್ಫರ್ಟಿಲಿಟಿ, ಅಂದರೆ ಮಕ್ಕಳು ಆಗದಲ್ಲೇ ಇರೋ ಸಂದರ್ಭದಲ್ಲಿ ಇನ್ವಿಟ್ರೋ ಫರ್ಟಿಲೈಸೇಷನ್ IVF ಟ್ರೀಟ್ಮೆಂಟ್ ಕೂಡ ತಗೊಂಡಾಗ ಅದರಲ್ಲ ಸ್ವಲ್ಪ ಹೆವಿ ಡೋಸಸ್ ಆಫ್ ಹಾರ್ಮೋನ್ಸ್ ಇರುತ್ತೆ. ಯಾರು ಆಗಲೇ ಸಸೆಪ್ಟಿಬಲ್, ಜೆನೆಟಿಕಲಿ ಸಸೆಪ್ಟಿಬಲ್ ಇಂಡಿವಿಜುವಲ್ಸ್ ಇರ್ತಾರೋ, ಅಂದರೆ ಅವರ ಪರಿವಾರದಲ್ಲಿ ಜಾಸ್ತಿ ಹೃದಯ ಸಮಸ್ಯೆ ಇರೋರಿಗೆ, ಇಲ್ಲ ಆಗಲೇ ಬಿ ಪಿ ಶುಗರ್ ಎಲ್ಲ ಇರೋರಿಗೆ ಈ ಥರ ಹಾರ್ಮೋನ್ ಹೆವಿ ಡೋಸಸ್ಸಲ್ಲಿ ತೊಗೊಂಡಾಗ, ಇಲ್ಲ ಏಜ್, ಸಾಧಾರಣವಾಗಿ IVF ಟ್ರೀಟ್ಮೆಂಟ್ ಎಲ್ಲ ತೊಗೊಳ್ಳೋದು ವಯಸ್ಸು ಮೀರಿ ಪ್ರೆಗ್ನೆನ್ಸಿ ಆಗದಲ್ಲೇ ಇದ್ದ ಸಂದರ್ಭದಲ್ಲಿ, ಆ ಟೈಮಲ್ಲಿ ಕೂಡ ಇದನ್ನು ಯೂಸ್ ಮಾಡಿದಾಗ ಅವ್ರಿಗೆ ಹೆಚ್ಚಿನ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ನಾರ್ಮಲ್ ಪ್ರೆಗ್ನೆನ್ಸಿಗಿಂತ ಈ ರೀತಿ ಹಾರ್ಮೋನ್ ರಿಲೇಟೆಡ್ ಟ್ರೀಟ್ಮೆಂಟ್ ತೊಗೊಂಡಿರೋರಿಗೆ 3 times ಜಾಸ್ತಿ ಹೃದಯ ಸಂಬಂಧಪಟ್ಟ ಕಾಯಿಲೆ ಬರೋ ಚಾನ್ಸಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಇರುತ್ತೆ.
1: ಅಂದರೆ ಈ ಹಾರ್ಮೋನುಗಳು ಹೃದಯ ಸಂಬಂಧಿ ರೋಗಗಳಿಗೆ ತುಂಬಾ ಹತ್ತಿರವಾಗಿದೆ, ಅಂದ್ರೆ ಅದರ ಏರುಪೇರು ಎಲ್ಲ ತುಂಬಾ.
0: ಹಾರ್ಮೋನ್ಸ್ ರೆಗ್ಯುಲರ್ ಫಿಸಿಯೋಲಾಜಿಕಲ್ ಲೆವೆಲ್ ಅಲ್ಲಿ ಇದ್ದಾಗ, ಅಂದ್ರೆ ಸಾಧಾರಣವಾಗಿ ನಮ್ಮ ದೇಹದಲ್ಲಿ ಇರಬೇಕಾದ್ರೆ ಬ್ಯಾಲೆನ್ಸ್ ಆಗಿರುತ್ತೆ. ಅಷ್ಟು ಮಟ್ಟಿಗೆ ಹಾರ್ಮೋನ್ಸ್ ನಮಗೆ ರಿಕ್ವೈರ್ಡ್ ಆಗಿರುತ್ತೆ ಹೆಂಗಸರಲ್ಲಿ. ಇನ್ಫ್ಯಾಕ್ಟ್ ಹಾರ್ಮೋನ್ಸ್ ಇರೋದ್ರಿಂದ ಋತುಸ್ರಾವ ಕಂಟಿನ್ಯೂ ಆಗಿರೋ ಹೆಂಗಸರಲ್ಲಿ ಹಾರ್ಟ್ ಅಟ್ಯಾಕ್ಸ್ಗಳು ಕಡಿಮೆ. ಋತುಸ್ರಾವ ನಿಂತ ಮೇಲೆ, ಮೆನೋಪಾಸ್ ಆದ್ಮೇಲೆ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ. ಬಟ್ ಈ
1: IVF
0: ಎಕ್ಸ್ಟರ್ನಲ್ ಸಪ್ಲಿಮೆಂಟ್ಸ್ ಹಾರ್ಮೋನ್ಸ್ ಡೋಸಸ್ ಎಲ್ಲ ಜಾಸ್ತಿ ಕೊಟ್ಟಾಗ, ಈ ಇನ್ಸಿಡೆನ್ಸ್ ಹಾರ್ಮೋನ್ಸ್ ತಗೊಂಡಾಗ ಹಾರ್ಟ್ ಅಟ್ಯಾಕ್ ಇನ್ಸಿಡೆನ್ಸ್ ಜಾಸ್ತಿ ಆಗೋ ಸಂದರ್ಭ ಇರುತ್ತೆ. ಬಟ್ ಒಂದು ವಿಷಯ ಏನಾಯ್ತು ಅಂದರೆ, ನಾರ್ಮಲ್ ಹೆಂಗಸರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದಕ್ಕಿಂತ ಪ್ರೆಗ್ನೆನ್ಸಿಲಿ ಹಾರ್ಟ್ ಅಟ್ಯಾಕ್ ಆದಾಗ ಅದರದ್ದು ತೀವ್ರತೆ ಜಾಸ್ತಿ ಇರುತ್ತೆ. ಪ್ಲಸ್ ಅದಕ್ಕೆ ಮಾರ್ಟಾಲಿಟಿ ಅಂತ ಹೇಳ್ತೀವಿ, ಉಳಿಯೋದು ಕೂಡ ರಿಸ್ಕ್ ಜಾಸ್ತಿ ಇರುತ್ತೆ.
1: ರಿಸ್ಕ್ ಜಾಸ್ತಿ ಇರುತ್ತೆ. ಮತ್ತೆ ಈ ಹೆಂಗಸರು ಒತ್ತಡನ ತುಂಬಾ ತಡೀತಾರೆ, ಆದ್ರೆ ಇದು ಮಿತಿ ಮೀರಿದಾಗೂ ಹೃದಯಾಘಾತ ಅಂದ್ರೆ ಹಾರ್ಟ್ ಅಟ್ಯಾಕ್ ಅನ್ನೋ ಸಮಸ್ಯೆ ಬರುತ್ತಾ?
0: ಹೌದು, ಸ್ಟ್ರೆಸ್ ಇಂದ ಕೂಡ ಹಾರ್ಟ್ ಅಟ್ಯಾಕ್ ಪ್ರೆಸಿಪಿಟೇಟ್ ಆಗೋ ಚಾನ್ಸಸ್ ಇರುತ್ತೆ. ಡೈರೆಕ್ಟ್ಲಿ ಹಾರ್ಟ್ ಅಟ್ಯಾಕ್ ಆಗೋದಕ್ಕಿಂತ ಈಗ ಪ್ರಾಬಬ್ಲಿ ಒಂದು ಪೇಷಂಟ್ಗೆ ನೀವು 40-50% ಒಳಗಡೆ ಬ್ಲಾಕ್ ಇರ್ಬೋದು, ಅದು ಬ್ಲಾಕ್ ತಾನಾಗೆ ಬಿಟ್ಟಿದ್ರೆ ಅದು ಹಾಗೆ ಬಹುಶಃ ಮೇಂಟೈನ್ ಆಗ್ತಿರ್ಬೋದು. ಸೊ ತುಂಬಾ ಸ್ಟ್ರೆಸ್ ತಗೊಂಡಾಗ, ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆದಾಗ ಆ ಬ್ಲಾಕ್ ಇಮಿಡಿಯೇಟ್ ಆಗಿ ಹೊಡ್ಕೊಂಡು ಅಲ್ಲಿ ಸಡನ್ ಆಗಿ ಕ್ಲಾಟ್ ಆಗೋ ಟೆಂಡೆನ್ಸಿ ಇರುತ್ತೆ. ನಾವಿಲ್ಲಿ ಏನು ಅರ್ಥೈಸ್ಕೊಳ್ಬೇಕು ಅಂದರೆ, ಒಂದು ಪೇಷಂಟಲ್ಲಿ ಒಳಗಡೆ ಹೃದಯ ರಕ್ತನಾಳಗಳಲ್ಲಿ ಕೊರೋನೊರೀಸ್ ಅಂತ ಏನು ಹೇಳ್ತೀವಿ ಅಲ್ಲಿ ಬ್ಲಾಕ್ ಇದ್ದಾಗ, ಸಾಧಾರಣವಾಗಿ ಅದು ಬ್ಲಾಕ್ ಬರೋದು ಒಂದು ರೀತಿ ಕಂಟಿನ್ಯೂಸ್ ಪ್ರೋಸೆಸ್. ಅದು ಹುಡ್ದಾಗ್ಲಿಂದ ಶುರುವಾಗುತ್ತೆ, ಸಣ್ಣ ಸಣ್ಣ ಲಿಪಿಡ್ಸ್ ಅಂತ ಹೇಳ್ತೀವಿ, ಕೊಲೆಸ್ಟ್ರಾಲ್ ಡೆಪಾಸಿಟ್ಸ್ ಹೃದಯ ರಕ್ತನಾಳ ಲೈನಿಂಗಲ್ಲಿ ಡೆವಲಪ್ ಆಗುತ್ತೆ, ಅದು ಕ್ರಮೇಣವಾಗಿ ಜಾಸ್ತಿ ಆಗೋದು, ಅದು ನ್ಯಾಚುರಲ್ ಬಿಹೇವಿಯರ್. ಬಹುಶಃ ನೀವೆಲ್ಲರಿಗೂ ಹೃದಯದ್ದು ತಪಾಸಣೆ ಮಾಡಿದ್ರೆ, ಅದು ಎಂಜಿಯೋಗ್ರಾಮ್ಸ್ ಮಾಡಿದ್ರೆ ಮಾತ್ರ ಅದು ಗೊತ್ತಾಗುತ್ತೆ. ಸೊ ಆ ಬ್ಲಾಕ್ಸ್ ಬರೋದು ಸಹಜ, ಅದು ಕಂಟಿನ್ಯೂ ಆಗೋದು ಕೂಡ ಸಹಜ. ವಯಸ್ಸಾಗ್ತಾ ಆಗ್ತಾ ಅದು ಜಾಸ್ತಿ ತೀವ್ರತೆ ಆದಾಗ ನಮಗೆ ಅದರದ್ದು ರೋಗ ಲಕ್ಷಣಗಳು ಕಂಡು ಬರುತ್ತೆ. ಸೊ ಈ ಏನು ಅರ್ಥೈಸ್ಕೊಳ್ಬೇಕು ಅಂದರೆ, ಈಗ 30% ಇರೋ ಬ್ಲಾಕು 40 50 60 ಆಗಬೇಕು ಆ ಥರ ಇರೋದಿಲ್ಲ. ಈಗ 40-50% ಇರೋ ಬ್ಲಾಕು ಕೂಡ ಅದು ಒಂದು ವಾಲ್ಕಿನೋ ಥರ ಹೊಡ್ಕೊಂಡಾಗ ಅಲ್ಲಿ ಇಮಿಡಿಯೇಟ್ ಆಗಿ ಕ್ಲಾಟ್ ಎಲ್ಲ ಬಂದು, ರಕ್ತದ ಕ್ಲಾಟ್ ಬಂದು, ಪ್ಲೇಟ್ಲೆಟ್ಸ್ ಎಲ್ಲ ಬಂದು, ಇಲ್ಲ ಕ್ಲಾಟ್ ಬಂದು ಕೂತ್ಕೊಂಡಾಗ ಆ 40% ಯಾವಾಗ ಬೇಕಾದ್ರೂ 100% ಆಗ್ಬೋದು
1: ಸಡನ್ ಆಗಿ.
0: ಹೌದು. ಸೊ ದಟ್ ಇಸ್ ಪ್ರೆಸಿಪಿಟೇಟ್ ಬೆಡ್ ಬೈ ಸ್ಟ್ರೆಸ್. ಸೊ ಸ್ಟ್ರೆಸ್ ಎಲ್ಲ ಸಡನ್ ಆಗಿ ತುಂಬಾ ತೀವ್ರತೆಯಲ್ಲಿ ಜಾಸ್ತಿ ಆದಾಗ ಈ ರೀತಿ ಸಣ್ಣ ಪುಟ್ಟ ಬ್ಲಾಕ್ಗಳು ಕೂಡ ಹೊಡ್ಕೊಂಡು ಆ ಜಾಗದಲ್ಲಿ ಸಡನ್ ಆಗಿ ಹೃದಯ ರಕ್ತನಾಳ ಮುಚ್ಚಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಹೃದಯ ರಕ್ತನಾಳಗಳು ಮುಚ್ಚಿದಾಗ ಹಾರ್ಟ್ ಅಟ್ಯಾಕ್ ಆಗೋದು. ಸಾಧಾರಣವಾಗಿ 3 ಇರುತ್ತೆ ಹೃದಯಕ್ಕೆ, ಸ್ನಾಯುಗಳಿಗೆ ಸಪ್ಲೈ ಮಾಡೋದಕ್ಕೆ. ಸೊ ಅದರಲ್ಲಿ ಯಾವುದೇ ರೀತಿ ಬ್ಲಾಕ್, ಕಂಪ್ಲೀಟ್ ಬ್ಲಾಕ್ ಆದಾಗ ಹೃದಯಾಘಾತ ಆಗುತ್ತೆ. ಕಡಿಮೆ ಬ್ಲಾಕ್ ಆದಾಗ ಸ್ವಲ್ಪ ಮುನ್ಸೂಚನೆಗಳು ಸಿಗುತ್ತೆ ನಿಮಗೆ. ಅರೌಂಡ್ 60% ಪೇಷಂಟ್ಸಲ್ಲಿ ಒಂದಲ್ಲ ಎರಡು ರೀತಿ ಮುನ್ಸೂಚನೆಗಳು ಇದ್ದೇ ಇರುತ್ತೆ.
1: ಏನೇನು ಮುನ್ಸೂಚನೆ ಇರುತ್ತೆ?
0: ನಡಿಬೇಕಾದ್ರೆ ಸ್ವಲ್ಪ ಎದೆನೋ ಬರ್ಬೋದು, ಕೆಲವು ಸಲ ಎಡಗಡೆನೇನೋ ಬರಬೇಕು ಅಂತ ಏನಿರೋದಿಲ್ಲ, ಬರೀ ಹೃದಯದ ಹತ್ರನೇನೋ ಬರಬೇಕು ಅಂತ ಇರೋದಿಲ್ಲ, ಎಡಗೈ ಕೈಯಲ್ಲಿ ನೋವು ಬರ್ಬೋದು, ಇಲ್ಲ ದವಡೆಲಿ ನೋವು ಬರ್ಬೋದು, ಇಲ್ಲ ಕತ್ತಿನ ಭಾಗದಲ್ಲಿ ನೋವು ಬರ್ಬೋದು, ರೈಟ್ ಹ್ಯಾಂಡಲ್ಲೂ ಪೇನ್ ಬರ್ಬೋದು. ಯಾವ್ದು ಇಂಪಾರ್ಟೆಂಟ್ ಅಂದ್ರೆ, ಯಾವತ್ತೂ ಬರ್ದಲ್ಲಿರೋ ನೋವು ಸಡನ್ ಆಗಿ ಬಂತು ಅಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು.

0: ಎದೆ ಉರಿನೂ ಬರುತ್ತೆ ಅಂತ ಕೇಳಿ.
1: ಎದೆ ನೋವು ಬರಬೇಕು ಅಂತಿಲ್ಲ, ಎದೆ ಉರಿನೂ ಬರಬೇಕು. ಸೊ ನೀವು ಹೆಂಗಸರಲ್ಲಿ ಹೇಗೆ ಡಿಫ್ರೆಂಟ್ ಅಂತ ಕೇಳ್ತಿರಲ್ಲ, ಈ ತರ ನೋವು ಬರದಲ್ಲಿದೂ ಇರ್ಬೋದು ಹೆಂಗಸರಲ್ಲಿ. ಸೈಲೆಂಟ್ MIs ಅಂತ ಹೇಳ್ತೀವಿ. ಹಾರ್ಟ್ ಅಟ್ಯಾಕು ವಿತೌಟ್ ಎನಿ ಸಿಂಪ್ಟಮ್ಸ್ ಕೂಡ, ಸಿಂಪ್ಟಮ್ಸ್ ಅಂದ್ರೆ ರೋಗ ಲಕ್ಷಣಗಳು ಇಲ್ದಲೇ ಕೂಡ ಹೃದಯಾಘಾತ ಹೆಂಗಸರಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಮಹಿಳೆಗೆ ಮಧುಮೇಹ ಇಲ್ಲ ಡಯಾಬಿಟಿಸ್ ಇದ್ರೆ ಈ ರೀತಿ ಸೈಲೆಂಟ್ MIs 5-10% ಕೇಸ್ಗಳಲ್ಲಿ ಆಗಿರೋ ಚಾನ್ಸಸ್ ಇರುತ್ತೆ. ಕೆಲವು ಸಲ OPD ಗೆ ಪೇಷಂಟ್ಸ್ ಬರ್ತಾರೆ, ಏನೋ ಸಿಂಪ್ಟಮ್ಸ್ ಇರೋದಿಲ್ಲ, ಎಕೋದಲ್ಲಿ ನಿಮಗೆ ಹೃದಯಾಘಾತ ಆಗೋಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಹಾರ್ಟ್ ಪಂಪಿಂಗ್ ವೀಕ್ ಆಗಿರುತ್ತೆ ಹೃದಯಾಘಾತ ಆದರೆ. ಸೊ ಅವಾಗ ನೋಡಿದಾಗ ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸ್ ಆಗಿರುತ್ತೆ ಪೇಷಂಟ್ಸ್ಗಳಿಗೆ, ಅವ್ರಿಗೆ ಅದ್ರ ಬಗ್ಗೆ ಅರಿವೇನೇ ಇರೋದಿಲ್ಲ.
0: ಅವರು ಏನು ಲಕ್ಷಣಗಳಿರಲ್ಲ ಅಥವಾ ಲಕ್ಷಣಗಳಿದ್ರು ಅದನ್ನ ನೆಗ್ಲೆಕ್ಟ್ ಮಾಡಿರ್ತಾರೆ.
1: ಗ್ಯಾಸ್ಟ್ರೈಟಿಸ್ ಅಂತ ಕಾಮನ್ ಆಗಿ ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಯಾವತ್ತೂ ಇಲ್ದಲೇ ಇರೋ ಎದೆ ನೋವು ಬಂತು ಅಂದ್ರೆ ಅದು ಎಲ್ಲಾ ಕಡೆ ನಿಮ್ಗೆ ECG ಇರುತ್ತೆ, ಎಲ್ಲಾ ಕಡೆ ತಪಾಸಣೆ ಕೇಂದ್ರಗಳು ಇರುತ್ತೆ, ಗವರ್ಮೆಂಟ್ ಸೆಂಟರ್ಸ್ ಕೂಡ ಎಲ್ಲಾ ಕಡೆ ಇರುತ್ತೆ,
0: ತಾಲೂಕು ಆಸ್ಪತ್ರೆ ಮತ್ತೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲೂ ಬೇಸಿಕ್ ಎಲ್ಲಾ.
1: ಎನಿ ಡೌಟ್ ಇದ್ರು ಒಂದು ಬೇಸಿಕ್ ECG ಮಾಡಿಸೋದು ಒಳ್ತು. ಈ ಕೆಲವು ಸಲ ECG ನಾರ್ಮಲ್ ಇತ್ತು ಅಂದ್ರೆ ಬಟ್ ಪೇನ್ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ಇನ್ನೊಂದು 3-4 hours ಬಿಟ್ಟು ಇನ್ನೊಂದು ಸೆಕೆಂಡ್ ECG ಮಾಡೋದ್ರಲ್ಲಿ ಬೆಟರ್ ಇರುತ್ತೆ. ಯಾಕಂದ್ರೆ ಎಲ್ಲಾ ಕಡೆ ಬ್ಲಡ್ ಟೆಸ್ಟ್ ಅವೈಲೇಬಿಲಿಟಿ, ಹಾರ್ಟ್ ಅಟ್ಯಾಕ್ ಬ್ಲಡ್ ಟೆಸ್ಟ್ ಅವೈಲೇಬಿಲಿಟಿ ಇಲ್ಲದೇ ಇರಬಹುದು. ಅಟ್ ಲೀಸ್ಟ್ 2 ECG 3-4 ಗಂಟೆ ಇಂಟರ್ವಲ್ ಅಲ್ಲಿ ಮಾಡಿದ್ರು ಕೂಡ ಅದು ಪಿಕಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಹೆಂಗಸರಲ್ಲಿ ಈ ರೀತಿ ನೋವಿನಗಿಂತ ಜಾಸ್ತಿ ಉರಿ ಬರೋ ಚಾನ್ಸಸ್ ಇರುತ್ತೆ, ಅದೇ ಉರಿ
0: ಆಗ ನಿರ್ಲಕ್ಷ್ಯ ಮಾಡಬಾರದು ಗ್ಯಾಸ್ಟ್ರೈಟಿಸ್ ಅಂತ.
1: ಈಗ ನಮ್ಮ ಅಧ್ಯಯನದಲ್ಲೇ ಹೆಂಗಸರಿಗೂ ಪುರುಷರು ಕಂಪೇರ್ ಮಾಡಿದಾಗ ಹೃದಯಾಘಾತ ಆಗಿ ಆಸ್ಪತ್ರೆಗೆ ಬರೋದಕ್ಕೆ ಸಾಧಾರಣವಾಗಿ ಹೆಂಗಸರು ಬಂದಿರೋ ಟೈಮ್ ಡ್ಯೂರೇಷನ್ ಅನ್ನು ಹೇಳ್ತೀವಿ, 8-10 hours ಆದ್ಮೇಲೆ ಬಂದಿರ್ತಾರೆ ನೋವು ಶುರುವಾಗಿ. ಅಂಡ್ ಹೃದಯಾಘಾತ ಆದಾಗ ನೀವು ಎಷ್ಟು ಬೇಗ ಟ್ರೀಟ್ಮೆಂಟ್ ಕೊಡ್ತಿರೋ ಅಷ್ಟು ಬೇಗ ಹೃದಯ ಸ್ನಾಯು ಉಳ್ಕೊಳ್ಳುತ್ತೆ. ಈಗ ಏನಾಗುತ್ತೆ ಅಂದ್ರೆ ನೀವು ಈಗ ಒಂದು ಗಿಡಕ್ಕೆ ಟೈಮ್ ಪ್ರಕಾರ ನೀರು ಹಾಕ್ದಲ್ಲೇ ಅದು ಒಣಗೋಗದ್ಮೇಲೆ ನೀವು ನೀರು ಹಾಕ್ತೀವಿ ಅಂದ್ರು ಅದೇನ್ ಪ್ರಯೋಜನ ಆಗೋದಿಲ್ಲ. ಹಾಗೆ ಹೃದಯಕ್ಕೆ ಕರೆಕ್ಟ್ ಟೈಮ್ ಅಲ್ಲಿ ನೀವು ರಕ್ತ ಸಂಚಾರ ಮೂಡಿಸ್ಬೇಕಾಗುತ್ತೆ. ಅದು ಎಂಜಿಯೋಗ್ರಾಮ್ ಇಲ್ಲ ಸ್ಟೆಂಟ್, ಎಂಜಿಯೋಪ್ಲಾಸ್ಟಿ ಇಲ್ಲ ರಕ್ತ ತೆಳಗಾಗೋ ಮೆಡಿಸಿನ್, ಯಾವ್ದೇ ರೀತಿ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಇರ್ಬೋದು, ಬಟ್ ಅದು ಇಮಿಡಿಯೇಟ್ ಆಗಿ ಮಾಡಬೇಕಾಗುತ್ತೆ. ಸೊ ಇಮಿಡಿಯೇಟ್ ಮಾಡೋಕೆ ಸಾಧ್ಯ ಯಾವಾಗ ಆಗೋದು ಅಂದ್ರೆ ಅದು ಪಿಕಪ್ ಆದಾಗ ಮಾತ್ರ. ಡಯಾಗ್ನೋಸಿಸ್ ಪಿಕಪ್ ಆಗಿಲ್ಲ ಅಂದ್ರೆ ಪೇಷಂಟ್ಸ್ಗಳು ಕಂಟಿನ್ಯೂ ಆಗ್ತಾರೆ. ಅಂಡ್ ಡೆಸ್ಪೈಟ್ ಎಲ್ಲಾ ರೀತಿ ಹೃದಯಾಘಾತಕ್ಕೆ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಆಸ್ಪತ್ರೆಯಲ್ಲಿ ಮೋರ್ಟಾಲಿಟೀಸ್ ಅಂತ ಹೇಳ್ತೀವಲ್ಲ 10% ಇರುತ್ತೆ. ಸೊ ಕೆಲವು ಸಮಯದಲ್ಲಿ ಉಸಿರಾಡಕ್ಕೆ ತೊಂದರೆ ಬರೋ ಚಾನ್ಸಸ್ ಇರುತ್ತೆ, ಇನ್ನು ಕೆಲವು ಸಮಯದಲ್ಲಿ ತಲೆ ಸುತ್ತು ಬರೋ ಚಾನ್ಸಸ್ ಇರುತ್ತೆ, ಇವು ಕೂಡ ಸಿಂಪ್ಟಮ್ಸ್ನ ನಿರ್ಲಕ್ಷ್ಯ ಮಾಡಬಾರ್ದು.
0: ತಲೆ ಸುತ್ತು ಅಂತ ಅಂದ್ರೆ ಅನಿಮಿಯ ಆಗಿದೆ ಅಥವಾ ಬೆಳಗ್ಗೆ ಉಪವಾಸ ಮಾಡಿದ್ದೆ ಅದಕ್ಕೆ ಅಂತ ಸುಮ್ಮನೆ ಆಗಿಬಿಡ್ತಾರೆ ಸಾಮಾನ್ಯವಾಗಿ.
1: ಸೊ ಈ ಸ್ಪೆಸಿಫಿಕ್ ಮೇನ್ ಆಗಿ ಶುಗರ್ ಕಂಟ್ರೋಲ್ ಇಟ್ಕೊಳ್ಬೇಕು, BP ಕಂಟ್ರೋಲ್ ಇಟ್ಕೊಳ್ಬೇಕು, ಟೈಮ್ ಟೈಮಿಗೆ ಎಕ್ಸಸೈಸ್ ಮಾಡಬೇಕು. ಆಲ್ಮೋಸ್ಟ್ ಅಧ್ಯಯನದಲ್ಲಿ ಅರೌಂಡ್ 30% ಪೇಷಂಟ್ಸ್ ಒಬೆಸಿಟಿಯಿಂದ ಸಫರ್ ಮಾಡ್ತಾರೆ, ಅಂದರೆ ಸ್ಥೂಲಕಾಯ. ಸೊ ಎಸ್ಪೆಷಲಿ ಈಗ ಜಂಕ್ ಫುಡ್ಡು, ಅರ್ಬನೈಸೇಷನ್ನು, ಮನೇಲಿ ಅಡುಗೆ ಮಾಡೋದು ಕಡಿಮೆ ಆಗಿರೋದ್ರಿಂದ. ಆ್ಯಂಡ್ ಪ್ಯಾಕ್ಡ್ ಐಟಮ್ಸ್, ಪ್ಯಾಕೇಜ್ ಐಟಮ್ಸಲ್ಲಿ ನಿಮಗೆ ಸೋಡಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ, ಅಂದರೆ ಉಪ್ಪಿನ ಅಂಶ. ಪ್ರತಿ ಸಲ ಯಾರು ಪ್ಯಾಕೇಜ್ ಕಂಟೆಂಟ್ ಓದಕ್ಕೆ ಹೋಗೋದಲ್ಲ. ಪರ್ ಡೇ ನಿಮಗೆ ನಿಯಂತ್ರಿತವಾಗಿ ತೊಗೊಳ್ಬೇಕಾಗಿರೋ ಸೋಡಿಯಂ ಬರೀ 3 grams ಇಡೀ ದಿನ ಸೇರಿ, ಸಾಲ್ಟ್ ಅಂತೇನು ಹೇಳ್ತೀವಿ ಉಪ್ಪಿನಾಂಶ. ಈ ಪ್ಯಾಕ್ಡ್ ಐಟಮ್ಸ್ ಅಲ್ಲಿ ಪ್ರಿಸರ್ವ್ ಮಾಡೋದಕ್ಕೋಸ್ಕರ ಅದರದ್ದು ಉಪ್ಪಿನಾಂಶ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದು ಡೈಲಿ ನಮಗೆ ಎಲ್ಲಿಂದ ಈ ಉಪ್ಪಿನಾಂಶ ಬರುತ್ತೆ ಅದ್ರ ಬಗ್ಗೆ ನಾವು ಅರಿವೇ ಇರೋದಿಲ್ಲ.
0: ಜೊತೆಗೆ ಉಪ್ಪಿನಕಾಯಿ, ಹೌದು, ಉಪ್ಪು ಜಾಸ್ತಿ ಇರುತ್ತೆ.
1: ಸೊ ಎನಿಥಿಂಗ್ ನೀವು ಪ್ಯಾಕೇಜ್ಡ್ ಐಟಮ್ಸ್, ಪ್ರಿಸರ್ವ್ಡ್ ಐಟಮ್ಸ್ ನೋಡಿದಾಗ ಅದು ಪ್ರಿಸರ್ವೇಷನ್ ಟೆಕ್ನಿಕೇ ಉಪ್ಪಿನ ಅಂಶ ಇನ್ಕಲ್ಕೇಟ್ ಮಾಡೋದು. ಸೊ ಅದರಿಂದನೂ ಕೂಡ BP ಒತ್ತಡದೆಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಈಗಿನ ಯಂಗ್ ಹಾರ್ಟ್ ಅಟ್ಯಾಕ್ಸಲ್ಲಿ ನಮ್ಮದೊಂದು ಯೂನಿವರ್ಸಿಟಿ ಆಫ್ ಮೈಸೂರು ಜೊತೆ ಒಂದು ಅಧ್ಯಯನ ನಡೀತಿದೆ, ಅದರ ರಿಸಲ್ಟ್ಸಿನ ಬರೋದಿದೆ. ಬಟ್ ಆ ಪ್ಯಾಟರ್ನ್ ಬಗ್ಗೆ ಹೇಳೋಕ್ಕೆ ಸಾಧ್ಯ. ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಚಿಕ್ಕ ವಯಸ್ಸಲ್ಲಿ ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ ಇದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಅಧ್ಯಯನ ಮಾಡಿದ್ದು. ಇದು ಹೆಂಗಸರು ಪುರುಷರು ಅಂತ ಲೆಕ್ಕ ತಗೊಂಡಿಲ್ಲ, ಇಬ್ಬರೂ ಇನ್ಕ್ಲೂಡೆಡ್, less than 45 years ಯಾಕೆ ಈ ಥರ ಆಗ್ತಿದೆ ಅಂತ. ಸೊ ಪ್ಯಾಟರ್ನ್, ಅದರದ್ದು ಸ್ಟಡಿ ರಿಸಲ್ಟ್ಸ್ ಇನ್ನೂ ರಿಲೀಸ್ ಆಗಿಲ್ಲ, ಬಟ್ ಪ್ಯಾಟರ್ನ್ ನೋಡ್ತಿರೋದು ಅಂದರೆ ಅದರದ್ದು ಇನ್ಫ್ಲಮೇಷನ್ ಅಂತ ಹೇಳ್ತೇವೆ, ಅಂದರೆ ದೇಹದಲ್ಲಿ
0: ಉರಿಯೂತ.
1: ಹೌದು, ಆ ಇನ್ಫ್ಲಮೇಷನ್ ಸೈನ್ಸು ಜಾಸ್ತಿ ಕಂಡು ಬರ್ತದೆ. ಸೊ ಆ ಇನ್ಫ್ಲಮೇಷನ್ ಯಾವ ಕಾರಣಕ್ಕೆ ಇರ್ಬೋದು, ಇಟ್ ಕುಡ್ ಬಿ ಬಿಕಾಸ್ ಆಫ್ ಏರ್ ಪೊಲ್ಯೂಷನ್, ಇಲ್ಲಾಂದರೆ ಫುಡ್ ಪೊಲ್ಯೂಷನ್ ಆ್ಯಂಡ್ ಸಾಯಿಲ್ ಪೊಲ್ಯೂಷನ್. ನೀವು ಅದನ್ನು ನಿಯಂತ್ರಿಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೀವು ಹೊರಗಡೆ ಕಂಡು ಬರ್ತಿರೋ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡ್ಬೋದು, ಕಂಡು ಬಾರದಲ್ಲಿ ಇರೋ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಆಗುತ್ತೆ. ಬಿಕಾಸ್ ಇಟ್ ಇಸ್ ಅ ಪಾಲಿಸಿ ಡಿಸಿಷನ್ಸ್. ಈಗ ನೀವು ವೆಹಿಕಲ್ಸ್ ನಿಯಂತ್ರಿಸೋಣಕ್ಕೆ ಡಾಕ್ಟರ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಪೇಷೆಂಟ್ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಪೊಲ್ಯೂಷನ್ ಇಸ್ ಆನ್ ಅ ಕ್ಲೈಮ್. ಸೊ ಏರ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಡೆಲ್ಲಿಲೆಲ್ಲ ಡೈರೆಕ್ಟ್ಲಿ ರಿಲೇಟೆಡ್ ಟು ಹಾರ್ಟ್ ಅಟ್ಯಾಕ್ಸ್ ಅಂತ ಬಂದಿದೆ. ದಿಸ್ ಇಸ್ ನಾಟ್ ಜೆಂಡರ್ ಸ್ಪೆಸಿಫಿಕ್, ಎನಿ ಜೆಂಡರ್ ರಿಲೇಟೆಡ್ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಇದೆ. ಸೇವನೆ ಮಾಡೋ ಗಾಳಿಲಿ ನಿಮಗೆ ಪರ್ಟಿಕ್ಯುಲರ್ ಮ್ಯಾಟರ್ಸ್ ಸೈಜ್ ಇರುತ್ತೆ, ಮೋರ್ ದನ್ 150-200 ಪರ್ಟಿಕ್ಯುಲರ್ ಮ್ಯಾಟರ್ಸ್ ಸೈಜ್ ಆಯಿತು ಅಂದರೆ ಆ ಸೇವನೆ ಸಿರೋದ್ರಲ್ಲೂ ಅದು ಕೂಡ ಇನ್ಫ್ಲಮೇಷನ್ನ ದೇಹದಲ್ಲಿ ಟ್ರಿಗರ್ ಮಾಡುತ್ತೆ. ಈಗ ಫರ್ಟಿಲೈಸರ್ಸ್ ಯೂಸ್ ಮಾಡ್ತೇವೆ ಟು ಗೆಟ್ ಬೆಟರ್ ಕ್ರಾಪ್ ಈಲ್ಡ್, ನೋಡೋಕ್ಕೆ ಚೆನ್ನಾಗಿರುತ್ತೆ ಫ್ರೂಟ್ಸು ಚೆನ್ನಾಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ ಇವನ್ ವೆಜಿಟೇಬಲ್ಸ್ ಆ್ಯಂಡ್ ಇವನ್ ಫ್ರೂಟ್ಸ್. ಈಗ ನೋಡಿದ್ರೆ ಎಲ್ಲದಕ್ಕೂ ಮೈಕ್ರೋಪ್ಲಾಸ್ಟಿಕ್ ಕೋಟಿಂಗ್ ಆಗಿರುತ್ತೆ, ದ ಶೈನಿಂಗ್. ಹೌದು, ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಬಾಕಿ ಇದೆ ಎಷ್ಟು ಮಟ್ಟಕ್ಕೆ ಅದು ಎಫೆಕ್ಟ್ ಆಗ್ತಾ ಇದೆ ಅಂತ. ಬಟ್ ಒಂದೆರಡು ರಿಪೋರ್ಟ್ಸ್ ರಿಲೀಸ್ ಆಗಿರೋದು ಇಂಟರ್ನ್ಯಾಷನಲ್ ಜರ್ನಲ್ಸ್ ಅಲ್ಲಿ ಮೈಕ್ರೋಪ್ಲಾಸ್ಟಿಕ್ಸ್ ಹೃದಯ ಬ್ಲಾಕೇಜ್ ಅಲ್ಲಿ ಕೂಡ ಕಂಡು ಬಂದಿದೆ ಅಂತ. ಸೊ ಮೈಕ್ರೋಪ್ಲಾಸ್ಟಿಕ್ಸ್ ಫುಡ್ ಚೈನ್ಗೂ ಕೂಡ ಎಂಟರ್ ಆಗಿದೆ. ಪ್ಲಾಸ್ಟಿಕ್ಸ್ ನಾವು ಡೈಲಿ ಯೂಸ್ ಮಾಡ್ತೀವಿ, ಬಾಟಲ್ಸ್ ಯೂಸ್ ಮಾಡ್ತೀವಿ, ವಾಟರ್ ಬಾಟಲ್ಸ್ ಯೂಸ್ ಮಾಡ್ತೀವಿ, ಊಟದ ಟೀ ಕಪ್ಸ್ ಯೂಸ್ ಮಾಡ್ತೇವೆ, ಅದೆಲ್ಲದರಲ್ಲೂ ಕೋಟಿಂಗ್ಸ್ ಇರುತ್ತೆ. ಸೊ ಯಾವ್ದರಿಂದ ಎಲ್ಲಿ ಸೇವನೆ ಶುರು ಆಗಿರುತ್ತೆ ಅಂತ ಹೇಳಕ್ಕಾಗೋದಿಲ್ಲ.
0: ಮೇಡಮ್, ಇವಾಗ ಗರ್ಭಧಾರಣೆ ನಾನಾ ಕಾರಣಗಳಿಂದಾಗಿ ಲೇಟ್ ಆಗ್ತಾ ಇದೆ, ಅಷ್ಟು ಹೊತ್ತಿಗೆ ಆಗ್ಲೇ ಅವರಿಗೆ ಜೀವನ ಶೈಲಿಯ ರೋಗಗಳಾದ ಡಯಾಬಿಟಿಸ್ ಇರ್ಬೋದು, ಹೈ ಬ್ಲಡ್ ಪ್ರೆಷರ್ ಇರ್ಬೋದು, ಹೈ ಕೊಲೆಸ್ಟ್ರಾಲ್ ಇರಬಹುದು, ಈ ತರ ರೋಗಗಳೆಲ್ಲ ಶುರು ಆಗ್ಬಿಟ್ಟಿರುತ್ತೆ. ಆ ನಂತರ ಅವರು ಗರ್ಭ ಧರಿಸ್ತಾರೆ. ಇವರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಗಳು ಇವೆಯಾ? ಜೊತೆಗೆ ಅವರು ಅದನ್ನ ಹೇಗೆ ಇದು ಮಾಡಬಹುದು?
1: ಪ್ರೆಗ್ನೆನ್ಸಿ ಅಂಡ್ ಹಾರ್ಟ್ ಅಟ್ಯಾಕ್ ಸ್ವಲ್ಪ ರೇರ್ ಕಂಡೀಷನ್. ಜನರಲಿ ನೀವು 1,000 ಪ್ರೆಗ್ನೆನ್ಸಿ ನೋಡಿದ್ರೆ ಬಹುಶಃ 1 ಹಾರ್ಟ್ ಅಟ್ಯಾಕ್ ಕಂಡು ಬರ್ಬೋದು, ಆ ಥರ ಅದರದ್ದು ಜನರಲ್ ಪ್ರಿವಲೆನ್ಸ್ ಅಂತ ಹೇಳ್ತೇವೆ. ಇದು ಅನ್ಕಾಮನ್. ಬಟ್ ನೀವು ಹೇಳ್ದಾಗೆ ಈಗ ರೋಗಲಕ್ಷಣಗಳು ಏಜ್ ಮೀರಿ ಪ್ರೆಗ್ನೆನ್ಸಿ ಆಗೋ ಟೈಮಲ್ಲಿ ಈ ಶುಗರು, ಬಿ ಪಿ, ಕೊಲೆಸ್ಟ್ರಾಲ್ ಎಲ್ಲ ಆಗಲೇ ಶುರು ಆಗಿರೋ ಪೇಷೆಂಟ್ಸ್ಗಳಿಗೆ ಪ್ರೆಗ್ನೆನ್ಸಿ ಬಿಕಮ್ಸ್ ಅ ಆ್ಯಡೆಡ್ ಸ್ಟ್ರೆಸ್. ಯಾಕಂದರೆ ಗರ್ಭ ಸ್ಥಿತಿಯಲ್ಲಿ ಹೃದಯದ್ದು ಒತ್ತಡ ಜಾಸ್ತಿ ಆಗುತ್ತೆ, ಬ್ಲಡ್ ವಾಲ್ಯೂಮ್ ಅಂತ ಹೇಳ್ತೇವೆ, ರಕ್ತ ಸಂಚಲನೆ ಜಾಸ್ತಿ ಆಗುತ್ತೆ. ಆ ಮಗುಗೆ ಪೂರೈಸೋಕ್ಕೆ ಏನು ಫಿಸಿಯೋಲಾಜಿಕಲ್ ಆಗಿ ಗರ್ಭಸ್ಥಿತಿ ಆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೋ ಆ ಕಾರಣಕ್ಕೇ ಗರ್ಭಿಣಿ ಸ್ಥಿತಿಯಲ್ಲಿ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ. ಆ ವೆಯ್ಟ್ ಬರೀ ಮಗುವಿಂದ ಆಗೋದಿಲ್ಲ, ವೆಯ್ಟ್ ಜಾಸ್ತಿ ಆಗೋದು ಅಟ್ಲೀಸ್ಟ್ 10-11 ಕೆ ಜಿ ವೆಯ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಸಾಧಾರಣವಾಗಿ ಪ್ರೆಗ್ನೆನ್ಸಿಲಿ ಜಾಸ್ತಿ ಆಗುತ್ತೆ. ಅದು ಬರೀ ಮಗುವಿಂದ ಆಗೋದಿಲ್ಲ, ಮಗು ಏನಿದ್ರು 2.5-3 ಕೆ ಜಿ ಇರುತ್ತೆ, ಮಿಕ್ಕಿದ ವೆಯ್ಟ್ ಎಲ್ಲ ಆಗೋದು ಅದಕ್ಕೆ ಪರಿಪೂರ್ಣ ಕಳಿಸೋದಕ್ಕೆ ಆಗೋ ರಕ್ತದ ವಾಲ್ಯೂಮ್ ಅಂತ ಹೇಳ್ತೀವಿ, ಅದರಿಂದ ಜಾಸ್ತಿ ಆಗೋದು. ಸೊ ರಕ್ತ ಎಕ್ಸ್ಟ್ರಾ ವಾಲ್ಯೂಮ್ ಜಾಸ್ತಿ ಆದಾಗ ಹೃದಯ ಒಂದೇ ಅದೇ ಇರುತ್ತೆ, ಬಿಫೋರ್ ಪ್ರೆಗ್ನೆನ್ಸಿನೂ ಅದೇ ಹೃದಯ ಇರುತ್ತೆ, ಡ್ಯೂರಿಂಗ್ ಪ್ರೆಗ್ನೆನ್ಸಿನೂ ಅದೇ ಹೃದಯ ಇರುತ್ತೆ. ಬಟ್ ಆ ಹೃದಯ ಅಷ್ಟು ವಾಲ್ಯೂಮ್ ಆಫ್ ಬ್ಲಡ್ನ ಟಾಲರೇಟ್ ಮಾಡಬೇಕು, ಅದನ್ನೇ ಆ ಪಂಪ್ನ ಮಾಡಬೇಕಾಗುತ್ತೆ. ಸೊ ಅದು ಪಂಪ್ ಮಾಡಬೇಕಾದ್ರೆ ನಾರ್ಮಲ್ ಹೃದಯ ತಡ್ಕೊಳ್ಳುತ್ತೆ. ಈ ರೀತಿ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದು ಹೃದಯ ವೀಕ್ ಇತ್ತು ಅಂದರೆ, ಇಲ್ಲ ರಕ್ತನಾಳದಲ್ಲಿ ಕೊರೋನರೀಸಲ್ಲಿ ತೊಂದರೆ ಶುರುವಾಗಿತ್ತು ಅಂದರೆ ಇದಕ್ಕೆ ಎಕ್ಸ್ಟ್ರಾ ಒತ್ತಡ ಬೀಳುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಹಾರ್ಟ್ ಅಟ್ಯಾಕ್ ಆದಾಗ ಗರ್ಭಿಣಿ ಸ್ತ್ರೀಯಲ್ಲಿ ಕೊಡೋ ಟ್ರೀಟ್ಮೆಂಟು ಜನರಲ್ ಪಾಪ್ಯುಲೇಷನಲ್ಲಿ ಕೊಡೋ ಟ್ರೀಟ್ಮೆಂಟ್ಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಯಾಕಂದರೆ ಇಲ್ಲಿ ಕೊಡೋ ಮೆಡಿಸಿನ್ಸು ಎಲ್ಲ ಮೆಡಿಸಿನ್ಸ್ಗಳು ಗರ್ಭಿಣಿ ಸ್ತ್ರೀಯರುಗಳಲ್ಲಿ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆ್ಯಂಡ್ ಪ್ಲಸ್ ರಿಸ್ಕ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಈಗ ನಾವು ರಕ್ತ ತೆಳುಗಾಗ ಮೆಡಿಸಿನ್ ನಾರ್ಮಲ್ ಪರ್ಸನಿಗೆ ಕೊಟ್ಟಾಗ ಅವರು ನಾರ್ಮಲ್ ಅಂದರೆ ಗರ್ಭಿಣಿ ಅಲ್ದಲೇ ಇರೋರಿಗೆ ಕೊಟ್ಟರೆ ಅವರು ತಡ್ಕೊಳ್ತಾರೆ. ಗರ್ಭಿಣಿಯಲ್ಲಿರೋರು ಕೊಟ್ಟಾಗ ಸ್ವಲ್ಪ ಬ್ಲೀಡಿಂಗ್ ರಿಸ್ಕ್ ಜಾಸ್ತಿ ಇರುತ್ತೆ. ಆ ಬ್ಲೀಡಿಂಗ್ ಬರೀ ತಾಯಿಯಲ್ಲಿ ಆಗೋ ಚಾನ್ಸಸ್ ಅಲ್ಲದೆ ಮಗುಲು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಾವು ಯಾವುದೇ ರೀತಿ ಸೈಂಟಿಫಿಕ್ ಗೈಡ್ಲೈನ್ಸ್ ನೋಡಿದಾಗ ಒಂದು ಗರ್ಭಿಣಿ ಸ್ಥಿತಿ ಇದ್ದಾಗ ಹಾರ್ಟ್ ಅಟ್ಯಾಕ್ ಆದಾಗ ಮೇನ್ ಇಂಪಾರ್ಟೆನ್ಸ್ ನಮಗೆ ಸೇವ್ ಮಾಡೋಕ್ಕಿರೋದು ತಾಯಿನ. ಸೊ ಫಸ್ಟ್ ಪ್ರಯಾರಿಟಿ ನಮಗೆ ತಾಯಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಅದು ಯಾವುದೇ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಇರಲಿ, ಅದರಿಂದ ಮಗುಗೆ ತೊಂದರೆ ಆಗಲಿ ಆಗದಲ್ಲೇ ಇರಲಿ, ತಾಯಿ ಉಳಿಸೋದಕ್ಕೆ ಮೇನ್ ಜವಾಬ್ದಾರಿ ನಮಗೆ ಬಿಡ್ತಿರುತ್ತೆ. ಅದನ್ನು ಸೇಫ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಅದರಲ್ಲಿ ಮಗುನೂ ಏನು ತೊಂದರೆ ಬರ್ದಂಗೆ. ಬಟ್ ಬಿಟ್ವೀನ್ ದ ಟು, ತಾಯಿ ವರ್ಸಸ್ ಮಗು ಅಂದಾಗ ತಾಯಿಗೆ ಪ್ರಾಮುಖ್ಯತೆ ಕೊಟ್ಟು ಟ್ರೀಟ್ಮೆಂಟ್ ಕೊಡೋದು.
0: ಅದು ಇವಾಗ ತಾಯಿಯಲ್ಲಿ ಏನು ಹೃದಯದ ಕಾಯಿಲೆ ಇದೆ ಅಂತ ಅಂದರೆ ಅದು ಮಗುಗೂ ಟ್ರಾನ್ಸ್ಫರ್ ಆಗೋ ಸಾಧ್ಯತೆಗಳಿರುತ್ತ?
1: ಈ ರೀತಿ ಕೆಲವು ಪ್ರೆಗ್ನೆನ್ಸಿ ಸ್ಪೆಸಿಫಿಕ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಈ ಒಂದು 40% ಕೇಸಸ್ ಆಫ್ ಪ್ರೆಗ್ನೆನ್ಸಿ ಹಾರ್ಟ್ ಅಟ್ಯಾಕ್ ಆಗೋದು ರಿಸ್ಕ್ ಫ್ಯಾಕ್ಟರ್ಸ್ ಇಲ್ದಲಿರೋ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅದೇನಾಗುತ್ತೆ ಅಂದರೆ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಜಾಸ್ತಿ ಆದಾಗ ಹೃದಯ ರಕ್ತನಾಳಗಳ ಲೈನಿಂಗ್ ಏನಿರುತ್ತೋ ಅದು ತುಂಬ ವೀಕ್ ಆಗಿಬಿಡುತ್ತೆ, ಅದು ವೀಕ್ ಆಗಿ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದು ಬರೀ ಪ್ರೆಗ್ನೆನ್ಸಿ ರಿಲೇಟೆಡ್, ಹಾರ್ಮೋನ್ ರಿಲೇಟೆಡ್, ಅದು ಮಗುಗೆ ಬರೋದು ರಿಸ್ಕ್ ಇರೋದಿಲ್ಲ. ಇನ್ನೊಂದು ಅಬೌಟ್ 20-30% ಕೇಸಸ್ಸಲ್ಲಿ ರೆಗ್ಯುಲರ್ ಶುಗರು, ಬಿ ಪಿ, ಕೊಲೆಸ್ಟ್ರಾಲ್ ರಿಲೇಟೆಡ್ ಹಾರ್ಟ್ ಅಟ್ಯಾಕ್ ಏನು ಪ್ರೆಗ್ನೆನ್ಸಿಲಿ ಆಗೋ ಚಾನ್ಸಸ್ ಇರುತ್ತೋ ಆ ರಿಸ್ಕ್ ಫ್ಯಾಕ್ಟರ್ಸು ಮಗುಗೂ ಬರುತ್ತೆ. ಮಗುಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಬಟ್ ಆ ರಿಸ್ಕ್ ಫ್ಯಾಕ್ಟರ್ಸ್ ಮಗುಲಿ ಜೆನೆಟಿಕ್ ಆಗಿ ಇರುತ್ತೆ, ಅವರು ಸ್ವಲ್ಪ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತೊಗೊಳ್ಬೇಕಾಗುತ್ತೆ. ಅದಕ್ಕೆ ನಾವು ಯೂಶ್ವಲಿ ಪೇಷೆಂಟ್ಸಿಗೆ ಬಂದಾಗ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ನಾವು ಯಾವಾಗಲೂ ಫ್ಯಾಮಿಲಿ ಹಿಸ್ಟ್ರಿ ಕೇಳ್ತೀವಿ, ನಿಮ್ಮ ತಂದೆ ತಾಯಿ ಇಲ್ಲ ಅಂದರೆ ಸಿಬ್ಲಿಂಗ್ಸ್ ಅಂದರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿರಿಗೆ ಯಾರಿಗಾರು ಹಾರ್ಟ್ ಅಟ್ಯಾಕ್ ಇದೆಯಾ ಅಂತ. ಈ ರೀತಿ ಫ್ಯಾಮಿಲಿ ಪ್ಯಾಟರ್ನ್ ಇತ್ತು ಅಂದ್ರೆ ಒಬ್ಬ ಮನುಷ್ಯಂಗೆ ಬೇರೆಯವ್ರಿಗಿಂತ ಜಾಸ್ತಿ ಒಂದು 3-4 ಪಟ್ಟು ಜಾಸ್ತಿ ರಿಸ್ಕ್ ಇರುತ್ತೆ. ಆ ಥರ ರಿಸ್ಕ್ ಬಂದಾಗ ನಾವು ಅವ್ರು ಹೇಳೋ ಸಿಂಪ್ಟಮ್ಸ್ನ ನಿರ್ಲಕ್ಷಿಸೋದಿಲ್ಲ, ಸ್ವಲ್ಪ ಎಕ್ಸ್ಟ್ರಾ ಇನ್ವೆಸ್ಟಿಗೇಷನ್ಸ್ ಮಾಡಿರ್ತೀವಿ, ಇಲ್ಲ ಸ್ವಲ್ಪ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತಗೊಂಡಿರ್ತೀವಿ. ಇನ್ನು ತುಂಬ ಹೈ ರಿಸ್ಕ್ ಅಂತ ಕಂಡು ಬಂದಾಗ ಕಾಯಿಲೆ ಬರೋಕ್ಕಿಂತ ಮುಂಚೆನೇ ಕೆಲವು ಪ್ರಿವೆಂಟಿವ್ ಮೆಡಿಸಿನ್ಸ್ ಕೂಡ ಹಾಕಿರ್ತೀವಿ, ಅವ್ರಿಗೆ ತೊಂದರೆ ಇರಲಿ ಇಲ್ದಲೇ ಇರಲಿ ಪ್ರಿವೆಂಟಿವ್ ಮೆಡಿಸಿನ್ಸ್ ಹಾಕಿರ್ತೀವಿ.
0: ಈಗ ಪ್ರೆಗ್ನೆನ್ಸಿ ಮಹಿಳೆ ಆಗಿರ್ಬೋದು ಅಥವಾ ನಾರ್ಮಲ್ ಮಹಿಳೆ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿದೆ

0: ಅವರಿಗೆ ಏನೇನು ಟೆಸ್ಟ್ಗಳ ಮೂಲಕ ಅದನ್ನ ಖಚಿತಪಡಿಸ್ಕೊಳ್ತೀರಾ?
1: ಒಂದು ಇಂಪಾರ್ಟೆಂಟ್ ಥಿಂಗ್, ಹೃದಯಾಘಾತ ಅಂತ ಅನ್ಸ್ದಾಗ್ಲೂ ಕೂಡ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವುದೇ ಡಾಕ್ಟರ್ಗೂ ಯಾವುದೇ ನಿರ್ಲಕ್ಷ್ಯ ಮಾಡೋದು ಬೇಡ. ಕಾಯ್ಕೊಂಡು ಯಾವ್ದು ಕ್ಲಿನಿಕ್ಗೆ ಹೋಗ್ತೀನಿ ತೋರಿಸ್ಕೊಳ್ತೀನಿ ಅಂತ ನಿರ್ಲಕ್ಷ್ಯ ಮಾಡೋದು ಬೇಡ.
0: ಪೇನ್ ಬಂತ
1: ಇಮಿಡಿಯೇಟ್ ನಿಯರೆಸ್ಟ್ ಹೃದಯ ಕೇಂದ್ರ ತಪಾಸಣೆಗೆ ಹೋಗಲಿ, ಪ್ರೈವೇಟ್ ಅವ್ರ ಗೌರ್ಮೆಂಟ್ ವಾಟ್ ಎವರ್ ಇಟ್ ಇಸ್, ನಿಮ್ಗೆ ಎಲ್ಲಿ ಹತ್ರದಲ್ಲಿ ಅನುಕೂಲತೆ ಇದೆಯೋ ಅಲ್ಲಿ ಹೋಗಿ ಫಸ್ಟ್ ಬೇಸಿಕ್ ECG ಮಾಡಿಸ್ಲೇಬೇಕಾಗುತ್ತೆ. ಸಾಮಾನ್ಯವಾಗಿ ECG ಹಾರ್ಟ್ ಅಟ್ಯಾಕ್ ಪಿಕಪ್ ಆಗುತ್ತೆ, ತುಂಬ ಬೇಗ ಸಿಂಪ್ಟಮ್ಸ್ ಬಂದು ECG ಮಾಡಿಸಿದಾಗ ಪಿಕಪ್ ಆಗದಲ್ಲೇ ಇರಬಹುದು. ಆಗ ಅಲ್ಲಿರೋ ಡಾಕ್ಟರ್ಸ್ ತಪಾಸಣೆ ಮಾಡಿ ದೇ ವಿಲ್ ಸೆಕೆಂಡ್ ಅಡ್ವೈಸ್ ವೆದರ್ ರಕ್ತ ಟೆಸ್ಟ್ ಬೇಕಾಗುತ್ತೋ ಬೇಡವೋ ಅಂತ. ರಕ್ತದಲ್ಲಿ ಹಾರ್ಟ್ ಅಟ್ಯಾಕ್ ಡಿಟೆಕ್ಟ್ ಮಾಡೋಕ್ಕೆ ಟ್ರೋಪೋನಿನ್ ಟಿ ಅಂತ ಒಂದು ಪರೀಕ್ಷೆ ಇದೆ, ಅದನ್ನು ಟೆಸ್ಟ್ ಮಾಡಿಸ್ತೇವೆ. ಅದರಲ್ಲಿ ಕೂಡ ಹೃದಯ ಸ್ನಾಯು ಏನಾದ್ರೂ ಡ್ಯಾಮೇಜ್ ಆಗಿದೆ ಅಂದರೆ ಅದು ಒಂದು ರೀತಿ ಪ್ರೋಟೀನ್ ಅನ್ನು ಬ್ಲಡ್ಡಲ್ಲಿ ಲೀಕ್ ಮಾಡುತ್ತೆ, ಅದನ್ನು ಟೆಸ್ಟ್ ಮಾಡಿದ್ರೂ ಕೂಡ ನಮಗೆ ಹೃದಯಾಘಾತ ಆಗಿದೆಯಲ್ವ ಅಂತ ಗೊತ್ತಾಗುತ್ತೆ. ಅದು ನೆಗೆಟಿವ್ ಬಂತು ಅಂದರೆ ಬಟ್ ಪೇಷಂಟಿಗೆ ಕಂಟಿನ್ಯೂಸ್ ಇನ್ನ ಪೇನ್ ಟಿಪಿಕಲ್ ಆಗಿ ನಮ್ಗೆ ಹಾರ್ಟ್ ಅಟ್ಯಾಕ್ ಥರನೇ ಇದೆ ಅಂದರೆ ನಾವು ಅದನ್ನು ಹಾರ್ಟ್ ಅಟ್ಯಾಕ್ ಅಂತಲೇ ಲೆಕ್ಕ ತಗೊಳ್ತೇವೆ. ಸೊ ಟೆಸ್ಟ್ಗಳು ನಮಗೆ ಹೆಲ್ಪ್ ಮಾಡುತ್ತೆ, ಬಟ್ ಲಕ್ಷಣಗಳು ನಮಗೆ ಮೋರ್ ಇಂಪಾರ್ಟೆಂಟ್.
0: ಏನೇನು ಚಿಕಿತ್ಸೆ ಇದೆ ಮೇಡಮ್? ಇವಾಗ ಹಾರ್ಟ್ ಅಟ್ಯಾಕ್ ಆಯಿತು, ಒಬ್ಬರು ಮಹಿಳೆ ನಿಮ್ಮಲ್ಲಿಗೆ ಬಂದರು, ಏನೇನು ಚಿಕಿತ್ಸೆ ಲಭ್ಯ ಇದೆ?
1: ಮೇನ್ ಆಗಿ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಕೆಲವು ಗೋಲ್ಡನ್ ಆರ್ ಅಂತ ನೀವೇನು ಮೆನ್ಷನ್ ಮಾಡ್ತಾ ಇದ್ವಿ, ಆ ಟೈಮಲ್ಲಿ ರಕ್ತ ತೆಳಗಾಗೋ ಮೆಡಿಸಿನ್ಸ್ ಕೊಡ್ತೇವೆ, ಅದನ್ನು ಆಸ್ಪಿರಿನ್ ಅಂತ ಹೇಳ್ತೇವೆ, ಮತ್ತೆ ಕ್ಲೋಪಿಡೋಗ್ರಲ್ಲೆಲ್ಲ ಟಿಕಗ್ರಲೋರ್ ಅಂತ ಕೆಲವು ಬ್ಲಡ್ ಥಿನ್ನರ್ಸ್ ಅಂತ ಇರುತ್ತೆ, ಪ್ಲಸ್ ಅದಕ್ಕೆ ಕೊಲೆಸ್ಟ್ರಾಲ್ ರೆಡ್ಯೂಸಿಂಗ್ ಮೆಡಿಸಿನ್ಸ್ ಇರುತ್ತೆ, ಇದನ್ನ ಇಮಿಡಿಯೇಟ್ ಆಗಿ ಕೊಡ್ತೀವಿ. ಜಸ್ಟ್ ಈ ಮೆಡಿಸಿನ್ ಕೊಡೋದ್ರಿಂದ 25% ರಿಸ್ಕ್ ಆಫ್ ಮಾರ್ಟಾಲಿಟಿ ಅಂದ್ರೆ ಸಾಯೋ ಪ್ರಮಾಣ ಕಡಿಮೆ ಆಗುತ್ತೆ ಜಸ್ಟ್ ಈ ಮೆಡಿಸಿನ್ ವಿತ್ ಇನ್ ಎಷ್ಟು ಬೇಗ ಅಷ್ಟು ಕೊಡೋದ್ರಿಂದ. ಅದು ಇಮಿಡಿಯೇಟ್ ಆಗಿ ಕೊಟ್ಟ ಆದ ತಕ್ಷಣ ಅದು ಹೃದಯಾಘಾತದಲ್ಲಿ 3 ವೆರೈಟಿ ಇರುತ್ತೆ. ಒಂದು ವೆರೈಟಿಯಲ್ಲಿ ಇಮಿಡಿಯೇಟ್ ಆಗಿ ಎಂಜಿಯೋಗ್ರಾಮ್ ಮಾಡಿ ರಕ್ತನಾಳ ಆದಷ್ಟು ಓಪನ್ ಮಾಡಬೇಕು, ಆ ಥರ ವೆರೈಟಿ ಇರುತ್ತೆ. ಇನ್ನೊಂದು ವೆರೈಟಿ ಮೆಡಿಸಿನ್ಸ್ ಕೊಟ್ಟು ವೇಟ್ ಮಾಡಿ, ಇನ್ನು 2 ವೆರೈಟಿಲಿ ಮೆಡಿಸಿನ್ಸ್ ಕೊಟ್ಟು ಎನ್ಸ್ಟೆಮಿ ಮತ್ತು ಅನ್ಸ್ಟೇಬಲ್ ಎಂಜನ್ ಅಂತ ಹೇಳ್ತೀವಿ.
0: ತೀವ್ರತೆ ಎಷ್ಟಿದೆ, ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತಾರಲ್ಲ, ಆ ಥರದ್ರ ಮೇಲೆ ನೀವು
1: ಆ ಥರದ್ರ ಮೇಲೆ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ಅದು ಜನ ಇದರಲ್ಲಿ ಮಾತಾಡೋದ್ರಲ್ಲಿ ಮಾತ್ರ ಅದು ಇರೋದು, ನಮ್ಮಲ್ಲಿ ಇರೋದು ಬೇರೆ ಇದೆ, ಟೈಪ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಅದನ್ನ ನೋಡಿಕೊಂಡು ವಿ ವಿಲ್ ಪ್ರೊಸೀಡ್ ವಿತ್ ದ ಅರ್ಜೆನ್ಸಿ ಆಫ್ ದ ಎಂಜಿಯೋಗ್ರಾಮ್. ಈಗ ನೀವು ಹೇಗೆ ಒಂದು ಮಧುಮೇಹ ಪೇಷೆಂಟ್ಗೆ ನೀವು ಒಂದು ರಕ್ತ ಪ್ರಿಕ್ ಮಾಡಿಬಿಟ್ಟು ಶುಗರ್ ಇದೆಯೋ ಇಲ್ವೋ ಅಂತ ಹೇಳ್ತೀರೋ, ಹೃದಯದ ಎಂಜಿಯೋಗ್ರಾಮ್ ಒಂದು ಟೆಸ್ಟ್ ಅಷ್ಟೇ, ಅದರಿಂದ ಪೇಷೆಂಟ್ ಸರಿ ಹೋಗೋದಿಲ್ಲ. ಹೃದಯದ ಎಂಜಿಯೋಗ್ರಾಮಲ್ಲಿ ನಮಗೆ ಅನಾಟಮಿ ಅಂತ ಏನು ಹೇಳ್ತೀವಿ, ರಕ್ತನಾಳದ ಪ್ರೊಫೈಲ್ ಗೊತ್ತಾಗುತ್ತೆ, ಆ 3 ರಕ್ತನಾಳದಲ್ಲಿ ಬ್ಲಾಕೇಜ್ ಎಷ್ಟು ಮಟ್ಟಕ್ಕಿದೆ, ಎಲ್ಲಿದೆ, ಏನಾದ್ರು ಮಾಡಬೇಕಾ,
0: ಎಷ್ಟು ಪರ್ಸೆಂಟ್. ಹೌದು.
1: ಸೊ ಅದಕ್ಕೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡಬೇಕಾ, ಇಲ್ಲ ವೇಟ್ ಮಾಡಬೇಕಾ, ಇಲ್ಲ ಅದಕ್ಕೆ ಸ್ಟೆಂಟ್ ಹಾಕಬೇಕಾ, ಇಲ್ಲಾಂದರೆ ಮೆಡಿಸಿನೇ ಸಾಕಾಗುತ್ತಾ, ಇಲ್ಲಾಂದರೆ ಬೈಪಾಸಿಗೆ ಕಳಿಸ್ಬೇಕಾ, ಆ ರೀತಿ ಮಾಹಿತಿ ಸಿಗುತ್ತೆ. ಸೊ ಅದನ್ನು ರಿಸ್ಕ್ ಸ್ಟ್ರಾಟಿಫಿಕೇಷನ್ ಅಂತ ಹೇಳ್ತೇವೆ. ಸೊ ಎಂಜಿಯೋಗ್ರಾಮ್ ಮಾಡೋದ್ರಿಂದ ಅದು ನಮಗೆ ರಿಸ್ಕ್ ಸ್ಟ್ರಾಟಿಫಿಕೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಒಂದು ತೀವ್ರತೆ ಇರೋ ಹಾರ್ಟ್ ಅಟ್ಯಾಕ್ ಅಂದರೆ ಸ್ಟೆಮಿ ಅಂತ ಹೇಳ್ತೀವಿ, ಅಲ್ಲಿ ಮಾತ್ರ ನಾವು ಇಮಿಡಿಯೇಟಾಗಿ ಓಪನ್ ಮಾಡೋವಂಥ ಸಂದರ್ಭ ಬರುತ್ತೆ. ಅಲ್ಲಿ ರಕ್ತನಾಳನ ಇಮಿಡಿಯೇಟಾಗಿ ಓಪನ್ ಮಾಡಿದ್ರೆ ಹಾರ್ಟ್ ಸ್ನಾಯುಗೆ ಬೇಗ ರಕ್ತ ಸಂಚಾರ ಉಂಟಾಗುತ್ತೆ, ಪ್ಲಸ್ ಹಾರ್ಟ್ ಮಸಲ್ ಸಾಯೋ ತಪ್ಪುತ್ತೆ. ಹಾರ್ಟ್ ಮಸಲ್ ಉಳ್ಕೊಂಡ್ರೆ EF ಅಂತ ಹೇಳ್ತೀವಿ ನಾವು, ಎಕೋದಲ್ಲಿ ಅದನ್ನು ಚೆಕ್ ಮಾಡ್ತೀವಿ, ಹೃದಯ ಕಾಂಟ್ರಾಕ್ಟಿಲಿಟಿ ಅಂದರೆ ಪಂಪಿಂಗ್ ಫಂಕ್ಷನ್, ಅದು ಉಳ್ಕೊಳ್ಳುತ್ತೆ.
0: ನೀವು ಅಂದರೆ ಅದು ಹಾರ್ಟ್ ಮಸಲು ಎಷ್ಟು ಹಾಳಾಗಿರುತ್ತೋ ಅದನ್ನ ರಿವರ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಆದಷ್ಟು ಬೇಗ ನೀವು
1: ಎಷ್ಟು ಬೇಗ ಟ್ರೀಟ್ಮೆಂಟ್ ಕೊಡ್ತೀರೋ ಅಷ್ಟು ಬೇಗ ಹಾರ್ಟ್ ಮಸಲ್ ಉಳ್ಕೊಳ್ಳುತ್ತೆ. ನೀವು ಹಾರ್ಟ್ ಅಟ್ಯಾಕ್ ಇಂದ ವಾಸಿಯಾಗಿ ಬಂದರೂ ಕೂಡ ಹಾರ್ಟ್ ಮಸಲ್ ವೀಕ್ ಕಂಟಿನ್ಯೂಸ್ ಉಳ್ಕೊಳ್ತು ಅಂದರೆ ಪೇಷಂಟ್ ಕಂಟಿನ್ಯೂಸ್ಲಿ ಹಾರ್ಟ್ ರಿಲೇಟೆಡ್ ಪೇಷಂಟ್ ಆಗಿ ಅದಕ್ಕೆ ದೇ ವಿಲ್ ಬಿ ಹ್ಯಾವಿಂಗ್ ಲಿಮಿಟೆಡ್ ಫಂಕ್ಷನಲ್ ಲೈಫ್. ಅಂದರೆ ಮುಂಚೆ 1-3 ಕಿಲೋಮೀಟರ್ ನಡೆಯೋರಿಗೆ ಈಗ 1/2 ಕಿಲೋಮೀಟರ್ ನಡೆಯೋ ಕೂಡ ಆಗೋದಿಲ್ಲ ಹಾರ್ಟ್ ವೀಕ್ ಆದಾಗ.
0: ಎಷ್ಟು ಬೇಗ ಚಿಕಿತ್ಸೆ ತಗೊಳ್ತಿರೋ ಹೃದಯಾಘಾತಕ್ಕೆ ಅಷ್ಟು ಬೇಗ ಒಳ್ಳೆಯದು ಅಂತ.
1: ಎಸ್ ವಿತ್ ಇನ್ ಪ್ರಿಫರೇಬ್ಲಿ ಆಸ್ ಅರ್ಲಿ ಆಸ್ ಪಾಸಿಬಲ್, ಅಟ್ ಲೀಸ್ಟ್ ವಿತಿನ್ 12 ಅವರ್ಸ್. ಈಗ ಎಷ್ಟೊಂದು ಜನ ಬೇರೆ ಕಡೆ ಎಲ್ಲ ಇರ್ತಾರೆ, ಅಲ್ಲೆಲ್ಲ ಎಲ್ಲ ಕಡೆ ನಿಮಗೆ ಹೃದಯದ್ದು ಎಂಜಿಯೋಗ್ರಾಮ್ ಎಲ್ಲ ವ್ಯವಸ್ಥೆ ಇಲ್ದಲ್ಲಿರೋ ಟೈಮ್ ಇರ್ಬೋದು. ಆ ಸಂದರ್ಭಗಳಲ್ಲಿ ಬ್ಲಡ್ ಥಿನ್ನರ್ಸ್ ಇಂಜೆಕ್ಷನ್ ಇರುತ್ತೆ, ಸ್ಟ್ರಾಂಗ್ ಬ್ಲಡ್ ಥಿನ್ನರ್ಸ್, ಆ ಇಂಜೆಕ್ಷನ್ಸ್ನ ಅಡ್ಮಿನಿಸ್ಟರ್ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಆಂಬ್ಯುಲೆನ್ಸಲ್ಲಿ ಎಲ್ಲಿ ವ್ಯವಸ್ಥೆ ಇರುತ್ತೋ ಅಲ್ಲಿಗೆ ಶಿಫ್ಟ್ ಮಾಡೋದು ಬೆಟರ್ ಇರುತ್ತೆ.
0: ಕಡೆಯದಾಗಿ ನಮ್ಮ ಮಹಿಳೆಯರಿಗೆ ಹೃದಯಾಘಾತದ ಬಗ್ಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ?
1: ಮೇನ್ ಆಗಿ ಆಕ್ಟಿವ್ ಫಿಸಿಕಲ್ ಲೈಫ್ ಸ್ಟೈಲ್ ಇಟ್ಕೊಳ್ಬೇಕು, ವಾಕಿಂಗ್ನ ರೆಗ್ಯುಲರ್ ಆಗಿ ಮಾಡ್ಕೊಳ್ಬೇಕು, ಅದನ್ನು ವಾಕಿಂಗ್ ಇಲ್ಲ ಏರೋಬಿಕ್ಸ್ ಇಲ್ಲಾಂದರೆ ಸ್ಪೋರ್ಟ್ಸ್ ಅಲ್ಲಿರೋರು
0: ಬ್ಯಾಡ್ಮಿಂಟನ್
1: ವ್ಯಾಯಾಮ ಯೋಗದ ಜೊತೆ ಸ್ಟಿಲ್ ವಾಕಿಂಗ್ ಕಂಟಿನ್ಯೂಸ್ ಆಗಿ ಮಾಡಬೇಕು, ಅಟ್ಲೀಸ್ಟ್ 5-6 ಡೇಸ್ ಇನ್ ಅ ವೀಕ್, ಅಟ್ಲೀಸ್ಟ್ 30-40 ನಿಮಿಷ. ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ, ಸ್ಟ್ರೆಸ್ ಎಲ್ಲರಿಗೂ ಇದ್ದೇ ಇರುತ್ತೆ, ಈಗ ಇರೋ ಅರ್ಬನೈಸೇಷನಲ್ಲಿ ಸ್ಟ್ರೆಸ್ ಇಸ್ ಅನ್ ಪಾರ್ಟ್ ಆಫ್ ಲೈಫ್. ಅದನ್ನ ನಿಯಂತ್ರಣ ಮಾಡಿಕೊಂಡು ಹೇಗೆ ಜೀವನ ಶೈಲಿ ಮುಂದುವರಿಸ್ತಿರೋ ಸಮ್ ಫಾರ್ಮ್ ಆಫ್ ಮೆಡಿಟೇಷನ್ ಪ್ರಾಣಾಯಾಮ ದಟ್ ವಿಲ್ ಹೆಲ್ಪ್. ಆದಷ್ಟು ಮನೇಲಿ ಮಾಡಿರೋ ಆಹಾರಗಳನ್ನ ಸೇವಿಸಿ

0: ಟ್ರೈ ಟು ಟೇಕ್ ಫ್ರೂಟ್ಸ್ ಅಟ್ ಲೀಸ್ಟ್ ಒಂದು ಇಲ್ಲ ಎರಡು ರೀತಿ ಫ್ರೂಟ್ಸ್ ಡೈಲಿ ಕನ್ಸಂಪ್ಷನ್ ಅಡ್ವೈಸ್ ಮಾಡಿರ್ತವೆ ಮಹಿಳೆಯರಿಗಿಂತ ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ಇದು ಬಿಕಾಸ್ ಡ್ರಗ್ಸ್ ಹಸ್ ಬಿಕಮ್ ವೆರಿ ರ್ಯಾಂಪೆಂಟ್ ಡ್ರಗ್ ಅಬ್ಯೂಸ್ ಅದು ಕೂಡ ಡ್ರಗ್ ರಿಲೇಟೆಡ್ ಹಾರ್ಟ್ ಅಟ್ಯಾಕ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಕೆಲವು ಪೇಷಂಟ್ಸ್ ಕೂಡ ನಾವಾಗಲೇ ಡ್ರಗ್ ರಿಲೇಟೆಡ್ ಹಾರ್ಟ್ ಅಟ್ಯಾಕ್ ನೋಡಾಗಿದೆ
1: ಸೊ ಅಂದ್ರೆ ಅದು ಯೌವನಾವಸ್ಥೆಯಲ್ಲೇ ಕಾಣುತ್ತೆ ಅಂತ ಅನ್ಕೊಳ್ತೀನಿ
0: ಹೌದು ಬಿಕಾಸ್ ಅವ್ರಿಗೆ ಅದು ಅವೈಲಬಿಲಿಟಿ ಇರೋದು ಪ್ಲಸ್ ಅದನ್ನ ಪ್ರಾಪಗೇಟ್ ಮಾಡ್ತಿರೋದು ಯಂಗ್ಸ್ಟರ್ಸ್ ಅಲ್ಲಿ ಮೆಚುರಿಟಿ ಸ್ವಲ್ಪ ಕಡಿಮೆ ಇದ್ದಾಗ ಇದರದಕ್ಕೆಲ್ಲ ವ್ಯಸನಗಳಿಗೆ ಹೋಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದನ್ನ ಅವಾಯ್ಡ್ ಮಾಡಬೇಕಾಗತ್ತೆ ಅಂಡ್ ಶುಗರ್ ಇರೋರಿಗೆ ಶುಗರ್ ಕಂಟ್ರೋಲ್ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಶುಗರ್ ಇದ್ದಾಗ ಪೇಷಂಟ್ಸ್ಗಳಿಗೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಆಲ್ಮೋಸ್ಟ್ 3-4 ಟೈಮ್ಸ್ ಜಾಸ್ತಿ ಆಗುತ್ತೆ ಅಂಡ್ ಬಿ ಪಿ ಕೂಡ ನಿಯಂತ್ರಣ ಇಟ್ಕೊಳ್ಬೇಕಾಗತ್ತೆ ಬಿ ಪಿ ಮಷೀನ್ಸ್ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ ಎವ್ರಿ ಮಂತ್ ಎಲ್ಲ ಎವ್ರಿ ವೀಕ್ ಬಿ ಪಿ ಚೆಕ್ ಮಾಡ್ಕೊಂಡು ನಿಯಂತ್ರಣವಾಗಿ ಮನೇಲಿ ಚೆಕ್ ಮಾಡ್ಕೊಂಡು ಇಟ್ಕೊಳ್ಳೋದು ಉತ್ತಮ ಆಗಿರುತ್ತೆ ರೆಡ್ ಮೀಟ್ ಅವಾಯ್ಡ್ ಮಾಡಬೇಕಾಗತ್ತೆ ಮಟನ್ ಮತ್ತೆ ಪೋರ್ಕ್ ಬೀಫ್ ಇದು ರೆಡ್ ಮೀಟ್ ಅಂತ ಹೇಳ್ತೀವಿ ಇದರಲ್ಲಿ ಸಹಜವಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಇದನ್ನ ಅವಾಯ್ಡ್ ಮಾಡಬೇಕಾಗತ್ತೆ ಲೀನ್ ಮೀಟ್ ಯೂಸ್ ಮಾಡಬಹುದು ಚಿಕನ್ ಫಿಶ್ ಇದೆಲ್ಲ ಯೂಸ್ ಮಾಡಬಹುದು ಆ್ಯಂಡ್ ಆದಷ್ಟು ಪ್ರೊಸೆಸ್ಡ್ ಪ್ಯಾಕೇಜ್ಡ್ ಫುಡ್ ಅವಾಯ್ಡ್ ಮಾಡಬೇಕಾಗತ್ತೆ ಸೋಷಿಯಲ್ ಇಂಟರಾಕ್ಷನ್ಸ್ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ ಅದರಲ್ಲಿ ಸ್ವಲ್ಪ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಇರುತ್ತೆ ಹೌದು ಹೌದು ಯಾವ್ದಾದ್ರು ಒಂದು ರೀತಿ ಅಟ್ ಲೀಸ್ಟ್ ಚಟುವಟಿಕೆ ಹಾಬೀಸ್ ಮೇಂಟೈನ್ ಮಾಡೋದ್ರಿಂದ ಮನಸ್ಸು ಕೂಡ ಆರೋಗ್ಯಕರವಾಗಿರುತ್ತೆ
1: ಧನ್ಯವಾದಗಳು ಡಾಕ್ಟ್ರೆ ಇದುವರೆಗೂ ಮಹಿಳೆಯರಲ್ಲಿ ಹೃದಯಾಘಾತ ಕಾರಣಗಳೇನು ಅದಕ್ಕೆ ಚಿಕಿತ್ಸೆ ಏನು ಲಭ್ಯ ಇದೆ ಜೀವನ ಶೈಲಿ ನಾವು ಉತ್ತಮ ಪಡಿಸ್ಕೊಳ್ಳೋದ್ರಿಂದ ಎಷ್ಟು ನಮಗೆ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಮಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ ಇದಕ್ಕಾಗಿ ನಮ್ಮ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಡಾಕ್ಟರ್ ವೀಣಾ ನಂಜಪ್ಪ ಅವರೇ ನಿಮಗೆ ಧನ್ಯವಾದಗಳು ನಮಸ್ಕಾರ
0: ಥ್ಯಾಂಕ್ ಯು ತೇಜಸ್ವಿನಿ ಅವರೇ
2: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಹೃದಯಾಘಾತ ಈ ಕುರಿತು ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವೀಣಾ ನಂಜಪ್ಪ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ
3: ಸಮಯ 1 ಗಂಟೆಯ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ
4: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ
5: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನಧನ್ ಯೋಜನೆ ಕುರಿತು ಮಾಹಿತಿ ನೀಡ್ತಾ ಇದ್ದಾರೆ ಉಲ್ಲಾಸ್ ಗುಣಗಾ ಅವರು
6: ನೆಮ್ಮದಿಯ ಜೀವನಕ್ಕಾಗಿ ಭದ್ರ ಭವಿಷ್ಯವನ್ನು ರೂಪಿಸಿಕೊಳ್ಳುವುದು ಮತ್ತು ಆ ನಿಟ್ಟಿನಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವುದು ಪ್ರತಿಯೊಬ್ಬನ ಕನಸು ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ತನ್ನ ಸ್ವಸಾಮರ್ಥ್ಯದ ಮೇಲೆ ಬೆಳೆಯಲಿಚ್ಛಿಸುವ ಪ್ರತಿಯೋರ್ವರಿಗೂ ಇಂದಿನ ದಿನಮಾನದಲ್ಲಿ ಬ್ಯಾಂಕಿನ ಸಹಾಯ ಸಹಕಾರ ಅನಿವಾರ್ಯ ಹಾಗೆಯೇ ದುಡಿದಿದ್ದರಲ್ಲೇ ಸ್ವಲ್ಪ ಉಳಿಸಿ ಭವಿಷ್ಯಕ್ಕೊಂದಿಷ್ಟು ಭದ್ರತೆ ಕಲ್ಪಿಸಿಕೊಳ್ಳಲು ಬ್ಯಾಂಕಿನ ಸಹಾಯ ಬೇಕೇ ಬೇಕು ಎಲ್ಲಕ್ಕೂ ಮಿಗಿಲಾಗಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರಲು ಕೇಂದ್ರ ಸರ್ಕಾರ ಖಾತೆಯ ಮೂಲಕವೇ ನೇರ ನಗದು ವರ್ಗಾವಣೆ ಪರಿಪಾಠವನ್ನು ಜಾರಿಗೆ ತಂದಿದೆ ಹೀಗಾಗಿ ಇಂದು ಬ್ಯಾಂಕ್ ಖಾತೆ ಪ್ರತಿಯೊಬ್ಬನಿಗೂ ಮೂಲಭೂತ ಸೌಕರ್ಯದಷ್ಟೇ ಅವಶ್ಯಕವಾಗಿದೆ ಹೀಗಿದ್ದಾಗ್ಯೂ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನರು ಇಂದಿಗೂ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಟ್ಟಿಲ್ಲ ಎಂಬುದು ವಾಸ್ತವಿಕ ಹಣಕಾಸು ಶಿಸ್ತು ಸ್ವಾವಲಂಬನೆ ಸಾಮಾಜಿಕ ಭದ್ರತೆ ಮುಂತಾದ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ರಾಷ್ಟ್ರದ ಸರ್ವರನ್ನೂ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಡಿಸುವ ಘನವೆತ್ತ ಉದ್ದೇಶದಿಂದ ಕೇಂದ್ರ ಸರ್ಕಾರ ಆಗಸ್ಟ್ 14, 2014 ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಚಾಲನೆ ನೀಡಿತು ಸರಳ ಉಳಿತಾಯ ಖಾತೆಯೊಂದಿಗೆ ಉಳಿತಾಯದ ಹವ್ಯಾಸ ಹಣ ರವಾನೆ ಜಮಾ ಮಾಡುವುದು ಸಾಲ ವಿಮೆ ಪಿಂಚಣಿ ಹೀಗೆ ಆರ್ಥಿಕ ಶಿಸ್ತನ್ನು ಬೆಳೆಸಿಕೊಳ್ಳಲು ಜನಸಾಮಾನ್ಯರಿಗೆ ಈ ಯೋಜನೆ ದಾರಿದೀಪವಾಗಿದೆ ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶ ಆರ್ಥಿಕ ಸೇರ್ಪಡೆಯಾಗಿದೆ ಅಂದರೆ ಜನ್ಧನ್ ಖಾತೆಯ ಮೂಲಕ ಅರ್ಹವಾಗಿರುವಂತಹ ಎಲ್ಲ ಭಾರತೀಯರನ್ನ ಅದರಲ್ಲೂ ಮುಖ್ಯವಾಗಿ ಅಸಂಘಟಿತ ವಲಯದ ಜನತೆಯನ್ನ ಬ್ಯಾಂಕಿಂಗ್ ಕ್ಷೇತ್ರದ ವ್ಯಾಪ್ತಿಗೆ ತರುವುದು ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಖಾತೆ ಹೊಂದಿದ ಮಾತ್ರಕ್ಕೆ ಯೋಜನೆಯ ಪ್ರಯೋಜನ ಪಡೆಯಲು ಸಾಧ್ಯವಿಲ್ಲ ಕಾರಣ ಯೋಜನೆಯ ಮುಖ್ಯ ಉದ್ದೇಶಗಳಾದ ಕಿರು ಉಳಿತಾಯ ಕಿರು ಆರ್ಥಿಕ ಸಹಾಯ ವಿಮಾ ಸೌಲಭ್ಯ ಹಾಗೂ ಹಣ ವರ್ಗಾವಣೆಯ ಪ್ರಯೋಜನ ಪಡೆಯಲು ಅನುಕೂಲವಾಗುವಂತೆ ಸೂಕ್ತ ತಿಳುವಳಿಕೆ ನೀಡಲು ಬ್ಯಾಂಕುಗಳಿಗೆ ಸೂಚನೆಯನ್ನು ನೀಡಲಾಗಿದೆ ಜನ್ಧನ್ ಯೋಜನೆಯ ಪ್ರಮುಖ ಲಾಭಗಳೆಂದರೆ ಇದರಲ್ಲಿ ಎಲ್ಲ ನಾಗರಿಕರು ಪಾಲ್ಗೊಳ್ಳಲು ಅವಕಾಶವಿದೆ ಖಾತೆಯನ್ನು ಪ್ರಾರಂಭಿಸಲು ಕಡಿಮೆ ಕಾಗದ ಪತ್ರ ಮತ್ತು ಅತ್ಯಂತ ಸರಳ ನಿಯಮಾವಳಿಗಳು ಅನ್ವಯ ಖಾತೆ ಪ್ರಾರಂಭಕ್ಕೆ ಪ್ರಾರಂಭಿಕ ಶುಲ್ಕ ನೀಡಬೇಕಾದಂತಹ ನಿರ್ಬಂಧವಿಲ್ಲ

ಖಾತೆಯ ಮೇಲೆ ಅವಶ್ಯಕ ಸಂದರ್ಭದಲ್ಲಿ 2,000 ರಿಂದ 10,000 ವರೆಗೆ ನಿಯಮಾನುಸಾರ ಓಡಿ ರೂಪದಲ್ಲಿ ಹಣಕಾಸಿನ ಸಹಾಯವನ್ನು ಕೂಡ ಪಡೆಯಬಹುದು. ಖಾತೆ ಪ್ರಾರಂಭವಾದ ತಕ್ಷಣ ಡೆಬಿಟ್ ಕಾರ್ಡ್ನ ಪಡೆಯಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸಾಮಾಜಿಕ ಭದ್ರತಾ ವಿಮಾ ಯೋಜನೆಗಳಲ್ಲಿ ಕೂಡ ಪಾಲ್ಗೊಳ್ಳಬಹುದಾಗಿದೆ. ಖಾತೆಯಲ್ಲಿ ಕನಿಷ್ಠ ಶಿಲ್ಕು ಇಡುವ ಅವಶ್ಯಕತೆ ಇರುವುದಿಲ್ಲ. ಖಾತೆಯಲ್ಲಿ ಶಿಲ್ಕು ಇದ್ದರೆ ಬಡ್ಡಿಯನ್ನು ಕೂಡ ನೀಡಲಾಗುತ್ತದೆ. ಇತರ ಅನುಕೂಲತೆಗಳೆಂತಂದರೆ ಭಾರತದಲ್ಲಿನ ಯಾವುದೇ ಸ್ಥಳಗಳಿಗಾದರೂ ಸುಲಭವಾಗಿ ಹಣ ವರ್ಗಾವಣೆ ಮತ್ತು ಸ್ವೀಕಾರ, ಸರ್ಕಾರಿ ಯೋಜನೆಗಳ ಮೊತ್ತವನ್ನು ಖಾತೆಗೆ ನೇರವಾಗಿ ಪಡೆಯಬಹುದು, ನಿವೃತ್ತಿ ವೇತನ, ವಿಮೆ ಇತ್ಯಾದಿ ಯೋಜನೆಗಳಲ್ಲಿ ಪಾಲ್ಗೊಳ್ಳಲು ಈ PMJDY ಅಥವಾ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅನುಕೂಲವನ್ನು ಕಲ್ಪಿಸಿಕೊಡುತ್ತದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿಯಲ್ಲಿ ಬ್ಯಾಂಕ್ ಖಾತೆ ತೆರೆಯಲು ಅವಶ್ಯಕವಾದ ಕಾಗದ ಪತ್ರಗಳ ಬಗ್ಗೆ ಅನೇಕರಿಗೆ ಸಂಶಯವಿರುತ್ತದೆ. ಈ ಸಂಶಯಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ನಾನು ಕೆಲ ಮಾಹಿತಿಯನ್ನು ನೀಡಬಯಸುತ್ತೇನೆ. ಆಧಾರ್ ಕಾರ್ಡ್ ಇದ್ದರೆ ಇತರ ಯಾವುದೇ ದಾಖಲೆಗಳ ಅವಶ್ಯಕತೆ ಇಲ್ಲ. ಒಂದು ವೇಳೆ ವಾಸ್ತವ್ಯದ ವಿಳಾಸ ಬದಲಾಗಿದ್ದರೆ ಪ್ರಸ್ತುತ ವಿಳಾಸವನ್ನು ಸ್ವಯಂ ಪ್ರಮಾಣೀಕೃತಗೊಳಿಸಿ ನೀಡಬೇಕಾಗುವುದು. ಒಂದು ವೇಳೆ ಆಧಾರ್ ಕಾರ್ಡ್ ಇಲ್ಲದಿದ್ದರೆ ಮತದಾರನ ಗುರುತಿನ ಪತ್ರ, ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಅಧಿಕೃತ ಸಾರ್ವಜನಿಕ ಪ್ರಾಧಿಕಾರ ಅಥವಾ ಸಾರ್ವಜನಿಕ ಸೇವಾ ಅಧಿಕಾರಿಗಳು ಪತ್ರ ನೀಡಿದರೆ ಸಾಕು. ಈವರೆಗೆ ಉಳಿತಾಯ ಖಾತೆಯನ್ನೇ ಹೊಂದಿರದವರು ಜನ್ಧನ್ ಯೋಜನಾ ವ್ಯಾಪ್ತಿಯ ಖಾತೆಗಾಗಿ ಸಮೀಪದ ಸೇವಾ ಕ್ಷೇತ್ರದ ಯಾವುದೇ ಬ್ಯಾಂಕಿನ ಶಾಖೆಗಳನ್ನು ಸಂಪರ್ಕಿಸಬಹುದು. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಘನ ಕೇಂದ್ರ ಸರ್ಕಾರ ಪ್ರತಿಯೋರ್ವರನ್ನ ಬ್ಯಾಂಕ್ ಖಾತೆಯ ಮೂಲಕ ತಲುಪಲು ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡುತ್ತಾ ಇದೆ. ಸದ್ಯಕ್ಕೆ ಎಲ್ಲ ಬ್ಯಾಂಕುಗಳಲ್ಲಿ ಈ ಕುರಿತು ಅಭಿಯಾನ ಕೂಡ ಜಾರಿಯಲ್ಲಿದೆ. ಅದು ಸೆಪ್ಟೆಂಬರ್ 30ರವರೆಗೆ ಜಾರಿಯಲ್ಲಿರುತ್ತದೆ. ಯೋಜನೆಯ ಘೋಷಣೆಯ ನಂತರ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಬ್ಯಾಂಕುಗಳು ವಿಶೇಷ ಶ್ರಮವನ್ನು ವಹಿಸುತ್ತಾ ಇವೆ. ಜನಸಾಮಾನ್ಯರನ್ನ ಬ್ಯಾಂಕ್ ಖಾತೆಯ ಮೂಲಕ ಅಭಿವೃದ್ಧಿಗೆ ಪ್ರೇರೇಪಿಸ್ತಾ ಇವೆ. ಮಾನ್ಯ ಪ್ರಧಾನಮಂತ್ರಿಗಳು ಆಗಸ್ಟ್ 14, 2014ರಿಂದ ಯೋಜನೆಯನ್ನು ಘೋಷಿಸಿದ ದಿನವೇ 1.5 ಕೋಟಿ ಖಾತೆಗಳು ಪ್ರಾರಂಭಗೊಂಡು ಈ ಕಾರ್ಯ ಗಿನ್ನಿಸ್ ದಾಖಲೆಯನ್ನು ಸೇರಿಕೊಂಡಿದೆ. ಯೋಜನೆಯ ಪ್ರಾರಂಭದಿಂದ ಇಲ್ಲಿಯವರೆಗೆ ಸುಮಾರು 40 ಕೋಟಿ ಖಾತೆಗಳು ಪ್ರಾರಂಭಗೊಂಡಿವೆ. ಇದರಲ್ಲಿ ಸುಮಾರು 20 ಕೋಟಿ ಖಾತೆಗಳು ಗ್ರಾಮೀಣ ಮತ್ತು ಅರೆ ಪಟ್ಟಣಕ್ಕೆ ಸಂಬಂಧಪಟ್ಟಿವೆ. ರಾಜ್ಯದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಈ ಯೋಜನಾ ಅನುಷ್ಠಾನದಲ್ಲಿ ಅದ್ಭುತ ಕಾರ್ಯವನ್ನೇ ಮಾಡಿದೆ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಈವರೆಗೆ 18 ಲಕ್ಷ ಜನರನ್ನು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ ತಂದಿದ್ದು ಶ್ಲಾಘನೀಯವಾಗಿದೆ. ಘನ ಉದ್ದೇಶ ಹೊಂದಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಅನುಷ್ಠಾನದಲ್ಲಿ ಅಹರ್ನಿಶಿ ದುಡಿಯುತ್ತಿರುವ ಬ್ಯಾಂಕ್ ನೌಕರರ ಅರ್ಪಣಾ ಮನೋಭಾವ ಮತ್ತು ತೊಡಗಿಕೊಳ್ಳುವಿಕೆ ಶ್ಲಾಘನೀಯ. ಕೇವಲ ಒಂದು ಉಳಿತಾಯ ಖಾತೆ ಆರ್ಥಿಕ ಪ್ರಗತಿಯ ಹೆಬ್ಬಾಗಿಲು ಎಂದರೆ ಬಹಳಷ್ಟು ಜನರ ಹುಬ್ಬೇರಬಹುದು. ಆದರೆ ಅದು ನಿಜ. ಜನಸಾಮಾನ್ಯರು ಬ್ಯಾಂಕಿನ ಗ್ರಾಹಕರಾಗುವುದೇ ಉಳಿತಾಯ ಖಾತೆ ಹೊಂದುವ ಮೂಲಕ. ಬ್ಯಾಂಕಿನ ಗ್ರಾಹಕರಾದರೆಂದರೆ ಆತ ಅಥವಾ ಅವಳು ಬ್ಯಾಂಕಿನ ಎಲ್ಲಾ ಸೌಲಭ್ಯಗಳನ್ನು ಪಡೆಯಲು ಅರ್ಹರಾಗುತ್ತಾರೆ. ಅಲ್ಲಿಂದ ಅವರ ಆರ್ಥಿಕ ಪ್ರಗತಿಯ ರಹದಾರಿ ತೆರೆದುಕೊಳ್ಳುತ್ತದೆ. ಹೀಗಾಗಿ ಉಳಿತಾಯ ಖಾತೆಗೆ ಬ್ಯಾಂಕಿಂಗ್ ಶಬ್ದಕೋಶದಲ್ಲಿ ತುಂಬಾ ಮಹತ್ವವಿದೆ. ಎಲ್ಲಾ ಭೌಗೋಳಿಕ ಕ್ಷೇತ್ರದ ಒಟ್ಟಾರೆ ಜನಸಂಖ್ಯೆಯನ್ನು ಬ್ಯಾಂಕಿಂಗ್ ವ್ಯಾಪ್ತಿಗೆ ತರಲು ಕೇಂದ್ರ ಸರ್ಕಾರ, ಭಾರತೀಯ ರಿಸರ್ವ್ ಬ್ಯಾಂಕ್, ನಬಾರ್ಡ್ ಮಾರ್ಗದರ್ಶನದಲ್ಲಿ ಎಲ್ಲಾ ಬ್ಯಾಂಕುಗಳು ಸತತ ಪ್ರಯತ್ನವನ್ನು ಮಾಡುತ್ತಲಿವೆ. ಬ್ಯಾಂಕುಗಳ ರಾಷ್ಟ್ರೀಕರಣ, ಗ್ರಾಮೀಣ ಬ್ಯಾಂಕುಗಳ ಸ್ಥಾಪನೆ ಈ ಪ್ರಯತ್ನಕ್ಕೆ ವೇಗೋತ್ಕರ್ಷವನ್ನು ನೀಡಿದೆ ಎಂದರೆ ತಪ್ಪೆನಿಸಲಿಕ್ಕಿಲ್ಲ. ಆದ್ಯತಾ ರಂಗ, ಸರ್ಕಾರಗಳ ಬಡತನ ನಿರ್ಮೂಲನಾ ಯೋಜನೆ, ಸರ್ಕಾರದ ಆರ್ಥಿಕ ಸರ್ಪಡ ಅಭಿಯಾನ, ಸಾಮಾಜಿಕ ಭದ್ರತಾ ಯೋಜನೆಗಳು, ಬಡ್ಡಿ ರಿಯಾಯಿತಿ ಸಹಾಯಧನಗಳು, ಬೆಳೆ ವಿಮಾ ಯೋಜನೆಗಳು, ಡಿಜಿಟಲೈಸೇಷನ್ ಕ್ರಮಗಳು, ಕಾರ್ಡ್ಗಳ ಬಳಕೆ, ಸ್ವೈಪಿಂಗ್ ಹಾಗೂ ಪೋಸ್ ಯಂತ್ರಗಳ ಬಳಕೆ, ಹೀಗೆ 10 ಹಲವು ಯೋಜನೆಗಳ ಅನುಷ್ಠಾನ ಮತ್ತು ಪ್ರಯೋಜನ ಪಡೆದುಕೊಳ್ಳಲು ಉಳಿತಾಯ ಖಾತೆಯೇ ಮೂಲಾಧಾರವಾಗಿದೆ. ಅಸಂಘಟಿತ ವಲಯದಲ್ಲಿನ ಲಕ್ಷಾಂತರ ಜನ ಇಂದಿಗೂ ಬ್ಯಾಂಕ್ ಸೌಲಭ್ಯದಿಂದ ದೂರವಿದ್ದಾರಷ್ಟೇ ಅಲ್ಲದೆ ಸಾಮಾನ್ಯ ವಿಮೆ, ಪಿಂಚಣಿಯಂತಹ ಸಾಮಾಜಿಕ ಸುರಕ್ಷಾ ಯೋಜನೆಗಳಿಂದಲೂ ದೂರವಿದ್ದಾರೆ. ಇದನ್ನ ಅರಿತಿರುವಂತಹ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಅಂದರೆ ವರ್ಷಕ್ಕೆ ಕೇವಲ 436 ವಾರ್ಷಿಕ ಪ್ರೀಮಿಯಂನಲ್ಲಿ 2 ಲಕ್ಷ ಜೀವ ವಿಮೆ ರಕ್ಷಣೆಯನ್ನು ಪಡೆಯುವಂತಹದ್ದು, ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ, ಅಂದರೆ ವಾರ್ಷಿಕವಾಗಿ ಕೇವಲ 20 ರೂಪಾಯಿಗಳನ್ನು ನೀಡಿ 2 ಲಕ್ಷ ರೂಪಾಯಿ ಅಪಘಾತ ವಿಮಾ ರಕ್ಷಣೆಯನ್ನು ಪಡೆಯುವಂತಹದ್ದು. ಇದಲ್ಲದೆ ವ್ಯವಸ್ಥಿತ ಪಿಂಚಣಿ ವ್ಯಾಪ್ತಿಗೊಳಪಡದ 18 ರಿಂದ 40 ವರ್ಷದೊಳಗಿನ ಯಾವುದೇ ಭಾರತೀಯ ನಾಗರಿಕರು ಅವರವರ ಆಯ್ಕೆಯಂತೆ 1,000 ರಿಂದ 5,000ರವರೆಗೂ ಪಿಂಚಣಿಯನ್ನು ಪಡೆಯಲು ಅಟಲ್ ಪೆನ್ಷನ್ ಯೋಜನೆಯ ಮೂಲಕ ಅವಕಾಶ ಮಾಡಿಕೊಟ್ಟಿದೆ. ಉಳಿತಾಯ ಖಾತೆಯನ್ನು ಹೊಂದಿದ್ದರೆ ಮಾತ್ರ ಈ ಎಲ್ಲ ಸವಲತ್ತುಗಳನ್ನು ಪಡೆಯಬಹುದಾಗಿದೆ ಎಂಬುದನ್ನು ಮರೆಯಬಾರದು. ಆಧುನಿಕ ಜಗತ್ತಿನಲ್ಲಿ ಸಾಲವೇ ಪ್ರಗತಿಗೆ ಮೂಲ ಎಂಬಂತಾಗಿದ್ದು ಅದು ನಿಜವೂ ಕೂಡ. ಕೃಷಿಯಿಂದ ಉದ್ಯಮದವರೆಗೆ, ಶಿಕ್ಷಣದಿಂದ ಸೂರಿನವರೆಗಿನ ಸಾಲ ಯೋಜನೆಗಳಲ್ಲಿ ಪಾಲ್ಗೊಳ್ಳಬೇಕಾದರೆ ಅವರು ಬ್ಯಾಂಕಿನ ಗ್ರಾಹಕರಾಗಿರಬೇಕು. ಬ್ಯಾಂಕಿನ ಗ್ರಾಹಕರಾಗಿರಬೇಕಾದರೆ ಉಳಿತಾಯ ಖಾತೆಯನ್ನು ಹೊಂದಿರಬೇಕಾದದ್ದು ಅತ್ಯಂತ ಅತ್ಯವಶ್ಯಕ. ಈಗ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇದಕ್ಕೆಲ್ಲ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದೆ. ಅಭಿವೃದ್ಧಿ ಎಂಬ ವಾಹನದ ಕೀಲಿಕೈಯಾಗಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಮಹತ್ವವನ್ನು ಪಡೆದಿದೆ ಅಷ್ಟೇ ಅಲ್ಲ, ಅನಿವಾರ್ಯತೆಯನ್ನು ಕೂಡ ಸೃಷ್ಟಿಸಿದೆ. ಸ್ಪರ್ಧಾತ್ಮಕವಾಗಿರುವ ಈ ಜಗತ್ತಿನಲ್ಲಿ
ಯಾವುದಕ್ಕೂ ಸಮಯವಿಲ್ಲ.

0: ಆದರೆ ಕೇವಲ ಒಂದು ಉಳಿತಾಯ ಖಾತೆ ನಿಮ್ಮ ಅಮೂಲ್ಯ ಸಮಯವನ್ನು ಕೂಡ ಉಳಿಸುತ್ತದೆ ಎಂಬುದನ್ನು ನೆನಪಿಡಿ. ಸಾಲದ ಕಂತುಗಳ ನಿರ್ವಹಣೆ, ವಿಮೆ, ವಿದ್ಯುತ್ ಮತ್ತಿನ್ನಿತರ ಬಿಲ್ಲುಗಳ ಹಣ ರವಾನೆ, ಜಮಾ ಎಲ್ಲವನ್ನು ನಿಮ್ಮ ಉಳಿತಾಯ ಖಾತೆಗೆ ಆದೇಶವನ್ನು ನೀಡಿದ್ದಾದರೆ ಅದು ತನ್ನಷ್ಟಕ್ಕೆ ತಾನೇ ನೋಡಿಕೊಳ್ಳುತ್ತದೆ. ನಗದುರಹಿತ ವ್ಯವಹಾರ ಪ್ರಸ್ತುತ ಮೂಲಮಂತ್ರ. ಸರ್ವರನ್ನ ಬ್ಯಾಂಕಿಂಗ್ ಪರಿಧಿಯೊಳಗಡೆ ತರುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ತನ್ನ ಆರ್ಥಿಕ ಸೇರ್ಪಡೆಯ ನೀತಿಗೆ ಅನುಗುಣವಾಗಿ ಉಳಿತಾಯ ಖಾತೆ ಹೊಂದಲು ಸಾಕಷ್ಟು ಅವಕಾಶ ಕಲ್ಪಿಸಿದೆ. ಮುಂದಿನ ದಿನಮಾನವೇನಿದ್ದರೂ ನಗದುರಹಿತ ವಹಿವಾಟಿನದ್ದೇ. ಬ್ಯಾಂಕಿಂಗ್ ವ್ಯಾಪ್ತಿಗೆ ಬಾರದ ಗ್ರಾಹಕ ಎಲ್ಲ ಸವಲತ್ತುಗಳಿಂದ ವಂಚಿತನಾಗಬೇಕಾಗುತ್ತದೆ. ಕಾಲ ಕಳೆದಂತೆ ಉಳಿತಾಯ ಖಾತೆ ತೆರೆಯುವ ನಿಯಮಗಳು ಇನ್ನಷ್ಟು ಜಟಿಲ ಆಗಬಹುದು. ಕಾರಣ, ಅತ್ಯಂತ ಸರಳವಾಗಿರುವ ನಿಯಮಗಳನ್ನು ಬಳಸಿಕೊಂಡು ನಿಮಗಿಷ್ಟವಾದ ಯಾವುದೇ ಬ್ಯಾಂಕಿನಲ್ಲಿ ಪ್ರಧಾನಮಂತ್ರಿ ಜನಧನ್ ಖಾತೆಯನ್ನು ಇಂದೇ ತೆರೆಯಿರಿ.
1: ಇದುವರೆಗೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಉಲ್ಲಾಸ್ ಗುಣಗ ಅವರು.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬು ಸಂಭ್ರಮ.
1: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
0: ಆಕಾಶವಾಣಿಯಲ್ಲಿ 2026 ಜೂನ್ 8ರವರೆಗೆ ವಿವಿಧ ಕಾರ್ಯಕ್ರಮಗಳ ಹೂರಣ.
1: ಬನ್ನಿ, ಆಕಾಶವಾಣಿ 90 ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪಂಚರಾಜ್ಯ ವಿಧಾನಸಭಾ ಚುನಾವಣಾ ಮತ ಎಣಿಕೆ, ಅಸ್ಸಾಂ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಟಿವಿಕೆ, ಕೇರಳಂನಲ್ಲಿ ಯುಡಿಎಫ್ ಮೈತ್ರಿಕೂಟ ಮುನ್ನಡೆ. ವಿಧಾನಸಭಾ ಉಪಚುನಾವಣೆ: ಕರ್ನಾಟಕದ ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಲಿಬುಲೇಖ್ ಪಾಸ್ ಕುರಿತ ನೇಪಾಳದ ವಾದವನ್ನು ತಳ್ಳಿಹಾಕಿದ ಭಾರತ. ಪ್ರಯಾಗ್ರಾಜ್ನಲ್ಲಿ ನಾರ್ಥ್ ಟೆಕ್ ಸಿಂಪೋಸಿಯಂ ವಿಚಾರ ಸಂಕಿರಣ ಉದ್ಘಾಟಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಮುಂಬೈ ಇಂಡಿಯನ್ಸ್ ಲಖನೌ ಸೂಪರ್ ಜೈಂಟ್ಸ್ ಹಣಾಹಣಿ. ವಾರ್ತೆಗಳ ವಿವರ: ದೇಶದ ಕುತೂಹಲ ಕೆರಳಿಸಿರುವ 4 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಮತ್ತು 5 ರಾಜ್ಯಗಳ 7 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಭರದಿಂದ ಸಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ಗೆ ಬಿಜೆಪಿ ಪಕ್ಷ ಬಿಗಿ ಪೈಪೋಟಿ ನೀಡಿದ್ದು, 279 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಬಿಜೆಪಿ ಪಕ್ಷ 183 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ಹೊಸ ಪಕ್ಷ ತಮಿಳಗ ವೆಟ್ರಿಕಾಳಗಂ ಟಿವಿಕೆ ಮೊದಲ ಚುನಾವಣೆಯಲ್ಲಿ ಗಮನಾರ್ಹ ಮುನ್ನಡೆ ಕಾಯ್ದುಕೊಂಡಿದೆ. ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಪಕ್ಷ ಮುನ್ನಡೆಯಲ್ಲಿದ್ದರೆ, ಅಸ್ಸಾಂನಲ್ಲಿ ಬಿಜೆಪಿ ಗಮನಾರ್ಹ ಮುನ್ನಡೆಯಲ್ಲಿದೆ. ಇಸಿಐ ನೆಟ್ನಲ್ಲಿ ಲಭ್ಯವಿರುವಂತಹ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಸದ್ಯಕ್ಕೆ ಮಾಹಿತಿ ಲಭ್ಯವಿರುವಂತಹ 279 ಕ್ಷೇತ್ರಗಳ ಪೈಕಿ ಬಿಜೆಪಿ 183, ತೃಣಮೂಲ ಕಾಂಗ್ರೆಸ್ 91, ಕಾಂಗ್ರೆಸ್ 2 ಹಾಗೂ ಇತರೆ ಪಕ್ಷಗಳು 2 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿವೆ. ಕೇರಳಂನಲ್ಲಿ ಒಟ್ಟು ಇರುವಂತಹ 140 ಸ್ಥಾನಗಳ ಕುರಿತು ವರದಿ ಬಂದಿದ್ದು, ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟ 63 ಸ್ಥಾನಗಳಲ್ಲಿ, ಎಲ್ಡಿಎಫ್ ಮೈತ್ರಿಕೂಟ 25, ಇಂಡಿಯನ್ ಮುಸ್ಲಿಂ ಲೀಗ್ 23 ಹಾಗೂ ಬಿಜೆಪಿ 2 ಸ್ಥಾನದಲ್ಲಿ ಮುನ್ನಡೆಯಲ್ಲಿದೆ. ತಮಿಳುನಾಡಿನಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ 234 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಡಿಎಂಕೆ ಮೈತ್ರಿಕೂಟ 49, ಎಐಎಡಿಎಂಕೆ ಮೈತ್ರಿಕೂಟ 58, ಟಿವಿಕೆ 107 ಮುನ್ನಡೆಯಲ್ಲಿದೆ. ಪುದುಚೇರಿಯಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ 17 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ

0: ಎಐ, ಎನ್ಆರ್ಸಿ ಹಾಗೂ ಮಿತ್ರ ಪಕ್ಷಗಳು ಮೂರರಲ್ಲಿ ಗೆದ್ದು ಆರರಲ್ಲಿ ಮುನ್ನಡೆ ಸಾಧಿಸಿದೆ. ಕಾಂಗ್ರೆಸ್, ಭಾರತೀಯ ಜನತಾ ಪಾರ್ಟಿ, ಎಐಎಡಿಎಂಕೆ, ಡಿಎಂಕೆ ಪಕ್ಷಗಳು ತಲಾ ಒಂದರಲ್ಲಿ ಗೆಲುವು ಸಾಧಿಸಿದೆ. ಅಸ್ಸಾಂನಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ 126 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಬಿಜೆಪಿ 79, ಕಾಂಗ್ರೆಸ್ 24 ಹಾಗೂ ಎಐಯುಡಿಎಫ್ 2, ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ 10ರಲ್ಲಿ ಮುನ್ನಡೆಯಲ್ಲಿದೆ. ವಿಧಾನಸಭಾ ಚುನಾವಣೆಯ ಆರಂಭಿಕ ಮುನ್ನಡೆಗಳ ಕುರಿತು ಪ್ರತಿಕ್ರಿಯಿಸಿರುವಂತಹ ಬಿಜೆಪಿ ವಕ್ತಾರ ತುಹಿನ್ ಸಿನ್ಹಾ, ಪ್ರಸ್ತುತ ಲಭ್ಯವಿರುವಂತಹ ಫಲಿತಾಂಶದ ಮುನ್ಸೂಚನೆಗಳು ಸಂಪೂರ್ಣವಾಗಿ ಬಿಜೆಪಿಯ ಪರವಾಗಿದೆ. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಬಿಜೆಪಿ ಭಾರೀ ಅಂತರದಿಂದ ಜಯ ದಾಖಲಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ಚುನಾವಣಾ ಫಲಿತಾಂಶಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಪ್ರದರ್ಶನ ಜನರಿಗಿರುವಂತಹ ಬೆಳೆಯುತ್ತಿರುವ ನಂಬಿಕೆಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಿಳಿಸಿದ್ದಾರೆ. ಎನ್ಡಿಎ ಮೈತ್ರಿಕೂಟ ಅಭಿವೃದ್ಧಿ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನದ ಮೇಲೆ ಗಮನ ಹರಿಸಿದೆ ಎಂದು ಅವರು ಹೇಳಿದ್ದಾರೆ. 5 ರಾಜ್ಯಗಳ 7 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಭರದಿಂದ ಸಾಗಿದ್ದು ಕೆಲವು ಕ್ಷೇತ್ರಗಳ ಫಲಿತಾಂಶಗಳು ಈಗಾಗಲೇ ಲಭ್ಯವಾಗಿದೆ. ಕರ್ನಾಟಕದ ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಜಯ ದಾಖಲಿಸಿದ್ದಾರೆ. 23ನೇ ಹಾಗೂ ಕೊನೆಯ ಸುತ್ತಿನ ಮತ ಎಣಿಕೆ ಪೂರ್ಣಗೊಂಡ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,266 ಮತಗಳ ಅಂತರದಿಂದ ಗೆಲುವು ದಾಖಲಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಒಟ್ಟು 97,941 ಮತಗಳು ಲಭಿಸಿದ್ದರೆ ಬಿಜೆಪಿ ಅಭ್ಯರ್ಥಿಗೆ 76,075 ಮತಗಳು ಬಂದಿವೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 12ನೇ ಸುತ್ತಿನ ಮತ ಎಣಿಕೆ ಅಂತ್ಯಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ವಿರುದ್ಧ 9,952 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿದ್ದಾರೆ. ಈ ನಡುವೆ ತ್ರಿಪುರಾದ ಧರಂನಗರ್ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಹರ್ ಚಕ್ರವರ್ತಿ ಗೆಲುವು ದಾಖಲಿಸಿದ್ದಾರೆ. ಅವರು ತಮ್ಮ ಪ್ರತಿಸ್ಪರ್ಧಿ ಸಿಪಿಐಎಂನ ಅಮಿತಾಬ್ ದತ್ತಾ ವಿರುದ್ಧ ಕೇವಲ 18,000 ಮತಗಳ ಅಂತರದಲ್ಲಿ ಗೆಲುವು ದಾಖಲಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೈಲಾಸ ಮಾನಸ ಸರೋವರ ಯಾತ್ರೆಯ ಸಂದರ್ಭದಲ್ಲಿ ಲಿಪುಲೇಖ್ ಪಾಸ್ ವಿಷಯವಾಗಿ ನೇಪಾಳ ಮಾಡಿರುವ ಹಕ್ಕು ಪ್ರತಿಪಾದನೆಯನ್ನು ಭಾರತ ಸರ್ಕಾರ ಕಟ್ಟುನಿಟ್ಟಾಗಿ ನಿರಾಕರಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಲಿಪುಲೇಖ್ ಪಾಸ್ 1954ರಿಂದಲೂ ಯಾತ್ರಿಕರು ಬಳಸುತ್ತಿರುವಂತಹ ಸಾಂಪ್ರದಾಯಿಕ ಮಾರ್ಗವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ದಶಕಗಳಿಂದ ಈ ಹಾದಿಯಲ್ಲಿ ಯಾತ್ರೆ ಸಾಗುತ್ತಿದ್ದು ಇದು ಭಾರತದ ಅವಿಭಾಜ್ಯ ಅಂಗವಾಗಿದೆ ಎಂದು ಹೇಳುವ ಮೂಲಕ ಗಡಿಯ ವಿಚಾರದಲ್ಲಿ ನೇಪಾಳದ ಹಸ್ತಕ್ಷೇಪವನ್ನು ಭಾರತ ಖಂಡಿಸಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇಂದು ಆಯೋಜನೆ ಮಾಡಲಾಗಿರುವಂತಹ ನಾರ್ತ್ ಟೆಕ್ ಸಿಂಫೋಸಿಯಂ ವಿಚಾರ ಸಂಕಿರಣವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉದ್ಘಾಟಿಸಿದರು. ರಕ್ಷಾ ತ್ರಿವೇಣಿ ಸಂಗಮ, ತಂತ್ರಜ್ಞಾನ, ಉದ್ಯಮ ಮತ್ತು ಸೇನಾ ಸಂಗಮ ಎಂಬ ವಿಷಯದ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ಕಾರ್ಯಾಚರಣೆಯ ಸವಾಲುಗಳನ್ನು ಎದುರಿಸಲು ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮತ್ತು ಸಂಯೋಜಿಸಲು ಈ ವಿಚಾರಗೋಷ್ಠಿಯು ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಪ್ರದರ್ಶನದಲ್ಲಿ ಎಂಎಸ್ಎಂಇಗಳು, ಖಾಸಗಿ ರಕ್ಷಣಾ ತಂತ್ರಜ್ಞಾನ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು ಮತ್ತು ದೇಶಾದ್ಯಂತದ ನಾವೀನ್ಯಕಾರರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ. ಸುಮಾರು 280 ಹೆಚ್ಚು ಕಂಪನಿಗಳು ತಮ್ಮ ಇತ್ತೀಚಿನ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮಳಿಗೆಗಳನ್ನು ಸ್ಥಾಪಿಸಿವೆ. ಭಾರತೀಯ ಸೇನೆಯ ಉತ್ತರ ಮತ್ತು ಮಧ್ಯ ಕಮಾಂಡ್ ಹಾಗೂ ಭಾರತೀಯ ರಕ್ಷಣಾ ತಯಾರಕರ ಸಂಘ ಜಂಟಿಯಾಗಿ ಈ 3 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿವೆ. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಬುಡಕಟ್ಟು ಸಮುದಾಯದ ದೀರ್ಘಕಾಲದ ಬೇಡಿಕೆಯಾದಂಥ ಪ್ರತ್ಯೇಕ ಸರ್ನಾಧರ್ಮ ಕೋಡ್ ಅನ್ನು 2027 ಜನಗಣತಿಯಲ್ಲಿ ಸೇರ್ಪಡಿಸಬೇಕೆಂದು ಮತ್ತೊಮ್ಮೆ ಬಲವಾಗಿ ಒತ್ತಾಯಿಸಿದ್ದಾರೆ. ಈ ಕುರಿತು ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಜ್ಯಪಾಲರಾದಂತಹ ಸಂತೋಷ್ ಕುಮಾರ್ ಗಂಗ್ವಾರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಈ ವಿಷಯವು ಲಕ್ಷಾಂತರ ಬುಡಕಟ್ಟು ಜನರ ನಂಬಿಕೆ, ಅಸ್ಮಿತೆ ಮತ್ತು ಸಾಂವಿಧಾನಿಕ ಹಕ್ಕುಗಳಿಗೆ ಸಂಬಂಧಪಟ್ಟಿದ್ದಾಗಿದೆ ಎಂದು ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜನಗಣತಿಯು ಕೇವಲ ಜನ

0: ಸಂಖ್ಯೆಯ ಲೆಕ್ಕಾಚಾರವಲ್ಲ, ಬದಲಿಗೆ ಸಮಾಜದ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ರಚನೆಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಮುಖ ಸಾಧನವಾಗಿದೆ ಎಂದು ಮುಖ್ಯಮಂತ್ರಿ ಪ್ರತಿಪಾದಿಸಿದ್ದಾರೆ. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದಂತಹ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟಾನ್ಸ್ ತಂಡ 4 ರೋಚಕ ಜಯ ದಾಖಲಿಸಿದೆ. ರಷ್ಯಾದ ನಿಕಟ ಮಿತ್ರ ರಾಷ್ಟವೆಂದು ಗುರುತಿಸಲ್ಪಟ್ಟರುವಂತಹ ಅರ್ಮೇನಿಯಾದಲ್ಲಿ ಇದೇ ಮೊದಲ ಬಾರಿಗೆ ಬೃಹತ್ ಯುರೋಪಿಯನ್ ಶೃಂಗಸಭೆ ಆಯೋಜನೆಯಾಗುತ್ತಿದೆ. 30 ಐರೋಪ್ಯ ನಾಯಕರು ಹಾಗೂ ಕೆನಡಾ ಪ್ರಧಾನಿ ಐರೋಪ್ಯ ರಾಜಕೀಯ ಸಮುದಾಯ ಇಪಿಸಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದರ ನಡುವೆಯೇ ಉಕ್ರೇನ್ ಅಧ್ಯಕ್ಷ ವಲಡಿಮಿರ್ ಝೆಲೆನ್ಸ್ಕಿ ಅವರು ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರನ್ನು ಅರ್ಮೇನಿಯಾದಲ್ಲಿ ಭೇಟಿಯಾಗಿ ರಕ್ಷಣಾ ಸಹಕಾರ ಮತ್ತು ರಷ್ಯಾದ ಮೇಲಿನ ಆರ್ಥಿಕ ನಿಬಂಧನೆಗಳ ಕುರಿತು ಗಂಭೀರ ಚರ್ಚೆ ನಡೆಸಿದ್ದಾರೆ. ಈ ಭೇಟಿಯು ಯುರೋಪಿಯನ್ ಒಕ್ಕೂಟದ ಮತ್ತು ಅರ್ಮೇನಿಯಾ ನಡುವಿನ ಸಂಬಂಧದಲ್ಲಿ ನೂತನ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ. ಬೋಟ್ಸ್ವಾನದಲ್ಲಿ ನಡೆದಂತಹ ವಿಶ್ವ ಅಥ್ಲೆಟಿಕ್ಸ್ ರಿಲೇ ಕೂಟದಲ್ಲಿ ಭಾರತದ ತಂಡಗಳು ನಿರೀಕ್ಷಿತ ಮಟ್ಟದ ಯಶಸ್ಸು ಕಾಣದಿದ್ದರೂ ರಾಷ್ಟ್ರೀಯ ದಾಖಲೆಯೊಂದನ್ನು ಬರೆಯುವಲ್ಲಿ ಯಶಸ್ವಿಯಾಗಿವೆ. ಮಿಶ್ರ 4x100 ರಿಲೇ ತಂಡವು 41.35 ಗುರಿ ತಲುಪಿ ನೂತನ ದಾಖಲೆ ನಿರ್ಮಿಸಿತು. ಆದರೆ ಒಟ್ಟಾರೆ ಫಲಿತಾಂಶದಲ್ಲಿ ಭಾರತದ 5 ತಂಡಗಳು 2027 ವಿಶ್ವ ಚಾಂಪಿಯನ್ಶಿಪ್ಗೆ ಅರ್ಹತೆ ಪಡೆಯುವಲ್ಲಿ ವಿಫಲವಾಗಿವೆ. ಪುರುಷರ 4x100 ತಂಡವು ಗಾಯದ ಸಮಸ್ಯೆಯಿಂದ ಸ್ಪರ್ಧೆ ಪೂರ್ಣಗೊಳಿಸಲು ಸಾಧ್ಯವಾಗದಿದ್ದರೆ 4x100 ತಂಡವು ಬ್ಯಾಟನ್ ಕೈಬಿಟ್ಟ ಕಾರಣ ಅನರ್ಹಗೊಂಡಿತು. ಮಹಿಳೆಯರ ಮತ್ತು ಇತರ ಮಿಶ್ರ ತಂಡಗಳು ಕೂಡ ಅರ್ಹತಾ ಮಟ್ಟವನ್ನು ತಲುಪಲು ಸಾಧ್ಯವಾಗದೆ ನಿರಾಸೆ ಅನುಭವಿಸಿದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಜ್ಯ ವಿಧಾನಸಭಾ ಚುನಾವಣಾ ಮತ ಎಣಿಕೆ. ಅಸ್ಸಾಂ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಟಿವಿಕೆ, ಕೇರಳಂನಲ್ಲಿ ಯುಡಿಎಫ್ ಮೈತ್ರಿಕೂಟ ಮುನ್ನಡೆ. ವಿಧಾನಸಭಾ ಉಪಚುನಾವಣೆ. ಕರ್ನಾಟಕದ ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಲಿಬುಲೇಖ್ ಪಾಸ್ ಕುರಿತ ನೇಪಾಳದ ವಾದವನ್ನು ತಳ್ಳಿಹಾಕಿದ ಭಾರತ. ಪ್ರಯಾಗ್ರಾಜ್ನಲ್ಲಿ ನಾರ್ಥ್ ಟೆಕ್ ಸಿಂಪೋಸಿಯಂ ವಿಚಾರ ಸಂಕಿರಣ ಉದ್ಘಾಟಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಮುಂಬೈ ಇಂಡಿಯನ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಜೆಸ್ಸಿ ಗಿಫ್ಟ್ ಹಾಗೂ ಚೈತ್ರ ಹಾಡಿರುವ ಶೈಲೋ ಚಿತ್ರದ ಹಾಡು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್ ದ

0: ಶಂಕರ್ ಮಹಾದೇವನವರು ಹಾಡಿದ ಶ್ರೀ ಚಿತ್ರಿಂದ ಇದ ಗೀತೆಯನ್ನ ಕೇಳಿದ್ರಿ.
1: ತಾಜಾ ತಾಜಾ ಸುದ್ದಿ ಇದು ಇಂದಿನ ತಲೆಬರಹ.
0: ಶ್ರೋತೃಗಳೇ, ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಕರ್ನಾಟಕದ 2026 ಉಪಚುನಾವಣೆಯ ಫಲಿತಾಂಶ ಕುರಿತ ಚರ್ಚೆ ಪ್ರಸಾರವಾಗ್ತಾ ಇದೆ. ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ ಇದು. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 5ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಎಸ್ ಗೋಪಾಲ್.

ಈ ಸಂಧಿಯಲ್ಲಿ ಧರ್ಮರಾಜ ಯೌವನಾಶ್ವನನ್ನ ಪ್ರೀತಿಯಿಂದ ಎದುರುಗೊಳ್ಳುತ್ತಾನೆ. ಕೃಷ್ಣ ದ್ವಾರಕೆಗೆ ಹಿಂತಿರುಗಿದ ಮೇಲೆ ವೇದವ್ಯಾಸರಿಂದ ಧರ್ಮದ ವಿಚಾರಗಳನ್ನು ಕೇಳುತ್ತಾನೆ ಧರ್ಮರಾಜ. ಯೌವನಾಶ್ವ ಪುರಜನರನ್ನೆಲ್ಲ ಕರೆದುಕೊಂಡು ಬರುವುದು ತಡವಾಗುತ್ತೆ, ಅಲ್ಲಿಯವರಿಗೆ ಧರ್ಮರಾಜನಿಗೆ ವಿಷಯ ತಿಳಿಸದೇ ಇರುವುದು ಸರಿಯಲ್ಲ ಎಂದು ಭಾವಿಸಿ ಭೀಮಸೇನ ಹಸ್ತಿನಾವತಿಗೆ ಬಂದು ತಾವು ಕುದುರೆ ಕಂಡದ್ದು, ಯುದ್ಧ ಗೆದ್ದದ್ದು, ಯೌವನಾಶ್ವ ತನ್ನ ಸಮಸ್ತ ಪರಿವಾರದೊಡನೆ ತನ್ನ ಸರ್ವಸ್ವವನ್ನೂ ಕೂಡ ಕೃಷ್ಣನಿಗೆ ಸಮರ್ಪಣೆ ಮಾಡುವುದಕ್ಕೋಸ್ಕರ ಬರುತ್ತಿರತಕ್ಕಂತಹ ಎಲ್ಲ ವಿಷಯವನ್ನೂ ಕೂಡ ಧರ್ಮರಾಜನಿಗೆ ತಿಳಿಸ್ತಾನೆ, ಆಮೇಲೆ ದ್ರೌಪದಿಗೆ ತಿಳಿಸ್ತಾನೆ, ಆಮೇಲೆ ಕೃಷ್ಣನ ಮನೆಗೆ ಹೋಗಿ ಕೃಷ್ಣನಿಗೂ ಕೂಡ ಈ ಎಲ್ಲ

0: ಶ್ರೀಕೃಷ್ಣ ಭೀಮನಿಂದ ದಿವ್ಯಾಶ್ವವನ್ನ ತಂದದ್ದು, ಅವರ ಗೆಲುವಿನ ವಿಚಾರ ಎಲ್ಲವನ್ನು ಕೇಳಿದಾಗ ತುಂಬ ಹರ್ಷಗೊಂಡು ಭೀಮನನ್ನ ಹೊಗಳುತ್ತಾನೆ. ಭೀಮ, ಪರವಾಗಿಲ್ಲಪ್ಪ, ನಿನ್ನ ಪ್ರತಿಜ್ಞೆಯನ್ನ ನೆರವೇರಿಸಿಕೊಂಡೆ ಅಂತ ಹೇಳಿಬಿಟ್ಟು ಆತನನ್ನ ಹೊಗಳಿ ಆತನಿಗೆ ಉಪಚಾರ ಮಾಡಿ ಮನ್ನಿಸಿ ಆತನನ್ನ ಮನೆಗೆ ಕಳಿಸ್ಕೊಡ್ತಾನೆ. ಇತ್ತ ಯುಧಿಷ್ಠಿರನ ಬಳಿ ದೂತರು ಬಂದು ನಿನ್ನ ಬಳಿ ಸೇವೆಗಾಗಿ ಯೌವನಾಶ್ವ ಅತ್ಯುತ್ಸಾಹದಿಂದ ಈ ನಗರದ ಹೊರಗೆ ಬರುತ್ತಿದ್ದಾನೆ ಎಂದು ಅವರು ಭಿನ್ನೈಸೋಣ. ಆಗ ಧರ್ಮರಾಜ
1: ಉಚಿತಮಂ

ಶ್ರೀಮಂತಯ ಗುರು ಪುರೋಹಿತ ಸುಭಟ ನಿಚಯ ಮಂ ಕರೆಸಿಕೊಂಡು ಅಸುರಾರಿ ಸಹಿತ ಅಖಿ

0: ಪುರದಳು ಗುಡಿತೋರಣದ ರಚನೆ ಮೆರೆಯಲಿ ಪುರದಳೆನುತೆ ಪೊರಮಟ್ಟನವನಿಪನ್ ಹೊಸಗೆವರೆ ಮಸಗಲು
1: ಆಗ ಚಕ್ರೇಶ್ವರ ಧರ್ಮರಾಜ ಅಪ್ಪಣೆ ಕೊಡಿಸಿದ ಸಮಸ್ತ ಪರಿವಾರವೂ ಹೊರಡಲಿ ತಮ್ಮಂದಿರು ಮಂತ್ರಿ ಸೇನಾಪತಿ ಗುರು ಧೌಮ್ಯರು ಚತುರಂಗ ಸೇನೆ ರಾಣಿವಾಸದವರು ಎಲ್ಲರೂ ಬರಬೇಕು ಎಲ್ಲರೂ ಹೊರಡಿ ಹಸ್ತಿನಾವತಿ ತಳಿರು ತೋರಣಗಳಿಂದ ಅಲಂಕಾರಗಳಿಂದ ಸಿಂಗಾರಗೊಳ್ಳಲಿ ಎಂದು ಹೇಳಿ ಕೃಷ್ಣನೊಂದಿಗೆ ಧರ್ಮರಾಜ ಹೊರಟ. ಮಂಗಳ ವಾದ್ಯಗಳು ಮೊಳಗಿದವು.

ಹಸ್ತಿನಾವತಿಯ ಸಮಸ್ತ ಜನರು ಧರ್ಮರಾಜನೇ ಹೊರಟರು. ಸ್ತ್ರೀಯರೆಲ್ಲ ದ್ರೌಪದಿಯ ಬಂಗಾರದ ಪಲ್ಲಕ್ಕಿಯ ಜೊತೆ ಬಂದರು. ಕೊಂಬು ಕಹಳೆ ಬೇರಿಯ ಮಂಗಳ ಧ್ವನಿಗಳು ಅಷ್ಟದಿಕ್ಪಾಲಕರ ಪುರಗಳಿಗೆ ಕೇಳುವಂತೆ ಮೊಳಗಿದವು. ಅಷ್ಟದಿಕ್ಪಾಲಕರ ಪುರಗಳು ಈ ಸಂಭ್ರಮವನ್ನ ಕೇಳಿಬಿಟ್ಟು ನಾಚುವಂತೆ ಮಾಡಿದವು. ಆ ರೀತಿ ಇಡೀ ಹಸ್ತಿನಾವತಿ ಸಿಂಗಾರಗೊಂಡಿದೆ. ಎಲ್ಲರೂ

0: ಸಂಭ್ರಮದಿಂದ ಆ ಯೌವನಾಶ್ವನನ್ನ ಆ ಯಜ್ಞಾಶ್ವವನ್ನ ನೋಡೋದಕ್ಕೆ ಹೊರಟಿದ್ದಾರೆ.
1: ಭದ್ರ ಗಜ ಕಂಧರದೊಳ್ ಅರಸ

0: ಧರ್ಮರಾಜ ಹೇಗೆ ಕಾಣಿಸುತ್ತಿದ್ದ? ಕವಿ ಹೇಳ್ತಾನೆ, ಧರ್ಮರಾಜನು ಪೂರ್ವ ಪರ್ವತದ ಮೇಲೆ ಉದಯ ಕಾಲದ ಸೂರ್ಯನು ಬೆಳಗುವಂತೆ ಒಂದು ಭದ್ರ ಗಜದ ಮೇಲೆ ಮಣಿಭೂಷಣಗಳಿಂದ ಅಲಂಕೃತನಾಗಿ ರಾರಾಜಿಸುತ್ತಿದ್ದನು. ಯೌವನಾಶ್ವನು ಭೀಮನೊಂದಿಗೆ ಅತ್ಯಂತ ಸಂತೋಷದಿಂದ ನಗುತ್ತಾ ಧರ್ಮರಾಜನ ಸಮೀಪಕ್ಕೆ ಬಂದ. ಆಗ ಧರ್ಮರಾಜ ಭೀಮನನ್ನ ಕುರಿತು,
1: ವಾಯುಸುತನೊಡನೆ ತಾನಿರ್ದ ಪೊರೆಗಾಗಿ ಬರ್ಪಾಯ

0: ಭೀಮನೊಡನೆ ಯೌವನಾಶ್ವ ಬರಲು ಧರ್ಮರಾಜ ಭದ್ರಗಜದಿಂದ ಇಳಿದ. ಯೌವನಾಶ್ವ ಬಂದು ಆತನ ಪಾದಗಳಿಗೆ ಕಾಣಿಕೆಯನ್ನು ಕೊಟ್ಟು ಕೈ ಮುಗಿದು ನಿಂತ. ಧರ್ಮರಾಜ ಅವನನ್ನಪ್ಪಿಕೊಂಡು, ಯೌವನಾಶ್ವ, ನೀನು ಭೀಮಾರ್ಜುನ ನಕುಲ ಸಹದೇವರಷ್ಟೇ ನನಗೆ ಪ್ರೀತಿ ಪಾತ್ರಪ್ಪ ಎಂದು ಆ ಯೌವನಾಶ್ವನನ್ನು ಮನ್ನಿಸಿ ಹಾಗೆಯೇ ಶ್ರೀಕೃಷ್ಣನನ್ನು ತೋರಿಸಿಬಿಟ್ಟು, ಯೌವನಾಶ್ವ ಇವನೇ ನಮ್ಮ ಸ್ವಾಮಿ, ಇವನೇ ನಮ್ಮ ದೈವ ಎಂದು ತೋರಿಸಿ ಇವನನ್ನು ಸತ್ಕರಿಸು ಎಂದು ಹೇಳಿದ. ಆಗ ಯೌವನಾಶ್ವ ಕೃಷ್ಣನನ್ನ ಅತ್ಯಂತ ಭಯಭಕ್ತಿಯಿಂದ ನೋಡಿದ. ಹೇಗಿದ್ದ ಲಕ್ಷ್ಮೀ ಮನೋಹಾರಿ ಶ್ರೀಕೃಷ್ಣ.
1: ಬಳಿ

ಕನ್ನೈದಿಲೆಯ ಮೈಬಣ್ಣವುಳ್ಳ ನವರತ್ನ ಖಚಿತವಾದ ಬಂಗಾರದ ಕಿರೀಟ ಕುಂಡಲ ಕೇಯೂರ ಹಾರಗಳಿಂದ ಭೂಷಿತನಾದ ಉಡಿದಾರ ಕಾಲ್ಬಳೆಗಳಿಂದ ಕೂಡಿದ ಶ್ರೀವತ್ಸಾಂಕಿತ ಕೌಸ್ತುಭಧರನಾದ ಪೀತಾಂಬರ ವಾಸಿಯಾದ ತಾವರೆ ಗಣ್ಣಿನ ತಾವರೆ ಮುಖವನ್ನು ಹೋಲುವ ಲಕ್ಷ್ಮೀ ಮನೋಹರನಾದ ಶ್ರೀಕೃಷ್ಣನನ್ನ ಕಂಡ ಯೌವನಾಶ್ವ ಶ್ರೀಕೃಷ್ಣನ ದಿವ್ಯ ಮನೋಹರ ರೂಪವನ್ನ ಕಂಡು ಯೌವನಾಶ್ವ

ಎನುತ ಆನೃಪಾಲಕಂ ಬೆಚ್ಚನು ಅಸುರಾಂತಕನ ಪದಕ್ಕೆ ಪೊಸಬಿಸುನಿ ಬೆಳಗೆ ಸೆವ.

0: ಶ್ರೀ ಕೃಷ್ಣ ಸ್ವಾಮಿಯ ಈ ದಿವ್ಯ ಸುಂದರ ಮೂರ್ತಿ ಯೌವನಾಶ್ವನ ಕಣ್ಮನಗಳನ್ನ ತುಂಬಿತು. ಆನಂದ ಪುಳಕಿತನಾದ ಯೌವನಾಶ್ವ ಬ್ರಹ್ಮ ಶಿವ ಇಂದ್ರಾದಿ ದೇವತೆಗಳಿಗೆ ಹಾಗೂ ವಸಿಷ್ಠಾದಿ ಮಹಾಮುನಿಗಳಿಗೆ ಗೋಚರನಾಗದ ಈ ಸಚ್ಚಿದಾನಂದ ಸ್ವರೂಪಿಯಾದ ಮಹಾಮಹಿಮನಾದ ಶ್ರೀಕೃಷ್ಣನನ್ನ ನಾನು ನೋಡಿದ್ದು ಆಶ್ಚರ್ಯವಷ್ಟೇ ಅಲ್ಲ, ಲೋಕಕ್ಕೆ ಪರಮ ಆಶ್ಚರ್ಯ ಇದು ಎನ್ನುತ್ತ ಶ್ರೀಕೃಷ್ಣನ ಪಾದ ಕಮಲಗಳಿಗೆ ತನ್ನ ಮಣಿಖಚಿತವಾದ ಕಿರೀಟವನ್ನ ಚಾಚಿದ. ಹಾಗೆಯೇ ಯೌವನಾಶ್ವ ಕೃಷ್ಣನನ್ನ ಸ್ತುತಿಸ್ತಾನೆ, ಪ್ರಾರ್ಥನೆ ಮಾಡುತ್ತಾನೆ. ಇಲ್ಲಿ ಮಹಾಕವಿ ಲಕ್ಷ್ಮೀಶ ತನ್ನ ಅದ್ಭುತ ಪ್ರತಿಭೆಯನ್ನ ಮೆರೆಯುತ್ತಿದ್ದಾನೆ.
1: ಕಮ್

0: ಸನಾತನಂ ಹರಿ ನೆಗಪಿದಂ ಕೃಪೆಯಳು.
1: ಇಲ್ಲಿ ಕವಿ ಲಕ್ಷ್ಮೀಶ ಗುಣಿತಾಕ್ಷರವೆಂಬ ಶಬ್ದಾಲಂಕಾರವನ್ನು ಮೆರೆದಿದ್ದಾನೆ. ಗುಣಿತಾಕ್ಷ ಕಾಗುಣಿತ, ಇಲ್ಲಿ ಕವರ್ಗದ ಕ ಕಾ ಕಿ ಕೀ ಕು ಕೂ ಕೇ ಕೈ ಕೋ ಕೌ ಕಂ ಕಹ ಇಷ್ಟನ್ನು ಮೊದಲಕ್ಷರದಿಂದ ಪ್ರಾರಂಭಿಸಿ ಕೃಷ್ಣ ಸ್ತೋತ್ರವನ್ನು ರಚಿಸಿದ್ದಾನೆ ಮಹಾಕವಿ ಲಕ್ಷ್ಮೀಶ. ಕೇಳಿ, ಎಲೈ ಕಮಲಾಕ್ಷ ಕಾಳಿಯ ಮರ್ದನ ಕಾ ಕಿಸಲಯೋಪಮ ಚರಣ. ಕಿಸಲಯ ಅಂದರೆ ಚಿಗಿರಿನಂತೆ ಅರುಣವರ್ಣದ ಪಾದಗಳುಳ್ಳವನು ಅಂತ ಅಷ್ಟು. ಕಿಸಲಯೋಪಮ ಚರಣ,

ಚಿಗಿರಿನಂತೆ ಅರುಣವರ್ಣದ ಪಾದಗಳುಳ್ಳವನೇ ಅಂಥೇಳಿ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾನೆ. ಹಾಗೆಯೇ ಕೀಶಪತಿ ಸೇವ್ಯ, ಕೀಶ ಅಂತಂದರೆ ಕಪಿ, ಅಂದರೆ ಕಪೀಶರಾಗಿರ್ತಕ್ಕಂತಹ ಸುಗ್ರೀವ ಹನುಮಂತನಿಂದ ನೀನು ಸೇವ್ಯನಾಗಿದ್ದೀಯ. ಕುಜಹರ, ಕುಜ ಅಂತಂದರೆ ಮರ ಅಂತ ಅರ್ಥ. ಕೃಷ್ಣ ಪಾರಿಜಾತ ವೃಕ್ಷವನ್ನು ಇಂದ್ರನಿಂದ ಅಪಹರಿಸ್ಕೊಂಡು ಬರ್ತಾನೆ. ಅದಕ್ಕೆ ಕುಜಹರ ಅಂದರೆ ಪಾರಿಜಾತ ವೃಕ್ಷವನ್ನು ಅಪಹರಿಸಿದವನೇ. ಹಾಗೆಯೇ ಕೂ ಆಯಿತು. ಈಗ ಕೂ, ಕೂರ್ಮದಂತೆ ಕಪೋಲವುಳ್ಳವನು, ಕೂರ್ಮ ಅಂತಂದರೆ ಆಮೆಯಂತೆ ಕಪೋಲವನ್ನು ಹೊಂದಿರತಕ್ಕಂತಹವನು, ಒಳ್ಳೆ ಉಬ್ಬಿರ್ತಕ್ಕಂತಹ ಕಪೋಲ ನಿನ್ನದು. ಮತ್ತು ಕೇಯೂರಧರ, ಭುಜಕೀರ್ತಿ, ಆ ತೋಳ ಬಂದಿ, ತೋಳ್ ಬಳೆಯನ್ನು ಹಾಕ್ಕೊಂಡಿದ್ಯಾ ನೀನು, ಕೇಯೂರಧರನಾಗಿದ್ದ, ಕೇ ಆಯಿತು. ಆಮೇಲೆ ಕೈ, ಕೈರವ ಶ್ಯಾಮ, ಕೈರವ ಅಂತಂದರೆ ಕನ್ನೈದಿಲೇ ಹೂವು, ಅಂದರೆ ಕೃಷ್ಣ ಕಪ್ಪುತಾನೆ, ಹಾಗಾಗಿ ನೀನು ಆ ನೀಲೋತ್ಪಲದಂತೆ ಕನ್ನೈದಿಲೆಯಂತೆ ಕಪ್ಪಾಗಿರ್ತಕ್ಕಂಥವನೇ ಕೃಷ್ಣನೇ. ಕೋಕನದ ಗೃಹೆಯ ರಮಣ, ಕೋಕ ಅಂತಂತಂದರೆ ತಾವರೆ, ಕೆಂಪು ತಾವರೆ. ಲಕ್ಷ್ಮೀ ಆ ಕೆಂಪು ತಾವರೆಯ ಮೇಲೆ ಕುಳಿತುಕೊಳ್ಳಿರ್ತಕ್ಕಂಥ ತಾನೆ ಕೋಕನದ ಗೃಹೆಯ ರಮಣ. ಕೋಕನದ ಗೃಹ ಯಾರದ್ದು? ಲಕ್ಷ್ಮೀದು. ಕೆಂಪು ತಾವರೆಯ ಮೇಲೆ ಕುಳಿತುಕೊಂಡಿರೋದ್ರಿಂದ ಲಕ್ಷ್ಮಿಯ ಮನೆ ಯಾವುದು? ತಾವರೆ. ಕೆಂಪು ತಾವರೆಯೇ ಆ ಲಕ್ಷ್ಮೀ ತಾಯಿಯ ಮನೆ, ಅವನ ರಮಣ ನೀನು. ಅದಕ್ಕೆ ಕೋಕನದ ಗೃಹಯ ರಮಣ, ಕೆಂಪು ತಾವರೆಯನ್ನ ಮನೆಯಾಗಿ ಉಳ್ಳ ಲಕ್ಷ್ಮೀ ರಮಣನೇ ಅಂತ ಸಂಬೋಧಿಸ್ತಾ ಅವಳ ರಮಣನೇ. ಹಾಗೂ ಆಮೇಲೆ ಕೌ, ಕೌಸ್ತುಭಧರ, ಕೌಸ್ತುಭಧರನಾಗಿದ್ದೀಯಾ ನೀನು. ಕೌ ಆಮೇಲೆ ಕಂಬರ್ಬೇಕಲ್ಲ, ಕಂಬು ಅಂತಂದ್ರೆ ಶಂಖ, ಆ ಭಗವಂತ ಶಂಖಚಕ್ರ ಗದಾಪಾಣಿಯಾಗಿರ್ತಕ್ಕಂಥವನು. ಅದಕ್ಕೆ ಕಂಬು, ಆ ಶಂಖ ಬದಲು ಕಂಬು ಅಂತ ಮೊದಲಿಗೆ ಉಪಯೋಗಿಸ್ತಾನೆ. ಕಂಬು ಚಕ್ರ ಗದಾ ಕಮಲಧರನಾಗಿದ್ದೀಯಾ ಅಂತಂದ್ರೆ ನೀನು ಶಂಖಚಕ್ರ ಗದಾಧರನಾಗಿದ್ದೀಯಾ, ಕಮ್ಮ ಆಯ್ತು. ಆಮೇಲೆ ಕಹ, ಕಹಕ್ಕೆ ಕಸ್ತೂರಿ ತಿಲಕವನ್ನುಳ್ಳ, ಕಸ್ತೂರಿನಲ್ಲಿ ಕಹ ಚೂರು ಬರುತ್ತಲ್ಲ ಅಸಾ ಉಪಯೋಗಿಸ್ಬೇಕಾದ್ರೆ ಅಹ ಅನ್ನತಕ್ಕಂಥದ್ದು ಸೇರ್ಕೊಂಡು ಬರುತ್ತೆ. ಆದ್ರಿಂದ ಕಸ್ತೂರಿ ತಿಲಕವನ್ನುಳ್ಳ ಶ್ರೀಕೃಷ್ಣನನ್ನ ಯೌವನಾಶ್ವ ಸ್ತುತಿಸಿದ. ಶ್ರೀಕೃಷ್ಣ ಅವನನ್ನ ಪ್ರೀತಿಯಿಂದ ಮೇಲಕ್ಕೆತ್ತಿದ. ಆಗ ಭೀಮನನ್ನ ಕುರಿತು ಕೇಳುತ್ತಾನೆ ಯೌವನಾಶ್ವ.

ಕೃಷ್ಣನಿಗೆ ಕೈ ಮುಗಿದು ಯೌವನಾಶ್ವ ಭೀಮನನ್ನ ನೋಡಿ, ಸ್ವರೂಪ ಕೃಷ್ಣನನ್ನ ಯುದ್ಧದಲ್ಲಿ ತೇರಿನ ಕುದುರೆಗಳನ್ನ ಹೊಡೆಯುವ ಕೆಲಸಕ್ಕೆ ಅಂದ್ರೆ ಸಾರಥಿ ಮಾಡ್ಕೊಳ್ತಾನಲ್ಲ ಅರ್ಜುನ, ಅದಕ್ಕೆ ಆ ತೇರಿನ ಕುದುರೆಗಳನ್ನ ಹೊಡೆಯುವ ಕೆಲಸಕ್ಕೆ ಹಚ್ಚಿದ ಅರ್ಜುನ ಇವರಲ್ಲಿ ಯಾರು ಎಂದು ಕೇಳಿದಾಗ ಅರ್ಜುನ ತಾನೇ ಮುಂದೆ ಬಂದುಬಿಟ್ಟು ಯೌವನಾಶ್ವನನ್ನ ಕಾಣ್ತಾನೆ. ಈ ಮುಂದಿನ ಪದ್ಯದಲ್ಲಿ ಲಕ್ಷ್ಮೀಶ ಗಕಾರ ಪ್ರಾಸವನ್ನ ಎಷ್ಟು ಸೊಗಸಾಗಿ ಮೂಡಿಸಿದ್ದಾನೆ ಅದನ್ನ ಕೇಳಿ.

0: ನಕುಲಾದ್ಯರಂ ಮನ್ನಿಸಿದನು.
1: ಅರ್ಜುನನಿಗೆ ನಮಸ್ಕರಿಸಿ ಯೌವನಾಶ್ವ ಹೇಳ್ತಾನೆ, ಅರ್ಜುನ ತ್ರಿಗುಣಗಳಿಗೆ ಸಿಲುಕದ ವೇದಾಂತ ಶಿರೋಮಣಿಯಾದ ಶ್ರೀಕೃಷ್ಣನನ್ನ ಭಕ್ತಿ ಅನ್ನತಕ್ಕಂತಹ ಗುಣದಿಂದ ನೀನು ಕಟ್ಟಿ ಹಾಕಿದೆ. ಜ್ಞಾನಿಗಳಿಗೆ ಯೋಗಿಗಳಿಗೆ ದೊರಕದ ಕೃಷ್ಣನನ್ನ ಭಕ್ತಿಯಿಂದ ಮೆಚ್ಚಿಸಿದೆ ಎಂದು ಅರ್ಜುನನನ್ನ ಹೊಗಳಿಬಿಟ್ಟು ಹಾಗೆಯೇ ನಕುಲ ಸಹದೇವರನ್ನು ಯೌವನಾಶ್ವ ಗೌರವಿಸುತ್ತಾನೆ. ಆಗ ಆ ಯೌವನಾಶ್ವನ ಮಗ ಸುವೇಗ ವೇದವ್ಯಾಸರು ಹೇಳಿದ ಎಲ್ಲ ಲಕ್ಷಣ ಹೊಂದಿರತಕ್ಕಂತಹ ಆ ದಿವ್ಯಾಶ್ವವನ್ನ ತಂದು ನಿಲ್ಲಿಸಿದ. ಆ ಕುದುರೆ, ಆ ಯಜ್ಞಾಶ್ವ ಅದು ಹೇಗಿತ್ತು ಕೇಳಿ.
0: ಬಳಿಕ ಹೊಳೆ ಹೊಳೆವ ಮಿಂಚಿನ ಗೊಂಚಲೆತ್ತಲು ಬಳಸಿ ಕಂಗೊಳಿಸುತ್ತಿರಲ್ ಅಡಿಗಡಿಗೆ ಗುಡುಗುಡಿಸಿ ಮೊಳಗುವ ಸೀತಾ

0: ಮಿಂಚಿನ ಗೊಂಚಲು ಸುತ್ತಲೂ ಹೊಳೆಯುತ್ತಿರಲು, ಅಂದ್ರೆ ಒಟ್ಟಿಗೆ ಕೋಲ್ ಮಿಂಚು ಅನೇಕ ಮಿಂಚುಗಳು ಮಿಂಚುತ್ತಾ ಇರಬೇಕಾದ್ರೆ ಗುಡುಗುವ ಕರಿಮೋಡವನ್ನ ಕುಲಗಿರಿಯ ಬಳಿಗೆ ಒಯ್ಯುವ ವಾಯುವಿನಂತೆ ಬಂಗಾರದ ಆಭರಣ ಕಾಂತಿ ಥಳಥಳಿಸುತ್ತಿರಲು, ಒಳ್ಳೆಯ ನಡೆಗೆ ಬಂಗಾರದ ಗೆಜ್ಜೆಗಳು ಸದ್ದು ಮಾಡುತ್ತಿದ್ದ ಆ ಶುಭ್ರವಾದ ಅಶ್ವವನ್ನ ಧರ್ಮರಾಜನ ಮುಂದೆ ತಂದು ನಿಲ್ಲಿಸಿದ ಸುವೇಗ. ನಾವು ಯಾವಾಗಲೂ ಕೂಡ ವೇಗವಾಗಿ ಯಾರು ಹೋಗ್ತಾರೆ, ಓ ವಾಯುವೇಗದಿಂದ ಹೋಗ್ತಾನೆ ಪಾ ಅಂತ ಹೇಳ್ತೀವಿ. ಸುವೇಗ ಅಂದ್ರೆ ಸುವೇಗನು ಕೂಡ ವಾಯುವೇಗದಿಂದ ಬೇಗ ಚುರುಕಾಗಿ ಹೋಗುವನು ಅನ್ನೋ ಅರ್ಥ. ಇಲ್ಲಿ ಆ ಸುವೇಗನನ್ನ ವಾಯುವಿಗೆ ಹೋಲಿಸಿಬಿಟ್ಟು ಈ ರೀತಿ ಆ ಸುವೇಗ ಯಾವ ರೀತಿ ವಾಯುದೇವ ಮೋಡಗಳನ್ನ ಒಯ್ತಾನೋ ಅದೇ ರೀತಿಯಾಗಿ ಆ ಕುದುರೆಯನ್ನ ಧರ್ಮರಾಜನ ಮುಂದೆ ತಂದು ನಿಲ್ಲಿಸಿದ. ಆಗ
1: ತುರ

0: ನಾನು ಸಹಿಸಲಾರೆ, ಆ ದೋಷವನ್ನ ನೀನು ಪರಿಹರಿಸು ಎಂದು ಧರ್ಮರಾಜನನ್ನ ಬೇಡಿಕೊಳ್ಳೋದಕ್ಕೋಸ್ಕರ ಆಗಿ ಅವನ ಬಳಿಗೆ ಬಂದಿದೆಯೇನೋ ಎಂಬಂತೆ ಒಂದು ಕಿವಿ ಕಪ್ಪಾದ ಧವಳ ಶುಭ್ರ ವರ್ಣದ ಆ ಕುದುರೆ ಬರಲು ಅದನ್ನ ಇಡೀ ಸಮಸ್ತ ಜನರು, ಹಸ್ತಿನಾವತಿಯ ಎಲ್ಲ ಪುರಜನರು ಕೂಡ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ರು.
1: ಇದುವರೆಗೆ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ ಐದನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಎಸ್ ಗೋಪಾಲ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಗೆಲುವು. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಮುನ್ನಡೆ. ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಅಧಿಕಾರದ ಹೊಸ್ತಿಲಲ್ಲಿ ಬಿಜೆಪಿ. ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ಟಿವಿಕೆ. ಕೇರಳಂನಲ್ಲಿ ಕಾಂಗ್ರೆಸ್ ಮುನ್ನಡೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎಂ ಜೀವರಾಜ್ಗೆ ಗೆಲುವು. ಚುನಾವಣಾ ಆಯೋಗದಿಂದ ಪ್ರಮಾಣ ಪತ್ರ ವಿತರಣೆ. ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಆರಂಭಿಸಲು ಚಿಂತನೆ. ವಾರ್ತೆಗಳ ವಿವರ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳಿಂದ ಗೆಲುವು ದಾಖಲಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ಮತ ಎಣಿಕೆ ಆರಂಭದಿಂದ ಅಂತಿಮ ಸುತ್ತಿನವರೆಗೂ ಮುನ್ನಡೆ ಕಾಯ್ದುಕೊಂಡಿದ್ದ ಕಾಂಗ್ರೆಸ್ ಗೆಲುವು ದಾಖಲಿಸಿದೆ. ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಉಮೇಶ್ ಮೇಟಿ, ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಹಾಗೂ ಪಕ್ಷದ ಪ್ರಣಾಳಿಕೆ ಗೆಲುವಿಗೆ ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕ್ಷೇತ್ರದ ಜನತೆಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ.
1: ನಮ್ಮ ಸರ್ಕಾರದ ಪ್ರಣಾಳಿಕೆ ಇತ್ತು, ಆ ಕೆಲಸ ಪ್ರಣಾಳಿಕೆಗಳು ಎಲ್ಲ ಮುಗಿದಿದ್ದಕ್ಕೆ ಇವತ್ತು ಹೆಚ್ಚಿಗೆ ಜನ ನಮ್ಮ ಮತ ಕೊಟ್ಟಿದ್ದೆ. ನಮ್ಮ ಪಂಚ ಗ್ಯಾರಂಟಿ ಯೋಜನೆ ಪ್ರಣಾಳಿಕೆ ಅದೇ ನಮ್ಗೆ ಹೆಚ್ಚಿನ ಗೆಲುವು. ಆ ತಂದೆಯವರು ಮಾಡಿದಂತ ಕೆಲಸಗಳು ಇನ್ನೂ ಪೂರ್ಣ ಬಾಕಿ ಇದೆ. ನಮ್ಮ ತಂದೆಯವರು ಕಂಡ ಕನಸುಗಳು ಅದನ್ನ ಪೂರ್ಣಗೊಳಿಸಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ರು. ಚುನಾವಣೆದಾಗ ಆ ಪ್ರಣಾಳಿಕೆ ಎಲ್ಲ ಆಗಿದ್ದಕ್ಕೆ ಜನ ಮತದಾನ ನಮಸ್ಕರಿಸುತ್ತಾ ಅವರೇ ಅಭ್ಯರ್ಥಿ ಅಂತ ತಿಳ್ಕೊಂಡು ನನ್ನನ್ನು ಆಯ್ಕೆ ಮಾಡಿದ್ದಾರೆ.
0: ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಅಂತಿಮ ಹಂತ ಸಾಗುತ್ತಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಮಲ್ಲಿಕಾರ್ಜುನ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಒಟ್ಟು 21 ಸುತ್ತುಗಳ ಪೈಕಿ 15 ಸುತ್ತುಗಳು ಪೂರ್ಣಗೊಂಡಿದ್ದು 6 ಸುತ್ತಿನ ಮತ ಎಣಿಕೆ ಬಾಕಿ ಇದೆ. ಸಮರ್ಥ್ ಶಾಮನೂರು 49,237 ಮತಗಳೊಂದಿಗೆ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಬಿಜೆಪಿಯ ಶ್ರೀನಿವಾಸ್ ಟಿ ದಾಸಕರಿಯಪ್ಪ 43,214 ಮತ ಪಡೆದು 6,000 ಮತಗಳ ಹಿನ್ನಡೆ ಅನುಭವಿಸಿದ್ದಾರೆ. ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೋಟ್ಲಿಪೇಟೆ 15,859 ಮತಗಳೊಂದಿಗೆ ಮೂರನೆಯ ಸ್ಥಾನ ಪಡೆದುಕೊಂಡಿದ್ದಾರೆ. ಆರಂಭಿಕ 7 ಸುತ್ತುಗಳವರೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತುರುಸಿನ ಸ್ಪರ್ಧೆ ಇತ್ತಾದರೂ 8 ಸುತ್ತಿನಿಂದ ಸಮರ್ಥ ಅವರು ಸತತವಾಗಿ ಮುನ್ನಡೆ ಕಾಯ್ದುಕೊಳ್ಳುತ್ತಾ ಬಂದಿದ್ದಾರೆ. ಮುಸ್ಲಿಂ ಮತಗಳ ಧ್ರುವೀಕರಣದ ನಿರೀಕ್ಷೆಯಲ್ಲಿದ್ದ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೋಟ್ಲಿಪೇಟೆ ಅವರು 15,000 ಮತಗಳ ಗಡಿ ದಾಟಿದ್ದರೂ ಪ್ರಮುಖ ಎರಡೂ ಪಕ್ಷಗಳಿಗೆ ಪೈಪೋಟಿ ನೀಡುವಲ್ಲಿ ವಿಫಲರಾಗಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿರುವಂತಹ 4 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಭರದಿಂದ ಸಾಗಿದೆ. ಪಶ್ಚಿಮ ಬಂಗಾಳದ 294 ಕ್ಷೇತ್ರಗಳ ಪೈಕಿ ಬಿಜೆಪಿ 194 ಕ್ಷೇತ್ರಗಳಲ್ಲಿ, ತೃಣಮೂಲ ಕಾಂಗ್ರೆಸ್ 93, ಸಿಪಿಎಂ 1 ಹಾಗೂ ಇತರೆ ಪಕ್ಷಗಳು 4 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿವೆ.

0: ಮುನ್ನಡೆ ಗಳಿಸಿದೆ. ತಮಿಳುನಾಡಿನಲ್ಲಿ 234 ಕ್ಷೇತ್ರಗಳ ಪೈಕಿ ನಟ ವಿಜಯ್ ನೇತೃತ್ವದ ಹೊಸ ಪಕ್ಷ ತಮಿಳಿಗ ವೆಟ್ರಿ ಕಾಳಗಂ ಟಿವಿಕೆ 110 ಕ್ಷೇತ್ರಗಳಲ್ಲಿ ಮುನ್ನಡೆಯೊಂದಿಗೆ ಅಧಿಕಾರದ ಗದ್ದುಗೆಯೇರಲು ದಾಪುಗಾಲು ಇಡುತ್ತಿದೆ. ಆಡಳಿತಾರೂಢ ಡಿಎಂಕೆ 49 ಕ್ಷೇತ್ರಗಳಲ್ಲಿ, ಎಐಎಡಿಎಂಕೆ 57 ಕ್ಷೇತ್ರಗಳಲ್ಲಿ ಹಾಗೂ ಪಿಎಂಕೆ 5 ಕ್ಷೇತ್ರಗಳಲ್ಲಿ, ಭಾರತೀಯ ರಾಷ್ಟೀಯ ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ, ಬಿಜೆಪಿ 1 ಕ್ಷೇತ್ರದಲ್ಲಿ, ಇತರೆ 9 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿವೆ. ಕೇರಳಂನಲ್ಲಿ ಒಟ್ಟು 140 ಸ್ಥಾನಗಳ ಪೈಕಿ ಕಾಂಗ್ರೆಸ್ 10 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದು 50 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಎಲ್ಡಿಎಫ್ 5 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದು 23 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಪುದುಚೇರಿಯಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ 17 ಕ್ಷೇತ್ರಗಳಲ್ಲಿ ಎನ್ಡಿಎ ಮೈತ್ರಿಕೂಟದ ಎಐಎನ್ಸಿಆರ್ 7 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದರೆ ಬಿಜೆಪಿ 2 ಸ್ಥಾನದಲ್ಲಿ ಜಯ ದಾಖಲಿಸಿದೆ. ಎಐಎಡಿಎಂಕೆ ಕಾಂಗ್ರೆಸ್ ಡಿಎಂಕೆ ತಲಾ 1 ಕ್ಷೇತ್ರಗಳಲ್ಲಿ ಗೆದ್ದಿದ್ದು ಪಕ್ಷೇತರ ಅಭ್ಯರ್ಥಿಗಳು 2 ಕ್ಷೇತ್ರಗಳಲ್ಲಿ ಗೆಲುವು ದಾಖಲಿಸಿದ್ದಾರೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ ಹಾಗೂ ಪುದುಚೇರಿ, ಕೇರಳಂ ರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತಂತೆ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿ ಈ ಚುನಾವಣಾ ಫಲಿತಾಂಶ ಎನ್ಡಿಎ ಸಾಧನೆ ಎಂದು ಶ್ಲಾಘಿಸಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ ಮತ್ತು ವಿಕಸಿತ ಭಾರತ ಎಂಬ ಅವರ ದೃಷ್ಟಿಕೋನದ ಪ್ರತಿಫಲ ಎಂದು ಬಣ್ಣಿಸಿದ್ದಾರೆ. ತಮಿಳುನಾಡಿನಲ್ಲಿ ಡಿವಿಕೆ ಪಕ್ಷದ ಮುನ್ನಡೆ ಕುರಿತಂತೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಜಯ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಕೇರಳದಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಸ್ಥಾನ ಗಳಿಸಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ತಮಿಳುನಾಡು ಫಲಿತಾಂಶ ಅಚ್ಚರಿ ತಂದಿದ್ದು ಅಲ್ಲಿ ಹೊಸ ಯುಗ ಆರಂಭವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು ತಮಿಳುನಾಡು ಫಲಿತಾಂಶ ಗ್ರಹಿಸಲು ಸಾಧ್ಯವೇ ಇಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇರಳಂನಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಬೆಂಬಲ ದೊರೆತಿದೆ ಎಂದು ಹೇಳಿದ್ದಾರೆ. ಅಸ್ಸಾಂನಲ್ಲಿ ಇನ್ನೂ ಹೆಚ್ಚು ಸ್ಥಾನ ಗಳಿಸುವ ನಿರೀಕ್ಷೆ ಇತ್ತು. ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿಯನ್ನು ಅಳಿಸಿ ಹಾಕಿರುವ ಹಿನ್ನೆಲೆಯಲ್ಲಿ ಟಿಎಂಸಿಗೆ ಹಿನ್ನಡೆಯಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತದ ದುರುಪಯೋಗ ಹಾಗೂ ಹಣದ ಹೊಳೆಯಿಂದ ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಮತ್ತು ಸಂಸದ ಜಗದೀಶ್ ಶೆಟ್ಟರ್ ಆರೋಪ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದಾವಣಗೆರೆಯಲ್ಲಿ ಇನ್ನು ಫಲಿತಾಂಶ ಬರಬೇಕಾಗಿದೆ, ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು, ಹೀಗಾಗಿ ಕಾದು ನೋಡಬೇಕಿದೆ ಎಂದು ತಿಳಿಸಿದ್ದಾರೆ.
3: ಸಚಿವ ಸಂಪುಟದ ಎಲ್ಲ ಪ್ರತಿಯೊಬ್ಬರು ಒಂದೊಂದು ಗ್ರಾಮ ಪಂಚಾಯತ್ವರೆಗೂ ಅವರು ತಮ್ಮ ಹಣ ಖರ್ಚು ಮಾಡುವಂಥದ್ದು ಮತ್ತು ಅಧಿಕಾರ ದುರುಪಯೋಗ ಮಾಡುವಂಥದ್ದು ಅಲ್ಲಿ ಕೆಲಸ ಆಗಿದ್ದರಿಂದ ಅಲ್ಲಿ ನಮಗೆ ಹಿನ್ನಡೆ ಆಗಿದೆ. ಮತ್ತು ದಾವಣಗೆರೆಯಲ್ಲಿ ಇನ್ನೂ ಕೊನೆಯ ಹಂತದ ಚುನಾವಣೆ ಫಲಿತಾಂಶದವರೆಗೂ ನಾವು ವೇಟ್ ಮಾಡಬೇಕಾಗ್ತದೆ. ಯಾಕಂದರೆ ಮೊದಲ 4-5 ರೌಂಡ್ಸ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಇತ್ತು, ಈಗ ಕಾಂಗ್ರೆಸ್ ಮುನ್ನಡೆ ಅನ್ನುವಂಥದ್ದು ಬರ್ತಾ ಇದೆ ಕೆಲವು ರೌಂಡ್ಸ್ಗಳಲ್ಲಿ. ಹೀಗಾಗಿ ಕೊನೆಯವರೆಗೆ ಏನಾಗ್ತದೆ ಹೇಳಕ್ ಬರಲ್ಲ ದಾವಣಗೆರೆ. ಆ ಹಿನ್ನೆಲೆ ಇಟ್ಕೊಂಡು ಇವತ್ತು ಈ ಒಂದು ಉಪಚುನಾವಣೆ ಏನಿದೆ ಇದೇ ಎಲ್ಲದಕ್ಕೂ ದಿಕ್ಸೂಚಿ ಅನ್ನುವಂಥದ್ದಲ್ಲ. ಆದರೆ
0: ಚಿಕ್ಕಮಗಳೂರಿನ ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ 2023 ಮೇ 2 ನಡೆದಂತಹ ಚುನಾವಣೆಯ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಹೆಚ್ಚು ಮತಗಳನ್ನು ಪಡೆದುಕೊಂಡಿದ್ದಾರೆ. ಚಿಕ್ಕಮಗಳೂರು ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಇಂದು ಅಧಿಕೃತ ಆಯ್ಕೆ ಪ್ರಮಾಣ ಪತ್ರ ವಿತರಣೆ ಮಾಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಂತಹ ಜೀವರಾಜ್, 3 ವರ್ಷಗಳ ಹೋರಾಟದ ಫಲವಾಗಿ ನ್ಯಾಯಾಲಯದಲ್ಲಿ ಜಯ ಸಿಕ್ಕಿದೆ, 4ನೇ ಬಾರಿಗೆ ಶೃಂಗೇರಿ ಕ್ಷೇತ್ರದ ಶಾಸಕನಾಗಿ ಆಯ್ಕೆಯಾಗಿರುವುದು ಸಂತಸ ಸಂದಿದೆ ಎಂದು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ಕೆಸಿ ರೆಡ್ಡಿ ಒಬ್ಬ ಸಮರ್ಥ ಪ್ರಾಮಾಣಿಕ ಆಡಳಿತಗಾರರಾಗಿದ್ದು ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ನಡೆದುಕೊಂಡವರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸ್ಮರಿಸಿದ್ದಾರೆ. ದಿವಂಗತ ಕೆಸಿ ರೆಡ್ಡಿ ಅವರ ಜನ್ಮದಿನದ ಅಂಗವಾಗಿ ವಿಧಾನಸೌಧದ ಪಶ್ಚಿಮ ದಿಕ್ಕಿನಲ್ಲಿರುವಂತಹ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ಕೆಸಿ ರೆಡ್ಡಿಯವರ ಆಡಳಿತದ ಹೆಜ್ಜೆಗಳು ನಮಗೆ ದಾರಿದೀಪ ಎಂದು ತಿಳಿಸಿದ್ದಾರೆ. ಐಟಿಐ, ಎಚ್ಎಂಟಿ, ಇಸ್ರೋ ಮುಂತಾದ ಸಂಸ್ಥೆಗಳು ರಾಜ್ಯದಲ್ಲಿ ಸ್ಥಾಪನೆಯಾಗಿದ್ದರೆ ಅದಕ್ಕೆ ಮೂಲ ಕಾರಣ ಅವರು ಎಂದು ಸ್ಮರಿಸಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಸದ್ಯದಲ್ಲೇ ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ ಪ್ರಾರಂಭ ಮಾಡಲಾಗುವುದು ಎಂದು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ತಿಳಿಸಿದ್ದಾರೆ. ಸೆಂಟ್ರಲ್ ಕಾಲೇಜಿನ ಆವರಣದಲ್ಲಿರುವಂತಹ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಗಣಕ ವಿಜ್ಞಾನ ವಿಭಾಗದ ವತಿಯಿಂದ ಏರ್ಪಡಿಸಲಾಗಿದ್ದ ಇನ್ನೋವೆಕ್ಸ್ 2.0 ತಂತ್ರಜ್ಞಾನ

0: ಕೌಶಲ್ಯ ಮೇಳದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸೈಬರ್ ಭದ್ರತೆ ಮತ್ತು ಬಯೋ ಇನ್ಫಾರ್ಮೆಟಿಕ್ಸ್ ವಿಷಯಗಳಲ್ಲಿ ಡಿಪ್ಲೊಮೋ ಕೋರ್ಸ್ ಆರಂಭ ಮಾಡಲಾಗುವುದು ಎಂದು ಪ್ರಕಟಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವರದರಾಜನ್ ಕೃಷ್ಣ, ಡಾಕ್ಟರ್ ಜ್ಞಾನಬೇಲ್ ಮುತ್ತರಸು, ಪವನ್ ಕುಮಾರ್ ಮತ್ತು ಡಾಕ್ಟರ್ ಬಿಆರ್ ಸುಪ್ರೀತ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಅನ್ವೇಷಣಾತ್ಮಕ ಮತ್ತು ಸೃಜನಶೀಲ ಮನೋಭಾವವನ್ನು ಬೆಳೆಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ತಾತ್ಕಾಲಿಕವಾಗಿ ಬಂದಾಗಿದ್ದಂತಹ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಬೆಳಗ್ಗೆ 11 ಗಂಟೆಯಿಂದ ಪುನರ್ ಆರಂಭಗೊಂಡಿದೆ. ಮೆಟ್ರೋ ನಿಲ್ದಾಣವನ್ನು ಸಾರ್ವಜನಿಕರ ಓಡಾಟಕ್ಕೆ ತೆರೆಯಲಾಗಿದೆ. ಈ ಕುರಿತಂತೆ ನಮ್ಮ ಮೆಟ್ರೋ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದೆ. ವಿದ್ಯುತ್ ವ್ಯತ್ಯಯದಿಂದಾಗಿ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಕೆಲ ಗಂಟೆಗಳ ಕಾಲ ಬಂದ್ ಆಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಗೆಲುವು. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮುನ್ನಡೆ. ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಅಧಿಕಾರದ ಹೊಸ್ತಿಲಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ಟಿವಿಕೆ, ಕೇರಳಂನಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎಂ ಜೀವರಾಜ್ಗೆ ಗೆಲುವು. ಚುನಾವಣಾ ಆಯೋಗದಿಂದ ಪ್ರಮಾಣ ಪತ್ರ ವಿತರಣೆ. ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ ಆರಂಭಿಸಲು ಚಿಂತನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆಓ ಬೈಠೋ.
1: ಆಜ್ ಹಿಂದಿ ಕೆ ಕುಚ್ ದೋಹೋ ಕೆ ಬಾರೆ ಮೇ ಕಹಿಯೇ ನಾ.
3: ಅಚ್ಚಾ, ಆಜ್ ಕಿ ಇಸ್ ಅವಧಿ ಮೇ ಕುಚ್ ದೋಹೋ ಕೆ ಬಾರೆ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೆ ಮೇ ಕುಚ್ ವಿಚಾರ ಬತಾನಾ ಚಾಹತಾ ಹೂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞ ಸಾಕ್ಷಾತ್ ಪಶು ವಿಷಾಣಹೀನ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೆ ಮೇ ಜೋ ಮಾನವ ರುಚಿ ನಹಿ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್?
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯೆ ಸಬ್ಕೋ ಸಂಗೀತ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೆ ಹೋತೆ ಹೈ ಗುರುಜಿ?
3: ವೈಸೆ ತೋ ಗದ್ಯ ಪದ್ಯ ನಾಟಕ ಉಪನ್ಯಾಸ ಆಲೋಚನಾ ಆದಿ ಸಾಹಿತ್ಯ ಕೆ ವಿವಿಧ ಅಂಗ ಮಾನೆ ಜಾತೆ ಹೈ. ಇನ್ ಮೇ ಗದ್ಯ ಔರ್ ಪದ್ಯ ಕಾ ವಿಶೇಷ ಸ್ಥಾನ ಹೈ.
2: ಗದ್ಯ ಔರ್ ಪದ್ಯ ಮೇ ಕ್ಯಾ ಅಂತರ್ ಹೈ ಗುರುಜಿ?
3: ಸಾಹಿತ್ಯ ಮೇ ಗದ್ಯ ಔರ್ ಪದ್ಯ ದೋನೋ ಕಾ ಕ್ಷೇತ್ರ ಬಡಾ ಹೀ ಹೈ, ಲೇಕಿನ್ ದೋನೋ ಕೆ ಬೀಚ್ ಬಡಾ ಅಂತರ್ ದೇಖನೆ ಕೋ ಮಿಲ್ತಾ ಹೈ. ಗದ್ಯ ಕೆ ದ್ವಾರ ಅನೇಕ ಪೃಷ್ಠೋ ಮೇ ಸಮಝಾಯೇ ಜಾನೆ ವಾಲಾ ವಿಷಯ ಪದ್ಯೋ ಕೆ ದ್ವಾರ ಕುಚ್ ಪಂಕ್ತಿಯೋ ಮೇ ಹೀ ಸಮಝಾಯಾ ಜಾ ಸಕ್ತಾ ಹೈ. ಯಾದ ರಖನೆ ಕಿ ಬಾತ್ ಹೈ ಗದ್ಯ ಥೋಡಾ ಬಹುತ್ ಆಸಾನ್ ಹೈ, ಲೇಕಿನ್ ಪದ್ಯ ಬಡಿ ಆಸಾನಿ ಸೆ ಸಮಝ್ ಮೇ ನಹೀ ಆತಾ. ಇಸೆ ಕನ್ನಡ ಮೇ ಸೀತಾ?
1: ಗದ್ಯ ಹಾಗೂ ಪದ್ಯಗಳ ಕ್ಷೇತ್ರಗಳು ವಿಶಾಲವಾಗಿವೆ ಇವೆ, ಆದರೆ ಇವುಗಳ ನಡುವೆ ಮಹತ್ತರವಾದ ವ್ಯತ್ಯಾಸವನ್ನು ಕಾಣಬಹುದು. ಗದ್ಯದ ಮೂಲಕ ಅನೇಕ ಪುಟಗಳಲ್ಲಿ ಕಾಣಬರುವ ವಿಷಯವನ್ನು ಪದ್ಯದ ಕೆಲವೇ ಪಂಕ್ತಿಗಳಲ್ಲಿ ತಿಳಿಯಬಹುದು. ಗದ್ಯವನ್ನು ಸುಲಭವಾಗಿ ತಿಳಿಯಬಹುದು, ಆದರೆ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಕಷ್ಟವೇ ಹೌದು.
3: ಠೀಕ್ ಹೈ.
1: ಹಿಂದಿ ದೋಹೋಂಕೆ ಕವಿ ಕೌನ್ ಕೌನ್ ಹೇ ಗುರುಜಿ?
3: ಸೂರ್ದಾಸ್, ತುಲ್ಸಿದಾಸ್, ಕಬೀರ್ ದಾಸ್, ರಹೀಮ್, ಬಿಹಾರಿ ಆದಿ ಕವಿವರೋನೆ ದೋಹೋಂಕಿ ರಚನಾ ಕರ್ಕೆ ಹಿಂದಿ ಕವಿತಾ ಸಾಹಿತ್ಯಕ್ಕೂ ಖೂಬ್ ಸಜಾಯ ಹೈ ಸಮಾರ ಹೈ. ಇನ್ ಕವಿಯೋನೆ ಅಪನೆ ದೋಹೋಂಕೆ ದ್ವಾರ ಗಾಗರ್ ಮೇ ಸಾಗರ್ ಭರ್ ದಿಯಾ ಹೈ. ಇಸೆ ಕನ್ನಡ ಮೇ ಸೀತಾ?
1: ಸೂರದಾಸರು, ತುಲಸಿದಾಸರು, ಕಬೀರ್, ರಹೀಂ, ಬಿಹಾರಿ ಮುಂತಾದ ಕವಿವರ್ಯರು ದೋಹಗಳನ್ನು ರಚಿಸಿ ಹಿಂದಿ ಕವಿತಾ ಸಾಹಿತ್ಯವನ್ನು ಬಹು ಸುಂದರವಾಗಿ ಅಲಂಕರಿಸಿದ್ದಾರೆ.
3: ಹೌದು,
1: ಇವುಗಳ ಮೂಲಕ ಅಂದರೆ ತಮ್ಮ ಈ ರಚನೆಗಳಲ್ಲಿ ಗಡಿಗೆಯಲ್ಲಿ ಸಾಗರವನ್ನೇ ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ.
3: ಸರಿ,
2: ದೋಹಂಕೆಯ ಲಕ್ಷಣ ಕ್ಯಾ ಹೋತಾ ಹೈ ಗುರುಜಿ?
3: ವಯಸ್ಸೆ ತೋ ದೋಹ ದೋ ಪಂಕ್ತಿಯೋ ಕಾ ಪದ್ಯ ಹೋತಾ ಹೈ. ಇಸ್ಕೆ ಚಾರ್ ಚರಣ ಹೋತೆ ಹೈ. ಪ್ರಥಮ ಔರ್ ತೃತೀಯ ಚರಣೋ ಮೇ ತೇರಹ ತೇತ್ರ ಮಾತ್ರಾಯೇ ಹೋತಿ ಹೈ ತೋ, ದ್ವಿತೀಯ ತಥಾ ಚತುರ್ಥ ಚರಣೋ ಮೇ ಗ್ಯಾರ ಗ್ಯಾರ ಮಾತ್ರಾಯೇ ಹೋತಿ ಹೈ. ಇಸ್ ಪ್ರಕಾರ ಪ್ರತ್ಯೇಕ ಪಂಕ್ತಿ ಮೇ ಚೌದಹ ಮಾತ್ರಾಯೇ ಹೋತಿ ಹೈ. ದೋನೋ ಪಂಕ್ತಿಯೋಂಕೆ ಅಂತಿಮ ಶಬ್ದ ತುಕಾಂತ್ ಹೋತೆ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ?
1: ದೋಹ ಎನ್ನುವುದು ಎರಡು ಸಾಲುಗಳ ಪದ್ಯವಾಗಿರುತ್ತೆ. ಇದರಲ್ಲಿ ನಾಲ್ಕು ಚರಣಗಳಿರುತ್ತವೆ. ಪ್ರಥಮ ಹಾಗೂ ತೃತೀಯ ಚರಣಗಳು 13-13 ಮಾತ್ರೆಗಳಿದ್ದಾಗಿದ್ದರೆ ದ್ವಿತೀಯ ಹಾಗೂ ಚತುರ್ಥ ಚರಣಗಳಲ್ಲಿ 11-11 ಮಾತ್ರೆಗಳು ಇರುತ್ತೆ.
3: ಹೌದು,
1: ಎರಡೂ ಪಂಕ್ತಿಗಳ ಅಂತಿಮ ಶಬ್ದಗಳು ಮಾತ್ರ ತುಕಾಂತವಾಗಿರುತ್ತವೆ.
3: ಅಚ್ಛಾ, ತುಮ್ನೆ ಠೀಕ್ ಕಹಾ. ಅಬ್ ಕಬೀರ್ ಕಾ ಏಕ್ ದೋಹಾ ಸುನೋ. ಪಾಹನ ಪೂಜಿ ಹರಿ ಮಿಲೈ ಮೈ ಪೂಜೂ ಪಹಾರ್ ತಾತೆ ಏ ಚಾಕಿ ಭಲಿ ಪೀಸ ಖಾಯ್ ಸಂಸಾರ್. ತುಂಬಿ ಏಕ್ ಬಾರ್ ವಿಘ್ನೇಶ್.
2: ಪಾಹನ ಪೂಜಿ ಡರಿ ಮಿಲೈ ಮೈ ಪೂಂಜು ಪಹಾರ್
3: ಮೈ ಪೂಜೋ ಪಹಾರ್
2: ಮೈ ಪೂಜೋ ಪಹಾರ್ ತಾತೆಯ ಚಾಕಿ ಬಲಿ ಪೀಸ ಕಾಯ ಸಂಸಾರ್.
3: ಅಚ್ಛಾ, ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ ದಾಸ್ ಜೀ ಕಾ ಕಹನಾ ಹೈ ಅಗರ್ ಪತ್ಥರ್ ಕಿ ಪೂಜಾ ಕರ್ನೆ ಸೆ ಭಗವಾನ್ ಮಿಲೇಗಾ ತೋ ಮೈ ಪಹಾಡ್ ಕಿ ಪೂಜಾ ಕರ್ನೆ ತಯಾರ್ ಹೂ. ಮೇರೆ ಮತ ಮೇ ಉಸ್ ಚಾಕಿ ಕಿ ಪೂಜಾ ಕರ್ನಾ ಹೀ ಬೆಹತರ್ ಹೈ ಜಿಸ್ ಸೆ ನಿಕಲ್ ಆನೆ ವಾಲಾ ಆಟಾ ಸಂಸಾರ್ ಕೆ ಲೋಗೋ ಸೆ ಖಾಯಾ ಜಾತಾ ಹೈ. ಇಸ್ಕಾ ಅರ್ಥ ಯೇ ಹೋತಾ ಹೈ ಹಮೇ ಉಸಿ ಕಿ ಪೂಜಾ ಕರ್ನಿ ಚಾಹಿಯೇ ಜಿಸ್ಸೆ ಮಾನವತಾ ಕಿ ಭಲಾಯಿ ಹೋತಿ ರಹತಿ ಹೈ.
1: ಮೈ ಏಕ್ ದೋಹಾ ಕಹತಿ ಹೂ ಗುರುಜಿ.
3: ಕಹೋ ನಾ.
1: ಗುರು ಗೋವಿಂದ ದೋವು ಖಡೆ ಕಾಕೆ ಲಾಗೋ ಪಾಯ್ ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ್.
3: ಠೀಕ್ ಹೈ, ಇಸ್ಕಾ ಭಾವ ಸುನೋ. ಕಬೀರ್ ಸಮಾಜ್ ಮೇ ಗುರು ಕೋ ಮಹತ್ವ ಪ್ರೋತ್ಸಾಹ ದೇನಾ ಚಾಹತೆ ಥೆ. ಉನ್ಕಾ ಕಹನಾ ಹೈ ಮೇರೆ ಸಾಮ್ನೆ ಗುರು ಔರ್ ಗೋವಿಂದ ದೋನೋ ಖಡೆ ಹೈ. ಮುಜೆ ಮಾಲೂಮ್ ನಹೀ ಹೋ ರಹಾ ಹೈ ಮೈ ಪಹಲೆ ಕಿಸ್ಕೋ ಪ್ರಣಾಮ್ ಕರು. ಮೈ ತೋ ಪಹಲೆ ಗುರು ಕೋ ಹೀ ಪ್ರಣಾಮ್ ಕರ್ತಾ ಹೂ ಜೋ ಮುಜೆ ಭಗವಾನ್ ಕಾ ದರ್ಶನ್ ಕರಾತಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಕಬೀರರು ಸಮಾಜದಲ್ಲಿ ಗುರುವಿಗೆ ಮಹತ್ವಪೂರ್ಣ ಸ್ಥಾನ ನೀಡ್ತಾ ಇದ್ರು.
3: ಹೌದು,
1: ಅವರು ಹೀಗೆ ಹೇಳಿದ್ದಾರೆ, ನನ್ನ ಮುಂದೆ ಗುರು ಹಾಗೂ ಗೋವಿಂದ ಅಂದ್ರೆ ಭಗವಂತ ಇಬ್ರು ನಿಂತಿದ್ದಾರೆ. ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ನನಗೆ ತಿಳಿತಾನೆ ಇಲ್ಲ. ನಾನಂತೂ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೀನಿ. ಕಾರಣ ಏನಂದ್ರೆ ಅವನು ನನಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತಾನೆ.
3: ಸರಿ,
2: ಈ ಸಿದ್ಧಾಂತನ ಪುಷ್ಟೀಕರಿಸುವ ಸಂಸ್ಕೃತ ಶ್ಲೋಕ ಒಂದಿದೆ ಅಲ್ವಾ?
3: ಹೌದು, ಹೇಳು.
2: ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
3: ಅಚ್ಛಾ, ಅಗ್ಲಾ ದುಹಾ ಸುನೋ. ಚೀಂಟಿ ಚಾವಲ ಲೈಚಲಿ ಬಿಚ್ಮೆ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕ್ಲೆ ದೂಜಿ ಡಾಲ್. ತುಂಬ ಹೇಗ್ ಬಾಸಿತಾ?
1: ಚೀಂಟಿ ಚಾವಲ ಲೈಚಲಿ ಬಿಚ್ಮೆ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕ್ಲೆ ದೂಜಿ ಡಾಲ್.
3: ಅಚ್ಛಾ, ಇಸ್ ದುಹೆ ಕಾ ಭಾವ ಸುನೋ. ಕಬೀರ್ ಕಹತೇ ಹೈ ಏಕ್ ಚೀಂಟಿ ಅಪನೇ ಮುಹ ಮೇ ಚಾವಲ್ ಕಾ ಏಕ್ ದಾನಾ ಲೇ ಜಾ ರಹಿ ಥಿ. ರಾಸ್ತೆ ಮೇ ದಾಲ್ ಕಾ ಏಕ್ ಟುಕಡಾ ಮಿಲ್ ಗಯಾ. ಬೇಚಾರಿ ದೋನೋ ಕೋ ಏಕ್ ಸಾಥ್ ಲೇ ಜಾ ನಹಿ ಸಕ್ತಿ. ಕೇವಲ ಏಕ ಕೋ ಹಿ ಲೇ ಜಾ ಸಕ್ತಿ ಹೈ, ದೂಸರೆ ಕೋ ಛೋಡ್ನಾ ಹಿ ಪಡ್ತಾ ಹೈ. ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್.
2: ಒಂದು ಇರುವೆ ತನ್ನ ಬಾಯಲ್ಲಿ ಅಕ್ಕಿ ಕಾಳೊಂದನ್ನು ಕಚ್ಕೊಂಡು ಹೋಗ್ತಾ ಇತ್ತು. ದಾರಿಲಿ ಬೇಳೆಕಾಳೊಂದು ಕಾಣಿಸ್ತು. ಅದು ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಒಂದನ್ನು ಮಾತ್ರ ತೆಗೆದುಕೊಂಡು ಹೋಗ್ಬೋದು, ಮತ್ತೊಂದನ್ನು ಅಲ್ಲೇ ಬಿಡಬೇಕು.
3: ಇಸ್ ದೊಹೆಕೆ ದ್ವಾರ ಕಬೀರ್ ಮಾನವಕ್ಕೋ ಏಕ್ ಮಹಾನ್ ಸಂದೇಶ ದೇತೆ ಹೈ. ಉನ್ಕೆ ಮತಾನುಸಾರ ಮಾನವ್ ಏಕ್ ಹಿ ಸಮಯ ಮೇ ದೋ ಕಾಮ್ ನಿಭಾ ನಹಿ ಸಕ್ತಾ. ಕೇವಲ ಏಕ್ ಕಾಮ್ ಕರ್ ಸಕ್ತಾ ಹೈ, ದೂಸರೆ ಕೋ ಛೋಡ್ನಾ ಪಡ್ತಾ ಹೈ.
1: ವಿಜ್ಞಾನ ಭೀ ಇಸಿ ತತ್ವ ಕಾ ಸಮರ್ಥನ್ ಕರ್ತಾ ಹೈ ನಾ ಗುರುಜಿ?
3: ಹಾ, ವಿಜ್ಞಾನ ಭೀ ಬತಾತಾ ಹೈ ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಎಟ್ ದಿ ಸೇಮ್ ಟೈಮ್.
2: ಅಂದ್ರೆ ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದೇ ಸ್ಥಳಗಳನ್ನು ಆಕ್ರಮಿಸಲಾರವು.
3: ತುಮ್ನೆ ಠೀಕ್ ಹಾ ವಿಘ್ನೇಶ್. ಇಸ್ ದುಹೆ ಕಾ ಆಧ್ಯಾತ್ಮಿಕ ಅರ್ಥ ಭೀ ಸಮಝನೆ ಯೋಗ್ಯ ಹೈ. ಕವಿ ಕಾ ಕಹನಾ ಹೈ ಮಾನವ ಕೆ ಸಾಮ್ನೆ ದೋ ವಿಷಯ ಹೈ, ಸಾಂಸಾರಿಕ ವ್ಯವಹಾರ ಔರ್ ಭಗವಾನ್ ಕಾ ಸಾಕ್ಷಾತ್ಕಾರ. ವೋ ದೋನೋ ಕೋ ಏಕ್ ಸಾಥ್ ನಿಭಾ ನಹಿ ಸಕ್ತಾ. ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಹೈ ತೋ ಉಸೆ ಸಾಂಸಾರಿಕ ವ್ಯವಹಾರ ಸೆ ದೂರ ರಹನಾ ಚಾಹಿಯೆ. ಅಗರ್ ವೋ ಉನ್ಸೆ ಹಿ ಬಂಧಿತ ರಹತಾ ಹೈ ತೋ ಉಸೆ ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಅಸಂಭವ ಸಾ ಲಗ್ತಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಮನುಷ್ಯನ ಜೀವನದಲ್ಲಿ ಭಗವತ್ ಸಾಕ್ಷಾತ್ಕಾರ ಹಾಗೂ ಪ್ರಾಪಂಚಿಕ ವ್ಯವಹಾರಗಳು ಎರಡೂ ಇರುತ್ತವೆ. ಅವನು ಎರಡನ್ನೂ ಒಟ್ಟಿಗೆ ನಿರ್ವಹಿಸಲಾರ. ಭಗವಂತನ ಸಾಕ್ಷಾತ್ಕಾರ ಬಯಸಿದರೆ ಪ್ರಾಪಂಚಿಕ ವ್ಯವಹಾರಗಳಿಂದ ಅವನು ದೂರ ಸರಿಬೇಕು.
3: ಹೌದು,
1: ಇದಕ್ಕೆ ವಿರುದ್ಧವಾಗಿ ಜಗತ್ತಿನ ವ್ಯವಹಾರಗಳಿಗೆ ಅಂಟ್ಕೊಂಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಅವನಿಗೆ ಆಗೋದೇ ಇಲ್ಲ.
3: ನೀ ಹೇಳಿ ಸರಿ. ಇಸಿಕೆ ಬಾರೇ ಮೇ ಕಹಾ ಜಾತಾ ಹೈ ರಾಮ್ ಹೈ ತೋ ಜಗ ನಹಿ ಜಗ ಹೈ ತೋ ರಾಮ್ ನಹಿ.
2: ತುಳಸಿದಾಸ್ ಜಿ ಕೆ ಕೋಯಿ ದೋಹಾ ಸುನಾಯಿ ನಾ?
3: ಸುನ. ತುಳಸಿ ಸಂತ ಸೋಂಬತರು ಫೂಲ ಫಲಹಿ ಪರ ಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್. ತುಂಬ ಹೇಗೆ ಬಾರಿಸೀತಾ?
1: ತುಳಸಿ ಸಂತಸು ಅಂಬತರು ಫೂಲ ಫಲಹಿ ಪರಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್.
3: ಯಾತೋ ತುಳಸಿದಾಸಿ ಕಾ ಏಕ್ ಬಹುತ್ ಸುಂದರ ದೋಹಾ ಮಾನಾ ಜಾತಾ ಹೈ. ಉನ್ಕಾ ಕಹನಾ ಹೈ ಸಂತ ಲೋಗ್ ಇಸ್ ಜಗತ್ ಮೇ ಆಮ್ ಕೆ ಪೇಡ್ ಕೆ ಸಮಾನ ಹೋತೆ ಹೈ ಜೋ ದೂಸರೋ ಕೆ ಹಿತ್ ಕೆ ಲಿಯೇ ಹಿ ಫಲ್ ಫೂಲ್ ದೇತಾ ಹೈ. ಮಾನವ್ ಜಮೀನ್ ಪರ್ ಖಡೇ ಹೋಕರ್ ಆಮ್ ಕೆ ಪೇಡ್ ಪರ್ ಪತ್ಥರ್ ಮಾರ್ತಾ ಹೈ. ಬೇಚಾರಾ ವೋ ಪೇಡ್ ಚೋಟ್ ಖಾಕರ್ ಪತ್ಥರ್ ಮಾರನೆ ವಾಲೆ ಕೋ ಹಿ ಫಲ್ ದೇತಾ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ.
1: ಈ ಜಗತ್ತಿನಲ್ಲಿ ಸಂತರು ಮಾವಿನ ಮರದಂತೆ ಇರ್ತಾರೆ. ಆ ಮಾವಿನ ಮರವಾದರೂ ಇತರರಿಗಾಗಿಯೇ ಹಣ್ಣು ಹೂಗಳನ್ನ ಕೊಡ್ತಾ ಇರುತ್ತೆ.
3: ಹೌದು,
1: ಮನುಷ್ಯ ಭೂಮಿ ಮೇಲೆ ನಿಂತ್ಕೊಂಡು ಮಾವಿನ ಮರಕ್ಕೆ ಕಲ್ಲು ಹೊಡಿತಾನೆ, ಅದು ಪೆಟ್ಟು ತಿಂದು ಕಲ್ಲು ಹೊಡೆದವನ್ಗೇನೆ ಹಣ್ಣು ಕೊಡುತ್ತೆ.
3: ತುಮ್ನೆ ಠೀಕ್ ಕಹ. ಇಸ್ ದೋಹೆಕೆ ದ್ವಾರ ತುಳಸಿದಾಸ್ ಜಿ ಮಾನವ ಕೋ ಯಹ ಮಹಾನ್ ಸಂದೇಶ ದೇತೆ ಹೈ ಹಮೇ ಉನ್ಕಿ ಭೀ ಮದದ್ ಕರ್ನಿ ಚಾಹಿಯೆ ಜೋ ಹಮೇ ಕಷ್ಟ ಪಹುಂಚಾತೆ ರಹತೆ ಹೈ ಐಸಾ ಕರ್ನಾ ಏಕ್ ಮಾನವೋಚಿತ ಗುಣ ಮಾನಾ ಜಾತಾ ಹೈ.
2: ತುಳಸಿದಾಸ್ ಜಿ ಕಾ ಔರ್ ಏಕ್ ದೋಹಾ ಮೈ ಕಹತಾ ಹೂ ಗುರುಜಿ.
3: ಕಹೋ ನಾ.
2: ತುಳಸಿ ಮೀಟೆ ವಚನತೆ ಸುಖ ಉಪಜತ ಚಹು ಓರ್ ವಶೀಕರಣ ಯಹ ಮಂತ್ರ ಹೈ ಪರಿಹರು ವಚನ್ ಕಠೋರ್.
3: ತುಂಬಿ ಏಕ್ ಬಾರ್ ಕಹೋ ಸೀತಾ.
1: ತುಳಸಿ ಮೀಠೆ ವಚನತೆ ಸುಖ ಉಪಜತ್ ಚಹು ಓರ್ ವಶೀಕರಣ ಯಹ ಮಂತ್ರ ಹೇ ಪರಿಹರು ವಚನ ಕಠೋರ್.
3: ಇಸ್ಕಾ ಭಾವ ಸುನೋ. ತುಳಸಿದಾಸ್ ಜಿ ಕಹತೆ ಹೈ ಮೀಠಿ ಬೋಲಿ ಬೋಲನೆ ಸೆ ಸರ್ವತ್ರ ಸುಖ ಮಿಲ್ತಾ ಹೈ ಯಹ ತೋ ದೂಸರೋ ಕೋ ವಶ್ ಕರ್ನೆ ಕಾ ಏಕ್ ಸಶಕ್ತ ಮಂತ್ರ ಹೈ ಇಸ್ಲಿಯೇ ಮಾನವ ಕೋ ಕಠೋರ ವಚನ ಕಭಿ ನಹೀ ಬೋಲ್ನಾ ಚಾಹಿಯೇ.
1: ಇಸೀ ಕೆ ಬಾರೆ ಮೇ ಕಹಾ ಜಾತಾ ಹೈ ಜಬ್ ಅಪ್ನಾ ಮುಖ ಖೋಲೋ ತುಮ್ ಮೀಠಿ ಬೋಲಿ ಬೋಲೋ ತುಮ್.
3: ತುಮ್ನೆ ಬಿಲ್ಕುಲ್ ಠೀಕ್ ಕಹಾ ಸೀತಾ. ಅಬ್ ರಹೀಮ್ ಜೀ ಸೇ ಲಿಖಾ ಹುವಾ ಯಹ ದೋಹಾ ಸುನೋ. ಸರವರ ಫಲ ನಹೀ ಖಾತೆ ಹೈ ಸರವರ ಪಿಯಹೀ ನ ಪಾನ್ ಕಹಿ ರಹೀಮ್ ಪರಕಾಜ ಹಿತಾ ಸಾಧನ ಧರೇ ಶರೀರ್. ತುಮ್ ಏಕ್ ಬಾರ್ ಸೀತಾ.
1: ತರವರ ಫಲ ನಹಿ ಖಾತ ಹೈ ಸರವರ ಪಿಯ ಹಿ ನ ಪಾನ್ ಕಹಿ ರಹೀಮ್ ಪರ ಕಾಜ ಹಿತ ಸಾಧುನ ಧರೈ ಶರೀರ್.
3: ಠೀಕ್ ಹೈ. ರಹೀಮ್ ಜಿ ಕಾ ಕಹನಾ ಹೈ ಇಸ್ ಜಗತ್ ಮೇ ಪೇಡ್ ಪೌಧೆ ಅಪನಾ ಫಲ ಸ್ವಯಂ ನಹಿ ಖಾತೆ ಸರೋವರ ಅಪನಾ ಪಾನಿ ಸ್ವಯಂ ನಹಿ ಪೀತಾ. ಇಸೇ ಪ್ರಕಾರ ಇಸ್ ಜಗತ್ ಮೇ ಸಾಧು ಸಂತ ದೂಸರೋ ಕೆ ಉಪಕಾರ ಕೆ ಲಿಯೆ ಹಿ ಅಪನಾ ಶರೀರ ಧಾರಣ ಕರ್ತೆ ಹೈ.
2: ಯಹಾ ಮೇರಾ ಏಕ್ ಸಂದೇಹ ಹೈ ಗುರುಜಿ.
3: ಕಹೋ ನಾ.
2: ಆಪ್ನೆ ಕಹಾ ಅಪನಾ ಪಾನಿ, ಪಾನಿ ತೋ ಸ್ತ್ರೀಲಿಂಗ ಹೈ ನಾ.
3: ತುಮ್ನೆ ಬಹುತ್ ಸುಂದರ ಪ್ರಶ್ನೆ ಪೂಛಾ ಹೈ ವಿಘ್ನೇಶ್. ಹಿಂದಿ ಮೇ ಈಕಾರಾಂತ ಶಬ್ದ ಸಾಧಾರಣತೆಯ ಸ್ತ್ರೀಲಿಂಗ ಮಾನೆ ಜಾತೆ ಹೈ. ಲೇಕಿನ್ ಯೇ ಪಾಂಚ್ ಶಬ್ದ ಈಕಾರಾಂತ ಹೋತೆ ಹುಯೇ ಭೀ ಪುಲ್ಲಿಂಗ ಮಾನೆ ಜಾತೆ ಹೈ. ವೇ ಹೈ ಪಾನಿ, ಘೀ, ದಹಿ, ಮೋತಿ ಔರ್ ಜೀ. ಇಸೆ ಸಮಜನಾ ಬಹುತ್ ಅವಶ್ಯಕ ಹೈ. ಅಬ್ ಅಂತಿಮ ದೋಹಾ ತುಮ್ ಕಹೋ.
1: ಜಿನ ಢೂಂಡಾ ತಿನ್ ಪಾಯಿಯ ಗಹರೆ ಪಾನಿ ಪೈಠ ಮೈ ಬೂಢಿ ಡೂಬನ ಡರಿ ರಹಿ ಕಿನಾರೇ ಬೈಠ.
3: ಇಸ್ ದೋಹೆ ಕಾ ಭಾವ ಸುನೋ. ಕವಿ ಕಹತೆ ಹೈ ಜೋ ಸಮುದ್ರ ಕೆ ಗಹರೆ ಪಾನಿ ಮೇ ಡುಬಕಿ ಮಾರ್ ಸಕ್ತಾ ಹೈ ಉಸಿ ಕೋ ಮೋತಿ ಮಿಲ್ತಾ ಹೈ. ಏಕ್ ಬೂಢಿ ಡುಬಕಿ ನಹಿ ಮಾರ್ ಸಕಿ ಕಿನಾರೆ ಪರ್ ಹಿ ಬೈಠಿ ರಹಿ ಉಸೆ ಕೋಯಿ ಮೋತಿ ನಹಿ ಮಿಲಾ. ಕನ್ನಡ ಮೇ ಸೀತಾ.
1: ಯಾರು ಸಮುದ್ರದ ಅಂತರಾಳದಲ್ಲಿ ಮುಳುಗಬಲ್ಲರೋ ಅವರಿಗೆ ಮುತ್ತು ರತ್ನಗಳು ಸಿಗುತ್ತವೆ, ಯಾರು ಮುಳುಗಲಾರರೋ ಅವರಿಗೆ ಏನೂ ಸಿಗೋದೇ ಇಲ್ಲ.
3: ಹೌದು.
2: ಅಂದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರೆ.
3: ಹಾ,
1: ಇನ್ ದೋಹನ್ ಸೇ ಕ್ಯಾ ಲಾಭ ಹೋ ಸಕ್ತಾ ಹೈ ಗುರುಜಿ?
3: ಪ್ರತ್ಯೇಕ ದೋಹ ಮಾನವ ಕೋ ಏಕ್ ನ ಏಕ್ ಮಹಾನ್ ಸಂದೇಶ ದೇತಾ ಹೈ. ಉನ್ಮೇ ಪಾಯೆ ಜಾನೆ ವಾಲೆ ತತ್ವಂ ಕೋ ಜೀವನ್ ಮೇ ಉತಾರ ಲೇನೆ ಸೇ ಉನ್ಕಾ ಆಚರಣ ಕರ್ತೆ ಜಾನೆ ಸೇ ನರ್ ಹರ್ ಬನ್ ಸಕ್ತಾ ಹೈ, ಮಾನವ್ ಮಾಧವ್ ಬನ್ ಸಕ್ತಾ.

ಇದು ಆಕಾಶವಾಣಿ ಬೆಂಗಳೂರು. ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ಪ್ರಸ್ತುತಿ ಬಿಕೆ ಸುಮತಿ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾ ಪತ್ರ. ಇನ್ನು ಕೃಷಿ ರಂಗ ಕಾರ್ಯಕ್ರಮ 6:51, ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗ ಕುರಿತಾಗಿ ಡಾಕ್ಟರ್ ವೀರೇಗೌಡ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ತಿಪ್ಪಟೂರು ತಾಲೂಕು ಅರಳಗುಪ್ಪೆಯ ರೇಣುಕಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45-8:00, 8:30-8:45 ಸಿರಿಗಂಧ. 8:00 ಕರ್ನಾಟಕದ 2026 ಉಪಚುನಾವಣೆಯ ಫಲಿತಾಂಶ ಕುರಿತಾದ ಚರ್ಚೆ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. ಇನ್ನು ಸಂಪದಾ ಭಟ್ ಹಾಡಿರುವ ಭಾವಗೀತೆಗಳು ಮೂಡಿಬರ್ತಾ ಇವೆ. ರಾತ್ರಿ 9:15 ಕರ್ನಾಟಕ ಶಾಸ್ತ್ರೀಯ ಸಂಗೀತ, 9:30 ವಿಪಂಚಿ ರಘುರಾಮ್ ಅವರ ಹಾಡುಗಾರಿಕೆ ಇದೆ. ವಯಲಿನ್ ಸಹಕಾರ ಕೃತಿಕ್ ಕೌಶಿಕ್, ಮೃದಂಗ ಸಹಕಾರ ಸುನಿಲ್ ಸುಬ್ರಹ್ಮಣ್ಯ. ರಾತ್ರಿ 10:00 ವನಿತಾ ವಿಹಾರ, ಶಿಕ್ಷಣ ಸಂಶೋಧನೆ ಮತ್ತು ಸಮಾಜ ಸೇವೆಯ ಸಂಗಮ. ಡಾಕ್ಟರ್ ಉಮಾ ಕೆ ರಾವ್ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ಆಶಾ. ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್

ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಮತ್ತು ಡಿಆರ್ಎಂ ತರಂಗ ಅಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:04. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಮನೋವಿಹಾರಿಣಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲನ್ನ ಟ್ಯೂನ್ ಮಾಡಿದ್ದೀರಿ. ಸ್ಟುಡಿಯೋ ಕ್ಲಾಕ್ ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 3:07:35. ಇದು ಹೊಂ ಬೆಸಲು ಕಾರ್ಯಕ್ರಮ. ಪ್ರಶ್ನೆ ಕೇಳೋದಕ್ಕೆ ನಾನು ಸಿದ್ಧವಾಗಿದ್ದೀನಿ, ಉತ್ತರ ಕೊಡೋದಕ್ಕೆ ನೀವು ಕೂಡ ರೆಡಿಯಾಗಿ ಕಾಯ್ತಿರ್ತೀರಿ. ಹಾಗಿದ್ರೆ ಮೊದಲನೇ ಪ್ರಶ್ನೆ ಕೇಳೇ ಬಿಡ್ತೀನಿ. ಪ್ರಶ್ನೆ ಹೀಗಿದೆ: ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಸಂಗೀತ ಕಚೇರಿ ನಡೆಸಿಕೊಟ್ಟ ಮೊದಲ ಭಾರತೀಯ ಕಲಾವಿದೆ ಯಾರು? ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಸಂಗೀತ ಕಚೇರಿ ನಡೆಸಿಕೊಟ್ಟಂತ ಮೊದಲ ಭಾರತೀಯ ಕಲಾವಿದೆ ಯಾರು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013, ನಮ್ಮ ನಂಬರ್.

ಮೊದಲ ಪ್ರಶ್ನೆ ಕೇಳಿಯಾಗಿತ್ತು, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಸಂಗೀತ ಕಚೇರಿಯನ್ನು ನಡೆಸಿಕೊಟ್ಟಂತ ಮೊದಲ ಭಾರತೀಯ ಕಲಾವಿದೆ ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ಸರಿಯಾಗಿದೆ. ಎನ್ ಆರ್ ಪ್ರಸಾದ್ ರಾಜಜಿನಗರದಿಂದ ಹಾಗೆಯೇ ಸರಿ ಉತ್ತರವನ್ನು ಕಳಿಸಿಕೊಟ್ಟಿರೋದು ವೆಂಕಟಾಚಲ ಜಗದಾಂಬ ಮಾರತಹಳ್ಳಿಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ವಾಣಿ ಬೆಂಗಳೂರಿನಿಂದ, ಜೊತೆಗೆ ಸರಿ ಉತ್ತರವನ್ನು ಕಳಿಸಿಕೊಟ್ಟಿರೋದು ಎಸ್ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಜೊತೆಗೆ ಸುಮಿತ್ರಾ ಅವರು ಸಂಡೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ, ಚಂದ್ರಶೇಖರ ಹೊನ್ನಗೊಂಡನಹಳ್ಳಿಯಿಂದ, ಹಾಗೆ ವೈಶಾಲಿ ಜೀವನಹಳ್ಳಿಯಿಂದ, ಭಗೀರಮಣ್ಣ ಭಾರತ್ ನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿದರೆ, ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ದೇವಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ ಸರಿಯಾದ ಉತ್ತರ, ಅರುಣರಾವ್ ಮುಂಬೈಯಿಂದ ಸರಿಯ ಉತ್ತರವನ್ನು ಕಳಿಸಿದ್ದಾರೆ ಎಸ್, ಹಾಗೆಯೇ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಅನ್ವಿತಾ ಬುಡ್ನಿ ವಿಜಯಪುರದಿಂದ. ಇನ್ನು ಬಹಳಷ್ಟು ಜನರ ಉತ್ತರ ಸರಿಯಾಗಿತ್ತು. ಸರಿಯಾದ ಉತ್ತರ ಏನಾಗಿತ್ತು? ಎಂಎಸ್ ಸುಬ್ಬಲಕ್ಷ್ಮಿ 1966 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಸಂಗೀತ ಕಚೇರಿಯನ್ನು ನಡೆಸಿಕೊಟ್ಟಂತ ಮೊದಲ

ಭಾರತೀಯ ಕಲಾವಿದೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಎಂಎಸ್ ಸುಬ್ಬಲಕ್ಷ್ಮಿಯವರು. ಇವರು ಭಾರತ ರತ್ನ ಪಡೆದಂಥ ಮೊದಲ ಸಂಗೀತಗಾರ್ತಿ ಕೂಡ ಹೌದು. ಓಕೆ, ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಪ್ರಸಿದ್ಧ ಬೀಟಲ್ಸ್ ಬ್ಯಾಂಡ್ನ ಜಾರ್ಜ್ ಹ್ಯಾರಿಸನ್ ಅವರಿಗೆ ಸಿತಾರ್ ಕಲಿಸಿದಂಥ ಭಾರತೀಯ ಸಂಗೀತ ದಿಗ್ಗಜ ಯಾರು? ಸರಿಯಾದ ಉತ್ತರವಾಗಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9489901013 ನಮ್ಮ ವಾಟ್ಸಪ್ ನಂಬರು.

ಪ್ರಶ್ನೆ ಕೇಳಿಯಾಗಿತ್ತು. ಪ್ರಸಿದ್ಧ ಬೀಟಲ್ಸ್ ಬ್ಯಾಂಡ್ನ ಜಾರ್ಜ್ ಹ್ಯಾರಿಸನ್ ಅವರಿಗೆ ಸಿತಾರ್ ಕಲಿಸಿದಂಥ ಭಾರತೀಯ ಸಂಗೀತ ದಿಗ್ಗಜ ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ನೇತ್ರಾ ಕೆಂಗೇರಿಯಿಂದ ಜಯಶ್ರೀ, ಸುನಿಲ್ ರಾಜಜಿನಗರದಿಂದ ದಿಲೀಪ್, ಕಲ್ಯಾಣ್ಕರ್ ವಿಜಯನಗರದಿಂದ ರಾಧಾಕೃಷ್ಣ, ಚಲ್ಲಹಳ್ಳಿಯಿಂದ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ, ಸುನಂದಾಸ್ ಕಂದಲಯೌಟ್ನಿಂದ, ಸುಜಾತ ಕೆ ನಟರಾಜ್ ಅಲಂಕ ನ್ಯೂಟೌನ್ನಿಂದ, ಹರಿಹರನ್ ವಿಜ್ಞಾನ ನಗರದಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಇನ್ನೂ ಬಹಳಷ್ಟು ಜನ ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ರಿ. ಸರಿಯಾದ ಉತ್ತರ ಆಗಿತ್ತು ಪಂಡಿತ್ ರವಿಶಂಕರ್. ಇವರು ಭಾರತೀಯ ಶಾಸ್ತ್ರೀಯ ಸಂಗೀತವನ್ನು ಪಾಶ್ಚಾತ್ಯ ದೇಶಗಳಿಗೆ ಪರಿಚಯಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಭಾರತೀಯ ಸಂಗೀತ ದಿಗ್ಗಜ, ಪ್ರಸಿದ್ಧ ಬೀಟಲ್ಸ್ ಬ್ಯಾಂಡ್ನ ಜಾರ್ಜ್ ಹ್ಯಾರಿಸನ್ ಅವರಿಗೆ ಸಿತಾರ್ ವಾದನವನ್ನು ಹೇಳಿಕೊಟ್ಟಿದ್ದು ಪಂಡಿತ್ ರವಿಶಂಕರ್ ಅವರು. ಓಕೆ, ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ವಯಲಿನ್ ಗೊತ್ತಲ್ಲ, ವಯಲಿನ್ ಮೂಲತಃ ಪಾಶ್ಚಾತ್ಯ ದೇಶದ್ದು, ಆದರೂ ಅದನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಅಳವಡಿಸಿ ಅದನ್ನೊಂದು ಮುಖ್ಯ ವಾದ್ಯವನ್ನಾಗಿ ಮಾಡಿದವರು ಯಾರು? ವಯಲಿನ್ ಮೂಲತಃ ಪಾಶ್ಚಾತ್ಯ ದೇಶದ್ದಾದರೂ ಅದನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಅಳವಡಿಸಿ ಅದನ್ನೊಂದು ಮುಖ್ಯ ವಾದ್ಯವನ್ನಾಗಿ ಮಾಡಿದವರು ಯಾರು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013.

ಪ್ರಶ್ನೆ ಕೇಳಿಯಾಗಿತ್ತು. ವಯಲಿನ್ ಮೂಲತಃ ಪಾಶ್ಚಾತ್ಯ ದೇಶದ್ದಾದರೂ ಕೂಡ ಅದನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಅಳವಡಿಸಿ ಅದನ್ನೊಂದು ಮುಖ್ಯ ವಾದ್ಯವನ್ನಾಗಿ ಮಾಡಿದವರು ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ವಾಣಿಶ್ರೀ ಧಾರವಾಡದಿಂದ, ಹೊನ್ನೂರಳ್ಳಿ ಹನುಮಂತಪುರ ಜಗಳೂರು ತಾಲೂಕಿನಿಂದ, ಸುಧಾ ನಾರಾಯಣ್ ಕೆ ಹಳ್ಳಿಯಿಂದ, ಶಾಂತಚರ ಬಡಿಕೇರ ಹರಿಹರ ಕೊಕ್ಕನೂರಿನಿಂದ, ಸುಜಾತ ಗಂಗಾಧರ ಸ್ವಾಮಿ ಹೊಸಪೇಟೆಯಿಂದ, ಉದಯ ಕರ್ಕೇರ ಉಡುಪಿಯಿಂದ, ವೇದಶೆಟ್ಟಿ ಕಾಳಾವರ ಕುಂದಾಪುರದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಇನ್ನು ಬಹಳ ಜನ ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ರಿ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು ಬಾಲುಸ್ವಾಮಿ ದೀಕ್ಷಿತರ್. ಮುತ್ತುಸ್ವಾಮಿ ದೀಕ್ಷಿತರ ಸಹೋದರ ಇವರು ಬಾಲುಸ್ವಾಮಿ ದೀಕ್ಷಿತರ್. ಇವರು ವಯಲಿನ್ನ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಅಳವಡಿಸಿ ಅದನ್ನೊಂದು ಮುಖ್ಯ ವಾದ್ಯವಾಗಿ ಹೇಗೆ ಬಳಸ್ಕೊಳ್ಬಹುದು ಅನ್ನೋದನ್ನ ತೋರಿಸಿಕೊಟ್ಟಂತವರು ಬಾಲುಸ್ವಾಮಿ ದೀಕ್ಷಿತರ್ ಅವರು. ಓಕೆ, ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಒಂದೇ ಮರದ ದಿಮ್ಮಿಯಿಂದ ಕೆತ್ತಲಾದಂಥ ಏಕಾದಂಡಿ ವೀಣೆಗೆ ಯಾವ ಊರು ಹೆಸರುವಾಸಿ? ಒಂದೇ ಮರದ ದಿಮ್ಮಿಯಿಂದ ಕೆತ್ತಲಾಗುವಂಥ ಏಕಾದಂಡಿ ವೀಣೆಗೆ ಯಾವ ಊರು ಹೆಸರುವಾಸಿ? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ವಾಟ್ಸಪ್ ನಂಬರು.

ಪ್ರಶ್ನೆ ಕೇಳಿಯಾಗಿತ್ತು, ಒಂದೇ ಮರದ ದಿಮ್ಮಿಯಿಂದ ಕೆತ್ತಲಾದಂಥ ಏಕಾದಂಡಿ ವೀಣೆಗೆ ಯಾವ ಊರು ಹೆಸರುವಾಸಿ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ನಾನು ಈಗಾಗಲೇ ವೀಣೆ ಹೆಸರು ಕೂಡ ಹೇಳಿ ಆಗಿತ್ತು, ಏಕಾದಂಡಿ ವೀಣೆ ಅಂತ ಹೇಳಿ. ಬಹಳಷ್ಟು ಜನ ರುದ್ರ ವೀಣೆ ಅಂತ ಹೇಳಿ ಕಳಿಸಿದ್ರಿ, ಇನ್ನು ಕೆಲವರು ಬಾಬ್ಲಿ ವೀಣೆ ಇರ್ಬೋದಾ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಆದರೆ ಸದ್ಯದ ತನಕ ನನಗೆ ಯಾರ ಉತ್ತರ ಕೂಡ ಸರಿಯಾದ ಉತ್ತರವಾಗಿ ಸಿಕ್ಕಿಲ್ಲ. ಏನಾದರೂ ನನ್ನ ಕಣ್ತಪ್ಪಿನಿಂದ ನಿಮ್ಮ ಹೆಸರು ಮಿಸ್ ಆಗಿ ಸರಿ ಉತ್ತರ ಕಳಿಸಿದ್ರೆ ಖಂಡಿತ ಮತ್ತೆ ನಿಮ್ಮ ಉತ್ತರವನ್ನು ಟೈಪ್ ಮಾಡಿ. ಸದ್ಯಕ್ಕೆ ಯಾರ ಉತ್ತರವೂ ನನಗಿಲ್ಲಿ ತನಕ ಸರಿಯಾಗಿ ಕಾಣಿಸದ ಕಾರಣದಿಂದ ಸರಿ ಉತ್ತರ ಏನು ಅನ್ನೋದನ್ನು ನಾನೇ ಹೇಳ್ತಾ ಇದ್ದೀನಿ. ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿದ್ರೆ, ಮೈಸೂರು ವೀಣೆ ಅಂತ ಕೂಡ ಇದನ್ನು ಕರೀತಾರೆ. ಒಂದೇ ಒಂದು ಮರದ ದಿಮ್ಮಿಯಿಂದ ಕೆತ್ತಲಾಗುವಂಥ ಇಡೀ ಒಂದು ವೀಣೆ ಏನಿರುತ್ತೆ ಅದು ಒಂದೇ ದಿಮ್ಮಿಯನ್ನು ಬಳಸುವಂಥದ್ದು. ಈ ಏಕಾದಂಡಿ ವೀಣೆಗೆ ಮೈಸೂರು ವೀಣೆ ಅಂತ ಹೇಳಿ ಕೂಡ ಕರೀತಾರೆ. ಸೊ ಇದು ಯಾವ ಊರು ಇದಕ್ಕೆ ಹೆಸರುವಾಸಿ ಅಂತ ಹೇಳಿದ್ರೆ, ನಮ್ಮ ಮೈಸೂರೇ ಇದಕ್ಕೆ ಹೆಸರುವಾಸಿ ಆಗಿರುವಂಥದ್ದು. ಓಕೆ, ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಹಿಂದೂಸ್ತಾನಿ ಸಂಗೀತದಲ್ಲಿ ಕಿರಣಾ ಘರಾನವನ್ನು ಸ್ಥಾಪಿಸಿದಂಥವರು ಯಾರು? ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಪ್ರಶ್ನೆ ಕೇಳಿ ಆಗಿತ್ತು. ಎಸ್, ಹಿಂದೂಸ್ತಾನಿ ಸಂಗೀತದಲ್ಲಿ ಕಿರಾಣ ಘರಾನವನ್ನು ಸ್ಥಾಪಿಸಿದಂಥವರು ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಯಾರೆಲ್ಲ ಕಳಿಸ್ಕೊಟ್ಟಿದ್ದಾರೆ ಅಂಥೇಳಿ ನೋಡೋದಾದರೆ, ಸದ್ಯಕ್ಕೆ ಸರಿಯಾದ ಉತ್ತರವನ್ನು ಕಳಿಸಿರೋದು ಅನಿಲ ಭೀಷಣ್ಣವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ಮಂಜುನಾಥ್ ಇಂದ್ರಗಿ ಬಿಳೆಬಾವಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಮಂಜುನಾಥ್ ಲಗೆರೆಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಜೊತೆಗೆ ಸರಿಯಾದ ಉತ್ತರವನ್ನು ಕಳಿಸಿದರೆ ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಶ್ರೀನಿವಾಸ್ ಪದ್ಮನಾಭನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದರೆ ದೀಕ್ಷಿತರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆಯೇ ಸರಿ ಉತ್ತರ ಕೊಟ್ಟಿರೋದು ಮತ್ಯಾರು ಅಂಥೇಳಿ ನೋಡೋದಾದರೆ, ಎಸ್ ಸರಿಯಾದ ಉತ್ತರವನ್ನು ಕಳಿಸಿ, ಎಸ್ ನಮ್ಮ ಉತ್ತರ ಕೂಡ ಸರಿಯಾಗಿದೆ ಅಲ್ವೇ ಅಂತ ಹೇಳಿ ಭಾಳ ಜನ ಕೇಳ್ತಾ ಇದ್ದೀರಾ. ಹೌದೌದು, ನಿಮ್ಮ ಉತ್ತರ ಖಂಡಿತ ಸರಿ ಇದೆ. ಅದು ಬಿಟ್ಟು ನಿಮ್ಮ ಹೊರತಾಗಿ ಕೂಡ ಇನ್ಯಾರೆಲ್ಲ ಹೆಸರನ್ನು ನಾನು ಬಿಟ್ಟಿದ್ದೀನಿ ಅನ್ನೋ ಒಂದು ರಿಸರ್ಚ್ ಆಗಬೇಕಲ್ಲ. ಸೊ ಆ ರಿಸರ್ಚ್ ನಡೀತಾ ಇದೆ. ರೀತಿ ಎಸ್ ರಾವ್ ಆರ್ ಆರ್ ನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಜೊತೆಗೆ ನಂಬರ್ ಎಂಡಿಂಗ್ ವಿತ್ 9191 ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ನಮ್ಮ ಉತ್ತರ

ಸರಿಯಾಗಿದೆ ಅಲ್ವೇ ಅಂತ ಹೇಳಿ ಸುಜಾತ ಅವರು ಕೇಳ್ತಾ ಇದ್ದಾರೆ. ಹೌದು, ಮಂಜುಶ್ರೀ ಧಾರವಾಡದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರೆ, ನಾ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 1260 ಸಾವಿತ್ರಿ ಪೂಜಾರ ಇವರ ಉತ್ತರ ಕೂಡ ಸರಿಯಾಗಿದೆ. ಪ್ರಭುಸ್ವಾಮಿ ಗಂಗಾವತಿಯಿಂದ ಹಾಗೆ ಸರಿ ಉತ್ತರವನ್ನು ಕಳಿಸಿಕೊಟ್ಟಿರೋದು ಎಸ್ ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ. ಎಸ್ ಕೆನಡಾದಿಂದ ಜಯಪುಟ್ಟಸ್ವಾಮಿ ಅವರು ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ನಮ್ಮ ಉತ್ತರ ಸರಿ ಇದೆ ಅಂತ ಹೇಳಿ ಮಂಜುಳಾ ಆದರ್ಶ ಅವರು ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದೀರೆ. ಸರಿಯಾದ ಉತ್ತರ ಏನಾಗಿತ್ತು? ಸರಿ ಉತ್ತರ ಆಗಿತ್ತು ಅಬ್ದುಲ್ ಕರೀಂ ಖಾನ್ ಅವರು. ಮೈಸೂರು ಸಂಸ್ಥಾನದ ಆಸ್ಥಾನ ವಿದ್ವಾಂಸರಾಗಿದ್ದಂಥ ಅಬ್ದುಲ್ ಕರೀಂ ಖಾನ್ ಅವರು ಹಿಂದೂಸ್ತಾನಿ ಸಂಗೀತದಲ್ಲಿ ಕಿರಣಾ ಘರಾನಾ ಇದನ್ನು ಕೊಡ್ತಾರೆ, ಸ್ಥಾಪಿಸ್ತಾರೆ ಅಥವಾ ಇದನ್ನು ಕೊಡ್ತಾರೆ. ಅದೊಂದು ಕೊಡುಗೆ ಅಂತಲೇ ಹೇಳ್ಬೋದು ಹಿಂದೂಸ್ತಾನಿ ಸಂಗೀತಕ್ಕೆ. ಅಬ್ದುಲ್ ಕರೀಂ ಖಾನ್ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ದಕ್ಷಿಣ ಭಾರತದ ವೇಣು ವಾದನದಲ್ಲಿ ಅಂದರೆ ಫ್ಲೂಟ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಬೆರಳುಗಳ ವಿನ್ಯಾಸವನ್ನು ಬದಲಿಸಿ ಕ್ರಾಂತಿ ಮಾಡಿದಂಥವರು ಯಾರು? ದಕ್ಷಿಣ ಭಾರತದ ಈ ಒಂದು ಫ್ಲೂಟ್ ನುಡಿಸೋದ್ರಲ್ಲಿ ವೇಣು ವಾದನದಲ್ಲಿ ಬೆರಳುಗಳ ವಿನ್ಯಾಸವನ್ನು ಬದಲಿಸಿ ಕ್ರಾಂತಿ ಮಾಡಿದವರು ಯಾರು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಹೌದು, ಎಷ್ಟೋ ಸಲ ನಮ್ಮ ಕೂಗು ಕೇಳಬೇಕಾದವರಿಗೆ ಕೇಳಿಸ್ತಾ ಇಲ್ಲ ಅಂತ ಹೇಳಿದಾಗ ಈ ಹಾಡು ಪ್ಲೇ ಮಾಡಬಹುದು, ಸುಮವೇ ನಿನಗಿನ್ನು ಕೇಳದೆಯೇ ಅಂತ ಹೇಳಿ. ಪ್ರಶ್ನೆ ಕೇಳಿ ಆಗಿತ್ತು ದಕ್ಷಿಣ ಭಾರತದ ವೇಣುವಾದನ ಅಥವಾ ಫ್ಲೂಟ್ ಅದನ್ನ ನುಡಿಸೋದ್ರಲ್ಲಿ ಬೆರಳುಗಳ ವಿನ್ಯಾಸವನ್ನ ಬದಲಿಸಿ ಕ್ರಾಂತಿ ಮಾಡಿದವರು ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು ನೇತ್ರ ಕೆಂಗೇರಿಯಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಹಾಗೆ ಸರಿ ಉತ್ತರವನ್ನ ಕಳಿಸಿದ್ದಾರೆ ರಘುನಾರಾಯಣ್ ಬೆಂಗಳೂರಿನಿಂದ, ವಾಣಿಶ್ರೀ ಧಾರವಾಡದಿಂದ, ಗಾಯತ್ರಿ ಧಾರವಾಡದಿಂದ, ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿರೋದು ಹೊನ್ನೂರಳ್ಳಿ ಹನುಮಂತಪುರ ಜಗಳೂರು ತಾಲೂಕಿನಿಂದ. ಹಾಗೆ ಸರಿಯಾದ ಉತ್ತರ ಕಳಿಸಿದ್ದಾರೆ ಮತ್ಯಾರು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ ಶಾಂತಚರಬಡಿಗಿರ ಹರಿಹರ ಕೊಕ್ನೂರ್ನಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಉತ್ತರ ಕೂಡ ಸರಿಯಾಗಿರ್ಬೋದಾ ಅಂತ ಹೇಳಿ ಕೇಳ್ತಾ ಇರೋದು ಯಾರು ಅಂತ ಹೇಳಿದ್ರೆ, ಎಸ್ ಸರಿಯಾದ ಉತ್ತರವನ್ನ ಕಳಿಸಿರೋದು ಬಹಳಷ್ಟು ಜನ. ಬೇರೆ ಹೆಸರುಗಳನ್ನು ಹೇಳಿದ್ದೀರಿ, ಬೇರೆ ಕಲಾವಿದರ ಹೆಸರುಗಳನ್ನು ಹೇಳಿಕೊಂಡಿದ್ದೀರಿ, ಆದರೆ ಇದ್ಯಾವುದು ಕೂಡ ಸರಿಯಾದ ಉತ್ತರ ಆಗಿರಲಿಲ್ಲ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿ ನೋಡೋದಾದರೆ, ಸರಿಯಾದ ಉತ್ತರ ಆಗಿತ್ತು ಟಿ ಆರ್ ಮಹಾಲಿಂಗಂ, ಮಾಲಿ ಅಂತ ಕೂಡ ಹೇಳ್ತಾರೆ. ದಕ್ಷಿಣ ಭಾರತದ ವೇಣುವಾದನದಲ್ಲಿ ಬೆರಳುಗಳ ವಿನ್ಯಾಸವನ್ನು ಬದಲಿಸಿ ಕ್ರಾಂತಿಯನ್ನು ಮಾಡಿದಂಥ ಕಲಾವಿದರು ಟಿ ಆರ್ ಮಹಾಲಿಂಗಂ ಅವರು. ಓಕೆ, ಮತ್ತೊಂದು ಪ್ರಶ್ನೆ, ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 1947 ಆಗಸ್ಟ್ 15 ಗೊತ್ತೇ ಇದೆ, ಭಾರತಕ್ಕೆ ಸ್ವತಂತ್ರ ಬಂದಂಥ ಸಂದರ್ಭ. 1947 ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಕೆಂಪು ಕೋಟೆಯ ಮೇಲೆ ಶಹನಾಯಿ ಬಾರಿಸೋದ್ರ ಮೂಲಕ ದೇಶವನ್ನು ಸ್ವಾಗತಿಸಿದವರು ಯಾರು? ಕೆಂಪು ಕೋಟೆ ಮೇಲೆ ಶಹನಾಯಿ ಬಾರಿಸೋದ್ರ ಮೂಲಕ ನಮ್ಮ ದೇಶದ ಸ್ವಾತಂತ್ರ್ಯವನ್ನು ನಮ್ಮತನವನ್ನು ಸ್ವಾಗತಿಸಿದಂಥವರು ಯಾರು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಹೌದಲ್ವೇ, ಎಲ್ಲರೂ ಮೇಘಕ್ಕಾಗಿ ಕಾಯ್ತಾ ಇದ್ದೀವಿ. ಈ ಉರಿ ಬಿಸಿಲು ತಾಪ, ಏ ಬೆಂಗಳೂರಲ್ಲಿ 3 ದಿನ ಸಿಕ್ಕಾಪಟ್ಟೆ ಮಳೆ ಬಂದು ಸಾಕಾಗಿದೆ ಅಂದರು. ಈ ಬಿಸಿಲು ನೋಡಿದ್ರೆ ನಿಜಕ್ಕೂ ಮಳೆ ಬಂದಿತ್ತಾ ಅಂಥೇಳಿ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಳೋ ಸ್ಥಿತಿ ಕೂಡ ಇದೆ. ಇನ್ನು ನಾವು ಉತ್ತರ ಕರ್ನಾಟಕದ ಕಡೆ ಹೋದ್ರಂತೂ ಹಬ್ಬ, ನಾವು ಬಳಲಿ ಬೆಂಡಾಗಿ ಹೋಗ್ಬಿಟ್ಟಿದ್ದೀವಿ ಈ ಉರಿ ಬಿಸಿಲಿಗೆ ಅಂತ ಹೇಳೋರು ಹೆಚ್ಚು. ಹಾಗಿದ್ದಾಗ ಮೇಘ ಕಡೆ ನೋಡಿ, ನಮಗೊಂದು ಸ್ವಲ್ಪ ಸುರಸು ಅಂತ ಹೇಳೋದ್ರಲ್ಲಿ ಏನು ಖುಷಿ ಇರುತ್ತಲ್ವಾ? ಪ್ರಶ್ನೆ ಕೇಳಿ ಆಗಿತ್ತು. 1947 ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಕೆಂಪುಕೋಟೆ ಮೇಲೆ ಶಹನಾಯಿ ಭಾರಿಸೋದ್ರ ಮೂಲಕ ದೇಶವನ್ನು ಸ್ವಾಗತಿಸಿದಂಥವರು ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಎಸ್, ಸರಿಯಾದ ಉತ್ತರವನ್ನು ಯಾರೆಲ್ಲ ಕೊಟ್ಟಿದ್ದಾರೆ? ಶ್ರೀನಿವಾಸ್ ಪದ್ಮನಾಭನಗರದಿಂದ, ಹಾಗೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ ಜೊತೆಗೆ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಎಸ್, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಸುಮಿತ್ರಾ ಸಂಡೂರ್ನಿಂದ, ಪ್ರಸನ್ನಕುಮಾರ್ ದಾವಣಗೆರೆಯಿಂದ, ಹಾಗೆ ನಮ್ಮ ಉತ್ತರ ಕೂಡ ಸರಿಯಾಗಿದೆ ಅಂತ ಶ್ರೀನಿವಾಸ್ ಬಿರಿಪೇಟೆಯಿಂದ ಹೇಳ್ತಾ ಇದ್ದಾರೆ. ಜೊತೆಗೆ ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ರವಿ ಭಟ್ಟಲೇರಿ ಇವರ ಉತ್ತರ ಕೂಡ ಸರಿಯಾಗಿದೆ. ಜೊತೆಗೆ ಸರಿ ಉತ್ತರವನ್ನು ಹೊಸಪೇಟೆಯಿಂದ ಸುಜಾತ ಗಂಗಾಧರ್ ಸ್ವಾಮಿ ಅವರು ಕೊಟ್ಟಿದ್ದರೆ. ಸುಬ್ರಹ್ಮಣ್ಯ ಜಯಂತ ಸುದ್ಗುಂಟೆ ಪಾಳ್ಯದಿಂದ, ಹಾ ಹಾ, ನಾನು ಶಹನಾಯಿ ಬಾರಿಸಿದವರ ಬಗ್ಗೆ ಕೇಳ್ತಾ ಇದ್ದೀನಿ, ಜವಾಹರಲಾಲ್ ನೆಹರು ಅವರಲ್ಲ ಖಂಡಿತವಾಗಿ. ಮಂಜುನಾಥ್ ಲಗೆರೆಯಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹರಿಹರನ್ ವಿಜ್ಞಾನ ನಗರದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ ಗುರುರಾಜ್ ಸೋಮಯಾಜಿ ಜ್ಞಾನ ಭಾರತಿ ಲೇಔಟ್ನಿಂದ. ವರಲಕ್ಷ್ಮಿ ಪಿನ್ಯಾಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಭೋಜರಾಜ್ ಕಾಮ್ನಳ್ಳಿ ಪಂಜಾಬಿನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಜೈರಾಮ್ ಅವರ ಉತ್ತರ ಕೂಡ ಸರಿ. ಹಾಗೆ ದೀಪ್ತಿ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಆರ್ ಆರ್ ನಗರದಿಂದ. ಮತ್ತಾರು ಸರಿ ಉತ್ತರ ಕೊಟ್ಟಿರೋದು ಅಂತ ಹೇಳಿದ್ರೆ ಚಂದ್ರು ಅವರ ಉತ್ತರ ಕೂಡ ಸರಿಯಾಗಿದೆ. ಶರಣಪ್ಪ ಅಂಗಡಿ ಹಟ್ಟಿ ಚಿನ್ನದಗಳಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಎಸ್, ಹಾಗೆ ಹೊಸಪೇಟೆಯಿಂದ ಮದನ್ ಬಹದ್ದೂರ್ ಇವರ ಉತ್ತರ ಕೂಡ ಸರಿಯಾಗಿದೆ. ಮಂಜುಶ್ರೀ ಧಾರವಾಡದಿಂದ, ಶಕುಂತಲಾ ಶಂಕರ್ ಮಂಡ್ಯದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಎಸ್, ಸದ್ಯಕ್ಕೆ ಇಷ್ಟೂ ಜನರ ಉತ್ತರ ಸರಿ ಇತ್ತು. ಇನ್ನೂ ಬಹಳಷ್ಟು ಜನ ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ರಿ. ಸರಿಯಾದ ಉತ್ತರ ಏನಾಗಿತ್ತು? ಉಸ್ಮಾದ್ ಬಿಸ್ಮಿಲ್ಲಾ ಖಾನ್. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ಅಲ್ಲಿಂದ ಪ್ರತಿ ವರ್ಷ 1947 ನಂತರ ಅಲ್ಲಿಂದ ಮುಂದೆ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಎಂದು ಅವರ ಶಹನಾಯಿ ವಾದನ ದೂರದರ್ಶನದಲ್ಲಿ ಪ್ರಸಾರವಾಗುವಂಥ ಸಂಪ್ರದಾಯ ಕೂಡ ಆರಂಭ ಆಯಿತು. ಸೊ ಯಾರ ಸರಿಯ ಅಲ್ಲಿ ಕೆಂಪುಕೋಟೆಯ ಮೇಲೆ ಶಹನಾಯಿ ಬಾರಿಸಿದ್ದು 1947 ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಸರಿಯಾದ ಉತ್ತರ ಆಗಿತ್ತು. ಇದಾಗಿತ್ತು ಇವತ್ತಿನ ಹೊಂಬಿಸಿಲು. ಮಾಹಿತಿ ಜೊತೆ ಮನರಂಜನೆ ಕೂಡ ನಿಮ್ಮದಾಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹೊಂಬಿಸಿಲನ್ನು 4 ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತೀನಿ. ಎಸ್, ಯುವಜನತೆಯ ಬಗ್ಗೆ ನಮ್ಮ ಮಾತುಕತೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿಯೋಸ್ ಮ್ಯಾಜಿಕಲಿಯೋಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲನ ಟ್ಯೂನ್ ಮಾಡಿದ್ದೀರಿ. 4:55 ಹೊತ್ತಿನಲ್ಲಿ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಹೌದು, ಯೋಜನೆ ಅಂದ ತಕ್ಷಣ ಸಾಧನೆ ಮಾಡೋದಕ್ಕೆ ಈ ಸಮಯವೇ ಸರಿಯಾದ ಸಮಯ. ಈ ಒಂದು ಟೈಮ್ ಏನಿದೆ, ಆ ತಾರುಣ್ಯದ ಅವಧಿ, ಅದು ಸಾಧನೆ ಏನು ಬೇಕು ಮಾಡ್ಬೋದು ಅನ್ನುವಂಥ ಕಿಚ್ಚು ಛಲ ಹಠ ಪ್ರತಿಯೊಂದನ್ನು ಇಟ್ಕೊಂಡಿರ್ತೀವಿ. ಅದೆಲ್ಲವನ್ನು ಕೊಟ್ಟಿರುವಂಥ ವಯಸ್ಸು ಅದಾಗಿರುತ್ತೆ. ಹಾಗಾಗಿ ಇದೆಲ್ಲದರ ಜೊತೆಗೆ ಎಲ್ಲೋ ಒಂದು ಕಡೆ ಒಂದು ಮಾತಿರುತ್ತಲ್ಲ, ಅಯ್ಯೋ ಯೂತ್ಸ ಬಿಡು, ತಾಳ್ಮೆ ಅನ್ನೋದೇ ಇಲ್ಲ ಅವರಿಗೆ, ಹೇಳಿದ್ದನ್ನು ಕೇಳಿಸ್ಕೊಳ್ಳೋಕ್ಕೂ ಅವರಿಗೆ ತಾಳ್ಮೆ ಇರೋದಿಲ್ಲ. ಕನಿಷ್ಠ ಪಕ್ಷ ಅವರೇ ಒಂದು ತಾಳ್ಮೆಯಿಂದ ನಿರ್ಧಾರ ತಗೊಂಡು ಹೆಜ್ಜೆ ಇಡೋದಕ್ಕೂ ಅವ್ರಿಗೆ ತಾಳ್ಮೆ ಇರೋದಿಲ್ಲ. ಈ ಥರ ತಾಳ್ಮೆ ವಿಷಯ ಬಂದಾಗ ಮಾತ್ರ ನಾವು ಯೂತ್ಸ್ ಬಗ್ಗೆ ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ಗಳನ್ನು ಮಾಡೋದೇ ಜಾಸ್ತಿ ಇರುತ್ತೆ. ನೀವೇನು ಹೇಳ್ತೀರಾ, ನಿಮ್ಮ ಪ್ರಕಾರ ಈ ಸಾಧನೆಗೆ ಅಡಿಯಿಟ್ಟಂತಹ, ಸಾಧನೆ ಮಾಡಬೇಕು ಅಂತ ಮುಂದಾದಂತಹ ಯುವಜನತೆಯಲ್ಲಿ ತಾಳ್ಮೆ ಅನ್ನೋದು ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ಯೂತ್ಸ್ಗೆ ಕಡಿಮೆನ ಜಾಸ್ತಿನ, ಏನು ಹೇಳ್ತೀರಾ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಹೌದು, ಸಾಧನೆ ಮಾಡೋದಕ್ಕೊಂಥರ ಜಾದು ನಡೆದ್ಬಿಟ್ರೆ, ಬೇಗ ಮೊದಲ ಸ್ಟೆಪ್ಪಿಂದ ಲಾಸ್ಟ್ ಸ್ಟೆಪ್ಪಿಗೆ ಜಾದು ಥರ ಹೋಗಿ ನಿಂತುಬಿಟ್ರೆ ಏನು ಚೆನ್ನಾಗಿರುತ್ತಲ್ವ ಲೈಫು ಅಂತ ಹೇಳಿ ಅಂದುಕೊಂಡು ಏಕಾಏಕಿ ನನ್ನ ಮೇಲೆ ಹೋಗಬೇಕು ಅಂತ ನುಗ್ಗೋದಕ್ಕೂ, ತಾಳ್ಮೆಯಿಂದ ಒಂದೊಂದೇ ಸ್ಟೆಪ್ಸ್ನ ಹತ್ಕೊಂಡು ನಾವು ಸಾಧನೆಯ ಮೆಟ್ಟಿಲು ಏರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಹಿರಿಯರು ಯಾವಾಗಲೂ ಮನೆಯಲ್ಲಿ ಹೇಳ್ತಾನೆ ಇರ್ತಾರೆ. ಆದರೂ ಕೂಡ ಇವತ್ತಿನ ಯುವಜನತೆಯಲ್ಲಿ ತಾಳ್ಮೆ ಅನ್ನೋದೇ ಇಲ್ಲಪ್ಪ, ಅದನ್ನು ಕೇಳಿಸ್ಕೊಳ್ಳೋದಕ್ಕೂ ಕೂಡ ಅವರು ಸಿದ್ಧ ಇರೋದಿಲ್ಲ ಅನ್ನುವಂಥ ಮಾತುಗಳು ಆಗಾಗ್ಗೆ ಕೇಳಿ ಬರ್ತಾ ಇರುತ್ತೆ. ಈ ಕುರಿತಂತೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ನಿಮ್ಮ ಪ್ರಕಾರ ಹೌದಾ ಇವತ್ತಿನ ಕಾಲಘಟ್ಟದಲ್ಲಿರುವಂಥ ಯುವಜನತೆಗೆ ನಿಜಕ್ಕೂ ತಾಳ್ಮೆ ಅನ್ನೋದಿಲ್ವಾ ಅಥವಾ ಇದೆಯಾ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಇವತ್ತಿನ ಯುವ ಪೀಳಿಗೆಯಲ್ಲಿ ತಾಳ್ಮೆ ಅನ್ನೋದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು, ಆದರೆ ಸಾಧನೆ ಮತ್ತು ಯಶಸ್ಸಿಗೆ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ಅವ್ರಿಗೆ ನಾವು ಖಂಡಿತ ತಿಳಿಸಿ ಹೇಳಬೇಕು ಅಂತ ಹೇಳಿ ಸುಜಾತ ಗಂಗಾಧರ ಸ್ವಾಮಿ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ನಿಜಕ್ಕೂ ತಾಳ್ಮೆ ಅನ್ನೋದು ಕಡಿಮೆ ಆಗ್ಬಿಟ್ಟಿದೆಯಾ ಯುವಜನತೆಯಲ್ಲಿ? ಇಲ್ಲ, ಇರೋದೇ ಕಡಿಮೆ ಅಂತ ಹೇಳ್ತೀರಾ? ಹಾಗೇನಿಲ್ಲ, ಅವ್ರಿಗೂ ಇವತ್ತೆಲ್ಲವನ್ನ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆ. ಯಾವ ಸಾಧನೆ ಮಾಡೋದಕ್ಕೆ ಹೇಗೆಲ್ಲ ಶ್ರಮ ಹಾಕಬೇಕು, ಎಷ್ಟು ತಾಳ್ಮೆಯಿಂದ ಅದಕ್ಕಾಗಿ ಕಾಯಬೇಕು, ಎಷ್ಟು ಪರಿಶ್ರಮ ಪಡಬೇಕು, ಇದೆಲ್ಲದರ ಅರಿವಿದೆ. ಈ ಮಾತನ್ನ ನಾವು ಒಪ್ಪೋದಿಲ್ಲ ಅನ್ನೋದು ನಿಮ್ಮ ಅನಿಸಿಕೆನ? ಏನೇ ಇದ್ರೂ ಸಂದೇಶ ಬರೆದು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಈ ಹಾಡು ಕೂಡ ಒಂದ್ ರೀತಿ ತಾಳ್ಮೆ ಪಾಠ ಕಲಿಸುತ್ತೆ. ಇದು ಪ್ರೀತಿಯಲ್ಲಿ ಕಾಯೋದ್ರ ಬಗ್ಗೆ, ಆದ್ರೆ ನಾವು ಸಾಧನೆಯಲ್ಲಿ ಕಾಯೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಕಾಯಬೇಕು, ಕೆಲವೊಂದ್ಸಲ ತಡ ಆಗತ್ತೆ, ಆದ್ರೂ ಪರವಾಗಿಲ್ಲ, ಕೈ ಚೆಲ್ಲಿ ಕೂರದೆ ಇದಾಗಲ್ಲ ಬಿಡು ನನ್ನಿಂದ ಅಂತ ಹೇಳಿ ಬಿಟ್ಟು ಬಿಡದೆ ತಾಳ್ಮೆಯಿಂದ ಕಾದು ಶ್ರಮವಿಟ್ಟು ಗುರಿಯನ್ನ ತಲುಪೋದಿದೆಯಲ್ಲ, ಅದು ಬಹಳನೇ ಮುಖ್ಯ ಆಗತ್ತೆ, ಅದರಲ್ಲೂ ಯುವ ಜನತೆಗೆ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಎಸ್, ನಾವು ಯಾವಾಗ್ಲೂ ಕೂಡ ಯೂತ್ಸ್ ಅಲ್ಲಿ ತಪ್ಪುಗಳನ್ನ, ಅವ್ರು ಮಾಡುವಂತ ಮಿಸ್ಟೇಕ್ಸ್ ಗಳನ್ನೇ ಹುಡುಕೋ ಅಂತ ಕೆಲಸನ ಬಿಟ್ಟು ಬಿಡಬೇಕು. ಆ ಕೆಲಸ ನಾವು ಮಾಡಬಾರ್ದು. ಅವರಿಗೆ ಯಾವಾಗಲೂ ಸರಿಯಾದನ್ನ ಅಡ್ವೈಸ್ ಮಾಡಬೇಕು. ಖಂಡಿತ ಅವರು ಅದನ್ನ ಕೇಳಿಸ್ಕೊಳ್ತಾರೆ. ಇದೆಲ್ಲದರ ಜೊತೆಗೆ ನಾವು ಅವರಿಗೆ ಅವರದ್ದೇ ಆದಂತ ಫ್ರೀಡಮ್ ಕೊಡಬೇಕು, ಸ್ವಾತಂತ್ರ್ಯ ಕೊಡಬೇಕು. ಸ್ವಾತಂತ್ರ್ಯ ಎಲ್ಲೂ ಸ್ವೇಚ್ಛಾಚಾರ ಆಗೋದಕ್ಕೆ ಬಿಡದ ಹಾಗೆ ನೋಡ್ಕೊಳ್ಳೋದು, ಮಾನಿಟರ್ ಮಾಡೋದು ಕೂಡ ನಮ್ಮ ಕೈಯಲ್ಲೇ ಇರೋವಂಥದ್ದು. ಹಾಗಾಗಿ ಅವರಿಗೆ ಸರಿಯಾದ ಹಾದಿಯನ್ನ ಹಾಕ್ಕೊಟ್ಟು, ಸರಿಯಾದ ಸ್ವಾತಂತ್ರ್ಯವನ್ನ ಕೊಟ್ಟು, ಅವರ ತಪ್ಪುಗಳನ್ನೇ ಬೆರಳು ಮಾಡಿ ತೋರಿಸ್ದೇನೆ, ಅವರಿಗೆ ಗೈಡೆನ್ಸ್ ಕೊಟ್ವಿ ಅಂತ ಹೇಳಿದ್ರೆ ನಿಜಕ್ಕೂ ಅವರು ಭರವಸೆಯ ಭವಿಷ್ಯವನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಶಾಂತಾಚಾರ ಬಡಿಗೆರ ಹರಿಹರ ಕೊಕ್ನೂರ್ನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಇವತ್ತಂತೂ ಒಳ್ಳೆ ವಿಷಯದ ಬಗ್ಗೆ ಚರ್ಚೆ, ಖುಷಿ ಆಗ್ತಾ ಇದೆ. ಅಕ್ಷರಶಃ ಸಾಧನೆ, ಕಿಚ್ಚು, ಹಠ, ತಾಳ್ಮೆ ಯಶಸ್ವಿ ಜೀವನದ ಮುಖ್ಯ ಸ್ತಂಭಗಳಿದ್ದ ಹಾಗೆ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಬಗ್ಗೆ ಮಾತಾಡಿದ್ವಿ, ಎಂ ಎಸ್ ಸುಬ್ಬಲಕ್ಷ್ಮಿ ಬಗ್ಗೆ ಮಾತಾಡಿದ್ವಿ, ರವಿಶಂಕರ್ ಅಂತಹ ಮಹಾನ್ ಸಾಧಕರ ಜೀವನವನ್ನು ನಾವು ನೋಡಿದ್ವಿ. ಈ ಎಲ್ಲ ಗುಣಗಳು ಕೂಡ ಪ್ರತಿಭೆಯಿಂದ ಅಷ್ಟೇ ಅಲ್ಲ, ದಶಕಗಳ ಕಾಲ ಅವರು ತೋರಿದಂತಹ ಹಠ ತಾಳ್ಮೆ ಅದರಿಂದಲೇ ಅವರಿಗೆ ಇದೆಲ್ಲವೂ ಸಿದ್ಧಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತು. ಇದು ಕೂಡ ನಮ್ಮ ಯುವ ಜನತೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಸಾಧನೆ ಸಾಧ್ಯ ಆಗತ್ತೆ ಅಂತ ಹೇಳಿ ಸಂದೇಶವನ್ನ ಕಳಿಸಿ ನಿರೂಪಣೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದೀರಿ. ಧನ್ಯವಾದಗಳು ಶಾಂತಾಚಾರ ಬಡಿಗೇರ ಅವರೇ. ಹಾಗೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಅಯ್ಯೋ ಯುವ ಜನತೆಯಲ್ಲಿ ತಾಳ್ಮೆ ಮಾತಾ ಮರ್ತೇ ಹೋಗ್ಬಿಟ್ಟಿದೆ ಅದು ಅವರಲ್ಲಿ ಅಂತ ಹೇಳಿ ರವಿ ಭಟ್ಲೇರಿ ಸಿ ಎನ್ ಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾ ಹಾ ಹಾ, ಮರ್ತು ಹೋಗಿದ್ದನ್ನು ನೆನಪಿಸೋ ಕೆಲಸ ಮಾಡೋದು ನಮ್ಮದೇ ಜವಾಬ್ದಾರಿ ಅಲ್ವೇ. ಈಗಿನ ಹುಡುಗರಿಗೆ ತಾಳ್ಮೆ ಅನ್ನೋದು ಸ್ವಲ್ಪ ಕಡಿಮೆ, ಯೋಚಿಸೋ ಶಕ್ತಿ ಇರೋದಿಲ್ಲ. ಹೀಗಾಗಿ ಹೇಗಾಗತ್ತೆ ಅನ್ನೋದನ್ನು ತಿಳಿದುಕೊಳ್ಬೇಕು, ಸೂಕ್ತ ಮಾಡೋದು ಸರಿನಾ ಅನ್ನೋದನ್ನು ತಿಳಿದಿರ್ತಾರೆ. ಅಂದರೆ ನಮ್ಮ ಮೂಗಿನ ನೇರಕ್ಕಷ್ಟೇ ಯೋಚನೆ ಮಾಡೋದು ಅಂತಾರಲ್ಲ, ಹಾಗೆ ಅವ್ರು ಯೋಚನೆ ಮಾಡ್ತಾರೆ. ಅದರ ಪರಿಣಾಮ ಅವ್ರಿಗೆ ಅರ್ಥ ಆದಾಗ ಮಾತ್ರ ಅಯ್ಯೋ ಹೀಗೆ ಮಾಡಬೇಕಿತ್ತಲ್ವಾ ಅಂತ ತಿದ್ಕೊಳ್ತಾರೆ. ಹಾಗಾಗಿ ತಾಳ್ಮೆ ಸ್ವಲ್ಪ ಕಡಿಮೆ ಅನಿಸುತ್ತೆ ಅಂತ ಹೊನ್ನೂರಳ್ಳಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಹೇಳ್ತಾ ಇದ್ದಾರೆ. ಹೌದಾ, ಹೀಗೆಲ್ಲ ಅನಿಸಿಕೆ ಇದೆಯಾ ನಿಮಗೇನಾದರೂ? ಹಾಗೆಲ್ಲ ಏನಿಲ್ಲ, ಅವರಲ್ಲಿ ಖಂಡಿತ ತಾಳ್ಮೆ ಇದೆ. ಎಷ್ಟು ತಾಳ್ಮೆಯಿಂದ ಯೋಚನೆ ಮಾಡಿ, ಎಷ್ಟು ಒಳ್ಳೊಳ್ಳೆ ನಿರ್ಧಾರಗಳನ್ನು ತಗೊಂಡು ಇವತ್ತು ಯುವಜನತೆ ಎಂತೆಂಥ ಸಾಧನೆ ಮಾಡಿದ್ದಾರೆ ಗೊತ್ತಾ ಅಂತ ನೀವು ಹೇಳೋದಿದ್ರೆ ಖಂಡಿತ ಸಂದೇಶ ಕಳಿಸ್ಬೋದು ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013, ನಮ್ಮ ನಂಬರ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ ವೀನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿಹಾರಿ ಕೃಷ್ಣ ಅವರ ಸಂಗೀತವಿದ್ದಂತ ಸ್ನೇಹನ ಪ್ರೀತಿನ ಚಿತ್ರದ ಬ್ಯೂಟಿಫುಲ್ ಗೀತೆಯನ್ನ ಕೇಳಿದ್ರಿ. ಬಹಳಷ್ಟು ಜನ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ, ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಎಸ್ ವಾಣಿಶ್ರೀ, ಧಾರವಾಡದಿಂದ ತಾಳ್ಮೆ ಕಡಿಮೆ ಅಂತ ಹೇಳೋದಕ್ಕಿಂತ ಜೀವನದ ವೇಗ ಬದಲಾಗಿದೆ ಅಷ್ಟೇ, ಒತ್ತಡ ಮತ್ತು ಸ್ಪರ್ಧೆ ಹೆಚ್ಚಾಗಿರೋದ್ರಿಂದ ಅದಕ್ಕೆ ತಕ್ಕ ಹಾಗೆ ಸ್ಪಂದಿಸಬೇಕಲ್ವಾ. ಇವತ್ತಿನ ಯೂತ್ ಎಲ್ಲ ಫಾಸ್ಟ್ ಮತ್ತೆ ಸ್ಟ್ರೀಟ್ ಫಾರ್ವರ್ಡ್, ಒಂದ್ ರೀತಿಯಲ್ಲಿ ಒಳ್ಳೇದು ಅಂತಾನೆ ಅನ್ಸುತ್ತೆ. ಆಗಿನ ಕಾಲಕ್ಕೆ ನಾವು ಸರಿ, ಈಗಿನ ಕಾಲದ ಘಟ್ಟಕ್ಕೆ ಇವತ್ತಿನ ಯೂತ್ ಸರಿ. ನೀವೇನಂತೀರ್ಯಾ ರಮ್ಯಾ? ಎಸ್, ನಾನಂತೂ ಇದಕ್ಕೆ ಓಕೆ ಅಂತೀನಿ ವಾಣಿಶ್ರೀ ಅವರೇ. ಹಾಗೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇದಾರೆ, ಸಾಧಕರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆದರೆ ಸಾಧಿಸಲೇಬೇಕೆಂಬ ಛಲ ನಮ್ಮಲ್ಲಿರ್ಬೇಕಷ್ಟೇ ಅಂತ ಹೇಳಿ ಮಂಜುನಾಥ್ ಲಕ್ಷ್ಮೀಕಾಂತ್ ದಂಡಿನ ಶಿವರಾಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದಾರೆ. ಮೊನ್ನೆ ಪ್ರವಾಸ ಕರ್ಕೊಂಡು ಹೋಗಿದ್ದು ಉಳಿದು ಹಣ ವಾಪಸ್ ಕೊಟ್ಟಿಲ್ಲ, ಬೆಂಗಳೂರು ಜನ ಬಹಳ ಹುಷಾರು ಅಂತ ಹೇಳಿ ಸೋಮಶೇಖರ್ ಶಾಮ್ನವರು

ಯ ಪಾಠ ಹೇಗಿದೆ ಅನ್ನೋದೊಂದು ಸಂದೇಶವನ್ನು ಕಳಿಸಿದರೆ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕು. ಇವತ್ತಿನ ಯುವಜನತೆಯಲ್ಲಿ ಕೆಲವರು ನಾವು ಹೇಳೋದನ್ನ ತಾಳ್ಮೆಯಿಂದ ಕೇಳಿ ಸ್ಪಂದಿಸೋರು ಇದ್ದಾರೆ, ಇನ್ ಕೆಲವರು ಹೇಳೋ ಮಾತುಗಳನ್ನ ಕಿವಿ ಮೇಲೆ ಹಾಕೊಳ್ಳದೆ ಅಸಹನೆಯಿಂದ ವರ್ತಿಸೋರು ಕೂಡ ಇದ್ದಾರೆ. ಅಂಥವ್ರಿಗೆ ನಾವು ತಾಳ್ಮೆಯ ಬಗ್ಗೆ ಪಾಠ ಹೇಳೋದು ಉತ್ತಮ ಅನ್ನೋದು ನನ್ನ ಅನಿಸಿಕೆ ಅಂತ ಹೇಳ್ತಿದ್ದಾರೆ. ಹೌದಲ್ವೇ, ಐದು ಬೆರಳು ಕೂಡ ಒಂದೇ ಸಮ ಇರೋದಿಲ್ಲ ಅನ್ನೋದನ್ನ ನಾವಿಲ್ಲಿ ನೆನಪು ಮಾಡಿಕೊಳ್ಳೇಬೇಕಾಗತ್ತೆ. ನಿಮ್ಮ ಅನಿಸಿಕೆ ಏನು? ಇವತ್ತಿನ ಯುವಜನತೆಗೆ ತಾಳ್ಮೆ ಸಿಕ್ಕಾಪಟ್ಟೆ ಇದೆಯಾ? ತಾಳ್ಮೆ ಸ್ವಲ್ಪ ಇದೆಯಾ? ಅಯ್ಯೋ, ತಾಳ್ಮೆನೇ ಇಲ್ಲ ಅಂತ ಹೇಳ್ತೀರಾ? ಏನಂತೀರಿ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಂಬರ್.

0: ಕಂಪನ
1: ಅಂದ್ಕೊಂಡಿದ್ದು ಸಾಧಿಸೋಕ್ಕಾಗ್ತಿಲ್ಲ ಅಂದಾಗ ಇದೇ ಥರ ಎದೆಯಲ್ಲೊಂದು ಕಂಪನ, ಹೌದಲ್ವೇ? ಆ ಕಂಪನವನ್ನು ತಂಪಾಗಿಸುವಂಥ ಪೋಷಕರು ಜೊತೆಯಲ್ಲಿದ್ದರು ಅಂತ ಹೇಳಿದ್ರೆ ಯುವ ಜನತೆಗೊಂದು ರೀತಿ ಶಕ್ತಿ ತುಂಬಿದ ಹಾಗೇನೇ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಎಸ್ 100% ಮಾತ್ರ ತಾಳ್ಮೆ ಅನ್ನೋದು, ಇನ್ನು ಮಿಕ್ಕ 90% ತಾಳ್ಮೆ ಕಡಿಮೆ. ಆತುರಾತುರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಬಿಡ್ತಾರೆ. ಅವಸರದಿಂದ ಕೆಲಸ ಮಾಡೋದು, ಕೆಲಸದಲ್ಲಿ ಎಡವಟ್ ಮಾಡ್ಕೊಳ್ಳೋದು, ಆಮೇಲೆ ಪಶ್ಚಾತ್ತಾಪ ಪಡೋದು, ಆಗ ತಲೆ ಮೇಲೆ ಕೈ ಹೊತ್ಕೊಂಡು ಕುಳಿತುಕೊಳ್ಳೋದು, ಇಳಿಯರ್ ಮಾತು ಕೇಳಬೇಕಿತ್ತು ಅಂತ ಅಂದುಕೊಳ್ಳೋದು, ಇದೆಲ್ಲ ಇವತ್ತಿನ ಯುವಕರ ಕಾರ್ಯವೈಖರಿಯನ್ನು ನೋಡಿದಂಥ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಆದರೆ ಕೆಲ ಯುವಕರು ತುಂಬ ತಾಳ್ಮೆ ಶ್ರದ್ಧೆಯಿಂದ ಅನೇಕ ಸಾಧನೆಗಳನ್ನು ಮಾಡಿದ್ದು ಉಂಟು. ನಮ್ಮೂರಿನ ಒಬ್ಬ ಯುವಕ ಮೊನ್ನೆ ಧಾರವಾಡ ಯೂನಿವರ್ಸಿಟಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಡಾಕ್ಟ್ರೇಟ್ ಪದವಿಯನ್ನು ಪಡ್ಕೊಂಡ. ಈ ಸಂದರ್ಭದಲ್ಲಿ ಅವರ ಹೆಸರನ್ನು ನೆನಪಿಸ್ಕೊಳ್ಳೋದಕ್ಕೆ ನಾನು ಬಯಸ್ತೀನಿ. ಯಂಕಪ್ಪ ಬಿ ಗೊಲ್ಲರ್, ಸಾಕಿನ್ ನಾಗೇಶ್ ಹಳ್ಳಿ. ಈ ಥರ ಸಾಧನೆ ಮಾಡಿದಂಥ ಯುವಕರಿಗೆ ಇನ್ನು ಯಶಸ್ಸು ಸಿಗಬೇಕು ಅಂತ ನಾನು ಆಶಯಿಸ್ತೀನಿ ಅಂಥೇಳಿ ಬಿಡೆಬಾವಿಯಿಂದ ಮಂಜುನಾಥ್ ಇಂದ್ರಗೆ ಅವರು ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಅಫ್ಕೋರ್ಸ್ ಡಾಕ್ಟ್ರೇಟ್ ತೊಗೊಳ್ಬೇಕು ಅಂತ ಹೇಳಿದ್ರೆ ಕನಿಷ್ಠ 3-5 ವರ್ಷ ನೀವು ತಾಳ್ಮೆಯಿಂದ ಕಾಯಲೇಬೇಕು, ಬೇರೆ ವಿಧಿನೇ ಇಲ್ಲ. ಹಾಗೆ ಸಂದೇಶ ಕಳಿಸಿದ್ದಾರೆ ಚಂದ್ರಮುಖಿ ಐ ಟಿ ಐ ಲೇಔಟ್ ಮಲತಹಳ್ಳಿಯಿಂದ. ನನ್ನ ಮಗಳು ಸಿರಿ ರಂಗೋಲಿಯಲ್ಲಿ ಸಾಧನೆ ಮಾಡಿದ್ದಾಳೆ. ಎಷ್ಟು ಅವಾರ್ಡ್ಗಳು ಬಂದಿದೆ ಗೊತ್ತಾ? ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಗಿದೆ. ಹಲವು ಕಡೆ ತುಂಬ ಅವಾರ್ಡ್ಸ್ಗಳು ಬಂದಿದೆ. ಪ್ರತಿಷ್ಠಿತ ಕಂಪನಿಗಳವರು ಹೂವಿನ ರಂಗೋಲಿ ಹಾಕಿಕೊಡಿ ಎಂದು ಇವಳಿಗೆ ಕೇಳ್ತಾರೆ. ಹೋಗಿ ಹಾಕಿಕೊಟ್ಟು ಬರ್ತಾಳೆ. ಕೊನೆ ವರ್ಷದ ಬಿ ಎಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಿದ್ದಾರೆ. ತುಂಬ ವಿಶೇಷವಾದಂಥ ಸಾಧನೆ ಇದು ಅಂತ ನಾನು ಭಾವಿಸ್ತೀನಿ. ಎಸ್, ಖಂಡಿತವಾಗಿ ಒಂದ್ಸಲ ಭೇಟಿ ಮಾಡೋಣ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಈಗಿನ ಯುವಜನತೆಗೆ ತಾಳ್ಮೆನೇ ಇಲ್ಲ, ಕೋಪದ ಕೈಗೆ ಬುದ್ಧಿ ಕೊಟ್ಟು ತಮ್ಮ ಜೀವನನೇ ಹಾಳು ಮಾಡ್ಕೊಂಡು ಬಿಡ್ತಾರೆ ಅಂತ ಹೇಳಿ ಜವರಾಯಿ ಅವರು ಮಂಡ್ಯ ಹೊಸಹಳ್ಳಿಯಿಂದ ಹೇಳ್ತಿದ್ದಾರೆ. ಹೌದಾ, ಎಲ್ಲರಿಗೂ ಸಾರಸಗಟಾಗಿ ಹೀಗೆ ಹೇಳೋದು ಆಗುತ್ತಾ? ಆಹಾ, ಸ್ವಲ್ಪ ಜನ ತಾಳ್ಮೆಯಿಂದ ಕೂಡ ಯೋಚನೆ ಮಾಡ್ತಾರೆ ಅಂತ ಇನ್ನೂ ಕೆಲವರು ವಾದ ಮಾಡ್ತಾ ಇದ್ದಾರೆ. ನೀವು ಕೂಡ ಏನಂತೀರಿ? ಹೌದು ಅಂತೀರಾ, ಇಲ್ಲ ಅಂತೀರಾ? ಇವತ್ತಿನ ವಿಷಯ ತುಂಬ ಚೆನ್ನಾಗಿದೆ, ನಿರೂಪಣೆಯಲ್ಲಿ ಜೋಶ್ ಇದೆ ಅಂತ ಹೇಳಿ ತೀರ್ಥೇಶ್ ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ಎಸ್, ಯೂತ್ಸ್ ವಿಷಯ ಮಾತಾಡ್ತಾ ಇದ್ದೀವಿ ಅಂದಾಗ ಸಿಕ್ಕಾಪಟ್ಟೆ ಜೋಶ್ ಇರಲೇಬೇಕು. ಅಷ್ಟೇ ಜೋಶ್ನ ಜೊತೆಗೆ ಒಂದಷ್ಟು ತಾಳ್ಮೆ ಇಟ್ಕೊಂಡು ಕೂಡ ನಾವು ಕಾರ್ಯಕ್ರಮ ಮಾಡಬೇಕಾಗತ್ತೆ. ಅದೇ ಥರ ಯೂತ್ಸ್ ಕೂಡ ತಾಳ್ಮೆ ಇಟ್ಕೊಂಡು ಸಾಧನೆಯ ಹಾದಿಯಲ್ಲಿ ಸಾಗಬೇಕಾಗತ್ತೆ. ತಾಳ್ಮೆ ವಿಚಾರದ ಬಗ್ಗೆಯೇ ಮಾತಾಡ್ತಾ ಇದ್ದೀವಿ. ನಿಮಗೇನು ಅನಿಸುತ್ತೆ, ಇವತ್ತಿನ ಯುವಜನತೆ ಇವತ್ತಿನ ಕಾಲಘಟ್ಟದಲ್ಲಿ ಎಷ್ಟರ ಮಟ್ಟಿಗೆ ತಾಳ್ಮೆಯಿಂದ ಇದ್ದಾರಾ ಇಲ್ವಾ, ಇದೆ ಇಲ್ವೇ ಇಲ್ವಾ ಅವರಲ್ಲಿ ತಾಳ್ಮೆ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013, ನಮ್ಮ ನಂಬರ್.

0: ಮನಸ್ಸಿನ ಸಂಚಾರ ತನ್ನ ತರಂಗಗಳ ಮೇಲೆ ಹಾಕೋ ಚಪ್ಪಾಳೆ.
1: ಹೌದು, ಚಪ್ಪಾಳೆ ಹಾಕಬೇಕು ಅಂತ ಹೇಳಿದ್ರೆ ಎಲ್ಲ ಮನಸ್ಸಿನ ಸಂಚಾರ ತಾಳ್ಮೆಯ ಮೇಲೂ ಕೂಡ ಸಾಗಬೇಕು. ತಾಳ್ಮೆ ಅನ್ನುವಂಥದ್ದು ಸಾಧನೆಗೆ ಮಾತ್ರವಲ್ಲ, ಪ್ರತಿ ಕ್ಷಣದ ಬದುಕಿಗೂ ಕೂಡ ಅನಿವಾರ್ಯವಾಗಿರುವಂಥ ಅಂಶ. ಹಾಗಾಗಿ ತಾಳ್ಮೆ ಅನ್ನೋದನ್ನು ಮೈಗೂಡಿಸ್ಕೊಂಡ್ವಿ ಅಂತ ಹೇಳಿದ್ರೆ ನಾವು ಸಾಧನೆಯ ಮೆಟ್ಟಿಲನ್ನು ಏರೋವಾಗ ಅದರಲ್ಲೂ ಮುಖ್ಯವಾಗಿ ಯುವ ಜನತೆ ಒಂದಷ್ಟು ಅಡ್ಡಿ ಆತಂಕಗಳು, ಏನೇ ಸಮಸ್ಯೆ ಸವಾಲುಗಳು ಎದುರಾದರೂ ಕೂಡ ಅದೆಲ್ಲವನ್ನು ದಾಟಿ ಒಂದು ಹಂತದ ತಾಳ್ಮೆಯಿಂದ ಅದೆಲ್ಲವನ್ನು ಎದುರಿಸಿ ಮುನ್ನುಗ್ಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮನೆಯಲ್ಲಿ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ತಾಳ್ಮೆಯ ಪಾಠವನ್ನು ಹೇಳ್ಕೊಡ್ಬೇಕು. ಆದರೆ ಒಂದು ಗೊತ್ತಿದೆಯಲ್ಲ, ಅತಿಯಾದರೆ ಅಮೃತ ಕೂಡ ವಿಷ ಅಂತ ಹೇಳಿ ಅದರ ಅರಿವು ಕೂಡ ನಮಗಿರಬೇಕು. ಯಾವುದು ಎಷ್ಟರ ಪ್ರಮಾಣದಲ್ಲಿದ್ದರೆ ಸರಿ ಅನ್ನೋದರ ಅರಿವು ಕೂಡ ಇದ್ದಾಗ ಸಾಧನೆ ಅನ್ನೋದು ಸುಲಭವಾಗುತ್ತೆ. ಈ ಮಾತಿನ ಮೂಲಕ ಸದ್ಯಕ್ಕೆ ನಾನು ನಿಮಗೆ ಇವತ್ತು ಟಟಾ ಬಾಬಾ ಹೇಳ್ತಾ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಮತ್ತೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಗೊತ್ತೇ ಇದೆಯಲ್ಲ ಏನು ಮಾಡಬೇಕು, ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಬೇಕು. ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಇಷ್ಟು ಹೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಆರ್ಜೆ ರಮ್ಯಾ.

ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರು ಕೂಡ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸುಮಧುರವಾದಂತಹ ಕನ್ನಡ ಗೀತೆಗಳನ್ನ ಕೇಳುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರ್ತೇನೆ ನಾನು, ನಿಮ್ಮ ಆರ್ಜೆ ಲತಾ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೀವನ ಯಾವಾಗಲೂ ಕೂಡ ಅಡಿಪಾಯ ಅಂತ ಹೇಳಿದ್ರೆ ಹೊಂದಾಣಿಕೆ ಅಂತ ಹೇಳ್ತಾ ಇರ್ತೀವಿ. ಹಾಗೆ ಈ ಹೊಂದಾಣಿಕೆ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಹೋಲಿಕೆ ಅನ್ನೋ ಶಬ್ದ ನಮ್ಮ ಜೀವನವನ್ನ ಆವರಿಸಿದೆ ಅಂತ ಹೇಳ್ಬೋದು. ಈ ಹೋಲಿಕೆ ಮತ್ತು ಹೊಂದಾಣಿಕೆಯ ನಡುವೆ ನಮ್ಮ ಜೀವನ ಹೇಗೆ ಸಾಗ್ತಿದೆ, ಹಾಗೆ ಹೋಲಿಕೆ ಅನ್ನೋದು ಬೇಕಾ ಹೊಂದಾಣಿಕೆ ಸಾಕಾ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನಮಗೆ ತಿಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು, ಹಾಗೆ ಕನ್ನಡದ ಸುಮಧುರ ಗೀತೆಗಳನ್ನ ಆಲಿಸಬಹುದು. ಮೊದಲಿಗೆ ಕೇಳಿ ಬೆಲ್ ಬಾಟಮ್ ಚಲನಚಿತ್ರದಿಂದ ವಿಜಯ್ ಪ್ರಕಾಶ್ ಅವರ ಗಾಯನ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಹೋಲಿಕೆ ಮತ್ತು ಹೊಂದಾಣಿಕೆ ಈ ಎರಡರಲ್ಲಿ ಯಾವ ಒಂದು ಅಂಶ ನಮ್ಮ ಜೀವನದಲ್ಲಿ ಇದ್ರೆ ಸಾಕು? ಹೋಲಿಕೆ ಬೇಕು ಬೇಡ, ಹಾಗೆಯೇ ಹೊಂದಾಣಿಕೆ ಸಾಕು ನಮ್ಮ ಜೀವನವನ್ನು ಸಂತೃಪ್ತಿಯಾಗಿ ಸಾಗಿಸಬಹುದು ಅಂತ ಹೇಳೋರು ಕೂಡ ನಾವು ಇದ್ದೀವಿ. ಅದರಲ್ಲಿ ನಿಮ್ಮ ಆಯ್ಕೆ ಯಾವುದು, ಹಾಗೆ ಹೋಲಿಕೆಯ ಅನಿವಾರ್ಯತೆ ಏನು ಅನ್ನೋದು. ಕೆಲವೊಂದ್ಸರಿ ನಮಗೆ ಅನಿಸುತ್ತೆ ಬೇರೆಯವರು ತುಂಬ ಚೆನ್ನಾಗಿದ್ದಾರಲ್ವಾ ಅಂತ ಅನಿಸುತ್ತೆ. ಯಾವಾಗಲೂ ಕೂಡ ನಾವು ಅವ್ರ ಜೊತೆ ನಮ್ಮ ಜೀವನವನ್ನು ಹೋಲಿಕೆ ಮಾಡಿಕೊಂಡು ಕೆಲವೊಂದು ಸಾರಿ ಬೇಸರವನ್ನು ಪಡೋದು ಕೂಡ ಉಂಟು. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ವಾಟ್ಸಪ್ ಸಂಖ್ಯೆಗೆ ತಿಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈಗ ಕೇಳಿ ವಿಕ್ಟರಿ ಚಲನಚಿತ್ರದಿಂದ ಈಶ್ವರಿ ಎಲ್ಆರ್ ಮತ್ತು ಕೈಲಾಶ್ ಖೇರ್ ಅವರ ಗಾಯನ, ಶಿವು ಭೇರ್ಗಿ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಆಕಾಶವಾಣಿ ಬೆಂಗಳೂರು ನಿಲಯದ ಈ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಮೀಡಿಯಂ ಎಂ ತರಂಗಾಂತರ 490.1 meter ಅಂದರೆ 600 kHz. ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ವಿನ್ನಾರವೇ ಮಾಡುವ ನಮಸ್ಕಾರ. ಈಗ ಸಮಯ 5:30:40. ಎಲ್ಲ ಕೇಳುಗರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

ಕಿರ್ಮಿಟ್ ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲನೇ ಗೀತೆ ಅನುರಾಧ ಭಟ್ ಅವರ ಸ್ವರದಲ್ಲಿ ಓಜಸ್ ಚಿತ್ರದ ಹಾಡು. ಗೀತೆ ರಚಿಸಿದವರು ವಿನಯ್, ಸಂಗೀತ ಸಂಯೋಜಕರು ಕಾರ್ತಿಕ್ ವೆಂಕಟೇಶ್.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಗಿರುಮಿಟ್ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಯಾಸಿನ್ ನಜೀರ್ ಅವರ ಸ್ವರದಲ್ಲಿ ನವರತ್ನ ಚಿತ್ರದ ಹಾಡು. ಗೀತರಚನೆ ಭರತ್ ಜೆ ಕಡೂರ್, ಸಂಗೀತ ಸಂಯೋಜನೆ ವೆಂಕಿ.

ಅನುರಾಧ ಭಟ್ ಹಾಗೂ ಕಾರ್ತಿಕ್ ಅವರ ಸ್ವರದಲ್ಲಿ ಇದೀಗ ಮೂಡಿಬರುತ್ತಿರುವ ಹಾಡು ಥರ್ಡ್ ಕ್ಲಾಸ್ ಚಿತ್ರದ್ದು. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಸಂಯೋಜನೆ ಜೆಸ್ಸಿ ಗಿಫ್ಟ್.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀರ್ಮಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ವಿಜಯ ಪ್ರಕಾಶ್ ಅವರ ಸುಂದರ ಕಂಠದಲ್ಲಿ ಶಿವಾಜಿ ಸೂರತ್ಕಲ್ ಚಿತ್ರದ ಹಾಡು. ಜಯಂತ್ ಕಾಯ್ಕಿಣಿ ಅವರ ಸಂಗೀತ ರಚನೆಗೆ ಗೀತ ಸಂಯೋಜನೆ ಮಾಡಿದವರು ಜುದುವಾ ಸ್ಯಾಂಡಿ.

ಬಾಬಿ ಸಿಆರ್ ಹಾಗೂ ಸಂಚಿತ್ ಹೆಗ್ಡೆ ಅವರ ಸ್ವರದಲ್ಲಿ ಜೆಂಟಲ್ಮ್ಯಾನ್ ಚಿತ್ರದ ಗೀತೆಯನ್ನು ಹಾಡಿದಿರಿ, ಇದುವರೆಗೂ ಕೇಳಿದಿರಿ. ಗೀತ ರಚನೆ ಮಾಡಿದವರು ನಾಗಾರ್ಜುನ್ ಶರ್ಮಾ ಮತ್ತು ಕಿನಾಲ್ ರಾಜಾ, ಸಂಗೀತ ಸಂಯೋಜಕರು ಅಜನೀಶ್ ಲೋಕನಾಥ್ ಬಿ.

ಇದೀಗ ಮೂಡಿ ಬರುತ್ತಿರುವ ಗೀತೆ ಪ್ರೇಮಂ ಪೂಜ್ಯಂ ಚಿತ್ರತೋ. ವಿಹಾನ್ ಆರ್ಯ ಹಾಗೂ ಅನುರಾಧ ಭಟ್ ಅವರ ಸ್ವರದಲ್ಲಿ ಗೀತರಚನೆ ಹಾಗೂ ಸಂಗೀತ ಸಂಯೋಜನೆ ರಾಘವೇಂದ್ರ ಬಿಎಸ್.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.
2: ಆಕಾಶವಾಣಿ ಬೆಂಗಳೂರು.

0: ನಲ್ಲಿಯಲ್ಲಿ ನೀರು ಸೋರುವುದು, ತೊಟ್ಟಿ ತುಂಬಿ ಹರಿಯುತ್ತಿರುವುದು, ಸ್ನಾನಕ್ಕೆ ಅಗತ್ಯಕ್ಕಿಂತಲೂ ಹೆಚ್ಚು ನೀರು ಬಳಸುವುದು, ವಾಹನಗಳನ್ನು ತೊಳೆಯುವಾಗ ಪೈಪಿನಲ್ಲಿ ನೀರನ್ನು ಹೆಚ್ಚು ಪೋಲು ಮಾಡುವುದು ನಮ್ಮ ನಾಶಕ್ಕೆ ನಾವೇ ಅಡಿಪಾಯ ಹಾಕಿದಂತೆ.
1: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನು ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನು ಮಿತವಾಗಿ ಬಳಸೋಣ, ಅಂತರ್ಜಲವನ್ನು ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸೋಣ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಕಂಡದು ಎಂದು.
1: ಈ ಕನ್ನಡದ ಅಕ್ಷರಮಾಲೆ
2: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
3: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
2: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
3: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
2: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಮಾತೃಭಾಷೆ ಅಂತರಂಗದ ಭಾಷೆ, ನಮ್ಮ ತಾಯ್ನುಡಿ. ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
1: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
0: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

0: ಯಾವ ಭಾಷೆಯೂ ಮೇಲಲ್ಲ, ಯಾವ ಭಾಷೆಯೂ ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.

ಆಕಾಶವಾಣಿ ಬೆಂಗಳೂರು. ಸಮಯ 6:10 ಇನ್ನು ಮುಂದೆ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇದೀಗ 6:15 ಕೇಳಿ ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ವಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾ ಪತ್ರ ಧಾರವಾಡ ಕೇಂದ್ರದಿಂದ. 6:51 ಕೃಷಿ ರಂಗದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗ ಕುರಿತು ಡಾ ವೀರೇಗೌಡ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ತಿಪಟೂರು ತಾಲೂಕು ಅರಳಗುಪ್ಪೆಯ ರೇಣುಕಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 7:45 ಸಿರಿಗಮ್ನ. 8:00 ಕರ್ನಾಟಕ ವಿಧಾನಸಭಾ 2026 ಉಪಚುನಾವಣೆಯ ಫಲಿತಾಂಶ ಕುರಿತಾದ ಚರ್ಚೆ. ಇದು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 8:30 ಸಿರಿಗಂಧ. 9:15 ಭಾವಗೀತೆಗಳು ಸಂಪದ ಭಟ್ ಅವರಿಂದ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಪಂಜಿ

ರಘುರಾಮ್ ಅವರ ಹಾಡುಗಾರಿಕೆ, ವಯೋಲಿನ್ ಕೃತಿಕ್ ಕೌಶಿಕ್, ಮೃದಂಗ ಸುನಿಲ್ ಸುಬ್ರಹ್ಮಣ್ಯ. 10 ಗಂಟೆಗೆ ವನಿತಾ ವಿಹಾರ, ಶಿಕ್ಷಣ ಸಂಶೋಧನೆ ಮತ್ತು ಸಮಾಜ ಸೇವೆಯ ಸಂಗಮ, ಡಾಕ್ಟರ್ ಉಮಾ ಕೆ ರಾವ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:30ಕ್ಕೆ ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಇನ್ನು ನಾಳೆಯ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ, 7:15 ಹೇಮಾ ಪ್ರಸಾದ್ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶ ಬುಟ್ಟಿ ಬಾನುಲಿ ಕಲಿಗಳು, ಪ್ರಸ್ತುತಿ ವಿಕೆ ಸುಮತಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನಹೆ ಪಲ್, 11:00 ಸವಿ ನೆನಪು, 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮರೆಯಾಗುತ್ತಿರುವ ಜಾನಪದ ಗೀತೆಗಳ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ಜಾನಪದ ಜನ್ನೆಯರ ತಂಡದ ಸದಸ್ಯರು. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಇಳಿ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ ಕುರಿತು ರೇಣುಕಾ ಮೇಟಿ ಅವರಿಂದ ಭಾಷಣ, ಹಾಗೂ 40ರ ನಂತರ ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು, ಈ ಕುರಿತು ಡಾ ಸಂಧ್ಯಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ ಕುರಿತು ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ, ವಾಚನ HR ಕೇಶವಮೂರ್ತಿ ವ್ಯಾಖ್ಯಾನ ಮಾರ್ಕಾಂಡೆಯ ಅವಧಾನಿ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ವೇದವತಿ. ನಾಳೆ ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ, 6:30 ಅವಲೋಕನ, 6:51 ಕೃಷಿರಂಗದಲ್ಲಿ ಬಿಸಿಗಾಳಿಯಿಂದ ಬೆಳೆಗಳ ಮತ್ತು ಜಾನುವಾರುಗಳ ಮೇಲೆ ಪರಿಣಾಮ, ಈ ಕುರಿತು ಡಾ ತಿಮ್ಮೇಗೌಡ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು. 7:45 ಸಿರಿಗಂಧ, 9:15 ಪ್ರಸಾದ್ HRK ಹಾಡಿರುವ ಭಾವಗೀತೆಗಳು ಮೂಡಿಬರಲಿದೆ. 9:30 ಮನಿ ಟಾಕ್, ನಂತರ ಮಂಥನ್ ದೆಹಲಿ ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎ ಚಂದನ್ ಕುಮಾರ್ ಅವರ ಕೊಳಲು ವಾದನ ಮೂಡಿಬರಲಿದೆ. 10:30 ಗೀತ ಚಂದ್ರಿಕೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ ಕೇಳ್ತಾ ಇದ್ದೀರಿ. ಕನ್ನಡ ರತ್ನ ಭಂಡಾರ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಭಿನ್ನ ರೀತಿಯಲ್ಲಿ ಕೆಲಸ ಮಾಡಿದವರು ರವಿ ಬೆಳಗೆರೆ. ಅನೇಕರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟಿಸಿದರು. ಅವರು ಬರೆಯದ ವಿಚಾರವೇ ಇಲ್ಲ ಅನ್ನುವ ಹಾಗೆ ಎಲ್ಲ ವಸ್ತು ವಿಷಯ ಆರಿಸಿಕೊಂಡು ಪ್ರಸ್ತುತಪಡಿಸಿದರು. ಪತ್ರಕರ್ತ ರವಿ ಬೆಳಗೆರೆ ಅವರ ವಿಚಾರ.
4: ಕಾರ್ಗಿಲ್ ಅನ್ನು ನೋಡ್ತೀನಿ ಅನ್ನೋಂತ ಭರವಸೆನೇ ಇರಲಿಲ್ಲ. ಯಾಕೆಂದ್ರೆ ಶ್ರೀನಗರ ಅಂತ ಒಂದು ಕೇಂದ್ರ ಏನಿದೆ, ಕಾಶ್ಮೀರದ ರಾಜಧಾನಿ ಏನಿದೆ, ಎರಡು ರಾಜಧಾನಿಗಳಿವೆ ಕಾಶ್ಮೀರಕ್ಕೆ, ಅದರ ಪೈಕಿ ಒಂದು ಶ್ರೀನಗರದಲ್ಲಿ ಇಳಿದಾಗ ಅಷ್ಟೊತ್ತಿಗೆ ವಾರ್ಫೀಲ್ಡ್ಗೆ ಯಾವ ಜರ್ನಲಿಸ್ಟ್ ಹೋಗೋ ಹಾಗಿಲ್ಲ ಅಂತಂತೇಳಿ ಒಂದು ನಿರ್ಬಂಧನೆಯನ್ನು ಆರ್ಮಿ ಹೇರಿಬಿಟ್ಟಿತ್ತು. ಆಮೇಲೆ ನನಗೆ ಕೇಂದ್ರದಲ್ಲಿ ಪರಿಚಯ ಇದ್ದಂಥ ಒಬ್ಬಿಬ್ಬರು ಏನು ಮಂತ್ರಿಗಳಿದ್ರು, ಅವ್ರು ಯಾರು ನನ್ನ ಕೈಗೆ ಅವಾಗ ಸಿಗಲಿಲ್ಲ. ಆಮೇಲೆ ಅವರಿಂದ ನಾನು ತುಂಬ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಳ್ಳೋ ಹಾಗಿರಲಿಲ್ಲ. ಯಾಕೆಂದರೆ ಅವರಿಗೆ ತಮ್ಮ ದೇಶದ ಗೌರವದ ಪ್ರಶ್ನೆ, ಈ ಪತ್ರಕರ್ತರನ್ನು ಕಳಿಸಿದ್ರೆ ಏನು ಬರೀತಾರೋ ಅಂತ ಒಂದು ಆತಂಕ ಇತ್ತು. ಶ್ರೀನಗರದಲ್ಲಿ ನನಗೆ ಮೇಜರ್

0: ಪುರುಷೋತ್ತಮ ಅಂಥೇಳಿ ನಾನು ಅವರನ್ನ ಯಾವತ್ತು ನೆನೆದರೂ ತುಂಬ ಭಾವುಕನಾಗಿ ಪ್ರೀತಿಯಿಂದ ನೆನೀತಾನೆ. ಆತನ ದೇಹದಲ್ಲಿ ಒಂದು 25 ಬುಲೆಟ್ ನುಗ್ಗಿ ಆತ ತೀರಿಹೋದು. ಅಂಥ ಮೇಜರ್ ಪುರುಷೋತ್ತಮ್ ಆಫೀಸ್ನಲ್ಲಿ ಕುಳಿತವರು, ಸರ್ ನಾನು ಹೀಗೆ ನಾನು ಬೆಂಗಳೂರಿಂದ ಬಂದಿದ್ದೀನಿ, ಐ ಎಮ್ ಎ ಸೌತ್ ಇಂಡಿಯನ್ ಅಂದ ತಕ್ಷಣ ಅವರಿಗೆ ಯಾಕೆ ನನ್ನ ಮೇಲೆ ಮಮಕಾರ ಉಂಟಾಯಿತು, ಯಾಕೆ ಪ್ರೀತಿ ಉಂಟಾಯಿತು ಇದು ಗೊತ್ತಾಗಲಿಲ್ಲ ನನಗೆ. ಮುಖ ನೋಡಿದ ಕೂಡಲೇ ಕೆಲವರು ಇಷ್ಟಪಡ್ತೀವಲ್ಲ, ಹಾಗೆ ಆ ಥರ ಇನ್ಸ್ಟೆಂಟಾಗಿ ಹಿ ಸ್ಟಾರ್ಟೆಡ್ ಲೈಕಿಂಗ್ ಮೀ. ಮೇಜರ್ ಪುರುಷೋತ್ತಮ್ಗೆ ನಾನು ಬಹಳ ಋಣಿಯಾಗಿರಬೇಕು. ಅವರು ನನ್ನನ್ನು ಮೊದಲು ಕಾರ್ಗಿಲ್ನ ರಣರಂಗಕ್ಕೆ ಕರ್ಕೊಂಡು ಹೋದಂತಹ ಆರ್ಮಿ ಆಫೀಸರ್ ಅವರು, ಪಿ ಆರ್ ಓ ಆಗಿದ್ದರು ಅವರು. ಅಲ್ಲಿ ನಾನು ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದೀನಿ ನನ್ನ ಜೊತೆ ಬಂದ್ಬಿಡು ಅಂತಂದರು. ಕಾರ್ಗಿಲ್ ತಲುಪೋದಕ್ಕೆ ಮುಂಚೆ ನಾವು ಒಂದು ಸುಮಾರು 14 ತಾಸುಗಳ ಪ್ರಯಾಣ ಮಾಡಬೇಕಾಗುತ್ತೆ ಶ್ರೀನಗರದಿಂದ. 14 hours ಆಫ್ ಬಸ್ ಆರ್ ಟ್ರಕ್ ಡ್ರೈವಿಂಗ್ ಅಂತಿರುತ್ತೆ. ಆ ಟ್ರಕ್ಗಳಲ್ಲಿ ಹೋಗಿ ನಾವು ಪಂದ್ರಾಸ್ ಅನ್ನುವಂತಹ ಒಂದು ಊರು ಸೇರ್ತೀವಿ ಫಸ್ಟು. ಆ ಪಂದ್ರಾಸ್ ನಗರಕ್ಕೆ ಕಾಲಿಡುವ ಅಷ್ಟು ಹೊತ್ತಿಗೆ ನಮಗೆ ಯುದ್ಧದ ಭಯಾನಕತೆ ಮತ್ತು ಭೀಕರತೆ ಏನು ಅಂತಂತೇಳಿ ಸ್ಪಷ್ಟವಾಗಿ ಅರ್ಥ ಆಗೋಯ್ತು. ಯಾಕಂದರೆ ಎಷ್ಟೋ ಸಲ ನಮ್ಮ ಬಸ್ಸಿಗೆ ಕೆಲವೇ ಗಜಗಳ ಅಂತರದಲ್ಲಿ ಶೆಲ್ ಬೀಳೋದು, ಗುಂಡಿನ ಶಬ್ದ ಅಂತೂ ನಮಗೆ ಉದ್ದಕ್ಕೂ ಕೇಳಿಸ್ತಾ ಇರೋದು. ಅಂತಹ ಒಂದು ಜಾಗಕ್ಕೆ ಹೋದೆ. ಆ ಕಾರ್ಗಿಲ್ ಪಟ್ಟಣವನ್ನು ನಾನು ನೋಡಿದಾಗ ಇದ್ದಕ್ಕಿದ್ದಂಗೆ ನನಗೆ ಅನಿಸಿದ್ದೇನೆಂದರೆ, ಈ ಯುದ್ಧದಲ್ಲಿ ನಾವು ಸೋತೋಗ್ಬಿಟ್ರೆ ಇಡೀ ಭಾರತ ದೇಶ ಹಿಂಗೆ ಡೆಸ್ಟ್ರಾಯ್ ಆಗಿ ಇದು ಬಿಡುತ್ತಲ್ವಾ ಅಂತ ಒಂದು ಭಯ ಕಾಡ್ತಾ ಇತ್ತು ನನಗೆ. ಅಂದರೆ ಒಂದು ನರ ಮನುಷ್ಯನ ಸುಳಿವು ಸಿಗೋದಿಲ್ಲ ನಿಮಗೆ ರಸ್ತೆಯಲ್ಲಿ. ಆಮೇಲೆ ಮೂಗಿಗೆ ಇಟ್ಕೊಂಡಂತಹ ಕರ್ಚೀಪನ್ನು ತೆಗೆಯೋಕ್ಕೆ ಸಾಧ್ಯವಾಗದೇ ಇರುವಷ್ಟು ದುರ್ವಾಸನೆ. ಅಲ್ಲಿ ಶೆಲ್ಲಿಂಗ್ ಆಗಿ ಪ್ರಾಣಿಗಳು ಮನುಷ್ಯರು ಸತ್ತೋಗಿದ್ದರಿಂದ, ಮುಖ್ಯವಾಗಿ ಪ್ರಾಣಿಗಳು ಸತ್ತೋಗಿದ್ದರಿಂದ ತುಂಬ ವಾಸನೆ ಇತ್ತು. ಆಮೇಲೆ ಆ ವಾಸನೆಯನ್ನು ಮೀರಿದಂತಹ ಈ ಗಂಧಕದ ವಾಸನೆ ಇರೋದು, ಸಲ್ಫರ್ ಸ್ಮೆಲ್ ಇರೋದು. ಶಬ್ದಗಳಂತೂ ನಮಗೆ ಕಿವಿ 15 ದಿವಸ ಕೇಳದೇ ಇಲ್ಲ, ಇನ್ನು 15 ದಿವಸ ನಾವು ಇಲ್ಲೇ ಇದ್ದರೆ ಕಿವಿ ನಮ್ಮದು ಕೆಪ್ಪಾಗಿ ಹೋಗುತ್ತೆ ಅನ್ನುವಷ್ಟು ಭಯಾನಕವಾದ ಸೌಂಡ್ಸ್ ಇರೋದು. ಮತ್ತು ನಾನು ಹೋಗೋಷ್ಟೊತ್ತಿಗಾಗಿ ಸಾಯಂಕಾಲ. ಈ ಯುದ್ಧದ ಒಂದು ಅತ್ಯುತ್ತಮ ಆಶ್ಚರ್ಯಕರ ತಂತ್ರ ಏನು ಅಂತಂದರೆ, ಬೆಳಗಿನ ಜಾವದ ಹೊತ್ತಿಗೆ ಒಂದು ಶೆಲ್ಲಿಂಗ್ ಶುರುವಾಗುತ್ತೆ. ಅಂದರೆ 6 ಗಂಟೆ ಇನ್ನೂ ಚುಮು ಚುಮು ಅಂತ ಅನ್ನೋರ್ಗೆ ಒಂದು ಧಡಾರ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದು ಸುಮಾರು ಒಂದು 2 hours ಕಂಟಿನ್ಯೂಸ್ ನಡೆಯುತ್ತೆ. ಶೆಲ್ ಎಲ್ಲಿ ಬಂದು ಬೀಳುತ್ತೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಖಾಲಿ ಶೆಲ್ ಎಕ್ಸ್ಪ್ಲೋರ್ಡ್ ಆಗೋದಿಲ್ಲ, ಒಂದೊಂದು ಸಲ ಎಲ್ಲ ಶೆಲ್ಲೂ ಎಕ್ಸ್ಪ್ಲೋರ್ಡ್ ಆಗೋದಿಲ್ಲ. ಹಾಗೆ ಎಕ್ಸ್ಪ್ಲೋರ್ಡ್ ಆಗದೇ ಇರುವಂತಹ ಶೆಲ್ ಬಂದು ಮೈ ಮೇಲೆ ಬಿದ್ದರೂ ಸತ್ತೋಗ್ತೀವಿ, ಯಾಕಂದರೆ 47 kg ಇರುತ್ತದೆ. ಸರಿ, ಬೆಳಿಗ್ಗೆ ಶುರುವಾದ್ದು 10:30-11 ಅಷ್ಟೊತ್ತಿಗೆ ನಿಂತು ಹೋಗುತ್ತೆ. ಆಮೇಲೆ ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಶುರು ಮಾಡಿದ್ದನ್ನು 4:30-4:30 ಮುಂದುವರಿಸುತ್ತೆ. ರಾತ್ರಿ ಮತ್ತೆ ನೀವು ಇನ್ನೇನು ಮಲಗಣ ಆಯ್ತಪ್ಪ, ಸುಸ್ತಾಯಿತು ನನಗೆ, ದಣವಾದೆ ನಾನು ಅಲ್ಲಿ ಹೊಡೆದೆ ಇಲ್ಲಿ ಹೊಡೆದೆ ಅಂತ ಮಲಗಣ ನಟ್ಟಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಹೆರಾಸಿಂಗ್ ಫೈರ್ ಅಂತಲೇ HF ಅಂತಾರೆ ಇದನ್ನು ಮಿಲಿಟರಿ ಭಾಷೆಯಲ್ಲಿ. ಇನ್ನೊಂದು ದೇಶದ ಜನರನ್ನ ಹೆರಾಸ್ ಮಾಡೋದು, ಹೆರಾಸಿಂಗ್ ದಿ ಆರ್ಮಿ, ಹೆರಾಸಿಂಗ್ ದಿ ಎನಿಮಿ. ಅಂದರೆ ಅವನನ್ನು ಹಿಂಸೆಗೊಳಪಡಿಸೋದು, ಅವನನ್ನು ತೊಂದರೆಗೊಳಪಡಿಸೋದು, ಅದು ಈ ಶೆಲ್ಲಿಂಗ್ನ ಮುಖ್ಯ ಇದು. ನಮಗೆಲ್ಲ ತುಂಬ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದರು. ಹೋದ ತಕ್ಷಣ ಯುದ್ಧರಂಗಕ್ಕೆ ಹೋದ ತಕ್ಷಣ ಸೈನ್ಯ ಮಾಡಿದ ದೊಡ್ಡ ಅತಿದೊಡ್ಡ ಉಪಕಾರ ಏನು ಅಂತಂದರೆ, ಶೆಲ್ಲಿಂಗ್ ಶುರುವಾದ ಕೂಡಲೇ ನೀವೇನು ಮಾಡಬೇಕು ಅಂತಂತೇಳಿ, ಧಡಾರ್ ಅಂತ ಶಬ್ದ ಕೇಳಿದ ತಕ್ಷಣ ಬೋರ್ಲ್ ಮಲ್ಕೋಬೇಕು, ಬೀಳಬೇಕು ರಸ್ತೆ ಮೇಲೆ. ಆನಂತರ ಅದು ರೂಢಿ ಮಾಡ್ಕೊಂಡ್ವಿ. ಬಂಕರ್ಗಳಲ್ಲಿ ಜೀವನ ಮಾಡೋದು ರೂಢಿ ಮಾಡ್ಕೊಂಡ್ವಿ. ಊಟ ಇಲ್ಲದೆ ಓಡಾಡೋದು ಹೇಗೆ ಅನ್ನೋದನ್ನ ರೂಢಿ ಮಾಡ್ಕೊಂಡ್ವಿ. 3 ದಿವಸ 4 ದಿವಸ ಬರೀ ಚಾಕ್ಲೇಟ್ ತಿಂದು ಸರ್ವೈವ್ ಆಗಬೇಕು. ಅಲ್ಲಿ ಫ್ರೋಜನ್ ಚಾಕ್ಲೇಟ್ಸ್ ಅಂತಂಥೇಳಿ ಸೈನಿಕರಿಗೆ ಏನು ಕೊಡೋರು, ವಿಟಮಿನ್ ಚಾಕ್ಲೇಟ್ಸ್ ಇರ್ತದೆ. 1 ಚಾಕ್ಲೇಟ್ ತಿಂದರೆ ನೀವು ಒಂದು ಊಟ ಮಾಡಿದಷ್ಟೇ ಹೊಟ್ಟೆ ತುಂಬುತ್ತೆ, ಎನರ್ಜಿ ಇರ್ತದೆ. ಆ ಥರದನ್ನೆಲ್ಲ ರೂಢಿ ಮಾಡ್ಕೊಂಡ್ವಿ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪತ್ರಕರ್ತ ರವಿ ಬೆಳಗೆರೆ ಅವರ ಸಂದರ್ಶನದ ಆಯ್ದ ಭಾಗ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
1: ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
3: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ, ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ. ಆದೌ ಮುಖ್ಯವಾರ್ತಾಃ. ಪಶ್ಚಿಮಬಂಗಸ್ಯ ವಿಧಾನಸಭಾ ನಿರ್ವಾಚನೆ ಭಾಜಪೇತಿ ದಲಂ ಪ್ರಬಲ ಜನಾದೇಶಂ ಪ್ರಾಪ್ತುಂ ಸಜ್ಜಮಸ್ತಿ. ಅಷ್ಟಚತ್ವಾರಿಂಶತ್ ಸ್ಥಾನಾನಿ ಜಿತ್ವಾ ಪ್ರಾಯಃ ಸಾರ್ಧೈಕಶತಾಧಿಕೇಷು ಚ ಅಗ್ರೇ ಅಸ್ತಿ. ತೃಣಮೂಲ ಪಕ್ಷಃ 13 ಸ್ಥಾನಾನಿ ಜಿತ್ವಾ 370 ಸ್ಥಾನೇಷು ಚ ಅಗ್ರೇ ಅಸ್ತಿ. ಅಸಮರಾಜ್ಯೆ ಭಾಜಪೇತಿ ದಲಂ ತೃತೀಯಾವಧಿಂ ಯಾವತ್ ಪುನಃ ಅಧಿಕಾರಂ ಪ್ರಾಪ್ಸ್ಯತೀತಿ ನಿಶ್ಚಿತಂ. ತಮಿಳುನಾಡುರಾಜ್ಯೆ ಅಭಿನೇತ್ರಿತಃ ರಾಜನೇತ್ರಿರೂಪೇಣ ಪರಿವರ್ತಿತಃ ವಿಜಯಸ್ಯ TVK ಇತಿ ದಲಂ ಬೃಹತ್ತಮದಲತ್ವೇನ ಉದ್ಭುತ್ವಾ ಇತಿಹಾಸಂ ರಚಯತಿ. ಅಪಿ ಚ ಕೇರಳರಾಜ್ಯೆ ಕಾಂಗ್ರೆಸ್ ಪಕ್ಷಸ್ಯ ನೇತೃತ್ವೇ UDF ಇತಿ ದಲಸಮೂಹಃ LDF ಇತ್ಯಸ್ಯ ಸ್ಥಾನೇ ಸ್ಪಷ್ಟಂ ಬಹುಮತ

ಸಂಪ್ರಾಪ್ತುಂ ಪ್ರಸ್ಥಿತಃ. ಎನ್ಡಿಎ ದಲಸಮೂಹಶ್ಚ ಪುದುಚೇರಿ ಕೇಂದ್ರಶಾಸಿತ ಪ್ರದೇಶೆ ಪ್ರಶಾಸನಾಧಿಕಾರಂ ಧಾರಯಿತುಂ ಪ್ರಸ್ಥಿತೋಸ್ತಿ. ಅಥ ವಾರ್ತಾಃ ವಿಸ್ತರೇಣ. ಚತುರ್ಣಾಂ ರಾಜ್ಯಾನಾಂ ವಿಧಾನಸಭಾ ನಿರ್ವಾಚನಸ್ಯ ಸಾಂಪ್ರತಿಕ ಗಣನಾನುಸಾರಂ ಪಶ್ಚಿಮಬಂಗ ಪ್ರದೇಶೆ ಭಾಜಪೇತಿ ದಲಂ ಆಶ್ಚರ್ಯಜನಕತಯಾ ಆಧಿಕ್ಯಂ ಪ್ರಾಪ್ನೋತ್. ತಮಿಳುನಾಡು ರಾಜ್ಯ ನೂತನತಯಾ ಪ್ರವಿಷ್ಟಂ ಅಭಿನೇತುಃ ಸಿ ಜೋಸೆಫ್ ವಿಜಯಸ್ಯ ತಮಿಳಗಾ ವೆಟ್ಟಿ ಕಜಗಂ ಇತಿ ದಲಂ ಅಗ್ರೇ ಅಸ್ತಿ. ವಿಪಕ್ಷೀಭೂತಂ AIADMK ಇತಿ ದಲಂ ದ್ವಿತೀಯ ಸ್ಥಾನೆ ಅಸ್ತಿ. ರಾಜ್ಯಸ್ಯ ಸಾಂಪ್ರತಿಕ ಶಾಸಕ ದಲಂ DMK ಇತಿ ದಲಂಚ ತೃತೀಯ ಸ್ಥಾನೆ ಅಸ್ತಿ. ಕೇರಳೆ ಸರ್ವೇಷಾಂ ಚತ್ವಾರಿಂಶದಧಿಕೈಕಶತ ವಿಧಾನಸಭಾ ಕ್ಷೇತ್ರಾಣಾಂ ಪರಿಣಾಮಾನಿ ಪ್ರವೃತ್ತಯಶ್ಚ ಉಪಲಭ್ಯಂತೆ. ಯತ್ರ ಕಾಂಗ್ರೆಸ್ ದಲಸ್ಯ ನೇತೃತ್ವೇ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಇತಿ ದಲ ಸಮೂಹಃ ಸತ್ತಾಧಾರಿ ಬಾಮ್ ಡೆಮೊಕ್ರೆಟಿಕ್ ಫ್ರಂಟ್ ದಲ ಸಮೂಹಸ್ಯ ಪರಾಜಯಾತ್ಮಕಾಃ ಪ್ರವೃತ್ತಯಃ ಸಂತಿ ಆಗಮ್ಯಮಾನಾಃ. ಕಾಂಗ್ರೆಸ್ ದಲಂ ಪಂಚಪಂಚಾಶತ್ ಸ್ಥಾನಾನಿ ಜಿತ್ವಾ ಅಷ್ಟಸ್ಥಾನೇಷು ಚ ಅಗ್ರೇ ಅಸ್ತಿ. ಕಾಂಗ್ರೆಸ್ ದಲಸ್ಯ ಮಿತ್ರಪಕ್ಷಭೂತಂ IUML ಇತಿ ದಲಂ ಪಂಚಾದಶ ಸ್ಥಾನಾನಿ ಜಿತ್ವಾ ಸಪ್ತಸ್ಥಾನೇಷು ಚ ಅಗ್ರೇ ಅಸ್ತಿ. ಸತ್ತಾಧಾರಿ CPM ಇತಿ ದಲಂ ದ್ವಾವಿಂಶತಿ ಸ್ಥಾನಾನಿ ಜಿತ್ವಾ ಚತುರ್ಸ್ಥಾನೇಷು ಅಗ್ರೇ ಅಸ್ತಿ. ಸಹಯೋಗಿ ದಲಂ CPI ದಲಂ ಸಪ್ತ ಸ್ಥಾನಾನಿ ಜಿತ್ವಾ ಏಕಸ್ಥಾನೆ ಅಗ್ರೇ ಅಸ್ತಿ. ಕೇರಳ ಕಾಂಗ್ರೆಸ್ ದಲಂ ಷಡ್ ಸ್ಥಾನಾನಿ ಜಿತ್ವಾ ಏಕಸ್ಥಾನೆ ಏವ ಅಗ್ರೇ ಅಸ್ತಿ. ಪಶ್ಚಿಮ ಬಂಗಾಳ ರಾಜ್ಯಸ್ಯ ತ್ರಿನವತ್ಯಧಿಕ ದ್ವಿಶತ ವಿಧಾನಸಭಾಸನೇಷು ಆಹತ್ಯ ಏಕಷಷ್ಟಿ ನಿರ್ವಾಚನ ಕ್ಷೇತ್ರಾಣಾಂ ಪರಿಣಾಮಾಃ ಘೋಷಿತಾಃ. ಭಾಜಪೇತಿ ದಲಂ ಅಷ್ಟಚತ್ವಾರಿಂಶತ್ ಆಸನಾನಿ ಪ್ರಾಪ್ನೋತ್. ತೃಣಮೂಲ ಕಾಂಗ್ರೆಸ್ ದಲಂಚ ತ್ರಯೋದಶ ಸ್ಥಾನಾನಿ ಅಜಯತ್. ये प्रमुखाः भाजपा प्रत्याशिनः विजयं पञ्जीकृतवन्तः तेषु आसनसोल दक्षिण क्षेत्रात् अग्निमित्र पॉल, भातर क्षेत्रात् कर्फा सोमेनः चास्ति. TMC इति दलस्य रेयार हुसेनः सरकारः भगवांगोला क्षेत्रात् विजयी अभवत्. अधुना पर्यन्तं उपलभ्यमानानां 32,200 आसनानां प्रवृत्तेः अनुसारं ಭಾಜಪೇತಿ ದಲಂ ತ್ರಿಪಂಚಾಶದಧಿಕೈಕಶತಾಸನೇಷು, ತೃಣಮೂಲ ಕಾಂಗ್ರೆಸ್ ದಲಂ ತ್ರಿಸಪ್ತತಿ ಸ್ಥಾನೇಷು, ಸಿಪಿಎಂ ದಲಂ ಏಕಸ್ಥಾನೆ, ಕಾಂಗ್ರೆಸ್ ದ್ವೇ ಅನ್ಯೇ ಚ ತ್ರಿಷು ಆಸನೇಷು ಅಗ್ರೇ ಸಂತಿ. ಮುಖ್ಯಮಂತ್ರಿ ಅಥ ಟಿಎಂಸಿ ನೇತ್ರಿ ಮಮತಾ ಬ್ಯಾನರ್ಜಿ ಭವಾನಿಪುರ ಕ್ಷೇತ್ರೆ ಸ್ವಸ್ಯ ಭಾಜಪಾ ಪ್ರತಿದ್ವಂದಿನಃ ಸುವೇಂದು ಅಧಿಕಾರಿ ಇತ್ಯತಸ್ಯ ಅಪೇಕ್ಷೆಯಾ ಅಗ್ರೇ ಅಸ್ತಿ. ಅಥ ಚ ಸುವೇಂದು ಅಧಿಕಾರಿ ನಂದಿಗ್ರಾಮ ಕ್ಷೇತ್ರೆ ಅಗ್ರೇ ಅಸ್ತಿ. ಆಮ್ ಜನತಾ ಉನ್ನಯನ್ ದಲಸ್ಯ AJUP ಇತ್ಯಸ್ಯ ಪ್ರಮುಖಃ ಹುಮಾಯು ಕಬೀರಃ ನೌದಾ ಅಥ ರೆಜಿನಗರ್ ಸ್ಥಾನಯೋಃ ಅಗ್ರೇ ಅಸ್ತಿ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸೌಮ್ಯವ ಕಾರ್ಯಕ್ರಮೋಯಂ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ newsonair ಚಲದೂರ್ಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಅಪರತ್ರ ಅಭಿನೇತಾ ರೂಪೇಣ ಪರಿವರ್ತಿತಃ ರಾಜನೇತಾ ವಿಜಯಃ ತಮಿಳಗಾ ವೇತ್ರಿ ಕಜಗಂ ಇತಿ ದಲ ಮಾಧ್ಯಮೇನ ತಮಿಳುನಾಡು ರಾಜ್ಯಸ್ಯ ವಿಧಾನಸಭಾ ನಿರ್ವಾಚನೆ ಇತಿಹಾಸಂ ರಚಯಿತುಂ ಸಜ್ಜಃ ಅಸ್ತಿ. ರಾಜ್ಯಸ್ಯ ಬೃಹತ್ತಮ ದಲತ್ವೇನ ಚ ತಸ್ಯ ದಲಂ ಅಗ್ರೇ ಸಮ್ಮುಖಸ್ಥಂ ಅಸ್ತಿ. ತಸ್ಯ ದಲಂಚ ರಾಜ್ಯಸ್ಯ ಚತುಸ್ತ್ರಿಂಶದಧಿಕದ್ವಿಶತ ನಿರ್ವಾಚನ ಕ್ಷೇತ್ರೇಷು ಸಪ್ತಾಧಿಕೈಕಶತ ಸ್ಥಾನೇಷು ಅಗ್ರೇ ಅಸ್ತಿ. ಸಂಪೂರ್ಣೆ ರಾಜ್ಯೆ ಕಠೋರ ಸುರಕ್ಷಾಯಾಃ ಮಧ್ಯೆ ಸರ್ವೇಷು ಮತದಾನ ಕೇಂದ್ರೇಷು ನಿರ್ದಿಷ್ಟಗಣನಾ ಕೇಂದ್ರೇಷು ಮತಗಣನಾ ಪ್ರಚಲತಿ. ರಾಜ್ಯೆ ತೀವ್ರ ತ್ರಿಕೋಣೀಯ ಸಂಘರ್ಷೆ. ನಿರ್ವಾಚನ ಆಯೋಗಾನುಸಾರ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಇತ್ಯಸ್ಯ ನೇತೃತ್ವೇ ಶಾಸಿತಃ ದ್ರವಿಡ ಮುನೇತ್ರ ಕಡಗಂ DMK ಇತಿ ದಲಂ ಏಕೋನಪಂಚಾಶತ್ ಆಸನೇಷು ಅಗ್ರೇ ಅಸ್ತಿ. ನವ ಆಸನಾನಿ ಚ ತೇನ ವಿಜಿತಾನಿ. ತಸ್ಯ ಪ್ರತಿದ್ವಂದಿ ಅಖಿಲ ಭಾರತೀಯ ಅಣ್ಣಾ ದ್ರವಿಡ ಮುನೇತ್ರ ಕಡಗಂ ದಲೇನ ದ್ವಿಪಂಚಾಶತ್ ಆಸನೇಷು ಅಗ್ರತ್ವಂ ಪ್ರಾಪ್ತಮಸ್ತಿ. PMK ಇತಿ ದಲಂ ಪಂಚಸ್ಥಾನೇಷು ಅಗ್ರೇ ಅಸ್ತಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇತಿ ದಲಂ ಚತುರ್ಸು ಸ್ಥಾನೇಷು ಅಗ್ರೇ ಅಸ್ತಿ. ಭಾಜಪೇತಿ ದಲಂ ದ್ವಯೋಃ ಸ್ಥಾನಯೋಃ ಅಗ್ರೇ ಅಸ್ತಿ. ಅನ್ಯ ಚ ಅಷ್ಟ ಸ್ಥಾನೇಷು ಅಗ್ರೇ ಸಂತಿ. ಯೇ ಅನ್ಯ ರಾಜನೈತಿಕ ದಲಾಃ ದಲಾನಿ ಸಂತಿ. ಅಸಮ ರಾಜ್ಯ ಸತ್ತಾಧಾರಿ ಭಾಜಪಾ ಪಕ್ಷಃ ಅಸಮ ರಾಜ್ಯಸ್ಯ ನಿರಂತರಂ ತೃತೀಯವಾರಂ ಅಧಿಕಾರಂ ಧಾರಯಿತುಂ ಸಜ್ಜಃ ಪ್ರತೀಯತೆ.

ಆಕಾಶವಾಣಿ ವಿಜಯಪುರ ಹಾಗೂ ಹಾವೇರಿ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ವಿಜಯಪುರ ಜಿಲ್ಲೆ ವಾರ್ತಾಪತ್ರ. ಜಲಧಾರೆ ಯೋಜನೆ ಜಿಲ್ಲೆಯಾದ್ಯಂತ ಶೇಕಡ 81% ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಜಲಧಾರೆ ಯೋಜನೆ ಹಂತ 1 ಹಾಗೂ 2 ಅನುಷ್ಠಾನ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ 2027 ಮಾರ್ಚ್ ಅಂತ್ಯದೊಳಗಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದರು. ಭೀಮಾ ನದಿ ಪಾತ್ರದ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಸೇರಿದಂತೆ ಜಲಧಾರೆ ಯೋಜನೆಯಡಿ ಸಿಂದಗಿ ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಸುವ ಓವರ್ ಹೆಡ್ ಟ್ಯಾಂಕ್ ಹಾಗೂ ಪೈಪ್ಲೈನ್ ಕಾಮಗಾರಿಯ ವೇಗ ವರ್ಧಿಸುವಂತೆ ಸೂಚಿಸಿದ ಸಚಿವ ಎಂಬಿ ಪಾಟೀಲ್, ಆಲಮೇಲ ಹಾಗೂ ಮನಗೂಳಿ ಭೂಮಿ ಸ್ವಾಧೀನ ಪ್ರಕ್ರಿಯೆಯನ್ನು ಶೀಘ್ರ ಪೂರ್ಣಗೊಳಿಸುವಂತೆ ತಿಳಿಸಿದರು. 988,42,000 ರೂಪಾಯಿ ಮೊತ್ತದ ಅಂತರ್ಜಲ ಅಭಿವೃದ್ಧಿ ಹಾಗೂ ಸರಣಿ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಜಿಲ್ಲೆಯ ಅರ್ಜುನಗಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಭೂಮಿ ಪೂಜೆ ನೆರವೇರಿಸಿದರು. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ನಿಡೋಣಿ, ಯಕ್ಕುಂಡಿ, ನಾಗರಾಳ, ಕುಮಠೆ, ಅರ್ಜುನಗಿ, ಹಂಗಣಿ, ಕತ್ರಾಳ, ಚಿಕ್ಕಲಕಿ, ನಂದ್ಯಾಳ, ದನ್ನರಗಿ, ಟಕ್ಕಳಕಿ, ಬಿಜ್ಜರಗಿ, ಗೊಣಸಗಿ, ಕನಮಡಿ, ಗುಲಗಂಜಿ ಹಳ್ಳಗಳಿಗೆ ಅಡ್ಡಲಾಗಿ ಸರಣಿ ಚೆಕ್ ಡ್ಯಾಂಗಳನ್ನು ನಿರ್ಮಿಸುತ್ತಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಜಿಲ್ಲೆಯ ಎಲ್ಲ ರೈತರು ಸ್ವಯಂ ಪ್ರೇರಣೆಯಿಂದ ಹಳ್ಳಕೊಳ್ಳಗಳ ಒತ್ತುವರಿ ತೆರವುಗೊಳಿಸಿ ಗಿಡಗಂಟಿಗಳನ್ನು ತೆಗೆದು ಸಹಕರಿಸಿದಲ್ಲಿ ಕೆರೆಗಳಿಗೆ ಹಾಗೂ ಹಳ್ಳಗಳಿಗೆ ನೀರು ತುಂಬಿಸುವ ಯೋಜನೆ ವೇಗ ಪಡೆದುಕೊಳ್ಳಲಿದೆ ಎಂದರು. ವಿಜಯಪುರ ನಗರದ 26 ಬಾವಿಗಳನ್ನು ಖಾಸಗಿ ಹಾಗೂ ಸಮುದಾಯದ ಸಹಭಾಗಿತ್ವದಲ್ಲಿ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆಯಡಿ ಸ್ವಚ್ಛಗೊಳಿಸಿ ಮೋಟಾರ್ ಅಳವಡಿಸಲಾಗಿದೆ. ಬಿರು ಬೇಸಿಗೆ ಹಿನ್ನೆಲೆ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮರ್ಪಕ ಪೂರೈಕೆ ಹಾಗೂ ಜಾನುವಾರುಗಳಿಗೆ ಮೇವಿನ ಸರಬರಾಜು ಯಾವುದೇ ಅಡಚಣೆಗಳಿಲ್ಲದೆ ನಿರ್ವಹಿಸಲು ಜಿಲ್ಲಾಡಳಿತ ಮುಂಜಾಗ್ರತೆ ವಹಿಸಿದೆ. ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇತ್ತೀಚೆಗೆ ಸಭೆ ನಡೆಯಿತು. ಇಂಡಿ ಪಟ್ಟಣ ಸೇರಿದಂತೆ ವಿವಿಧ ನಗರ ಹಾಗೂ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಭೂತನಾಳ ಕೆರೆ ಸೇರಿದಂತೆ ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆಗೆ ಪಡೆದು ನೀರು ಪೂರೈಸುವಂತೆ ಸಚಿವರು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಗಳಿಗೆ ನಿರ್ದೇಶಿಸಿದರು. ವಿಕಸಿತ ಭಾರತ 2047 ಗುರಿ ಸಾಧನೆಗೆ ಕೌಶಲಯುತ ಮಹಿಳಾ ಶಿಕ್ಷಣ ಹಾಗೂ ಸಬಲೀಕರಣಕ್ಕೆ ವಿಜಯಪುರ ಶ್ರೀ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಮಹತ್ವದ ಕೊಡುಗೆ ನೀಡುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಶ್ಲಾಘಿಸಿದ್ದಾರೆ. ವಿಶ್ವವಿದ್ಯಾಲಯದ 17ನೇ ಘಟಿಕೋತ್ಸವದಲ್ಲಿ ಪದವಿಗಳನ್ನು ಪ್ರದಾನಿಸಿ ಅವರು ಮಾತನಾಡಿದರು. ಈಗ ಹಾವೇರಿ ಜಿಲ್ಲೆ ವಾರ್ತಾಪತ್ರ. 9ನೇ ರಾಷ್ಟೀಯ ಜಾನುವಾರು ಕಾಲುಬಾಯಿ ರೋಗ ವಿರುದ್ಧದ ಮಾಸಿಕ ಲಸಿಕಾ ಅಭಿಯಾನ ಜಿಲ್ಲೆಯಾದ್ಯಂತ ಪ್ರಗತಿಯಲ್ಲಿದೆ. ಈ ತಿಂಗಳ 22ರವರೆಗೆ ನಡೆಯಲಿರುವ ಕಾಲುಬಾಯಿ ಜ್ವರ ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ಪಶುಸಂಗೋಪನೆ ಹಾಗೂ ಪಶುಪಾಲನಾ ಇಲಾಖೆ ವತಿಯಿಂದ 468 ಲಸಿಕೆದಾರರು 171 ತಂಡಗಳಲ್ಲಿ ದಿನಾಂಕವಾರು ಲಸಿಕೆ ನೀಡಲಿದ್ದಾರೆ. ಜಿಲ್ಲೆಯಲ್ಲಿ 289,626 ಜಾನುವಾರುಗಳಿವೆ. ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ 328,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಕೃಷಿ ಇಲಾಖೆ ಬಿತ್ತನೆ ಗುರಿ ಹೊಂದಿದೆ. ಗೋವಿನ ಜೋಳ, ಸೋಯಾ ಅವರೆ, ಶೇಂಗಾ ಮತ್ತು ಇತರೆ ಬೆಳೆಗಳ ವಿತರಣೆಗಾಗಿ 19 ರೈತ ಸಂಪರ್ಕ ಕೇಂದ್ರಗಳು ಹಾಗೂ 23 ಹೆಚ್ಚುವರಿ ಬೀಜ ಮಾರಾಟ ಕೇಂದ್ರಗಳನ್ನು ವ್ಯವಸ್ಥೆಗೊಳಿಸಲಾಗಿದೆ. ಜಿಲ್ಲೆಯಲ್ಲಿ 141,000 ಮೆಟ್ರಿಕ್ ಟನ್ ರಸಗೊಬ್ಬರ ಬೇಡಿಕೆ ಇದೆ. ಅಗತ್ಯವಿರುವ ಪ್ರಮಾಣದ ಗೊಬ್ಬರವನ್ನು ಕೃಷಿ ಇಲಾಖೆ ಹಂತ ಹಂತವಾಗಿ ಸರಬರಾಜು ಮಾಡುತ್ತಿದೆ. ಇದುವರೆಗೆ ವಿಜಯಪುರ ಹಾಗೂ ಹಾವೇರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ನೇತಾಜಿ ಗಾಂಧಿ ಹಾಗೂ ಮಂಜುನಾಥ್ ಗುಡಿಸಾಗರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತ

0: ಕಾಲದ ಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯ

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
3: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ, ಪ್ರತಿಭೆ, ಪರಿಶ್ರಮ, ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
2: ಸಾಹಿತ್ಯ, ಲಲಿತ ಕಲೆ, ಶಿಲಾಶಾಸನಗಳು, ತಾಡವೋಲೆ, ವಾಸ್ತುಶಿಲ್ಪ, ಪ್ರಾಚೀನ ವಿಗ್ರಹಗಳು, ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

ಇಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಕ್ರಮ, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಬೆಳಗಾವಿಯಲ್ಲಿ ಸುಸಜ್ಜಿತ ಬಸ್ ಡಿಪೋ ಲೋಕಾರ್ಪಣೆಗೊಳಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಜಿ ಸತ್ಯವತಿ ಪ್ರಮಾಣವಚನ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ್ ಅವರು 5,708 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಪರಾಭವಗೊಳಿಸಿದ್ದಾರೆ. ಸಮರ್ಥ್ ಅವರು 69,578 ಮತಗಳನ್ನು ಗಳಿಸಿದರೆ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಶ್ರೀನಿವಾಸ ಟಿ ದಾಸಕರಿಯಪ್ಪ 63,870 ಮತಗಳನ್ನು ಪಡೆದಿದ್ದಾರೆ. ಎಸ್ಡಿಪಿಐ ಅಭ್ಯರ್ಥಿ ಅಪ್ಸರ್ ಕೊಡ್ಲಿಪೇಟೆ 18,975 ಮತಗಳೊಂದಿಗೆ ಮೂರನೇ ಸ್ಥಾನ ಗಳಿಸಿದ್ದಾರೆ. ಮೂರು ಇವಿಎಂಗಳಲ್ಲಿ ಕಂಡುಬಂದ ತಾಂತ್ರಿಕ ದೋಷದಿಂದ ಮತ ಎಣಿಕೆ ನಿಧಾನಗತಿಯಲ್ಲಿ ಸಾಗಿತ್ತಲ್ಲದೆ ಫಲಿತಾಂಶ ಘೋಷಣೆ ಕೂಡ ತಡವಾಯಿತು. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 11,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ಗೆಲುವಿನ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಮೇಶ್ ಮೇಟಿ, ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಹಾಗೂ ಪಕ್ಷದ ಪ್ರಣಾಳಿಕೆ ಗೆಲುವಿಗೆ ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕ್ಷೇತ್ರದ ಜನತೆಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾದ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ ಸಲ್ಲಿಸಿದ್ದಾರೆ. ಇದು ಸರ್ಕಾರದ ಸಾಧನೆಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ದಾಂತಕ್ಕೆ ಸಿಕ್ಕ ಜಯವಾಗಿದೆ ಎಂದು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳ ಅಪಪ್ರಚಾರ ಹಾಗೂ ಹಣದ ಪ್ರಭಾವದ ಹೊರತಾಗಿಯೂ ಎರಡೂ ಕ್ಷೇತ್ರಗಳ ಮತದಾರರು ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇಟ್ಟು ಮತ ಚಲಾಯಿಸಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆ ಫಲಿತಾಂಶವನ್ನು ನಿರೀಕ್ಷಿಸಿರಲಿಲ್ಲ, ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ನಿರೀಕ್ಷಿತ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶೃಂಗೇರಿ ಮರು ಎಣಿಕೆ ಫಲಿತಾಂಶವು ಇಡೀ ದೇಶಕ್ಕೆ ಮಾರಕ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಸಾಮಾನ್ಯ, ಆದರೆ ಇಲ್ಲಿ ನಡೆದಿರುವುದು ಷಡ್ಯಂತ್ರ ಎಂದು ಆರೋಪಿಸಿದ್ದಾರೆ. ಈ ಫಲಿತಾಂಶದ ಬಗ್ಗೆ ಕಾನೂನಾತ್ಮಕವಾಗಿಯೂ ಹೋರಾಟ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಕೈಹಿಡಿದಿವೆ ಎಂದು ಉಪಚುನಾವಣೆ ಫಲಿತಾಂಶದ ಕುರಿತು ಪ್ರತಿಕ್ರಿಯಿಸಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವುದು ನಿರೀಕ್ಷಿತ ಎಂದು ತಿಳಿಸಿದ್ದಾರೆ.
1: ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ ಇವೆರಡು ಕ್ಷೇತ್ರದ ಮತದಾರರಿಗೆ ಮೊದಲು ನಾನು ಕೃತಜ್ಞತೆ ಸಲ್ಲಿಸಿದ್ದೇನೆ. ಎರಡು ಸೀಟನ್ನು ಕೂಡ ಬೈಎಲೆಕ್ಷನ್ನಲ್ಲಿ ಗೆದ್ದಿದ್ದೇವೆ. ಜನತೆ ಬಹಳ ನಿರೀಕ್ಷೆ ಮಾಡ್ತಾ ಇದ್ರು, ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಾ ಇದ್ರು, ಸಂಭ್ರಮದಲ್ಲಿದ್ದರು, ಆದರೂ ಕೂಡ ಜನ ನಮ್ಮನ್ನ ಕೈ ಬಿಡಲಿಲ್ಲ. ಇನ್ನ ಹೆಚ್ಚಿಗೆ ಆತ್ಮವಿಶ್ವಾಸವನ್ನ ಹೆಚ್ಚಿದ್ದಾರೆ. ಅವ್ರಿಗೆ ಮಾಡ್ತಾರಂತ ಕಾಮಗಾರಿ, ಅವ್ರು ಮಾಡ್ತಾರಂತ ಸೇವೆಯಲ್ಲಿ ಇನ್ನ ಹೆಚ್ಚಿಗೆ ಉತ್ಸಾಹದಿಂದ ಮಾಡಲಿಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ನಾವು ಮಾಡ್ತೇವೆ.
0: ದೇಶದ ಭದ್ರತೆಗೆ ನರೇಂದ್ರ ಮೋದಿ ಅವರೊಬ್ಬರೇ ಸೂಕ್ತ ಎಂಬುದು 5 ರಾಜ್ಯಗಳ ಚುನಾವಣೆಯ ಫಲಿತಾಂಶದಲ್ಲಿ ಕಂಡುಬಂದಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ದುರಾಡಳಿತದಿಂದ ಜನರು ಬೇಸತ್ತು ಹೋಗಿದ್ದರು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿ 4 ರಾಜ್ಯಗಳಲ್ಲಿ ಬಿಜೆಪಿಗೆ ಅಭೂತಪೂರ್ವ ಗೆಲುವು ದೊರೆತಿದೆ. ಇದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ಕೆ ಜನರು ನೀಡಿರುವ ಮೆಚ್ಚುಗೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ಟಿಎಂಸಿಯ ದುರಾಡಳಿತ, ಕೋಮು ರಾಜಕಾರಣ, ಕೈಗಾರಿಕಾ ವಿರೋಧಿ ನೀತಿಗಳು, ಬಾಂಗ್ಲಾದ ಅಕ್ರಮ ವಲಸಿಗರ ಹಿತ ಕಾಯುವ ನೀತಿಗಳಿಂದ ಬೇಸತ್ತ ಜನರು ಎನ್ಡಿಎಗೆ ಆಶೀರ್ವದಿಸಿ ಟಿಎಂಸಿಯನ್ನು ಕಿತ್ತೊಗೆದಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಸೇರಿದಂತೆ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತು ವಿಶ್ಲೇಷಣೆ ಇಂದು ರಾತ್ರಿ 8 ಗಂಟೆಗೆ ಮೂಡಿಬರಲಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜಕೀಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ವೀಣಾದೇವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಿರಿಯ ಪತ್ರಕರ್ತರಾದ ಕೆಸಿ ಶಿವರಾಮ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಗೆಲುವು, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಜಯ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಹಿನ್ನೆಲೆ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ. ರಾಜ್ಯದಲ್ಲಿ ಸರ್ಕಾರಿ ಎಂಜಿನಿಯರಿಂಗ್ ಕೋರ್ಸುಗಳನ್ನು

0: ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರಸ್ತುತವಿರುವ ಕೈಗಾರಿಕೆಗಳ ಬೇಡಿಕೆ ಹಾಗೂ ನಿರೀಕ್ಷೆಗಳ ಕೌಶಲ್ಯಗಳನ್ನು ಪೂರೈಸುವ ನಿಟ್ಟನಲ್ಲಿ ರಾಜ್ಯದಲ್ಲಿರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿರುವ ಕೋರ್ಸುಗಳನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಕ್ರಮ ವಹಿಸಲಾಗುತ್ತಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ರಾಮನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂದು ಮೈಕ್ರೋಸಾಫ್ಟ್ ಎಸ್ಎಪಿ ಮತ್ತು ಸೀಮೆನ್ಸ್ ಇನ್ನೋವೇಷನ್ ಹಬ್ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 11 ಸರ್ಕಾರಿ ಕಾಲೇಜುಗಳಿದ್ದು ಈಗಾಗಲೇ 6 ಕಾಲೇಜುಗಳಲ್ಲಿ ಈ ಲ್ಯಾಬ್ ಮಾಡಲಾಗಿದೆ. ಬಾಕಿ ಉಳಿದ 5 ಕಾಲೇಜುಗಳಲ್ಲಿ ಮುಂದಿನ ದಿನಗಳಲ್ಲಿ ಲ್ಯಾಬ್ ನಿರ್ಮಾಣಕ್ಕೆ ಕ್ರಮ ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸಾರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಸಾರಿಗೆ ಸಚಿವ ಡಾ ರಾಮಲಿಂಗಾರೆಡ್ಡಿ ಬೆಳಗಾವಿಯಲ್ಲಿ ಇಂದು ನೂತನವಾಗಿ ನಿರ್ಮಿಸಲಾದ ಸುಸಜ್ಜಿತ ಬಸ್ ಡಿಪೋ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆಯಿಂದ ಸಾರಿಗೆ ಸಂಸ್ಥೆಗೆ ಹೆಚ್ಚಿನ ಆದಾಯ ಬರುತ್ತಿದ್ದು, ಸಾರ್ವಜನಿಕರ ಅನುಕೂಲಕ್ಕಾಗಿ ರಾಜ್ಯಾದ್ಯಂತ ಹೊಸ ಬಸ್ಗಳನ್ನು ಸೇರ್ಪಡೆಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ನೂತನ ಡಿಪೋದಲ್ಲಿ ಬಸ್ಗಳ ದುರಸ್ತಿಗಾಗಿ ಹೈಟೆಕ್ ವರ್ಕ್ಶಾಪ್, ಸಿಬ್ಬಂದಿ ವಿಶ್ರಾಂತಿ ಕೊಠಡಿ ಹಾಗೂ ಸುಸಜ್ಜಿತ ವಾಹನ ನಿಲುಗಡೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಗ್ರಾಮೀಣ ಮತ್ತು ನಗರ ಭಾಗದ ಪ್ರಯಾಣಿಕರಿಗೆ ಹೆಚ್ಚಿನ ಬಸ್ ಸೌಲಭ್ಯ ಒದಗಿಸುವುದು ಹಾಗೂ ಬಸ್ಗಳ ನಿರ್ವಹಣೆಯನ್ನು ಉತ್ತಮಪಡಿಸುವುದು ಈ ಡಿಪೋದ ಮುಖ್ಯ ಉದ್ದೇಶವಾಗಿದೆ. ಕರ್ನಾಟಕ ಮಾಹಿತಿ ಆಯೋಗದ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರಾಗಿ ಇಂದು ಜಿ ಸತ್ಯವತಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಾನೂನು ಸಚಿವ ಎಚ್ಕೆ ಪಾಟೀಲ್, ಇಂಧನ ಸಚಿವ ಕೆಜೆ ಜಾರ್ಜ್ ಉಪಸ್ಥಿತರಿದ್ದರು. ಮಾನ್ಸೂನ್ ಪೂರ್ವ ಸಿದ್ದತೆ ಪ್ರಯುಕ್ತ ಜಿಬಿಎ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಪ್ರಮುಖ ರಸ್ತೆಗಳಲ್ಲಿ ಮಳೆ ನೀರು, ಚರಂಡಿ, ಹೂಳು ತೆಗೆಯುವುದು, ಶೋಲ್ಡರ್ ಡ್ರೈನ್ ಮತ್ತು ಗ್ರೇಟಿಂಗ್ಸ್ಗಳ ಸ್ವಚ್ಛತೆಯನ್ನು ಖಾತರಿಪಡಿಸಿಕೊಳ್ಳಲು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಪಾಲಿಕೆಗಳ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ತಂಡಗಳನ್ನು ರಚಿಸಿ ಆಯಾ ನಗರ ಪಾಲಿಕೆಗಳ ವ್ಯಾಪ್ತಿಯ ಎಲ್ಲಾ ಆರ್ಟೀರಿಯಲ್ ಮತ್ತು ಸಬ್ ಆರ್ಟೀರಿಯಲ್ ರಸ್ತೆಗಳ ಮಳೆ ನೀರು ಚರಂಡಿಗಳಲ್ಲಿ 1 ಕಿಲೋಮೀಟರ್ಗಳಷ್ಟು ಕನಿಷ್ಠ 10 ಕಡೆ ಡ್ರೈನ್ ಸ್ಲಾಬ್ಗಳ ಅಥವಾ ಗ್ರೇಟಿಂಗ್ಗಳನ್ನು ತೆರೆದು ನೀರು ಸರಾಗವಾಗಿ ಹರಿಯಲು ಅವಕಾಶವಿದೆಯೇ ಎಂಬುದನ್ನು ಪರಿಶೀಲಿಸುವಂತೆ ಸೂಚನೆ ನೀಡಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಚೆ ಮತಪತ್ರಗಳಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪದ ಮೇಲೆ ಬಿಜೆಪಿ ವಿಜೇತ ಅಭ್ಯರ್ಥಿ ಡಿಎನ್ ಜೀವರಾಜ್ ಸೇರಿದಂತೆ 3 ವಿರುದ್ದ ಪೊಲೀಸರು ಚಿಕ್ಕಮಗಳೂರು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಇಂದು ಪ್ರಕರಣ ದಾಖಲಿಸಿದ್ದಾರೆ. ಮೇ 3 ಅಂಚೆ ಮತ ಎಣಿಕೆ ಮೇಜಿನ ಏಜೆಂಟ್ ಆಗಿ ಸೇವೆ ಸಲ್ಲಿಸಿದ್ದ ವಕೀಲ ಸುಧೀರ್ ಕುಮಾರ್ ಮುರೊಳ್ಳಿ ಈ ಸಂಬಂಧ ದೂರು ದಾಖಲಿಸಿದ್ದಾರೆ. ಎಣಿಕೆ ಪ್ರಕ್ರಿಯೆಯಲ್ಲಿ ಮತಪತ್ರಗಳನ್ನು ತಿರುಚಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ಶಾಸಕ ಜೀವರಾಜ್, ಸೋಲಿನ ಬಳಿಕ ಮತ ತಿರುಚುವಿಕೆ ಆರೋಪ ಮಾಡುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಇಂದು ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ದಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಗೆಲುವು, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಜಯ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಹಿನ್ನೆಲೆ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ. ರಾಜ್ಯದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಕ್ರಮ, ಸಚಿವ ಡಾ ಎಂಸಿ ಸುಧಾಕರ್. ಬೆಳಗಾವಿಯಲ್ಲಿ ಸುಸಜ್ಜಿತ ಬಸ್ ಡಿಪೋ ಲೋಕಾರ್ಪಣೆಗೊಳಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಜಿ ಸತ್ಯವತಿ ಪ್ರಮಾಣ ವಚನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
4: ಆಕಾಶವಾಣಿ ಬೆಂಗಳೂರು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ, ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗ ಕುರಿತು ಡಾ ವೀರೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ತಿಪ್ಪಟೂರು ತಾಲೂಕು ಅರಳಗುಪ್ಪೆಯ ರೇಣುಕಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ.
1: ಎಲ್ಲ ಕೇಳುಗರಿಗೂ ರೈತರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಜಾನುವಾರುಗಳಲ್ಲಿ ಕಂಡುಬರುವಂತಹ ಕಾಲು ಬಾಯಿ ಬೇನೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಅದರಲ್ಲೂ ಜಾನುವಾರುಗಳಲ್ಲಿ ಈ ಒಂದು ಕಾಲು ಬಾಯಿ ರೋಗ ಮುಕ್ತ ಭಾರತದತ್ತ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ, ಈ ವಿಷಯದತ್ತ ಒತ್ತನ್ನು ಕೊಡಬೇಕಾಗಿದೆ. ಹಾಗಾಗಿ ಇವತ್ತು ನಮ್ಮ ಜೊತೆಗೆ ಬೆಂಗಳೂರಿನ ಪಶು ವೈದ್ಯಕೀಯ ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ವಿ ಎಂ ವೀರೇಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ವೀರೇಗೌಡ ಅವರೇ, ತಮಗೆ ಎಲ್ಲ ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ ತಿಮ್ಮಪ್ಪ ಕೊಡ್ರೆ.
1: ಡಾಕ್ಟ್ರೇ, ಇವತ್ತು ಕಾಲು ಬಾಯಿ ರೋಗ ಮುಕ್ತ ಆಗಬೇಕು ನಮ್ಮ ಭಾರತ ದೇಶದಲ್ಲಿ ಅನ್ನೋ ಒಂದು ವಿಚಾರ ಇದೆ. ಹೀಗಾಗಿ ಯಾಕೆ ಈ ಒಂದು ಕಾಲು ಬಾಯಿ ಜ್ವರದ ಪ್ರಾಮುಖ್ಯತೆ ಬಗ್ಗೆ ಮಾಹಿತಿ ಮಾಡಿಕೊಡಿ.
2: ಅಗತ್ಯವಾಗಿ ತಿಮ್ಮಪ್ಪ ಕೊಡ್ರೆ. ನೋಡಿ, ಕಾಲು ಬಾಯಿ ಜ್ವರ ಅತ್ಯಂತ ಹಳೆ ಕಾಯಿಲೆ ಇದು. ನಾವು ಸಾಕಷ್ಟು ಬಾರಿ ಇದ್ರ ಬಗ್ಗೆ ನಾವು ಆಕಾಶವಾಣಿಯಲ್ಲಾಗ್ಬೋದು ಅಥವಾ ಟಿ ವಿ ಮಾಧ್ಯಮದಲ್ಲಾಗಿರ್ಬೋದು ಈಗಾಗಲೇ ಸುಮಾರಷ್ಟು ಚರ್ಚೆ ಮಾಡಿದ್ದೀವಿ. ಈ ಕಾಲುಬಾಯಿ ಜ್ವರ ಅಥವಾ ಗೆರಸಲು ಅಂತ ನಾವೇನು ಹೇಳ್ತೀವಿ, ಇದು ಒಂದು ವೈರಾಣುವಿಂದ ಬರುವ ಒಂದು ಅಂಟುಜಾಡ್ಯ. ಇನ್ನು ಯಾವ್ಯಾವದಕ್ಕೆ ಬರುತ್ತೆ ಇದೆ ಅಂತಂದರೆ, ಈ ದನ, ಎಮ್ಮೆ, ಕುರಿ, ಮೇಕೆ ಮತ್ತು ಅನೇಕ ಕಾಡು ಪ್ರಾಣಿಗಳು, ಉದಾಹರಣೆಗಳದಾದರೆ ಜಿಂಕೆ, ಕಾಡೆಮ್ಮೆ, ಆನೆ ಮುಂತಾದವುಗಳು ಸೇರಿಕೊಂಡು 70 ಹೆಚ್ಚು ಪ್ರಾಣಿ ಪ್ರಭೇದಗಳಲ್ಲಿ ಈ ಕಾಯಿಲೆ ಕಂಡುಬರಬಹುದಾದ ಒಂದು ಸಾಧ್ಯತೆ ಇರ್ತದೆ. ಇನ್ನು ರೋಗಗ್ರಸ್ತ ಪ್ರಾಣಿಗಳಲ್ಲಿ ಅತಿಯಾದ ಜ್ವರ ಇರೋದು, ಕಾಲು ಬಾಯಿ ಜ್ವರ ಅಂದರೆ ಅತಿಯಾದ ಜ್ವರ ಇರ್ತದೆ. ಬಾಯಿಯ ಒಸಡು, ನಾಲಿಗೆ ಮೇಲೆ ಚಿಕ್ಕ ಚಿಕ್ಕ ಒಂದು ನೀರ್ಗುಳ್ಳೆಗಳಾಗಿ ಕ್ರಮೇಣ ಈ ಗುಳ್ಳೆಗಳು ಒಡೆದು ಯಥೇಚ್ಛವಾಗಿ ಜೊಲು ಸುರಿಸ್ತವೆ. ಕಾಲು ಬಾಯಿ ಜ್ವರ ಬಂದಿರೋ ಹಸು ಒಂದು ರೈತರು ನೋಡ್ಕೋಬೇಕಾದ್ರೆ ಆ ಜೊಲು ಸುರಿಸ್ತಾ ಇದೆ ಅನ್ನೋದು ಒಂದು ಪ್ರಮುಖವಾದ ಒಂದು ಚಿಹ್ನೆ ಆಗ್ತದೆ. ಇನ್ನು ರೋಗದ ತೀವ್ರತೆ ಏನಾದರೂ ಹೆಚ್ಚಾದರೆ ಈ ನಾಲಿಗೆ ಮೇಲಿನ ಉಂಡುಗಳು ಒಡೆದು ಮತ್ತು ಅದಲ್ಲದೆ ನಾಲಿಗೆಯ ಹೊರಪದರ ಕೂಡ ಒಂದು ಕಿತ್ತು ಬಂದು ಅವು ಮೇವು ಮತ್ತು ಆಹಾರ ಅಥವಾ ನೀರಿನ ಸೇವನೆಗೆ ಅವಕಾಶ ಇರಲ್ಲ. ಇನ್ನು ಮುಂದುವರೆದು ಹೇಳಬೇಕಂದ್ರೆ ಈ ಗೊರಸಿನ ಮಧ್ಯೆ ಉಂಡುಗಳಾಗಿ ಹಸುಗಳು ಕುಂಟುತ್ತವೆ ಮತ್ತು ಕೆಚ್ಚಲಿನ ಮೇಲೆ ನೀರ್ಗುಳ್ಳೆಗಳಾಗಿ ಹಾಲು ಕರೆಯಲು ಆಗ್ತಲ್ಲ. ಜ್ವರದ ತೀವ್ರತೆ ಏನಾದರೂ ಹೆಚ್ಚಾಗ್ಬಿಟ್ರೆ ಗೌಡ್ರ ಇಲ್ಲಿ ಆ ತುಂಬು ಗರ್ಭದ ರಾಸುಗಳಲ್ಲಿ ಗರ್ಭಪಾತ ಕೂಡ ಆಗ್ತದೆ. ಇನ್ನು ತಾವು ಹೇಳಿದಂಗೆ ಇದೊಂದು ತುಂಬ ಅಂಟು ಕಾಯಿಲೆ ಇದು. ಯಾಕಪ್ಪ ಇದು ಅಂಟು ಕಾಯಿಲೆ ಅಂತಂದರೆ, ಈ ರೋಗಗ್ರಸ್ತ ಪ್ರಾಣಿಗಳಲ್ಲಿಂದ ಹೊರಹಾಕಲ್ಪಡುವ ಎಲ್ಲ ಒಂದು ನೈಸರ್ಗಿಕ ಸ್ರವಿಕೆಗಳು, ಈ ಜೊಲ್ಲಾಗ್ಬೋದು, ಹಾಲು, ಗಂಜಲ ಅಥವಾ ಈ ಓರಿಗಳಿಂದ ಬರುದಾದ ವೀರ್ಯ ಇಲ್ಲ ಸಗಣಿ ಅಥವಾ ಮೂಗಿನಿಂದ ಸ್ರವಿಸಿಕೆಗಳು ಏನಿರ್ತವೆ, ಈ ಮೂಲಕ ವೈರಾಣುಗಳು ಸುಮಾರು 5-11 ದಿನಗಳವರೆಗೆ ಅವು ವಾತಾವರಣಕ್ಕೆ ಹೊರದೂಡಲ್ಪಡ್ತವೆ. ಅದಲ್ಲದೆ ಇನ್ನು ಕೊಟ್ಟಿಗೆಯಲ್ಲಿ ನಾವು ಆಗಾಗ್ಗೆ ಗಂಜಲ ಮತ್ತು ಸಗಣಿಯನ್ನು ಆಗಿಂದಾಗೆ ನಾವು ಅದನ್ನು ಸ್ವಚ್ಛ ಮಾಡ್ತಾ ಇರಬೇಕು. ಇದು ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ, ಒಂದು ಸುಮಾರು 40 ದಿನಗಳ ಕಾಲ ಈ ಗಂಜಲ ಮತ್ತು ಕೊಟ್ಟಿಗೆಯ ಸಗಣಿಯಲ್ಲಿ ಅಥವಾ ನಾವು ಅದನ್ನು ಒಣಗಿಸಿದ್ರೆ, ಈ ಸಗಣಿನ ಒಣಗಿಸ್ಬಿಟ್ಟು ಸಾಧಾರಣ ಆಗಿ ಹಳ್ಳಿ ಕಡೆ ಉಪಯೋಗಿಸ್ತಾರೆ, ಆ ಒಂದು ರೋಗಾಣುಗಳ ಒಂದು ಇದನ್ನು 14 ದಿನಗಳಿಗೆ ನಾವು ಸೀಮಿತಗೊಳಿಸ್ಬೋದು. ಇಲ್ಲ ಅದನ್ನು ಒಣಗಿಸ್ಲಿಲ್ಲ, ಅದನ್ನು ಹಂಗೆ ನಾವು ಸ್ಲರಿ ಥರ ಇಟ್ಕೊಂಡ್ರೆ 6 ಕೂಡ ಈ ಒಂದು ರೋಗಾಣುಗಳು ಅದರಲ್ಲಿ ಬರುತ್ತವೆ.
1: ಹಾಂ, ಅಂದರೆ ಡಾಕ್ಟರ್, ಇವತ್ತು ಈ ಒಂದು ಕಾಲು ಬೇನೆ ರೋಗ ಮುಕ್ತ ಭಾರತದತ್ತ ದಾಪುಗಾಲು ಅಂತ ಹೇಳಿದ್ರಲ್ಲ, ಅದ್ರ ಏನು ಅದು?
2: ನೋಡಿ, ಕಾಲುಬಾಯಿ ರೋಗ ಮುಕ್ತದ ಯಾಕಪ್ಪ ಬೇಕಂತಂದರೆ, ಈ ಕಾಲುಬಾಯಿ ರೋಗ ಅತ್ಯಂತ ಇದೊಂದು ಅಂಟುಜಾಡ್ಯ ಇದು. ಇದರಿಂದ ರೈತನಿಗೆ ಸಾಕಷ್ಟು ಆರ್ಥಿಕವಾಗಿ ಅವನು ದಿವಾಳಿ ಆಗ್ತಾನೆ. ಇದೊಂದು ಮುಖ್ಯವಾದ ಅಂಶ ನಾವು ರೈತರು ಇವತ್ತು ನಾವು ಮನಗಾಣಬೇಕಾಗುತ್ತೆ. ಈ ರೋಗ ಮಾರಣಾಂತಿಕ ಅಲ್ಲ, ಅಂದರೆ ಯಾವುದೇ ಹಸು ಈ ರೋಗದಿಂದ ಸಾಯಲ್ಲ. ಹಂಗಂದಿದ ತಕ್ಷಣವೇ ಇದೊಂದು ಆರ್ಥಿಕವಾಗಿ ರೈತರನ್ನು ದಿವಾಳಿಗೊಳಿಸುವ ಒಂದು ಮಾರಕವೇ ಸರಿ. ಏನಕ್ಕಪ್ಪ ಅಂತ ನಾವು ಒಂದೊಂದೇ ಹೇಳೋದಾದರೆ, ನೋಡಿ, ಈ ರೋಗಗ್ರಸ್ತ ಪ್ರಾಣಿ ಅಥವಾ ರೋಗದಿಂದ ಮುಕ್ತವಾದ ಪ್ರಾಣಿಗಳಲ್ಲೂ ಕೂಡ ಈ ಉತ್ಪಾದನೆ, ಹಾಲು ಉತ್ಪಾದನೆ ಇರ್ಬೋದು ಅಥವಾ ಮಾಂಸದ ಉತ್ಪಾದನೆ ಇರ್ಬೋದು, ಮೊದಲಿನ ಪ್ರಮಾಣದಷ್ಟು ವಾಪಸ್ ನಮಗೆ ಸಿಗಲ್ಲ. ಅದು ಇನ್ನು ಎರಡನೇದು ಹೇಳೋದಂದ್ರೆ, ನಾವು ವ್ಯವಸಾಯಕ್ಕಾಗಿ ಉಪಯೋಗಿಸುವ ಎತ್ತುಗಳಾಗ್ಬೋದು ಅಥವಾ ಇನ್ನಿತರ ಯಾವುದೇ ರಾಸುಗಳಲ್ಲಿ ಆ ಕೆಲಸದ ಸಾಮರ್ಥ್ಯ ತೀವ್ರವಾಗಿ ಕಡಿಮೆ ಆಗ್ತದೆ, ಮತ್ತೆ ಬಿಸಿಲಿನ ತಾಪಮಾನಕ್ಕೆ ಅವು ತಡ್ಕೊಳ್ಳಲ್ಲ, ಮತ್ತು ಗರ್ಭಧರಿಸದ ಸಾಮರ್ಥ್ಯ

0: ಕೂಡ ನಾವು ಮಹತ್ತರವಾಗಿ ಕಡಿಮೆ ಆಗಿ ಅವು ಪದೇ ಪದೇ ಬೆದೆಗೆ ಬರ್ತಾ ಇರ್ತವೆ, ಆದರೆ ಗರ್ಭ ಕಟ್ಟೋದೇ ಇಲ್ಲ. ಹೀಗಾಗಿ ಈ ಕಾಯಿಲೆ ಒಂದು ಆರ್ಥಿಕವಾಗಿ ಒಂದು ಮುಖ್ಯವಾದ ಕಾಯಿಲೆ ನಮ್ಮ ರೈತರಿಗೆ ಅಂತಲೇ ಹೇಳ್ಬೋದು. ಗೌಡ್ರೆ, ಇನ್ನು ಮುಂದುವರೆದು ಹೇಳ್ಬೋದು ಅಂತಂದರೆ, ಈಗ ನಮ್ಮ ದೇಶ 1995 ಜನವರಿ 1 ಈ ವಿಶ್ವ ವ್ಯಾಪಾರ ಸಂಸ್ಥೆಯ ಸ್ಥಾಪಕ ಸದಸ್ಯರಾಗಿ ನಮ್ಮ ಭಾರತವೂ ಕೂಡ ಒಂದು ಅದರ ಸದಸ್ಯ ರಾಷ್ಟ್ರ ಆಗಿದೆ. ಇದರದ ಅನುಕೂಲಗಳೇನಪ್ಪ ಅಂತಂದರೆ, ಈ ಜಾಗತಿಕ ವ್ಯಾಪಾರವು ಉದಾರೀಕರಣಗೊಂಡ ಮೇಲೆ ನಮ್ಮ ಹೈನು ಉತ್ಪಾದಕಗಳಿರ್ಬೋದು ಅಥವಾ ಮಾಂಸ ಉತ್ಪನ್ನಗಳನ್ನಿರ್ಬೋದು ನಾವು ರಫ್ತು ಮಾಡಲು ನಮಗೆ ವಿಪುಲ ಅವಕಾಶಗಳು ಒದಗಿ ಬಂದವು. ನಮ್ಮ ರೈತ ಬಾಂಧವರು ಇದನ್ನು ಉಪಯೋಗಿಸ್ಕೊಂಡು ಹೆಚ್ಚು ಹೆಚ್ಚು ಲಾಭ ಪಡೆಯೋ ಒಂದು ಉದ್ದೇಶದಿಂದ ಈ ಹಿಂದೆ ನಮಗೆ ಕೇವಲ ಉಪಕಸಬಾಗಿದ್ದ ಈ ಹೈನುಗಾರಿಕೆ ಇರ್ಬೋದು ಇಲ್ಲ ಪಶುಪಾಲನೆ ಇರ್ಬೋದು, ಅದನ್ನು ಒಂದು ಉದ್ಯಮ ರೀತಿಯಲ್ಲಿ ಬೆಳೆಸಿ ಆ ಒಂದು ಹೈನು ಉತ್ಪನ್ನಗಳನ್ನು ಇಲ್ಲ ಮಾಂಸದ ಉತ್ಪನ್ನಗಳನ್ನು ಅವನ್ನ ಮೌಲ್ಯವರ್ಧನೀಕರಿಸಿ ಅದನ್ನು ರಫ್ತು ಮಾಡಿ ವಿದೇಶಗಳಿಗೆ ನಮ್ಮ ವಿದೇಶಿ ವಿನಿಮಯವನ್ನು ಹೆಚ್ಚಿಸ್ಕೊಳ್ತಾ ಬಂದಿದ್ವಿ ನಾವು ಈಗ. ಆದರೆ ಸಮಸ್ಯೆ ಏನಪ್ಪ ಇಲ್ಲಿ ಅಂತಂದರೆ, ಈ ಉತ್ಪನ್ನಗಳ ಮೂಲವಾದ ನಮ್ಮ ಜಾನುವಾರುಗಳೇನಿದ್ದಾವೆ, ಈ ಆಕಳಿರ್ಬೋದು ಎಮ್ಮೆ ಇರ್ಬೋದು, ಇವು ಯಾವುದೇ ಒಂದು ಸಾಂಕ್ರಾಮಿಕ ರೋಗದ ಕ್ರಿಮಿ ಇಲ್ಲವೇ ಅವನ್ನು ಸಾಬೀತುಪಡಿಸುವಂತಹದ ಯಾವುದೇ ಒಂದು ಕುರುಹಗಳಿಂದ ಮುಕ್ತವಾಗಿರಬೇಕು. ನಾವು ಏನು ಹಾಲಿನ ಉತ್ಪನ್ನ ಇರ್ಬೋದು ಅಥವಾ ಮಾಂಸದ ಉತ್ಪನ್ನಗಳಿರ್ಬೋದು ನಾವು ರಫ್ತು ಮಾಡಬೇಕಾದ್ರೆ ಇವುಗಳಲ್ಲಿ ಕಾಲುಬಾಯಿ ರೋಗದ ಕ್ರಿಮಿ ಇರ್ಬೋದು ಅಥವಾ ಇನ್ನಿತರ ವ್ಯಾವಹಾರಿಕ ಅಥವಾ ಆರ್ಥಿಕವಾಗಿ ಮುಖ್ಯವಾದ ಒಂದು ರೋಗಗಳ ಕ್ರಿಮಿಗಳು ಆ ಒಂದು ಉತ್ಪನ್ನಗಳಲ್ಲಿ ಇರಬಾರದು ಅನ್ನೋದನ್ನ ನಾವು ಖಾತ್ರಿಪಡಿಸಿದ್ರೆ ಮಾತ್ರ ನಮ್ಮಲ್ಲಿನ ಉತ್ಪನ್ನಗಳನ್ನು ನಾವು ರಫ್ತು ಮಾಡಬಹುದಾಗಿದೆ. ಈ ಲಸಿಕೆ ಅಭಿಯಾನದ ಮೂಲಕ, ಈ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಲಸಿಕೆ ಅಭಿಯಾನ 2019 ಪ್ರಾರಂಭವಾಗಿ ಈಗ ಜಾನುವಾರು ಆರೋಗ್ಯ ಕಾರ್ಯಕ್ರಮ ಅಂತ ಅದನ್ನು ನಾವು ಮರುನಾಮಕರಣ ಮಾಡಿದ್ದೀವಿ. ಇದೊಂದು ಸಾಮೂಹಿಕ ಲಸಿಕಾ ಅಭಿಯಾನ. ಇದರ ಮುಖಾಂತರ ನಾವು ಒಂದು ಗ್ರಾಮವನ್ನು ಮೊಟ್ಟ ಮೊದಲನೇ ಬಾರಿಗೆ, ತದನಂತರ ನಮ್ಮ ಜಿಲ್ಲೆಯನ್ನು ಅಥವಾ ಮುಂದುವರೆದು ನಮ್ಮ ರಾಜ್ಯವನ್ನು ಇನ್ನು ಹೆಚ್ಚಾಗಿ ಹೇಳಬೇಕಂದ್ರೆ ನಮ್ಮ ವಲಯಗಳನ್ನು ಇಲ್ಲ ದೇಶವನ್ನು ಏನಾದರೂ ನಾವು ಕಾಲುಬಾಯಿ ರೋಗದಿಂದ ಮುಕ್ತಗೊಳಿಸಿದರೆ ಮಾತ್ರ ನಮ್ಮ ಗಾಂಧೀಜಿಯವರು ಕಂಡ ಕನಸು ಗ್ರಾಮ ಸ್ವರಾಜ್ಯದ ಒಂದು ನನಸು ಆದೀತು ಅಂತ ನನ್ನ ಅಭಿಪ್ರಾಯ ಗೌಡ್ರೆ.
1: ಆಮೇಲೆ ಡಾಕ್ಟರ್ ವೀರೇಗೌಡ ಅವರೇ, ಈಗ ಈ ಒಂದು ಕಾಲುಬಾಯಿ ರೋಗ ಮುಕ್ತ ಭಾರತದತ್ತ ನಾವು ಹೆಜ್ಜೆ ಹಾಕಬೇಕಾಗಿದೆ ಅಂತ ಹೇಳಿದ್ರಲ್ಲ, ಈಗ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈ ವಿಷಯದ ಕುರಿತು ಯಾವ ರೀತಿ ಯೋಚನೆ ಮಾಡ್ತಾ ಇದೆ ಮತ್ತು ಏನದರದ್ದು ಒಂದು ರೋಲು?
0: ಹೌದು, ಈ ರೋಗದ ಪ್ರಾಮುಖ್ಯತೆ ಮತ್ತು ಆರ್ಥಿಕತೆಯ ಒಂದು ಮುಖ್ಯವನ್ನು ಗಮನಿಸಿ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎರಡೂ ಸಹ ಒಟ್ಟೊಟ್ಟಿಗೆ ಇದು ಈ ಒಂದು ಕಾರ್ಯೋನ್ಮುಖರಾಗಿದ್ದಾರೆ. ಇದರ ತೀವ್ರತೆಯನ್ನು ಮನಗಂಡು ನಮ್ಮ ಭಾರತ ಸರ್ಕಾರವು 2004 ಒಂದು ಕಾಲುಬಾಯಿ ರೋಗ ನಿಯಂತ್ರಣ ಯೋಜನೆಯನ್ನು ಅದನ್ನು ಸ್ಥಾಪನೆಗೊಂಡು ಮಾಡಿಸ್ತು. ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮ. ಮೊಟ್ಟ ಮೊದಲನೇ ಬಾರಿಗೆ ಇದು ಕಾರ್ಯಕ್ರಮವನ್ನು ಜಾರಿಗೊಂಡ ಸಮಯದಲ್ಲಿ ಕೇವಲ ಉತ್ತರ ಭಾರತದ 54 ಜಿಲ್ಲೆಗಳಲ್ಲಷ್ಟೇ ಇದು ಮೊದಲುಗೊಂಡು, ತದನಂತರ 2011 ಈ ದಕ್ಷಿಣ ಭಾರತದಲ್ಲಿ ಕೂಡ ಅದಕ್ಕೆ ವಿಸ್ತರಣೆ ಮಾಡಲಾಯಿತು. ಏನು ಕಾಲುಬಾಯಿ ರೋಗವನ್ನು ನಾವು ತಡೆಗಟ್ಟುವ ಒಂದು ದಿಸೆ ಕಾರ್ಯಕ್ರಮವನ್ನು. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂತಂದರೆ, ವರ್ಷಕ್ಕೆ 2 ಎಲ್ಲ ಅರ್ಹ ಜಾನುವಾರುಗಳಿಗೂ ಮತ್ತು ಹಂದಿಗಳಿಗೆ, ಯಾಕಂದರೆ ಇದು ಹಂದಿಗಳಿಗೂ ಕೂಡ ಬರುವಂಥ ಒಂದು ಕಾಯಿಲೆ, ಇದು ಸರ್ವೇಸಾಮಾನ್ಯ ಕಾಯಿಲೆ, ಕಡ್ಡಾಯವಾಗಿ ಹಾಗೂ ಉಚಿತವಾಗಿ ವರ್ಷಕ್ಕೆ 2 ಲಸಿಕೆ ಹಾಕಿಸ್ಬೇಕು. ನಮ್ಮ ರಾಜ್ಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ 25 ಸುತ್ತುಗಳಲ್ಲಿ, ಅಂದರೆ ರಾಷ್ಟ್ರೀಯ ಕಾಲುಬಾಯಿ ರೋಗ ಯೋಜನೆಯಲ್ಲಿ 17 ಮತ್ತು ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣದಲ್ಲಿ 8 ಈಗಾಗಲೇ 25 ಸುತ್ತುಗಳಲ್ಲಿ ನಾವು ಕಾಲುಬಾಯಿ ರೋಗದ ವಿರುದ್ಧ ಲಸಿಕಾ ಕಾರ್ಯಕ್ರಮವನ್ನು ಸಂಪೂರ್ಣವಾದ ಭಾರತ ಸರ್ಕಾರದ ಅನುದಾನದಡಿಯಲ್ಲಿ ಇದಕ್ಕೆ ಬೇಕಾಗುವಂಥ ಲಸಿಕೆ ಆಗ್ಬೋದು, ಅದಕ್ಕೆ ಸಿರಿಂಜ್ ಆಗ್ಬೋದು, ಅಥವಾ ವಾಹನ ಸಾಗಾಣಿಕೆ ಆಗ್ಬೋದು, ಇಲ್ಲ ಇದನ್ನು ಶೀತಲೀಕರಣಗಳ ಒಂದು ರೆಫ್ರಿಜಿರೇಟರ್ಸ್ ಆಗ್ಬೋದು, ಇದೆಲ್ಲದಕ್ಕೂ ನಾವು ಭಾರತ ಸರ್ಕಾರವೇ ಅದರದ ಸಂಪೂರ್ಣ ಅನುದಾನದಡಿಯಲ್ಲಿ ನಮ್ಮ ರಾಜ್ಯ ಸರ್ಕಾರಗಳಿಗೆ ಕೊಡ್ತಾ ಇದೆ. ಇನ್ನು ಕರ್ನಾಟಕ ಸರ್ಕಾರವು ಕೂಡ ತಮ್ಮ ಪಶುಪಾಲನಾ ಇಲಾಖೆ ಸಿಬ್ಬಂದಿಯೊಟ್ಟಿಗೆ, ಕರ್ನಾಟಕ ಹಾಲು ಮಹಾಮಂಡಳಿ ಇರ್ಬೋದು ಅಥವಾ ಕರ್ನಾಟಕ ಪಶುವೈದ್ಯಕೀಯ ಮತ್ತು ಪಶುಪಾಲನೆ ವಿಶ್ವವಿದ್ಯಾಲಯ ಇರ್ಬೋದು, ಎಲ್ಲರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ಸಮರ್ಪಕವಾಗಿ ಅನುಷ್ಠಾನಗೊಳಿಸ್ತಾ ಬಂದಿದೆ. ಇನ್ನು ಮುಂದುವರೆದು ನಮ್ಮ ರೈತ ಬಾಂಧವರಿಗೆ ವಿಶೇಷವಾಗಿ ಹೇಳಬೇಕಂದ್ರೆ, ಈ ತಿಂಗಳ 23 ಮುಂದಿನ ತಿಂಗಳ 22 30 ಕಾಲ ರಾಜ್ಯದ ಎಲ್ಲ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಆಸ್ಪತ್ರೆಗಳ ಮುಖಾಂತರ ನಾವು ರೈತರ ಮನೆ ಬಾಗಿಲಿಗೆ ಹೋಗಿ ಉಚಿತವಾಗಿ ಲಸಿಕೆಯನ್ನು ಶೀತಲೀಕರಣದ ಕೊಂಡಿಯಲ್ಲಿ ತಗೊಂಡೋಗಿ ಅವರಿಗೆ ನಾವು ಕೊಡುವಂಥ ಒಂದು ಅಭಿಯಾನ ನಡೆಸ್ತಾ ಇದ್ದೀವಿ. ರೈತ ಬಾಂಧವರು ಈ ಒಂದು ಕಾರ್ಯಕ್ರಮವನ್ನು ಸ್ವೀಕಾರ ಮಾಡಿ ತಮ್ಮ ಎಲ್ಲ ಜಾನುವಾರುಗಳಿಗೆ ಲಸಿಕೆಯನ್ನು ಸ್ವೀಕಾರ ಮಾಡಿಸ್ಬೇಕು ಅನ್ನೋ ಒಂದು ನನ್ನ ನಿರೀಕ್ಷೆ ಇದೆ. ಇನ್ನು ಮುಂದುವರೆದು ಹೇಳಬೇಕಂತಂದ್ರೆ ಗೌಡ್ರೆ, ಈ ಜಾಗತಿಕ ಮಟ್ಟದಲ್ಲಿ ಈ ರೋಗವನ್ನು ಈಗಾಗಲೇ ಕೆಲವೊಂದು ರಾಷ್ಟ್ರಗಳು, ಉತ್ತರ ಅಮೇರಿಕಾ ಆಗ್ಬೋದು, ಆಸ್ಟ್ರೇಲಿಯಾ ಆಗ್ಬೋದು, ದಕ್ಷಿಣ ಅಮೇರಿಕಾದ ಕೆಲವು ರಾಷ್ಟ್ರಗಳು ನಿರ್ಮೂಲನೆ ಮಾಡಿದ್ದೇವೆ ಅಂತ ಈಗಾಗಲೇ ಅವು ಹೇಳ್ಕೊಂಡಿರೋದ್ರಿಂದ ನಮ್ಮ ಭಾರತ ದೇಶದ ಮೇಲೆ ಈ ಒಂದು ನಮಗೆ ಒತ್ತಡ ಇದೆ. ಹಾಗನ್ಬಿಟ್ಟು ನಾವೇನು ಇದ್ರ ಬಗ್ಗೆ ಹಿಂದೆ ಬಿದ್ದಿಲ್ಲ. ನಮ್ಮ ದೇಶದ ಹರಿಯಾಣ ರಾಜ್ಯ ಮತ್ತು ಪಂಜಾಬ್ ರಾಜ್ಯಗಳು ಲಸಿಕೆ ಮೂಲಕ ಈ ರೋಗವನ್ನು ತುಂಬ ಪರಿಣಾಮಕಾರಿಯಾಗಿ ಹತೋಟಿಲಿತ್ತವೆ. ಇನ್ನೇನಾದರೂ ಮೂರನೇ ರಾಜ್ಯ ಅಂತ ನಾವು ಹೇಳಬೇಕಾದ್ರೆ ನಮಗೆ ಅದಕ್ಕೆ ನಮ್ಮ ಕರ್ನಾಟಕಕ್ಕೆ ಆ ಒಂದು ಸಲ್ತದೆ. ನಾವು ಕೂಡ ಇದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಈ ರೋಗವನ್ನು ಹತೋಟಿಗೆ ನಿಯಂತ್ರಣಕ್ಕೆ ತರ್ತಾ ಇದ್ದೀವಿ ನಾವು.
1: ಅಂದ್ರೆ ಈ ಕಾಲುಬಾಯಿ ರೋಗ ಹತೋಟಿಯಲ್ಲಿ ಮಾಡಬಹುದು, ಈಗಾಗಲೇ ಕೆಲವು ಕಡೆ ಮಾಡಿದ್ದಾರೆ.
0: ಹೌದು.
1: ಆಮೇಲೆ ಡಾಕ್ಟರ್ ವೀರೇಗೌಡ್ರೆ, ಈ ರೋಗ ನಿಯಂತ್ರಣ ಕಾರ್ಯಕ್ರಮ ಮತ್ತು ಅದರ ಯಶಸ್ಸಿಗೆ ನಮ್ಮ ರೈತರು ಹೆಂಗೆ ಸ್ಪಂದಿಸಬೇಕಾಗುತ್ತೆ?
0: ರೈತರು ಏನಪ್ಪ ಅಂತಂದರೆ ಅವ್ರ ಕಡೆಯಿಂದ ಒಂದು ಸರ್ವೇ ಸಾಮಾನ್ಯವಾದ ನಮ್ಮ ಒಂದು ದೂರು ಬರ್ತಾ ಇದೆ. ಗೌಡ್ರ ನೋಡಿಲಿ ಸರ್, ನಾವು ಅನೇಕ ಬಾರಿ ಲಸಿಕೆ ಹಾಕ್ಸಿದ್ದೀವಿ ಈ ಕಾಯಿಲೆಗೆ, ಇದನ್ನು ಯಾಕೆ ಇನ್ನೂ ನಮ್ಮದು ರಾಸುಗಳಲ್ಲಿ ಆ ಕಾಯಿಲೆ ನಾವು ನಿಯಂತ್ರಣ ಮಾಡಿಲ್ಲ, ಅಥವಾ ಈ ಕಾಯಿಲೆನ ನಿಯಂತ್ರಿಸಣ ಮಾಡೋದೇ ಅಷ್ಟು ಕಷ್ಟನಾ ಅನ್ನೋ ಒಂದು ಪ್ರಶ್ನೆ ರೈತರಲ್ಲಿ ಉದ್ಭವ ಆಗಿದೆ. ಈ ಪ್ರಶ್ನೆಗೆ ನಾನು ಹೌದು ಅಂತಲೇ ಹೇಳಬೇಕಾಗ್ತದೆ. ಏನಕ್ಕಪ್ಪ ಅಂತಂದರೆ ಒಂದು ನಾಲ್ಕಾರು ಅಂಶಗಳಿದ್ದಾವೆ ಇದರಲ್ಲಿ, ಯಾಕೆ ಈ ಕಾಯಿಲೆನ ಒಂದು ನಿಯಂತ್ರಣ ಮಾಡೋದು ಅಷ್ಟು ಕಷ್ಟ ಅನ್ನೋದಾದರೆ, ಮೊಟ್ಟ ಮೊದಲನೇ ಬಾರಿಗೆ ನೋಡಿ, ಈ ಕಾಯಿಲೆಗೆ ತುತ್ತಾಗಬಹುದಾದ ಪ್ರಾಣಿ ಪ್ರಭೇದಗಳ ಸಂಖ್ಯೆ ಸುಮಾರು 70ಕ್ಕೂ ಹೆಚ್ಚು ಇರೋದ್ರಿಂದ ಈ ರೋಗಕಾರಕ ವೈರಾಣುಗಳು ಯಾವುದೇ ಋತುಮಾನದಲ್ಲಿ ಆದರೂ ಸರಿನೇ ಯಾವುದೇ ಒಂದಲ್ಲ ಒಂದು ಪ್ರಾಣಿ ಪ್ರಭೇದದಲ್ಲಿ ಬದುಕಿ ಉಳಿಯುವ ಒಂದು ಸಾಮರ್ಥ್ಯ ಮತ್ತು ಸಂಭವನೆ ಹೆಚ್ಚಾಗಿರುತ್ತೆ. ಕೆಲವೊಮ್ಮೆ ವನ್ಯ ಪ್ರಾಣಿಗಳಿರ್ಬೋದು, ಇಲ್ಲಾಂದರೆ ಬಿಡಾಡಿ ದನಗಳಿರ್ಬೋದು, ಅಥವಾ ಲಸಿಕೆಗೆ ಒಳಪಡದೇ ಇರೋವಂಥ ಒಂದು ನಮ್ಮ ಜಾನುವಾರುಗಳೇ ಇರ್ಬೋದು, ಅದರಲ್ಲಿ ಈ ರೋಗಾಣುಗಳು ಬದುಕಿ ಉಳಿತವೆ. ಇನ್ನು ಎರಡನೇದಾಗಿ ಯಾಕೆ ಕಷ್ಟ ಈ ಒಂದು ರೋಗವನ್ನು ನಿಯಂತ್ರಣ ಮಾಡೋಕ್ಕೆ ಅಂತಂದರೆ, ಈ ವೈರಾಣು 7 ಪ್ರಭೇದಗಳಲ್ಲಿ ಕಂಡು ಬಂದಿದ್ದು, ನಾವು ಯಾವುದೇ ಒಂದು ಪ್ರಭೇದಕ್ಕೆ ಲಸಿಕೆ ಕೊಟ್ಟರೆ ಮತ್ತೊಂದು ಪ್ರಭೇದಕ್ಕೆ ಈ ಲಸಿಕೆ ರಕ್ಷಣೆ ಕೊಡಲ್ಲ, ಅಂದರೆ ಇದರಲ್ಲಿ ಅಡ್ಡ ರಕ್ಷಣೆಯ ಗುಣವಿಲ್ಲ ಅಂತ ನಾವು ಹೇಳ್ಬೋದು. ಇನ್ನು ಮೂರನೇದಾಗಿ ಹೇಳಬೇಕಂದ್ರೆ, ನಾವು ಲಸಿಕೆಗಾಗಿ ಉಪಯೋಗಿಸುವ ಒಂದು ಆಂಟಿಜನ್, ಅದಕ್ಕೆ ನಾವು ಪ್ರತಿಜನಕ ಅಂತ ಹೇಳ್ತೀವಿ, ಇವುಗಳ ಸ್ಥಿರತೆ ತುಂಬ ಕಡಿಮೆ ಇದೆ. ನಾವು ಬೇರೆ ಒಂದು ಕಾಯಿಲೆಗಳು, ಈಗ ನಾವು ಸಿಡುಬು ರೋಗ ನಿರ್ಮೂಲನ ಮಾಡಿದ್ವಿ, ಈ ದನಗಳಲ್ಲಿ ದೊಡ್ಡ ರೋಗ ನಿರ್ಮೂಲನ ಮಾಡಿದ್ವಿ, ಅಲ್ಲಿ ಒಂದು ಅನುಕೂಲ ಏನಪ್ಪ ಆಯ್ತು ಅಂದರೆ ರೋಗ ಪ್ರತಿಜನಕದ ಆಂಟಿಜನ್ನ ಸ್ಥಿರತೆ ಭಾಳ ಚೆನ್ನಾಗಿತ್ತು, ಹಾಗಾಗಿ ನಾವು ಅದನ್ನ ತುಂಬಾ ಸುಲಭವಾಗಿ ನಾವು ನಿರ್ಮೂಲನ ಮಾಡಿದ್ರಿ. ಆದ್ರೆ ಈ ಕಾಲುಬಾಯಿ ರೋಗದ ಪ್ರತಿಜನಕ ತುಂಬಾ ಸ್ಥಿರತೆ ಇಲ್ಲದೆ ಇರೋದ್ರಿಂದ ಇದನ್ನು ನಾವು ಯಾವಾಗಲೂ ಶೀತಲ ಕೊಂಡಿಯಲ್ಲೇ ಇಟ್ಕೊಂಡು ಹೋಗ್ಬೇಕು. ಉತ್ಪಾದನಾ ಸ್ಥಳದಿಂದ ಮೊದಲುಗೊಂಡು ಪ್ರಾಣಿಯ ದೇಹಕ್ಕೆ ನಾವು ಇದನ್ನು ಲಸಿಕೆ ಮುಖಾಂತರ ಸೇರಿಸುವವರೆಗೂ ಇದನ್ನು ನಾವು ಶೀತಲ ಕೊಂಡಿಯಲ್ಲೇ ನಾವು ಕಾಪಾಡೋದು ಅತ್ಯವಶ್ಯಕವಾಗಿರ್ತದೆ. ಇನ್ನು ಮುಂದುವರೆದು ಹೇಳಬೇಕಂದ್ರೆ, ಈ ಲಸಿಕೆ ಒಂದು ನಿರ್ಜೀವ ಲಸಿಕೆ. ಸಾಮಾನ್ಯವಾಗಿ ಎಲ್ಲ ನಿರ್ಜೀವ ಲಸಿಕೆಗಳು ಕೇವಲ 6 ಮಾತ್ರ ಒಂದು ರಕ್ಷಣಾ ಪ್ರಮಾಣ, ರಕ್ಷಣಾ ಗುಣವನ್ನು ಇರ್ತದೆ. ಆ ಕಾರಣದಿಂದಾಗಿ ನಾವು ಪ್ರತಿ ಒಂದು ಜಾನುವಾರುವಾಗೆ ಪ್ರತಿ 6 ನಾವು ಬೂಸ್ಟ್ ಲಸಿಕೆಯನ್ನು ಕೊಡ್ತಿರ್ಬೇಕಾಗ್ತದೆ. ಈ ರೈತರು ಹೇಳ್ತಾರೆ, ಸರ್ ಮೊನ್ನೆ ಮೊದಲ ವರ್ಷ ಕೊಡಿಸಿದ್ವಿ, ಕಳೆದ ವರ್ಷ ಎರಡು ಸತಿ ಕೊಡಿಸಿದ್ವಿ, ಮತ್ತೆ ಕೊಡಬೇಕು ಅಂತಂದರೆ, ಇದೇ ಒಂದು ಮುಖ್ಯವಾದ ಕಾರಣ. ಯಾಕಂದರೆ ಈ ಲಸಿಕೆಯ ರಕ್ಷಣಾ ಅವಧಿ ಕೇವಲ 6 ಮಾತ್ರ ಇರ್ತದೆ. ಇನ್ನು ಲಸಿಕೆ ಉತ್ತಮಗೊಳಿಸಬಹುದಾ, ಜೀವಂತ ಲಸಿಕೆಗಳನ್ನು ನಾವು ಇದರಲ್ಲಿ ಉಪಯೋಗಿಸಬಹುದಾ, ಯಾವ ಕಾರಣಕ್ಕೂ ಈ ಕಾಲುಬಾಯಿ ರೋಗದ ವಿರುದ್ಧ ಜೀವಂತ ಲಸಿಕೆಗಳನ್ನು ಉತ್ಪಾದನೆ ಆಗಲಿ ಉಪಯೋಗ ಮಾಡೋದಾಗಲಿ ಅದು ಯಾವುದೇ ಒಂದು ದೇಶದಲ್ಲಾಗಲಿ ಅದರ ಒಂದು ಕಂಡು ಬಂದಿಲ್ಲ. ಇನ್ನು ಹೆಚ್ಚುವರೆದು ಮಾಹಿತಿ ಕೇಳಬೇಕಂದ್ರೆ, ನಮ್ಮ ರೈತರಿಗೆ ನಮ್ಮ ದೇಶದಲ್ಲಿ ಈ ಪಶು ಸಂಕುಲಕ್ಕೆ ಪಶು ಸಂಖ್ಯೆಗಳಿಗೆ ಕಡಿಮೆ ಏನಿಲ್ಲ. ನಮ್ಮಲ್ಲಿ ಸುಮಾರು 535 million, ಅಂದ್ರೆ 535 dashalakshagalashtu ನಮ್ಮಲ್ಲಿ ಪ್ರಾಣಿ ಸಂಕುಲ ಇದೆ. ಇದು 2019 ಒಂದು ದನಗಣತಿ ಪ್ರಕಾರ ನೋಡಿ, ಇದರಲ್ಲಿ ಯಾವುದೇ ಒಂದು ರಾಸುಗೆ ಏನಾದರೂ ಕಾಯಿಲೆ ಬಂದಿದ್ದೆ ಆದರೆ, ಅಥವಾ ಒಂದು 100 ರಾಸುಗಳಿಗೆ ಕಾಲುಬಾಯಿ ಜ್ವರ ಬಂದಿದ್ರೆ, ಅದರಲ್ಲಿ 50% ರಾಸುಗಳು ಯಾವುದೇ ಲಕ್ಷಣಗಳನ್ನು ತೋರ್ಪಡಿಸಿದೆ ತನ್ನಲ್ಲಿ ಈ ರೋಗಕಾರಕ ಕ್ರಿಮಿಗಳನ್ನು ಇರಿಸ್ಕೊಂಡಿರ್ತದೆ ಆ ಸುಪ್ತಾವಸ್ಥೆಯಲ್ಲಿ. ಇನ್ನು ಈ ಒಂದು ಸುಪ್ತಾವಸ್ಥೆಯಲ್ಲಿ ಇರುವಂಥ ಹಸುಗಳು, ಅಂದರೆ ನಾವೇನು ಕ್ಯಾರಿಯರ್ ಅಂತ ಹೇಳ್ತೀವಿ, ಇವು ಬೇರೆ ರಾಸುಗಳ ಜೊತೆ ಸಂಪರ್ಕ ಬಂದಾಗ, ಆ ಬೇರೆ ರಾಸುಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದ್ದಾಗ ಅವುಗಳು ಕೂಡ ಈ ರೋಗವನ್ನು ಹರಡುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಈ ಕಾಯಿಲೆಯ ನಾವು ನಿಯಂತ್ರಿಸುವುದು ಕಷ್ಟ ಸಾಧ್ಯನೇ ಅಂತ ಹೇಳ್ಬೋದು. ಇನ್ನೂ ಮೇಲಾಗಿ ಹೇಳಬೇಕು ಅಂತಂದರೆ ಗೌಡ್ರೆ, ಇದೊಂದು ಸ್ಥಾನಿಕ ಕಾಯಿಲೆ. ಈಗಾಗಲೇ ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಕಾಯಿಲೆ ಇರೋದ್ರ ಬಗ್ಗೆ ನಮಗೆ ಈಗಾಗಲೇ ನಿರ್ದಿಷ್ಟವಾಗಿ ಪ್ರಕರಣಗಳು ವರದಿ ಆಗ್ತಾ ಬಂದಿದೆ ವರ್ಷಾನುವರ್ಷಗಳಲ್ಲಿ. ಅದಷ್ಟೇ ಅಲ್ಲ, ಈ ಕಾಯಿಲೆ ಒಂದು ಅಪಾಯಕಾರಿಯಾದ ಗಡಿ ಆಚೆಯಿಂದ ಬರಬಹುದಾದ ಕಾಯಿಲೆ. ಈಗ ನಾವು ನಮ್ಮ ರಾಜ್ಯವನ್ನು ಮುಕ್ತ ಮಾಡಬಹುದು, ನಮ್ಮ ಜಿಲ್ಲೆಯನ್ನು ಮುಕ್ತ ಮಾಡಬಹುದು, ಆದರೆ ನಿಮ್ಮ ಬೇರೆ ರಾಜ್ಯಗಳಲ್ಲಿ, ಬೇರೆ ಜಿಲ್ಲೆಗಳಲ್ಲಿ ಅಥವಾ ಇತರೆ ವಲಯಗಳಲ್ಲಿ ಕೂಡ ಅವರೇ ಅಷ್ಟೇ ಪರಿಣಾಮಕಾರಿಯಾಗಿ ಲಸಿಕೆ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡ್ರೆ ಮಾತ್ರ.
1: ಅಂದ್ರೆ ಈಗ ಕಾಯಿಲೆ ನಾವು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಜಾಗದಲ್ಲಿ ಇದ್ರೂ ಕೂಡ ಈ ಕಾಯಿಲೆ ಯಾವುದೋ ಮೂಲದಿಂದ ಇದು ನಮ್ಮ ಹತ್ರ ಬಂದು ಇಲ್ಲಿ ನಮ್ಮ ಪ್ರಾಣಿಗಳಿಗೆ ಮತ್ತೆ ನಮ್ಮ ಆಜುಬಾಜು ಇರೋ ಪ್ರಾಣಿಗಳಿಗೆ ಅಂಟ್ಕೊಳ್ಳುತ್ತೆ.
0: ಹೌದು, ಇದು ವಿಶೇಷವಾಗಿ ಒಂದು ಅಂಟು ಜಾಡ್ಯ. ಮೇಲಾಗಿ ನಮ್ಮ ಪ್ರಾಣಿಗಳು ಒಂದು ಗಡಿಯಿಂದ ಮತ್ತೊಂದು ಗಡಿಗೆ, ರಾಜ್ಯದ ಗಡಿ ಇರ್ಬೋದು, ಜಿಲ್ಲಾ ಗಡಿ ಇರ್ಬೋದು, ಆ ಒಂದು ಚಲನವಲನಗಳನ್ನು ನಾವು ನಿರ್ದಿಷ್ಟವಾಗಿ ನಿರ್ಬಂಧ ಹೇರಲಿಕ್ಕೆ ಕಷ್ಟ ಸಾಧ್ಯ ಆಗಿರೋದ್ರಿಂದ ಯಾವುದೇ ಒಂದು ರೋಗಗ್ರಸ್ತ ಪ್ರಾಣಿಯು ಬೇರೆ ರಾಜ್ಯದಿಂದನೋ ಬೇರೆ ಜಿಲ್ಲೆಯಿಂದನೋ ನಮ್ಮ ಜಿಲ್ಲೆಗೆ ಬಂದಿದ್ದೆ ಆದರೆ ಅದರಲ್ಲಿ ರೋಗ ಇರೋದೇ ಆಗಿದ್ದರೆ ನಮ್ಮ ರಕ್ಷಣೆಗೊಂಡ ಒಳಪಟ್ಟ ಪ್ರಾಣಿಗಳಲ್ಲೂ ಕೂಡ ಈ ರೋಗ ಬರುವಂಥ ಸಾಧ್ಯತೆ ಇರೋದ್ರಿಂದ ಈ ಎಲ್ಲ ಕಾರಣಗಳಿಂದ ಈ ಒಂದು ಕಾಲುಬಾಯಿ ಜ್ವರ ನಿಯಂತ್ರಿಸುವುದು ನಾವು ಅತ್ಯಂತ ಕಷ್ಟವಾದ ಕೆಲಸ ಅಂತಲೇ ಹೇಳಬಹುದು.
1: ಡಾಕ್ಟರಿಗೆ ಈ ಪ್ರಾಣಿಗಳ ಮೂಲಕನೇ ಇದು ಬರಬೇಕಾಗಿಲ್ಲ, ಇದನ್ನು ಅಂಟು ರೋಗ ಅಂತ ಹೇಳಿದ್ರಲ್ಲ, ಇದು ಈಗ ತ್ಯಾಜ್ಯ ಇರುತ್ತೆ, ಈ ಕಾಲು ಬಾಯಿಯ ಒಂದು ತ್ಯಾಜ್ಯ ಇರುತ್ತೆ, ಅದು ಯಾವುದೋ ಒಂದು ಬಟ್ಟೆಗೂ ಅಂಟ್ಕೊಳ್ಳಿರ್ಬೋದು ಅಥವಾ ಇನ್ಯಾವುದೋ ನೀರಿನಲ್ಲಿ ಇರ್ಬೋದು. ಆ ನೀರನ್ನು ಅಲ್ಲಿಂದ ನಮ್ಮ ಪ್ರದೇಶಕ್ಕೆ ಅದೇನು 1000 ಕಿಲೋಮೀಟರ್ ದೂರದಿಂದನೂ ಇಲ್ಲಿ ಬರ್ಬೋದು, ಯಾವುದೇ ಮೂಲದಿಂದ ಬರ್ಬೋದು, ವಿಮಾನ ಮೇಲಿಂದ ಬರ್ಬೋದು, ರೈಲಿಂದ ಬರ್ಬೋದು, ಬಸ್ಸಿಂದ ಬರ್ಬೋದು, ಅಥವಾ ಯಾವುದು ನಡ್ಕೊಂಡು ಯಾರು ಪ್ರಾಣಿ ಮೂಲಕನೋ ಮನುಷ್ಯರ ಮೂಲಕನೋ ಬಟ್ಟೆಯಲ್ಲೋ ಅದು ಇಲ್ಲಿ ಬಂದು ಇಲ್ಲಿ ಬಿದ್ದು ಇಲ್ಲಿ ಮತ್ತೆ ಅದು ಉಲ್ಬಣ ಆಗ್ಬೋದಲ್ಲ.
0: ಹೌದು, ಅಗತ್ಯವಾಗಿ ನೀವು ಹೇಳಿದ್ದೆಲ್ಲ ಅಂಶಗಳು ಇದಕ್ಕೆ ನಮ್ಮ ಕಾಲುಬಾಯಿ ರೋಗ ಹರಡುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ನಾನು ಈ ಮೊದಲೇ ಹೇಳಿದಾಗೆ ರೋಗಗ್ರಸ್ತ ಪ್ರಾಣಿಯಿಂದ ಹೊರಹಾಕಲ್ಪಟ್ಟ ವೈರಾಣುಗಳು ಅಂತ ಏನು ಹೇಳ್ತೀವಿ ನಾವು, ಕನಿಷ್ಠ ಅಂತಂದ್ರೆ 2 ವಾರಗಳ ಕಾಲ ಈ ವಾತಾವರಣದಲ್ಲಿ ಬದುಕುಳಿತವೆ. ಈ ಚಳಿಗಾಲ ಅಥವಾ ಮಳೆಗಾಲ ಆದ್ರಂತೂ ಈ ವೈರಾಣುಗಳಿಗೆ ರಕ್ಷಣೆ ಅಂತಾನೆ ಹೇಳ್ಬೋದು ನಾವು. ಮುಂದುವರೆದು ಹೇಳಬೇಕಂದ್ರೆ ಈ ಪ್ರಾಣಿಗಳನ್ನ ಸಲಹುವಂತ ರೈತರ ಆಗ್ಬೋದು, ಪರಿಚಾರಕರಾಗ್ಬೋದು ಅಥವಾ ಪಶುವೈದ್ಯರೇ ಆಗ್ಬೋದು, ಒಮ್ಮೆ ಈ ಕಾಯಿಲೆ ಇರುವಂತ ಹಸುವನ್ನು ನಾವು ಉಪಚಾರ ಮಾಡಿದ ನಂತರ ಅವರ ಬಟ್ಟೆ ಆಗ್ಬೋದು, ಅವ್ರು ಹಾಕೊಂಡಿರೋ ಒಂದು ಪಾದರಕ್ಷೆ ಆಗ್ಬೋದು, ಇಲ್ಲಿ ಅದಕ್ಕಿಂತ ಉಪಯೋಗಿಸಿರುವ ಸಿರಿಂಜ್ ಅಥವಾ ಯಾವುದೇ ಒಂದು ಆಹಾರ ನೀರುಣಿಕೆಗಳಾಗ್ಬೋದು, ಎಲ್ಲವೂ ಕಲುಷಿತ ಆಗ್ತವೆ. ಆದ್ದರಿಂದ ನಮ್ಮ ಯಾವುದೇ ಒಂದು ಗ್ರಾಮದಲ್ಲಿ ಈ ಕಾಯಿಲೆ ಬಂದಿದೆ ಅನ್ನೋದೊಂದು ಖಾತ್ರಿ ಆಗಿದ್ದ ಕೂಡಲೇ ಗ್ರಾಮದಲ್ಲಿ ನಾವು ಈ ಅಂಟು ಜಾಡ್ಯ ನಿವಾರಕವನ್ನು ನಾವು ಸಿಂಪಡಣೆ ಮಾಡಬೇಕಾಗುತ್ತೆ.
1: ಇನ್ನೊಂದು ಡಾಕ್ಟ್ರೆ, ಈಗ ರೋಗ ಇರ್ತದೋ ಇಲ್ಲೋ ನಮ್ಗೆ ಗೊತ್ತಿಲ್ಲ, ಆದ್ರೆ ಯಾರೋ ಒಬ್ರು ಅದೇ ಮನೆಯವರೇ ಇರ್ಬೋದು, ಬೇರೆ ಕಡೆಯಿಂದ ಒಂದು ಆಕಳನ್ನು ಎಮ್ಮೆನೋ ಕೋಣನೋ ಅವಶ್ಯಕತೆ ಇರುತ್ತೆ ತಗೊಂಡ್ಬಿಡ್ತಾರೆ.
0: ಇದು ಇತ್ತೀಚೆಗೆ ಕಂಡು
1: 200-300 ಕಿಲೋಮೀಟರ್ ಇಂದ ತಗೊಂಡ್ಬಂದು ಮನೆಯಲ್ಲಿರುವಂತ ಪ್ರಾಣಿಗಳು ಕೋಣನ್ ಜೊತೆಗೋ ಎಮ್ಮೆ ಜೊತೆ ಅದ್ರ ಜೊತೆ ಸೇರಿಸ್ಬಿಡ್ತಾರೆ.
0: ಅಲ್ಲ, ಇದು 200-300 ಕಿಲೋಮೀಟರ್ ದಿಂದ ದೂರದಿಂದ ತಗೊಂಬರೋ ಅಗತ್ಯತೆ ಇಲ್ಲ. ಈಗಾಗಲೇ ನಮ್ಮ ಜಾನುವಾರು ಸಂತೆಗಳಾಗ್ಬೋದು, ಜಾನುವಾರಿಂದ ಜಾತ್ರೆಗಳಾಗ್ಬೋದು, ಯಾವುದೇ ಒಂದು ರೋಗಗ್ರಸ್ತ ಪ್ರಾಣಿಯು ಆ ಜಾತ್ರೆ ಅಥವಾ ಸಂತೆ
1: ಅಲ್ಲಿ ಆರಾಮೇ ಇರ್ತದ ಆ ಪ್ರಾಣಿ,
0: ಅದರಿಂದ ಸಂಪರ್ಕ ಒಂದ ಮನುಷ್ಯನೇ ಆಗ್ಬೋದು.
1: ಆ ಪ್ರಾಣಿ ಅಲ್ಲಿಂದ ಇಲ್ಲಿ ಬರೋ ತನಕ ಅದು ನಿತ್ರಾಣ ಆಗಿರ್ತದೆ, ಅದಕ್ಕೆ ಆಯಾಸ
0: ಆಗಿರ್ತದೆ.
1: ಆ ಆಯಾಸ ಅದು ತಾವು ಹೇಳ್ದಂಗೆ ಅದ್ರಲ್ಲಿ ಒಳಗಡೆ ಅದು ಶಕ್ತಿಯುತ ಆಗಿರಲ್ಲ ಪ್ರಾಣಿ. ಅದು ಇದು ಏನಾಗುತ್ತಂದ್ರೆ ತಾವು ಹೇಳ್ದಂಗೆ ಒಳಗಡೆ ಇರಂತ ಸೂಕ್ಷ್ಮಾಣು ಜೀವಿಗಳು ಸ್ಫೋಟಗೊಳ್ತವೆ
0: ಸುಪ್ತಾವಸ್ಥೆಯಲ್ಲಿ ಇದ್ದು ಹೊರ ಹಾಕಲ್ಪಟ್ಟಾಗ. ಸೊ ನಾವು ಜೈವಿಕ ನಿಯಂತ್ರಣದ ಪರಿಪಾಲನೆ ಮತ್ತು ಒಂದು ಗ್ರಾಮದ ಶುದ್ಧೀಕರಣ ನೈರ್ಮಲ್ಯೀಕರಣ ನಾವೇನು ಅಂಟು ಜಾಡ್ಯ ನಿವಾರಕಗಳು ಅಂತ ಏನು ಹೇಳ್ತೀವಿ, ಈಗ ನಮ್ಮಲ್ಲಿ ಉಪಯೋಗಿಸಬಹುದಾದಂಥ ಒಂದು ಬಟ್ಟೆ ಸೋಡಾ ಆಗ್ಬೋದು, ಬಟ್ಟೆ ಸೋಡಾ ದ್ರಾವಣವನ್ನು 40% ಆಗ್ಬೋದು ಅಥವಾ ಸೋಡಿಯಂ ಹೈಪೋಕ್ಲೋರೈಟ್ ಅಂತ ಹೇಳ್ತೀವಿ, ಇದನ್ನು ಉಚಿತವಾಗಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಕರ್ನಾಟಕ ಹಾಲು ಮಹಾಮಂಡಳಿ ಆಗ್ಬೋದು ಅಥವಾ ನಮ್ಮ ಪಶುಪಾಲನಾ ಪಶುವೈದ್ಯ ಸೇವಾ ಇಲಾಖೆಯ ನಮ್ಮ ವೃತ್ತಿನಿರತ ಪಶುವೈದ್ಯರಾಗ್ಬೋದು, ಇದರ ಅವರ ಸಲಹೆ ಮೇರೆಗೆ ಪ್ರತಿ ಗ್ರಾಮದಲ್ಲಿ ಅಥವಾ ಗ್ರಾಮದ ಪ್ರತಿಯೊಂದು ಓಣಿಯಲ್ಲಿ ಈ ರೋಗ ನಿರೋಧಕ ಅಂಟು ಜಾಡ್ಯವನ್ನು ಸಿಂಪಡಣೆ ಮಾಡಿದ್ದೆ ಆದ್ರೆ ಮಾತ್ರ ಈ ಒಂದು ಅಂಟು ಜಾಡ್ಯ ಕಾಯಿಲೆವನ್ನು ನಾವು ನಿಯಂತ್ರಣೆಗೆ ಅಥವಾ ಬದಿಗೆ ತರಬಹುದಾಗಿದೆ.
1: ಅದಕ್ಕಿಂತ ಪೂರ್ವದಲ್ಲಿ ಅಲ್ಲಿಂದ ತಂದ ಪ್ರಾಣಿನ ತಮ್ಮನೆಯಲ್ಲಿರೋ ಒಂದು ಆರೋಗ್ಯಯುತ ಪ್ರಾಣಿಗಳ ಜೊತೆ ನೀವು ತಕ್ಷಣ ನೀವು ಸೇರಿಸಬಾರದು.
0: ಇತ್ತೀಚೆಗೆ ಕಂಡು ಬರುವಂತಿರುವ ರೋಗೋದ್ರೇಕಗಳು ಅನೇಕ ಬಾರಿ ಆಗ್ತಾರೆ. ಏನಪ್ಪಾ ಅಂತಂದ್ರೆ ರೈತ ಯಾವುದೇ ಒಂದು ಹಸು ಅಥವಾ ಒಂದು ಕುರಿ ಅಥವಾ ಎಮ್ಮೆ ಅನ್ನೋ ಅವನ ಹತ್ತಿರದ ಜಾತ್ರೆನೋ ಅಥವಾ ಅವನು ಮಾರಾಟಗಾರನೇ ಆಗಿರ್ತಾನೆ, ರೈತನು ಇರ್ಬೋದು ಅವ್ನು ಮಾರಾಟಗಾರನೂ ಆಗಿರ್ತಾನೆ, ಒಂದ್ 2 ದಿವಸದ ಮಟ್ಟಿಗೆ ಅವನು ತನ್ನ ಮನೆಯಲ್ಲಿರೋ ಆಕಳ ಜೊತೆ ಆ ಕೊಂಡ್ಕೊಂಡ್ ಬಂದಿರೋ ಹಸುವನ್ನು ಹಿಡಿಸಿದ್ದ ಆಗಿದ್ರೆ ಅದರಲ್ಲಿರುವಂತ ಒಂದು ರೋಗ ಬೇರೆ ಎಲ್ಲ ಪ್ರಾಣಿಗಳಿಗೆ
1: ಅದರಲ್ಲಿ ರೋಗ ಬಂದೇ ಬರುತ್ತೆ. ಯಾಕಂದ್ರೆ ಈಗ ನಾವೇ ನೋಡಿ, ಈಗ ಒಂದು ಇವತ್ತೇ ಸಾಯಂಕಾಲ ನಾವು ಯಾವ್ದೋ ಬಸ್ ಹತ್ತಿದ್ವಿ, ನಾಳೆ ಯಾವ್ದೋ ಒಂದು ಊರಲ್ಲಿ ಇಳಿದ್ವಿ, ನಮಗೆ ಎಷ್ಟು ಆಯಾಸ ಆಗಿರಲ್ಲ, ನಮಗೆ ಒಂದು 2-3 ದಿನ ರೆಸ್ಟ್ ಬೇಕಾಗುತ್ತೆ.
0: ಯಾವುದೇ ಒಂದು ಪ್ರಯಾಣ ಅಥವಾ ಯಾವುದೇ ಒಂದು ಜಾತ್ರೆ ಇಲ್ಲವೇ ಮತ್ತೊಂದ್ ಕಡೆಗೆ ಪ್ರಾಣಿಗಳನ್ನ ಹೋಗಿ ಬಂದಾಗ ವಾತಾವರಣದ ಬಿಸಿಲಿಗೆ ಆಗ್ಬೋದು ಅಥವಾ ಅತಿಯಾದ ಒಂದು ಚಳಿಗೆ ಒಗ್ದಾಗ ಅಲ್ಲಿ ಒಂದು ಒತ್ತಡ ಅನ್ನೋಂತ ಒಂದು ಅಲ್ಲಿ ಸೃಷ್ಟಿಯಾಗಿ ಈ ಸುಪ್ತಾವಸ್ಥೆಯಲ್ಲಿ ಇದ್ದ
1: ಪ್ರಾಣಿಗಳು ಅವು ರೋಗಕ್ಕೆ ತುತ್ತಾಗದ್ ನಿಜ. ನಾವಂತೂ ಹೇಗೋ ಮಾಡಿ ನಾವು ನಿಯಂತ್ರಣ ಮಾಡ್ಕೋತೇವೆ, ನಾವು ಮಾನವರು ನಮ್ಗೆ ಗೊತ್ತಿದೆ.
0: ಹೌದು ಹೌದು,
1: ಆದ್ರೆ ಆ ಪ್ರಾಣಿಗಳಿಗೆ ಅದು ಏನು ಗೊತ್ತಾಗುತ್ತೆ.
0: ಇದೇ ಒಂದು ವಿಚಾರಕೊಂಡು ನಾವು ಲಸಿಕೆ ಹಾಕೋಕೆ ಒಂದು ಹಳ್ಳಿಗೆ ಹೋದಾಗ ಎಲ್ಲ ಪ್ರಾಣಿಗಳನ್ನು ಲಸಿಕೆಗೆ ಒಳಪಡಿಸಿದ್ದೆ ಆಗಿದ್ರೆ ನಮ್ಮೂರಲ್ಲಷ್ಟೇ ನಾವು ರೋಗವನ್ನು ನಿರ್ಮೂಲನೆ ಮಾಡೋದಲ್ಲದೆ ನಮ್ಮ ರಾಜ್ಯದಲ್ಲೂ ಮಾಡಬೇಕು, ನಮ್ಮ ದೇಶದಲ್ಲೇ ಮಾಡಬೇಕು ಅಂತ ಒಂದು ರಾಷ್ಟ್ರೀಯ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋ ಉದ್ದೇಶನೇ ಇದಾಗಿದೆ ಗೌಡ್ರೆ.

0: ಡಾಕ್ಟರ್ ವೀರೇಗೌಡರೇ, ಈಗ ಈ ಒಂದು ಕಾಲು ಬಾಯಿ ಬೇನೆನ ನಾವು ಹತೋಟಿಯಲ್ಲಿ ಇಟ್ಕೊಂಡಿದ್ದೇವೆ ಹೆಂಗೆ?
1: ಹೌದು, ನಾನು ಈಗಾಗಲೇ ಹೇಳ್ದಂಗೆ ಈ ಹತೋಟಿ ಮಾಡಲಿಕ್ಕೆ ಇಷ್ಟೆಲ್ಲ ಕಷ್ಟ ಸಾಧ್ಯತೆಗಳು ಇದ್ರೂ ಕೂಡ ನಾವು ಈ ಕಾಯಿಲೆಯನ್ನು ಹತೋಟಿಯಲ್ಲಿ ಇಟ್ಟಿದ್ದೀವಿ ಅಂತ ಹೇಳಬೇಕು. ಏನಪ್ಪ ಅಂತಂದರೆ, ನಮ್ಮ ದೃಢ ಸಂಕಲ್ಪದಿಂದಾಗಿ ಈ ಕಾಯಿಲೆಯನ್ನು ನಾವು ಬಹುತೇಕವಾಗಿ ನಿಯಂತ್ರಣಕ್ಕೆ ಮಾಡಿದ್ದೀವಿ. ಇದಕ್ಕೆ ಸಾಕಷ್ಟು ಒಳ್ಳೊಳ್ಳೆ ನಮಗೆ ಅಂಶಗಳು ಇದ್ದಾವೆ, ನಮ್ಮ ರೈತರ ಬಾಂಧವರ ಜೊತೆ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ಹೇಳಬೇಕಂದ್ರೆ ನಮ್ಮ ಸರ್ಕಾರದ ಬದ್ಧತೆ ಏನಂದರೆ, ನುರಿತ ಮಾನವ ಸಂಪನ್ಮೂಲ ಇರ್ಬೋದು, ವ್ಯಾಕ್ಸಿನೇಟರ್ಸ್ ಇರ್ಬೋದು ಅಥವಾ ವೈದ್ಯರು ಇರ್ಬೋದು ಆಗ್ಬೋದು, ಮತ್ತು ಅನುದಾನದ ಲಭ್ಯತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಈ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ಅಥವಾ ಜಾನುವಾರು ಆರೋಗ್ಯ ನಿಯಂತ್ರಣ ಯೋಜನೆಯಲ್ಲಿ ನಮಗೆ ಸಾಕಷ್ಟು ಅನುದಾನ ಕೊಡ್ತಾ ಇರೋದ್ರಿಂದ ನಾವು ಲಸಿಕೆಗಳನ್ನು ಖರೀದಿ ಮಾಡಿ ಎಲ್ಲ ರೈತರ ಮನೆ ಬಾಗಿಲಿಗೆ ಹೋಗಿ ಲಸಿಕೆ ಕೊಡ್ತಾ ಇದ್ದೀವಿ. ಇನ್ನು ಎರಡನೇದು ಏನಪ್ಪ ಅಂತಂದರೆ, ಈ ಕಾಯಿಲೆ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಸಂಶೋಧನೆ ಮತ್ತು ಆವಿಷ್ಕಾರಗಳನ್ನು ಮಾಡಿ ಈ ಕಾಯಿಲೆಯ ವ್ಯಾಪ್ತಿ ಏನು, ಇದು ಹರಡುವಿಕೆಯ ವಿಧಾನ ಏನು ಅನ್ನೋದ್ರ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ನಮ್ಮ ವಿಜ್ಞಾನಿಗಳಿಗೆ ಇರ್ಬೋದು, ನಮ್ಮ ಬೋಧಕರಿಗೆ ಇರ್ಬೋದು, ಇಲ್ಲ ನಮ್ಮ ಡಾಕ್ಟರ್ಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ. ಇನ್ನು ಮೂರನೇದು ಹೇಳಪ್ಪ ಅಂತಂದರೆ, ದೇಶಾದ್ಯಂತ ನಾವು ಈಗಾಗಲೇ ಅತ್ಯಾಧುನಿಕವಾದ ಒಂದು ರೋಗ ನಿರ್ಣಾಯಕ ಪ್ರಯೋಗಾಲಯಗಳನ್ನು ನಾವು ಪ್ರತಿ ರಾಜ್ಯದಲ್ಲೂ ಕೂಡ ನಾವು ಸ್ಥಾಪನೆ ಮಾಡಿ ಯಾವುದೇ ರಾಜ್ಯದ ಮೂಲೆಯಲ್ಲಿ ರೋಗ ಕಂಡು ಬಂದ ಕೂಡಲೇ ಆ ರೋಗ ಇದೆಯೇ ಇಲ್ಲ ಅಂತ ಖಾತ್ರಿ ಪಡಿಸ್ಕೊಂಡು ನಾವು ಈಗ ಆ ಕೂಡಲೇ ನಾವು ಸನ್ನದ್ಧರಾಗ್ತಾ ಇದ್ದೀವಿ. ಇನ್ನು ಮುಂದುವರೆದು ನಮ್ಮಲ್ಲಿ ಪರಿಣಾಮಕಾರಿ ಲಸಿಕೆಗಳ ಲಭ್ಯತೆ ಇದೆ, ಅವುಗಳ ದಾಸ್ತಾನು ಮಾಡೋಕ್ಕೆ ಶೀತಲ ಕೊಂಡಲಿ ರೆಫ್ರಿಜರೇಟರ್ಸ್ ಇದೆ, ಮತ್ತು ಅವುಗಳ ಸಾಗಾಣಿಕೆ ಕೂಡ ಉತ್ತಮ ವ್ಯವಸ್ಥೆ ಇದೆ. ಇನ್ನು ಮುಂದುವರೆದು ಹೇಳೋದಾದರೆ, ಈ ಜಾನುವಾರು ಆರೋಗ್ಯ ನಿಯಮಗಳು ಏನು ಭಾರತ ಸರ್ಕಾರ ಒಂದು ನಿರ್ಬಂಧಗಳನ್ನು ಹೇರಿದೆ, ಅದು ನಮ್ಮ ರಾಜ್ಯ ಸರ್ಕಾರ ಕೂಡ ಅದನ್ನು ಚಾಚೂ ತಪ್ಪದೆ ನಾವು ಮಾಡ್ತಾ ಇದ್ದೀವಿ. ಹಾಗೂ ಈ ರೋಗ ನಿಯಂತ್ರಣ ಕ್ರಮಗಳನ್ನು ಯೋಜಿತ ಕಾರ್ಯಕ್ರಮಗಾಗಿ ನಾವು ಪ್ಲ್ಯಾನ್ಡ್ ಆಗಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಆದ್ರೂ ನಮ್ಮ ರೈತ ಬಾಂಧವರು ಯಾವುದೇ ಒಂದು ರೋಗ ನಿಯಂತ್ರಣ ಕಾರ್ಯಕ್ರಮದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದಾಗ ಅವರು 4 ತಿಂಗಳ ಮೇಲ್ಪಟ್ಟ ಎಲ್ಲ ಒಂದು ಕರುಗಳಿಗೆ ಈ ಲಸಿಕೆ ಹಾಕುವ ಮುನ್ನ 1 ಅಥವಾ 2 ವಾರಗಳ ಮುನ್ನ ಅವಕ್ಕೆ ಒಂದು ಜಂತು ನಿವಾರಕ ಔಷಧಿ ಕೊಡಿಸಿರಬೇಕು. ಅದಲ್ಲದೆ ಸಾಧ್ಯವಾದರೆ ಅದಕ್ಕೊಂದು ಲವಣ ಮಿಶ್ರಣಗಳನ್ನು ಕೊಡಿಸಿರಬೇಕು. ಮತ್ತು ಈ ಕಾಯಿಲೆ ಬಂದಿರೋ ಒಂದು ರಾಸುಗಳನ್ನು ಬಿಟ್ಟು 1-3-4 ತಿಂಗಳ ಮೇಲ್ಪಟ್ಟ ಎಲ್ಲ ಒಂದು ಕರುಗಳಿಗಾಗ್ಬೋದು, ಗರ್ಭಾವಸ್ಥೆಯಲ್ಲಿರೋ ಹಸುಗಳಿಗೂ ಆಗ್ಬೋದು ಈ ರೋಗದ ಲಸಿಕೆಯನ್ನು ಕೊಡಬೇಕಾಗುತ್ತೆ. ಯಾವುದೇ ಒಂದು ನೆಪ ಒಡ್ಡಿ ಅದರಿಂದ ನಮ್ಗೆ ಹಾಲು ಕಡಿಮೆ ಆಯಿತು, ಊತ ಬಂತಂತನೋ ಅಥವಾ ಜ್ವರ ಬಂತಂತನೋ ಅಥವಾ ನಾವು ಕೆಲಸಕ್ಕೆ ಇವತ್ತು ಕಟ್ಟಲಿಕ್ಕೆ ಆಗಲ್ಲ ಅಂತ ಒಂದು ಯಾವುದೋ ಒಂದು ನೆಪ ಒಡ್ಡಿ ರೈತರು ಯಾವುದೇ ರೀತಿಯಲ್ಲಿ ಲಸಿಕೆ ಸ್ವೀಕಾರ ಮಾಡೋದನ್ನು ದಯಮಾಡಿ ನಿರಾಕರಿಸಬಾರದು ಅಂತ ಹೇಳ್ತೀನಿ ನಾನು. ಯಾಕಂದರೆ ಈ ಕಾಯಿಲೆ ನಿರ್ದಿಷ್ಟಕರವಾದ ಒಂದು ಯಾವುದೋ ಒಂದು ಚಿಕಿತ್ಸೆ ಇಲ್ಲ, ಮುಂಜಾಗ್ರತೆಯೇ ಇದಕ್ಕೆ ಒಂದು ಮದ್ದು. ಚಿಕಿತ್ಸೆಗಿಂತ ಮುಂಜಾಗ್ರತೆಯೇ ಮೇಲೋ ಅನ್ನೋ ಒಂದು ನಾಣ್ಣುಡಿ ಏನಿದೆ ಅದು ಈ ನಮ್ಮ ಕಾಲುಬಾಯಿ ಜ್ವರ ರೋಗಕ್ಕೆ ಸಂಪೂರ್ಣವಾಗಿ ಒಪ್ತದೆ ಅಂತೇಳಿ ನಮ್ಮೆಲ್ಲ ರೈತ ಬಾಂಧವರಿಗೆ ಇದೇ ತಿಂಗಳ 23ನೇ ತಾರೀಕು ರಾಜ್ಯಾದ್ಯಂತ ನಡೆಯುವ ಲಸಿಕಾ ಅಭಿಯಾನದಲ್ಲಿ ಭಾಗವಹಿಸಿ 100%ರಷ್ಟು ನೀವು ಬನ್ನಿ, ನಿಮ್ಮವ್ರನ್ನ ಕರ್ಕೊಂಬನ್ನಿ, ನಿಮ್ಮಲ್ಲಿರುವ ಎಲ್ಲ ಜಾನುವಾರುಗಳಿಗೂ ಲಸಿಕೆಯನ್ನು ಹಾಕಿಸಿ ನಮ್ಮ ರಾಜ್ಯವನ್ನು ನಮ್ಮ ದೇಶವನ್ನು ಕಾಲುಬಾಯಿ ಜ್ವರ ರೋಗದ ಮುಕ್ತವನ್ನಾಗಿ ಮಾಡಿ ಅಂತ ಹೇಳಿ ನಾನು ಅವರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೀನಿ.
0: ಅಭಿಯಾನ ಇದೇ ತಿಂಗಳ 23ರಂದು ನಡೀತಾ ಇದೆ.
1: 23ರಿಂದ ಮುಂದಿನ ತಿಂಗಳ 22ರವರೆಗೂ 30 ದಿನಗಳ ಕಾಲ ಏಕಕಾಲದಲ್ಲಿ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಈ ಕಾಲುಬಾಯಿ ಜ್ವರ ಉಚಿತವಾಗಿ ರೈತರ ಮನೆ ಬಾಗಿಲಿಗೆ ನಾವು ಬಂದು ಕೊಡ್ತಾ ಇದ್ದೀವಿ. ರೈತರು ಇದನ್ನ ದಯಮಾಡಿ ಮನಗಾಡಬೇಕಾಗುತ್ತೆ.
0: ಧನ್ಯವಾದಗಳು ಡಾಕ್ಟರ್ ವೀರೇಗೌಡ ಅವರೇ. ಕೇಳಿದ್ರೆ ತಾವು ಕೂಡ ಡಾಕ್ಟರ್ ವೀರೇಗೌಡ ಅವರ ಜೊತೆಗೆ ಇನ್ನೂ ಹೆಚ್ಚಿನ ಸಂಪರ್ಕ ಮಾಡಬೇಕಂದ್ರೆ ಮೊಬೈಲ್ ಸಂಖ್ಯೆ ದಯವಿಟ್ಟು ಬರ್ಕೊಳ್ಳಿ. ಮೊಬೈಲ್ ಸಂಖ್ಯೆ ಈ ರೀತಿ ಇದೆ: 9980914554. ಇನ್ನೊಮ್ಮೆ ಕೇಳಿ: 9980914554. ಇಲ್ಲಿವರೆಗೆ ಕಾಲು ಬಾಯಿ ಬೇನೆ ರೋಗದ ಕುರಿತು ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದಕ್ಕೆ ಡಾಕ್ಟರ್ ವೀರೇಗೌಡ ಅವರೇ ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಕೊಡ್ರಿ.
2: ಓ

ಜನಪದ ಸಂಗೀತದಲ್ಲಿ ಇದುವರೆಗೂ ತಿಪಟೂರು ತಾಲೂಕು ಅರಳಗುಪ್ಪೆಯ ರೇಣುಕಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಕೃಷಿ ರಂಗ ಪ್ರಸಾರವಾಯಿತು.

0: ಆಕಾಶವಾಣಿ ಇದೀಗ ಒಂದು ಸಂದೇಶ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
2: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
1: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
2: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳದಲ್ಲಿ ಭಾರಿ ಮುನ್ನಡೆಯೊಂದಿಗೆ ಐತಿಹಾಸಿಕ ಗೆಲುವಿನತ್ತ ಬಿಜೆಪಿ. ತಮಿಳುನಾಡಿನಲ್ಲಿ ವಿಜಯ ಪತಾಕೆ ಹಾರಿಸಿದ ನಟ ವಿಜಯ್ ನೇತೃತ್ವದ ಟಿವಿಕೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಕೈಹಿಡಿದ ಕೇರಳಂ ಮತದಾರರು. ಆಡಳಿತಾರೂಢ ಎನ್ಡಿಎ ತೆಕ್ಕೆಯಲ್ಲಿ ಅಸ್ಸಾಂ, ಪುದುಚೇರಿ ಭದ್ರ ಹಾಗೂ ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಕ್ಷೇತ್ರಗಳನ್ನು ತನ್ನಲ್ಲೇ ಉಳಿಸಿಕೊಂಡ ಕಾಂಗ್ರೆಸ್. ವಾರ್ತೆಗಳ ವಿವರ: ಇಂದು 4 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಗಳ ಮತ

0: ಅವರು ನೌಡಾ ಮತ್ತು ರೆಜಿನಗರದಲ್ಲಿ ಸ್ಥಾನಗಳನ್ನು ಮುನ್ನಡೆ ಸಾಧಿಸಿದ್ದಾರೆ. ಆಡಳಿತಾರೂಢ ಬಿಜೆಪಿ ಅಸ್ಸಾಂನಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ಳಲು ಸಜ್ಜಾಗಿದ್ದು ಐತಿಹಾಸಿಕ ಮೂರನೇ ಅವಧಿಗೆ ಅಧಿಕಾರ ಹಿಡಿಯಲಿದೆ. ಒಟ್ಟು 126 ವಿಧಾನಸಭಾ ಸ್ಥಾನಗಳಲ್ಲಿ ಇಲ್ಲಿಯವರೆಗೆ 87 ಕ್ಷೇತ್ರಗಳಿಗೆ ಫಲಿತಾಂಶವನ್ನು ಘೋಷಿಸಲಾಗಿದೆ. ಬಿಜೆಪಿ 67 ಸ್ಥಾನಗಳಲ್ಲಿ ವಿಜೇತವಾಗಿದೆ. ಮಿತ್ರ ಪಕ್ಷಗಳಾದ ಅಸ್ಸೋಂ ಗಣ ಪರಿಷತ್ ಎಜಿಪಿ 5 ಸ್ಥಾನಗಳನ್ನು ಗೆದ್ದಿದ್ದು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ 7 ಸ್ಥಾನಗಳನ್ನು ಗಳಿಸಿದೆ. ಕಾಂಗ್ರೆಸ್ 7 ಸ್ಥಾನಗಳನ್ನು ಗಳಿಸಿದರೆ ಆಲ್ ಇಂಡಿಯಾ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಎಐಯುಡಿಎಫ್ ರೈಸೋರ್ ದಳ ಮತ್ತು ಟಿಎಂಸಿ ತಲಾ 1 ಸ್ಥಾನವನ್ನು ಸಾಧಿಸಿದೆ. ಜೋರ್ಹತ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಹಿತೇಂದ್ರ ನಾಥ್ ಗೋಸ್ವಾಮಿ ಅವರು ಅಸ್ಸಾಂ ಕಾಂಗ್ರೆಸ್ ಅಧ್ಯಕ್ಷ ಗೌರವ್ ಗೊಗೊಯ್ ಅವರನ್ನು ಸೋಲಿಸಿದ್ದಾರೆ. ಅಸ್ಸಾಂ ಕೃಷಿ ಸಚಿವ ಮತ್ತು ಎಜಿಪಿ ನಾಯಕ ಅತುಲ್ ಬೋರಾ ಬೊಕ್ಕಾಖಾಟ್ ವಿಧಾನಸಭಾ ಕ್ಷೇತ್ರವನ್ನು ಉಳಿಸಿಕೊಂಡಿದ್ದಾರೆ. ರಾಜ್ಯ ಹಣಕಾಸು ಸಚಿವ ಅಜಂತಾ ನಿಯೋಗ್ ಸತತ 6ನೇ ಅವಧಿಗೆ ಗೋಲಾಘಾಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಉಳಿದ 39 ಸ್ಥಾನಗಳಿಗೆ ಲಭ್ಯವಿರುವ ಮಾಹಿತಿಗಳ ಪ್ರಕಾರ ಬಿಜೆಪಿ 15 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದು ಮಿತ್ರ ಪಕ್ಷ ಎಜಿಪಿ 5 ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ 3ರಲ್ಲಿ ಮುನ್ನಡೆಯಲ್ಲಿದೆ. ಕಾಂಗ್ರೆಸ್ 12 ಸ್ಥಾನಗಳಲ್ಲಿ ಎಐಯುಡಿಎಫ್ 1ರಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಇದೇ ವೇಳೆ ರೈಸೋರ್ ದಳ ಮತ್ತು ಎಐಟಿಸಿ ತಲಾ 1 ಸ್ಥಾನ ಗಳಿಸಿವೆ. ಜಲಕ್ಬರಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮತ್ತು ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಬಿದಿಶಾ ನಿಯೋಗ್ ವಿರುದ್ದ ಗೆಲುವು ಸಾಧಿಸಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಗೆಲುವಿನ ಹಾದಿಯಲ್ಲಿದೆ. ಒಟ್ಟು 140 ಸ್ಥಾನಗಳ ಪೈಕಿ ಕಾಂಗ್ರೆಸ್ 63 ಸ್ಥಾನಗಳನ್ನು ಗೆದ್ದಿದೆ. ಕಾಂಗ್ರೆಸ್ ಮಿತ್ರ ಪಕ್ಷ ಐಯುಎಂಎಲ್ 25 ಸ್ಥಾನಗಳನ್ನು ಗೆದ್ದಿದ್ದು 1 ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದೆ. ಆಡಳಿತಾರೂಢ ಸಿಪಿಎಂ 25 ಸ್ಥಾನಗಳನ್ನು ಗೆದ್ದಿದ್ದು 1 ಸ್ಥಾನದಲ್ಲಿ ಮುನ್ನಡೆಯಲ್ಲಿದೆ. ಅದರ ಮಿತ್ರ ಪಕ್ಷ ಸಿಪಿಐ 8 ಸ್ಥಾನಗಳನ್ನು ಗೆದ್ದಿದೆ. ಕೇರಳ ಕಾಂಗ್ರೆಸ್ 7 ಸ್ಥಾನಗಳಲ್ಲಿ ಜಯ ಸಾಧಿಸಿದೆ. ಮುಖ್ಯಮಂತ್ರಿ ಮತ್ತು ಸಿಪಿಐಎಂ ನಾಯಕ ಪಿಣರಾಯಿ ವಿಜಯನ್ ಧರ್ಮದಂಡ ಕ್ಷೇತ್ರದಲ್ಲಿ 19,000ಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಕೇಂದ್ರ ಮಾಜಿ ಸಚಿವ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ನೇಮಂ ಕ್ಷೇತ್ರದಲ್ಲಿ 4,978 ಮತಗಳಿಂದ ಜಯ ಸಾಧಿಸಿದ್ದಾರೆ. ನಟ ವಿಜಯ್ ನೇತೃತ್ವದ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಮೂಲಕ ಇತಿಹಾಸ ಸೃಷ್ಟಿಸಲು ಸಜ್ಜಾಗಿದೆ. ರಾಜ್ಯಾದ್ಯಂತ 234 ಕ್ಷೇತ್ರಗಳ ಪೈಕಿ ಟಿವಿಕೆ 59 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ ಮತ್ತು 49 ಸ್ಥಾನಗಳನ್ನು ಗೆದ್ದಿದೆ. ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ನೇತೃತ್ವದ ಆಡಳಿತಾರೂಢ ದ್ರಾವಿಡ ಮುನ್ನೇತ್ರ ಕಳಗಂ ಡಿಎಂಕೆ 38 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದು 22 ಸ್ಥಾನಗಳನ್ನು ಗೆದ್ದಿದೆ. ಇದೇ ವೇಳೆ ಅಖಿಲ ಭಾರತ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಎಐಎಡಿಎಂಕೆ 25 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದು 20 ಸ್ಥಾನಗಳನ್ನು ಗೆದ್ದಿದೆ. ಪಿಎಂಕೆ 3 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದು 2 ಸ್ಥಾನಗಳನ್ನು ಗೆದ್ದಿದೆ. ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಐಎನ್ಸಿ 4 ಸ್ಥಾನಗಳಲ್ಲಿ ಮುಂದಿದ್ದು 1 ಸ್ಥಾನವನ್ನು ಗೆದ್ದಿದೆ. ಬಿಜೆಪಿ 1 ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದ್ದರೆ ಇತರರು 10 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಪ್ರಮುಖ ಅಭ್ಯರ್ಥಿಗಳಲ್ಲಿ ಹಾಲಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ 8,795 ಮತಗಳಿಂದ ತಮ್ಮ ಸಮೀಪದ ಅಭ್ಯರ್ಥಿ ಟಿವಿಕೆ ಪಕ್ಷದ ವಿಎಸ್ ಬಾಬು ಅವರ ವಿರುದ್ದ ಪರಾಭವಗೊಂಡಿದ್ದಾರೆ. ಟಿವಿಕೆ ಮುಖ್ಯಸ್ಥ ವಿಜಯ್ ಪೆರಂಬೂರು ಕ್ಷೇತ್ರದಲ್ಲಿ 49,765 ಮತಗಳಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪುದುಚೇರಿಯಲ್ಲಿ ಎನ್ ರಂಗಸ್ವಾಮಿ ಅವರ ಎಐಎನ್ಆರ್ಸಿ ನೇತೃತ್ವದ ಎನ್ಡಿಎ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುವ ನಿರೀಕ್ಷೆ ಇದೆ. ಒಟ್ಟು 30 ಸ್ಥಾನಗಳ ಪೈಕಿ 26 ಸ್ಥಾನಗಳ ಫಲಿತಾಂಶಗಳು ಲಭ್ಯವಿವೆ. ಎನ್ ರಂಗಸ್ವಾಮಿ ಅವರ ಎಐಎನ್ಆರ್ಸಿ 10 ಸ್ಥಾನಗಳನ್ನು ಗೆದ್ದು 2 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ಬಿಜೆಪಿ 3 ಸ್ಥಾನಗಳಲ್ಲಿ ಗೆದ್ದಿದ್ದು 1 ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದೆ. ಎಐಎಡಿಎಂಕೆ ಮತ್ತು ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ತಲಾ 1 ಸ್ಥಾನ ಗೆದ್ದಿದೆ. ಡಿಎಂಕೆ 5 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ.

0: ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ತಟ್ಟಂ ಚವಾಡಿ ಕ್ಷೇತ್ರದಿಂದ ಮರು ಆಯ್ಕೆಯಾಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಮತ್ತು ಗೃಹ ಸಚಿವ ಎ ನಮಶಿವಾಯಂ ಕೂಡ ತಮ್ಮ ಕ್ಷೇತ್ರದಲ್ಲಿ ವಿಜಯ ಸಾಧಿಸಿದ್ದಾರೆ. ರಾಷ್ಟ್ರದಲ್ಲಿ ಒಂದು ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಎರಡು ಸ್ಥಾನಗಳನ್ನು ಗೆದ್ದಿದೆ. ಇದೇ ವೇಳೆ ಮಹಾರಾಷ್ಟದ ಬಾರಾಮತಿ ಕ್ಷೇತ್ರದಲ್ಲಿ ಹಾಲಿ ಉಪಮುಖ್ಯಮಂತ್ರಿಯಾಗಿರುವ ಎನ್ಸಿಪಿಯ ಸುನೇತ್ರಾ ಅಜಿತ್ ಪವಾರ್ 2 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ್ ಅವರು 5,708 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಪರಾಭವಗೊಳಿಸಿದ್ದಾರೆ. ಸಮರ್ಥ್ ಅವರು 69,578 ಮತಗಳನ್ನು ಗಳಿಸಿದ್ದರೆ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಶ್ರೀನಿವಾಸ ಟಿ ದಾಸಕರಿಯಪ್ಪ 63,870 ಮತಗಳನ್ನು ಪಡೆದಿದ್ದಾರೆ. ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ 18,975 ಮತಗಳೊಂದಿಗೆ 3ನೇ ಸ್ಥಾನ ಗಳಿಸಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ರಾಜ್ಯದ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಸೇರಿದಂತೆ 4 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣಾ ಫಲಿತಾಂಶ ಕುರಿತ ವಿಶ್ಲೇಷಣೆ ಇಂದು ರಾತ್ರಿ 8 ಗಂಟೆಗೆ ಆಕಾಶವಾಣಿಯಲ್ಲಿ ಮೂಡಿಬರಲಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜಕೀಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ವೀಣಾದೇವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಿರಿಯ ಪತ್ರಕರ್ತರಾದ ಕೆಎಸ್ ಶಿವರಾಮ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಮುಂಬೈ ವಾಂಖೆಡೆ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಲಖನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಭಾರೀ ಮುನ್ನಡೆಯೊಂದಿಗೆ ಐತಿಹಾಸಿಕ ಗೆಲುವಿನತ್ತ ಬಿಜೆಪಿ. ತಮಿಳುನಾಡಿನಲ್ಲಿ ವಿಜಯ ಪತಾಕೆ ಹಾರಿಸಿದ ನಟ ವಿಜಯ್ ನೇತೃತ್ವದ ಟಿವಿಕೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಕೈಹಿಡಿದ ಕೇರಳಂ ಮತದಾರರು. ಆಡಳಿತಾರೂಢ ಎನ್ಡಿಎ ತೆಕ್ಕೆಯಲ್ಲಿ ಅಸ್ಸಾಂ ಪದುಚೇರಿ ಭದ್ರ. ಹಾಗೂ ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಕ್ಷೇತ್ರಗಳನ್ನು ತನ್ನಲ್ಲೇ ಉಳಿಸಿಕೊಂಡ ಕಾಂಗ್ರೆಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು.

ಕಾರ್ಯಕ್ರಮ ಸಿರಿಗಂಧ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ಸುಪ್ರಿಯಾ ರಾಮಕೃಷ್ಣ ಅವರ ಸ್ವರದಲ್ಲಿ ಜೋಕಾಲಿ ಚಿತ್ರದ ಹಾಡು.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ ಇದೀಗ ಕೇಳಿ ಏನೋ ಒಂಥರ ಚಿತ್ರದ ಹಾಡು. ವಿ ನಾಗೇಂದ್ರ ಪ್ರಸಾದ್ ಅವರ

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ಸಿರಿಗಂಧ ಕಾರ್ಯಕ್ರಮ ಮುಂದುವರಿದೆ. 8:30 ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ಆಕಾಶವಾಣಿ ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯೂ ಸೇರಿದಂತೆ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತ ವಿಶ್ಲೇಷಣೆ ಭಾಗವಹಿಸುತ್ತಾರೆ ಡಾಕ್ಟರ್ ವೀಣಾದೇವಿ, ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು, ರಾಜಕೀಯ ಶಾಸ್ತ್ರ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ. ನಡೆಸಿಕೊಡುತ್ತಾರೆ ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು.
2: ಸಹೃದಯ ಕೇಳುಗರೆ ನಮಸ್ಕಾರ. ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಾರಥ್ಯದ ನಡೀತಾ ಇರುವಂತಹ ತೀವ್ರ ಕುತೂಹಲ ಕೆರಳಿಸಿದ್ದ 5 ರಾಜ್ಯಗಳ ವಿಧಾನಸಭಾ ಚುನಾವಣೆ, ಹಾಗೆಯೇ ಕರ್ನಾಟಕದ 2 ವಿಧಾನಸಭಾ ಉಪಚುನಾವಣೆಗಳ ಫಲಿತಾಂಶವನ್ನ ಕುರಿತು ರಾಜಕೀಯ ವಿಶ್ಲೇಷಣೆ ನಡೀತಾ ಇದೆ. ಈ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಈ ರಾಜಕೀಯ ವಿಶ್ಲೇಷಣೆಗಾಗಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಡಾಕ್ಟರ್ ವೀಣಾದೇವಿಯವರು. ಡಾಕ್ಟರ್ ವೀಣಾದೇವಿಯವರು ಬೆಂಗಳೂರು ವಿಶ್ವವಿದ್ಯಾಲಯದ ರಾಜಕೀಯ ಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರು, ಹಾಗೆಯೇ ವಿಭಾಗದ ಮುಖ್ಯಸ್ಥರು ಕೂಡ ಹೌದು. ಅನೇಕ ಚುನಾವಣೆಗಳಲ್ಲಿ ಇವರು ಸಮೀಕ್ಷೆಯನ್ನು ನಡೆಸಿ ಸಮೀಕ್ಷೆಯ ಮೂಲಕ ಜನಮತ ಯಾರ ಕಡೆ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿರುವಂತ ಹೆಗ್ಗಳಿಕೆ ಇವರದು. ಬನ್ನಿ ಹಾಗಾದ್ರೆ ಮಾತಾಡಿಸೋಣ ಪಂಚ ರಾಜ್ಯಗಳ ಚುನಾವಣಾ ಫಲಿತಾಂಶ, ಹಾಗೆಯೇ ಕರ್ನಾಟಕದ ಉಪಚುನಾವಣಾ ಫಲಿತಾಂಶ, ಇದರ ಬಗ್ಗೆ ಒಂದು ರಾಜಕೀಯ ವಿಶ್ಲೇಷಣೆಯನ್ನ ಅವರ ಮಾತಿಂದ ಕೇಳೋಣ. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಎಲ್ಲರಿಗೂ.
2: ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. 5 ರಾಜ್ಯಗಳ ಚುನಾವಣಾ ಫಲಿತಾಂಶಗಳನ್ನ ನೀವು ಗಮನಿಸಿದಿರಿ. ಇದುವರೆಗಿನ ಫಲಿತಾಂಶದ ಒಂದು ಅಂದಾಜನ್ನ ಇಟ್ಕೊಂಡು ಮಾತಾಡದೆ ಆದ್ರೆ ಇದು ನಿರೀಕ್ಷಿತವೇ ನಿಮ್ಗೆ ಒಬ್ಬ ರಾಜಕೀಯ ವಿಶ್ಲೇಷಕರಾಗಿ?
3: ಈ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶವನ್ನು ನೋಡುವಾಗ ಮೂಲತಃವಾಗಿ 2029 ಲೋಕಸಭೆ ಚುನಾವಣೆಗೆ ಇದು ಒಂದು ಮುನ್ನುಡಿ ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ಅದನ್ನೇ ಮಾತಾಡ್ತಾ ಇದ್ದಾರೆ, ಅದು ವಾದನೂ ನಡೀತಾ ಇದೆ, ಇದು ಮುನ್ನುಡಿ ಹೇಗಾಗುತ್ತೆ ಅಂತ. ಆದರೆ ಇದು ಮುಂದಿನ ಚುನಾವಣೆಗೆ ಇದು ಮೂಲ ತಳಹದಿಯನ್ನು ಹಾಕೊಡುತ್ತೆ ಅಂತ ಇಲ್ಲಿ ಹೇಳ್ಬೋದು. ಹಾಗೆ ಮುಂದುವರಿತಾ ಈ ಪುದುಚೇರಿ ಮತ್ತು ಕೇರಳ ಚುನಾವಣಾ ಫಲಿತಾಂಶಗಳು, ನನಗೆ ಈಗ 3 ಫಲಿತಾಂಶವನ್ನು ನೋಡುವಾಗ ಪುದುಚೇರಿ ಮತ್ತು ಕೇರಳದ ಫಲಿತಾಂಶಗಳು ಏನು ವಿಶೇಷತೆಯನ್ನು ತೋರಿಸ್ತಾ ಇಲ್ಲ. ಅದು ಎಲ್ಲ ಜನರು ನಿರೀಕ್ಷೆ ಏನು ಮಾಡಿದ್ರು ಅದರಲ್ಲಿ ಪಾಯಿಂಟ್ ವೈಸ್ ಪರ್ಸೆಂಟೇಜ್ನಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ ವಿನ ಅಂತ ಮಹತ್ವದ ಬದಲಾವಣೆ
2: ಪರವಾಗಿದೆ.
3: ಆದರೆ ತುಂಬ ವಿಶೇಷತೆ ಮತ್ತು ಇಡೀ ರಾಷ್ಟ್ರದ ರಾಜ್ಯದ ಜನರ ಗಮನವನ್ನು ಸೆಳೆದಿರೋದು ಒಂದು ವೆಸ್ಟ್ ಬೆಂಗಾಲು ಮತ್ತೊಂದು ತಮಿಳ್ನಾಡು. ಮೊದಲು ನಾವು ತಮಿಳ್ನಾಡು ಸರ್ಕಾರದ ಬಗ್ಗೆ ಮಾತಾಡೋದಾದರೆ ನಾವು ದಕ್ಷಿಣ ಭಾರತದವರಾಗಿ ಇಲ್ಲಿಂದ ಶುರು ಮಾಡಿದರೆ ದಕ್ಷಿಣ ಭಾರತದ ತಮಿಳುನಾಡಿನಲ್ಲಿ ಅದರ ರಾಜಕೀಯ ಇತಿಹಾಸವನ್ನು ನೋಡಿದರೆ ಸಿನಿಮಾ ನಟರೇ ಅದನ್ನು ಆಡಳಿತ ಮಾಡ್ಕೊಂಬಂದಿರೋದನ್ನು ನಾವು ನೋಡ್ಬೋದು. ಆದರೆ ಏಕಾಏಕಿ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಕಳೆದ 5-6 ತಿಂಗಳಿನಿಂದ ತಾವೇ ಒಂದು ಸ್ವತಃ ರಾಜಕೀಯ ಪಕ್ಷವನ್ನು ಕಟ್ಟಿ ಜನರ ಮನಸ್ಸೆಳೆದು ಹಲವಾರು ಏರಿಳಿತಗಳನ್ನು ನೋಡಿದ್ರೂ ಸಹ ಟಿವಿಕೆ ಪಕ್ಷ 3 ಫಲಿತಾಂಶದಲ್ಲಿ 111 ಸ್ಥಾನಗಳನ್ನು ಪಡ್ಕೊಂಡಿದೆ. ಅದಕ್ಕೆ ಹೋಲಿಸಿ ನೋಡಿದಾಗ ಇತರ ಪಕ್ಷಗಳು ಡಿಎಂಕೆ ಬಂದು 58 ಸ್ಥಾನಗಳನ್ನು ಇತ್ತು, 3 ಫಲಿತಾಂಶದಲ್ಲಿ ಎಐಎಡಿಎಂಕೆ 65 ಸ್ಥಾನಗಳನ್ನು ಪಡ್ಕೊಂಡಿದೆ. ಇದನ್ನು ನೋಡುವಾಗ ಮೊದಲ ಬಾರಿ ರಾಜಕೀಯದಲ್ಲಿ ಪ್ರವೇಶವನ್ನು ಪಡ್ಕೊಂಡು ಅವರ ಒಂದು ಸಾಧನೆಯನ್ನು ನೋಡಿದಾಗ

0: ಭಾಗಶಃ ಒಬ್ಬ ಮತದಾರರಾಗಿ ಅವರನ್ನ ನಾವು ಏನು ಬೆಂಬಲಿಸಬಹುದು. ಆದ್ರೆ ಅವರು 111 ಸ್ಥಾನಗಳನ್ನ ಗಳಿಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅವರು ನೀಡಿದ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಗಳು ಕಾರಣನ ನೋಡಬೇಕಾಗತ್ತೆ. ಭರವಸೆಗಳನ್ನು ಹೇಳುವಾಗ ಅವರು ಮೊದಲನೇದಾಗಿ ಮಹಿಳೆಯರಿಗೆ ಕರ್ನಾಟಕ ರಾಜ್ಯದಲ್ಲಿ ನೀಡಿದಂತೆ 2500 ಮಾಸಾಶನ ನೀಡ್ತೀನಿ ಅಂದಿದ್ದಾರೆ. ಬಡವರು ಮದುವೆ ಆದರೆ 8 ಗ್ರಾಮ್ ಚಿನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ, ಮತ್ತು ಬಡವರಿಗೆ ಮನೆ ಇಲ್ಲದವರಿಗೆ ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಭರವಸೆಗಳನ್ನೆಲ್ಲ ನೋಡಿದರೆ ಜನ ಅವರಿಗೆ ಮತ ಹಾಕಿದಾರಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ.
1: ಅಂದರೆ ಈ ಭರವಸೆಗಳಿಗೆ ಆಕರ್ಷಿತರಾಗಿ ಮತ ನೀಡಿರ್ಬೋದು ಅನ್ನೋದು
0: ಒಂದು ಭಾಗ ಆಗುತ್ತೆ. ಇನ್ನೊಂದು ಭಾಗ, ನಾನು ವೋಟಿಂಗ್ ಟರ್ನ್ ಓವರ್ ನೋಡುವಾಗ ಶೇಕಡಾವಾರು 47%ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ವೋಟ್ ಮಾಡಿರೋವಂಥವ್ರು ಈಗ ಮೊದಲ ಬಾರಿ ಮತದಾನ ಚಲಾಯಿಸುವವರು, ಅಂದರೆ 18 ವರ್ಷದಿಂದ 39 ವರ್ಷದ ಒಳಗಿನ ಮತದಾರರು ಯಾರಿದ್ದಾರೆ ಅವರು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ನೀಡಿದ್ದಾರೆ ಅಂತ ವೋಟಿಂಗ್ ಟರ್ನ್ ಓವರ್ನ ನೋಡುವಾಗ
1: ಗೊತ್ತಾಗುತ್ತೆ.
0: ಬಹುತೇಕ ಅಂದರೆ ಒಬ್ಬ ಯುವ ಮನಸ್ಸಿನ ಒಬ್ಬ ರಾಜಕಾರಣಿಯನ್ನ ಬೆಂಬಲಿಸೋದಕ್ಕೋಸ್ಕರ ಯುವ ಮತದಾರರು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಕೊಟ್ಟಿರ್ಬೋದು. ಆದರೆ ಅವರು ಹಿಂದೆ ನಡೆದಂಥ ಒಂದು ಕ್ಯಾಂಪೇನ್ನಲ್ಲಿ ನಡೆದಂತಹ ಘಟನೆಯನ್ನು ನೋಡಿದಾಗ ಹಲವಾರು ಜನರು ಪ್ರಾಣ ಕಳ್ಕೊಂಡಿದ್ರೂ ಸಹ ಅವರಿಗೆ ಇಷ್ಟು ಒಳ್ಳೆ ಸ್ಥಾನ ಗಳಿಸ್ತಾ ಇದ್ದಾರೆ ಅಂತ ಹೇಳಿದರೆ ಜನ ಅವ್ರ ಮೇಲೆ ಸಂಪೂರ್ಣವಾದ ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತ ನಾವು ಭಾವಿಸ್ಬೋದು. ಮುಂದಿನ ದಿನಗಳಲ್ಲಿ ಅದಕ್ಕೆ ಕಾದು ನೋಡಬೇಕಾಗುತ್ತೆ.
1: ಆದರೆ ನನಗೆ ತಮಿಳುನಾಡಿನ ರಾಜಕೀಯ ಅಫ್ಕೋರ್ಸ್ ಇಡೀ ರಾಷ್ಟ್ರದಲ್ಲೇ ಒಂದು ರೀತಿ ವಿಚಿತ್ರವಾದ ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ಕುತೂಹಲ ಕೆರಳಿಸುವಂಥದ್ದು. ಡಿ ಎಂ ಕೆ ಈ ಮಟ್ಟದ AIDMK BJP ಜೊತೆ ಅಲೈನ್ಸ್ ಮಾಡಿಕೊಂಡ್ರೂ ಕೂಡ ಈ ಮಟ್ಟದ ಒಂದು ಫಲಿತಾಂಶನ ಹೇಗೆ ನಾವು ಅನಲೈಸ್ ಮಾಡಬಹುದು?
0: ಅದಕ್ಕೆ ಒಂದು ಕಾರಣ ಕೊಡಬಹುದು, ಯಾಕಂದ್ರೆ ಈ ಹಿಂದೆ ತಮಿಳುನಾಡು ರಾಜಕಾರಣವನ್ನು ನೋಡಿದ್ರೆ ಒಂದ್ಸರಿ AIDMK ಒಂದ್ಸರಿ DMK ಎರಡು ಪಕ್ಷಗಳು ಅದ್ಲಿ ಬದ್ಲಿ ಬರ್ತಾ ಇದ್ದಿದ್ದನ್ನ ನೋಡಬಹುದು. ಇದನ್ನ ನೋಡುವಾಗ ಯಾಕೆ TVKಗೆ ಜಾಸ್ತಿ ಬಂದಿದೆ ಅಂತ ಹೇಳಿದ್ರೆ ಜನ ಬದಲಾವಣೆ ನಾಯಕತ್ವದಲ್ಲಿ ಬದಲಾವಣೆ ನಿರೀಕ್ಷೆ ಮಾಡಿರ್ಬೋದು. ಯಾಕಂದ್ರೆ ಅವರು AIDMK ಸರ್ಕಾರವನ್ನು ನೋಡಿದ್ದಾರೆ, ವ್ಯಕ್ತಿ ಬೇಡ, DMK ಸರ್ಕಾರವನ್ನು ನೋಡಿದ್ದಾರೆ, ಅವರ ನೇತೃತ್ವದಲ್ಲಿ ನಡೆದ ಸರ್ಕಾರವನ್ನು ನೋಡಿದ್ದಾರೆ. ಈ ಎರಡು ಸರ್ಕಾರಗಳ ಅಭಿವೃದ್ಧಿ ಯೋಜನೆಗಳು ಇದನ್ನ ನೋಡಿ ಜನ ಬದಲಾವಣೆಯನ್ನು ತಂದಾಗ ಇನ್ನಷ್ಟು ಏನಾದರೂ ಸುಧಾರಣೆ ತರಬಹುದಾ? ಉದಾಹರಣೆಗೆ ಲಿಟ್ರೆಸಿ ರೇಟು ಬೇರೆ ರಾಜ್ಯಗಳಿಗೆ ಹೋಲಿಸಿ ನೋಡಿದರೆ ತಮಿಳುನಾಡಿನಲ್ಲಿ ಲಿಟ್ರೆಸಿ ರೇಟು ಏನು ಗ್ರಾಫ್ನಲ್ಲಿ ಏನು ಅಂತ ಹೆಚ್ಚಿಗೆ ಕಾಣ್ತಾ ಇಲ್ಲ, ಕೇರಳಗೆ ಕಂಪೇರ್ ಮಾಡಿದರೆ, ಕರ್ನಾಟಕಕ್ಕೆ ಕಂಪೇರ್ ಮಾಡಿದರೆ. ಇನ್ನೊಂದು ಏನು ಬಹುರಾಷ್ಟ್ರೀಯ ಕಂಪನಿಗಳು MNC ಅವುಗಳಲ್ಲಿ ಅಲ್ಲಿ ಕೊರತೆ ಇರೋದ್ರಿಂದ ಯುವಕರು ಒಂದು ಹೊಸ ಪಕ್ಷಕ್ಕೆ ಮತ ನೀಡಿದ್ರೆ ನಮ್ಮಲ್ಲಿ ಲಿಟ್ರಸಿ ರೇಟು ಮತ್ತು ನಿರುದ್ಯೋಗದ ಒಂದು ಕೊರತೆಯನ್ನು ನೀಗಿಸೋದಕ್ಕೆ ಸಹಾಯ ಮಾಡಬಹುದೇನೋ ಅಂತ ಅವರು ನಿರೀಕ್ಷೆ ಇಟ್ಕೊಂಡಿರಬಹುದು. ಸೊ ಹಾಗಾಗಿ ಅವ್ರಿಗೆ ಹೆಚ್ಚು ಸ್ಥಾನಗಳು ಗಳಿಸಿರಬಹುದು.
1: ಆದ್ರೆ TVK ಎದುರಿಗೆ ಇರತಕ್ಕಂತ ವಿಜಯ್ ಅವರ ಸವಾಲಿನ ಕೆಲಸಗಳು ಮುಂದೆ ಬಹಳ ಇದಾವೆ.
0: ಹೌದು, ಖಂಡಿತ. ಅದನ್ನ ಆ ಮಾತನ್ನ
1: ಸಾಗಬೇಕಾದಂತಹ ಹಾದಿ ತುಂಬಾ ದೂರ ಇದೆ.
0: ಹೆಚ್ಚಿನ ಅನುಭವ ಇಲ್ಲದ ಒಬ್ಬ ವ್ಯಕ್ತಿ, ಸಿನಿಮಾದಲ್ಲೇ ತನ್ನನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡಂತಹ ವ್ಯಕ್ತಿ ರಾಜಕಾರಣದಲ್ಲಿ ಏಕಾಏಕಿ ಒಂದು ಉನ್ನತ ಸ್ಥಾನಕ್ಕೆ ಹೋದಾಗ ರಾಜಕೀಯ ಹಿನ್ನೆಲೆ ಇಲ್ಲದೆ ಇದ್ದಾಗ ಅವರ ಏರಿಳಿತಗಳನ್ನ ಕಾಣಲೇಬೇಕಾಗುತ್ತೆ. ಸ್ವಲ್ಪ ಜಾಗ್ರತೆಯಾಗಿ ಅವರ ಆಡಳಿತವನ್ನ ನಡೆಸಬೇಕಾಗುತ್ತೆ.
1: ಇನ್ನು ಪಶ್ಚಿಮ ಬಂಗಾಳ, ಬಹುಶಃ ಭಾರತ ಅಷ್ಟೇ ಅಲ್ಲ ಜಗತ್ತಿನ ಬೇರೆ ಬೇರೆ ದೇಶಗಳು ಒಂದು ರೀತಿ ಇವತ್ತು ಚರ್ಚೆ ಮಾಡ್ತಾ ಇದ್ದಾವೆ ಅನ್ಸುತ್ತೆ. ಪಶ್ಚಿಮ ಬಂಗಾಳದ ಫಲಿತಾಂಶವನ್ನ ಕುರಿತು ನಿಮ್ಗೇನು ಅನ್ಸುತ್ತೆ?
0: ಪಶ್ಚಿಮ ಬಂಗಾಳದಲ್ಲಿ ಕಳೆದ ಬೇರೆ ಬೇರೆ ಸಮೀಕ್ಷೆಗಳ ವರದಿಯನ್ನ ನೋಡಿದಾಗ ಇದು ಸಮೀಕ್ಷೆಗಳ ಫಲಿತಾಂಶದಲ್ಲಿ ಇದು ನಿರೀಕ್ಷಿತ, ಆದ್ರೆ ಜನಾಭಿಪ್ರಾಯವನ್ನ ನೋಡುವಾಗ ಇದು ಅನಿರೀಕ್ಷಿತ. ಆದರೆ ಇದು ಯಾಕೆ ನಿರೀಕ್ಷಿತ ಅಂತ ಹೇಳ್ತಾರೆ ಅಂದರೆ ಅವರು ಏನು SIR ತಂದರು ಆ ಹಿನ್ನೆಲೆಯಲ್ಲಿ ಸುಮಾರು 90 ಲಕ್ಷ ಮತದಾರರನ್ನು ಬಾಂಗ್ಲಾದೇಶದ ಬಾರ್ಡರ್ನಲ್ಲಿದೆ ಅನ್ನೋ ಒಂದೋ ಕಾರಣಕ್ಕೆ ಅಲ್ಪಸಂಖ್ಯಾತರು ಅಥವಾ ಮೈಗ್ರೆಂಟ್ಸ್ ಯಾರು ಬಂದಿದ್ದಾರೆ ಅವರನ್ನು 90,000 ಮತದಾರರನ್ನು ಏಕಾಏಕಿ ಮತದಾನದ ಪಟ್ಟಿಯಿಂದ ಹೊರಗಡೆ ಇಟ್ಟಿದ್ದು TMCಗೆ ಒಂದು ದೊಡ್ಡ ಪೆಟ್ಟಾಗಿ ಬಂದಿರಬಹುದು ಅವರ ಫಲಿತಾಂಶದಲ್ಲಿ. ಉಳಿದಂತೆ ಹಗರಣಗಳು, ಹಲವಾರು ಹಗರಣಗಳು ಅವ್ರ ಮೇಲೆ ಬಂತು, FIR ಗಳಾಯ್ತು,
1: ಅಶಾಂತಿ
0: ಪರಿಸ್ಥಿತಿ ಬಂತು, ಕೆಲವು ಯಾವುದನ್ನ ಅವರು ಸಾಬೀತು ಮಾಡಕ್ ಆಗ್ಲಿಲ್ಲ. ಇದರಿಂದ ಜನ ಅಗೇನ್ ತಮಿಳುನಾಡಲ್ಲಿ ಹೇಳ್ದಂಗೆನೆ, ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಅಥವಾ TMC ಸರ್ಕಾರವನ್ನ ಅವರು ದೀರ್ಘಕಾಲದಿಂದ ನೋಡ್ಕೊಂಡು ಬಂದಿದ್ದಾರೆ. ದೀರ್ಘಕಾಲ ನೋಡ್ಕೊಂಡು ಬಂದಿದ್ದಾಗ ಈ ಹಗರಣಗಳು ಈ ಪ್ರಕರಣಗಳನ್ನ ನೋಡಿದಾಗ ಅಲ್ಲಿಯ ಜನರನ್ನು ಎರಡು ಕಾರಣಗಳಿಗೆ, ಒಂದು ಬಡತನ, ಇನ್ನೊಂದು ಅವರಿಗೆ ರಕ್ಷಣೆ ಇಲ್ಲ. ಹಾಗಾಗಿ ಎರಡು ಕಾರಣಗಳಿಂದ ಅವರು ಬದಲಾವಣೆಯನ್ನು ನಿರೀಕ್ಷೆ ಮಾಡಿ ಮತ್ತು BJP ಪಕ್ಷ

0: ಚುನಾವಣೆ ಸಂದರ್ಭದಲ್ಲಿ ಅವರೇನು ಮಾಡಿದ ಪ್ರಚಾರ ಕಾರ್ಯಕ್ರಮಗಳೇನಿದೆ ಅದರಿಂದ ಜನ ಆಕರ್ಷಿತರಾಗಿದ್ದಾರೆ ಅಂತ ಅನಿಸುತ್ತೆ.
1: ಮಮತಾ ಬ್ಯಾನರ್ಜಿಯವರು ಟಿಎಂಸಿ ಪಕ್ಷದ ಬಹುದೊಡ್ಡ ನಾಯಕಿ, ಸಮರ್ಥ ಆಡಳಿತ ಕೊಡೋದ್ರಲ್ಲಿ ಅವರು ಹಿನ್ನಡೆ ಅನುಭವಿಸಿದ್ರ?
0: ಅಲ್ಲ, ಹಿಂದಿನ ಆಡಳಿತಗಳನ್ನು ನೋಡಿದಾಗ ಅದು ಹಿನ್ನಡೆ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಈ ಬಾರಿ ಅವ್ರಿಗೆ ಏನಾಯಿತು ಅಂದರೆ ಅವ್ರ ಮೇಲೆ ಹಲವಾರು ಬಾರಿ ಹಗರಣಗಳನ್ನು FIR ಹಾಕ್ತಾನೇ ಬಂದರು. ಅದು ಉದ್ದೇಶ ಮಾನಸಿಕವಾಗಿ ಕುಗ್ಗಿಸೋದಾಗಿತ್ತಾ ಅಥವಾ ಬೇರೆ ಬೇರೆ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಈ ಪ್ರಾದೇಶಿಕ ಪಕ್ಷಗಳು, ಉದಾಹರಣೆಗೆ ಶಿವಸೇನೆ ಇರ್ಬೋದು ಅಥವಾ ಬಿಜು ಜನತಾ ದಳ ಇರ್ಬೋದು, ಬೇರೆ ಬೇರೆ ಏನು ಪ್ರಾದೇಶಿಕ ಪಕ್ಷಗಳನ್ನು ಬಿಜೆಪಿ ಪಕ್ಷ ಅದು ಸತ್ಯನೋ ಸುಳ್ಳು ಅದು ಜನ ತೀರ್ಮಾನ ಮಾಡಬೇಕು, ಈ ಪ್ರಾದೇಶಿಕ ಪಕ್ಷಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನೋ ಕಾರಣ ಮಮತಾ ಬ್ಯಾನರ್ಜಿ ಅವರ ಮೇಲೆ ಈ ಒಂದು ಆರೋಪಗಳನ್ನು ಹಾಕಲಾಯ್ತಾ ಅನ್ನೋದನ್ನು ಒಂದ್ಸಾರಿ ನಾವು ಚುನಾವಣೆದ ನಂತರದ ದಿನಗಳಲ್ಲಿ ಇದನ್ನು ಫಲಿತಾಂಶವನ್ನು ಹುಡುಕ್ಬೇಕಾಗತ್ತೆ. ಮತ್ತೊಂದು ಸಂಶೋಧನೆ ಮಾಡಿ ಅವರ ವೀಕ್ನೆಸ್ಸಿಗೆ ನೈಜ ಕಾರಣಗಳೇನು, ಯಾಕಂದ್ರೆ ದೂರದಲ್ಲಿ ನಿಂತು ನಾವು ಇಲ್ಲಿಂದ ಮಾತಾಡೋದಕ್ಕೂ ವಾಸ್ತವವಾಗಿ ಅದೇ ಸ್ಥಳದಲ್ಲಿ ನಿಂತು ವಾಸ್ತವಿಕತೆಯ ಅಧ್ಯಯನ ಮಾಡಿದಾಗ ನೈಜ ಕಾರಣಗಳು ಹೊರಗಡೆ ಬರಬಹುದು.
1: ಯಾಕೆಂದ್ರೆ ನೀವು ಹಲವಾರು ಚುನಾವಣೆಗಳ ಸಮೀಕ್ಷೆ ಮಾಡಿರೋರು, ತಳಮಟ್ಟಕ್ಕೆ ಹೋಗಿ ಸರ್ವೆ ಮಾಡಿರುವಂತವರು, ಬೇಕಿರತಕ್ಕಂತ ಅನೇಕ ಅಂಶಗಳನ್ನ ಮಾನದಂಡಗಳನ್ನ ಇಟ್ಕೊಂಡು ಸಮೀಕ್ಷೆ ಮಾಡ್ತೀರಿ. ಆ ಮಾನದಂಡಗಳ ಆಧಾರದ ಮೇಲೆ ನಾವು ಮುಂದಿನ ದಿನಗಳಲ್ಲಿ ಮಾತಾಡಬೇಕಾಗುತ್ತೆ. ನನಗನ್ಸೋದು ಬಹುಶಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರ ಜೋಡಿ ಹೆಣದಂತ ಕಾರ್ಯತಂತ್ರನೂ ಇದಕ್ಕೆ ಕಾರಣ ಇರಬಹುದು.
0: ಅವರು ಪ್ರಚಾರದ ಸಮಯದಲ್ಲಿ ಅವರು ಕೈಗೊಂಡಂತಹ ನಿರ್ಣಯಗಳು, ಅವರು ಮಾಡಿದ ಭಾಷಣಗಳು, ರ್ಯಾಲಿಗಳು ಜನರನ್ನ ಆಕರ್ಷಣೆ ಮಾಡಿರ್ಬೋದು. ಯಾಕಂದ್ರೆ ನಾ ಹೇಳಿದ್ನಲ್ಲ, ಅವ್ರಿಗೆ ಒಂದ್ಸರಿ ಬದಲಾವಣೆ ಬೇಕಿತ್ತು. ಮುಖ್ಯವಾಗಿ TMC ಸರ್ಕಾರದ ಆಡಳಿತವನ್ನು ನೋಡಿದಂಥ ಜನ, ಯಾಕಂದ್ರೆ ಅಲ್ಲಿ ನಿರುದ್ಯೋಗ ಸಮಸ್ಯೆ ತುಂಬ ಬೃಹದಾಕಾರವಾಗಿ ಕಾಣಿಸ್ತಾ ಇದೆ, ಮತ್ತು ಬಡತನ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದರೆ, ಇತ್ತೀಚೆಗೆ ನಮ್ಮ ಕುಟುಂಬದ ಸದಸ್ಯರು ಆ ಕಡೆ ಹೋಗಿದ್ದಾಗ ನೋಡಿದರೆ ಬಾಂಗ್ಲಾದೇಶಕ್ಕೂ ಮತ್ತು ಪಶ್ಚಿಮ ಬಂಗಾಳಕ್ಕೂ ಜನ ನಾವಿಲ್ಲಿ ಬೆಂಗಳೂರು ಮೈಸೂರಿಗೆ ಹೋಗಿ ಬಂದಂಗೆ ಹೋಗಿ ಬರ್ತಾ ಇದ್ದಾರೆ. ಸೊ ಆ ಥರ ಇದ್ದಾಗ ಅಂದರೆ ಬಾರ್ಡ್ರ್ನಲ್ಲಿ ಇರೋದ್ರಿಂದ ಇಲ್ಲಿಂದ ಜನ ಬಾರ್ಡ್ರನ್ನು ದಾಟಿ ಬೇರೆ ಮತ್ತೊಂದು ರಾಷ್ಟ್ರಕ್ಕೆ ಹೋಗಿ ಕೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇಲ್ಲಿ ಅವರಿಗೆ ಉದ್ಯೋಗಾವಕಾಶಗಳು ಇಲ್ಲ, ಅದಕ್ಕೆ ಬೇಕಾದಂಥ ಶಿಕ್ಷಣದ ಕೊರತೆ ಇದೆ ಅಂತ ಒಂದು ಜನಾಭಿಪ್ರಾಯದಿಂದ ನಾವು ತಿಳ್ಕೊಳ್ಬೋದು. ಯಾಕಂದ್ರೆ ತುಂಬ ಕಡೆ ಜನ ಅಲ್ಲಿ ಆ ಭಾಗದಲ್ಲಿ ಸಂಚಾರ ಮಾಡಿದವ್ರನ್ನ ಕೇಳಿದಾಗ ಅವರು ಪಕ್ಕದ ದೇಶಕ್ಕೆ ಜಸ್ಟ್ ನಮ್ಮಗೆ 20 ಕಿಲೋಮೀಟರ್ 30 ಕಿಲೋಮೀಟರ್ ದಾಟಿದರೆ ಬಾಂಗ್ಲಾದೇಶಕ್ಕೆ ಹೋಗ್ತಾರೆ, ಈ ಕಡೆ ಇನ್ನೊಂದು ದೇಶಕ್ಕೆ ಹೋಗ್ತಾರೆ, ಹಾಗಾಗಿ ಅವರು ಉದ್ಯೋಗ ಅರಸಿ ಬೇರೆ ಕಡೆ ಹೋಗ್ತಿದ್ದಾರೆ ಅಂದರೆ ಅವರು ಅಲೆಮಾರಿಗಳಾದರು. ಸೊ ಅವ್ರಿಗೆ ನಿಂತ ಜಾಗದಲ್ಲಿ ಉದ್ಯೋಗ ಮತ್ತು ಶಿಕ್ಷಣ ಸಿಕ್ಬಿಟ್ರೆ ನಮ್ಮ ಜನ ಬೇರೆ ಕಡೆ ವಲಸೆ ಹೋಗುವ ಅಗತ್ಯ ಇಲ್ಲ. ಅದ್ರ ಕಡೆ TMC ಸರ್ಕಾರ ಇನ್ನಷ್ಟು ಹೆಚ್ಚು ಗಮನ ಹರಿಸಿದಿದ್ರೆ ಇಷ್ಟು ಕೆಳಮಟ್ಟದ ಸೋಲು ಅವರಿಗೆ ಬರ್ತಾ ಇರ್ಲಿಲ್ವೇನೋ ಅಂತ ಅನ್ಸುತ್ತೆ.
1: ಸೇಮ್ ಟೈಮ್ ಅಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಂತ ಕಾರ್ಯಕ್ರಮಗಳು ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿರ್ತವೆ.
0: ಹೌದು,
1: BJP ಪರವಾಗಿ ಮುಂದೆ ಕೊಡಬಹುದಾದಂತ ಏನು ಘೋಷಣೆ ಮಾಡಲಾದಂತ ಪ್ರಣಾಳಿಕೆಗಳು ಕೂಡ ಒಂದು ದೊಡ್ಡ ಭರವಸೆಯನ್ನ ಅಲ್ಲಿನ ಮತದಾರರಲ್ಲಿ ಹುಟ್ಟಿಸಿರಬಹುದು.
0: ಹುಟ್ಟಿಸಿದೆ, ಆದ್ರೆ ಏನಾದ್ರೆ ಪ್ರಣಾಳಿಕೆಗಳು ಬಹಳಷ್ಟು, ನಮ್ಮ ಚುನಾವಣಾ ರಾಜಕಾರಣವನ್ನ ನೋಡಿದಾಗ ಬಹಳಷ್ಟು ಪ್ರಣಾಳಿಕೆಗಳು ಪ್ರಣಾಳಿಕೆಗಳಾಗಿ ಉಳಿದಿರುತ್ತೆ. ಶೇಕಡ 10-20% ಮಾತ್ರ ಅದು ಜಾರಿಗೆ ಬಂದಿರುತ್ತೆ. ಆ ತರ ಆಗ್ಬಾರ್ದು. ಅವರೇನು ಘೋಷಣೆಗಳನ್ನ ಮಾಡಿದ್ದಾರೆ ಅದನ್ನ 100% ಅಲ್ಲ ಅಂದ್ರು ಒಂದು 50-60% ಇಂಪ್ಲಿಮೆಂಟ್ ಮಾಡಿದ್ರೆ ಇವತ್ತು ಅವ್ರೇನು ಗೆಲುವು ಸಾಧಿಸಿದ್ದಾರೆ ಅದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ.
1: ಖಂಡಿತ. ಇನ್ನು ಹಾಗೇನೆ ಕೇರಳಂ ಕಡೆ ಬಂದ್ಬಿಡೋಣ. ಕೇರಳಂ ಕೂಡ ಆಡಳಿತ ಪಕ್ಷದ ವಿರುದ್ಧವಾಗಿ ಇವತ್ತು ರಿಸಲ್ಟ್ ಬರ್ತಾ ಇದೆ. ಹಂಗಾಗಿ UDF ಕಾಂಗ್ರೆಸ್ ಪಕ್ಷದ ನೇತೃತ್ವದ ಪಕ್ಷಗಳು ಗೆಲುವನ್ನು ಸಾಧಿಸ್ತಿದ್ದಾವೆ. ಸದ್ಯದ ಮುನ್ನಡೆಗಳನ್ನು ನೋಡಿದ್ರೆ ಬಹುತೇಕ ಅವರೇ ಬೇಕಾಗಿರ್ತಕ್ಕಂಥ ಮ್ಯಾಜಿಕ್ ನಂಬರ್ನ ಕೂಡ ಪಡ್ಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ರಾಜ್ಯಗಳ ಪರಿಸ್ಥಿತಿನೇ ಬೇರೆ, ಅಲ್ಲಿನ ಪ್ರಾದೇಶಿಕತೆ, ಅಲ್ಲಿನ ಸ್ಥಳೀಯ ಅಂಶಗಳು, ಜನರ ಅಭಿಪ್ರಾಯ, ನೀವು ಹೇಳಿದಾಗೆ ಶಿಕ್ಷಣ, ಉದ್ಯೋಗ, ಯುವಜನ, ಮಹಿಳೆಯರು ಎಲ್ಲವೂ ಕೂಡ ಬೇರೆ ಬೇರೆನೆ. ಇದನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರಿ?
0: ನೋಡಿ, ಕೇರಳದಲ್ಲಿ ಒಟ್ಟು 140 ಸ್ಥಾನ ಇರೋದು, 3 ಗಂಟೆ ಅವಧಿಯಷ್ಟೊತ್ತಿಗೆ 101 ಸ್ಥಾನ UDF ಪಡ್ಕೊಂಡಿದೆ, LDF 37 ಸ್ಥಾನಗಳನ್ನ ಪಡ್ಕೊಂಡಿದೆ ಅಂತ ಫಲಿತಾಂಶ, ಮಾಧ್ಯಮದ ಮೂಲಕ ಕಂಡುಕೊಂಡಂತ ಫಲಿತಾಂಶ. ಆದ್ರೆ ಕೇರಳದಲ್ಲಿ ಒಂದು, ನಾನು ಕೇರಳ ಜನರ ಒಂದು ನಿಕಟ ಸಂಪರ್ಕದಲ್ಲಿ ನೋಡುವಾಗ ಅಲ್ಲಿ ಲಿಟ್ರಸಿ ರೇಟ್ ಚೆನ್ನಾಗಿದೆ, ಆದ್ರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದು ಅಷ್ಟು ಮುಂದುವರಿಲಿಲ್ಲ. ಉದಾಹರಣೆಗೆ ಹೈಯರ್ ಎಜುಕೇಷನ್ಗೆ ಹೋಗ್ಬೇಕು ಅಂದ್ರೆ ಅವರು ಕೇರಳವನ್ನು ತೊರೆದು ಪಕ್ಕದ ತಮಿಳುನಾಡು ಅಥವಾ

0: ಕರ್ನಾಟಕಕ್ಕೆ, ಇಲ್ಲಿಗೆ ಉನ್ನತ ಶಿಕ್ಷಣಕ್ಕೆ ಬರ್ತಾ ಇದ್ದಾರೆ, ಅಲ್ಲಿ ಸ್ವಲ್ಪ ಅವರು ಗಮನ ಹರಿಸ್ಬೇಕಾಗತ್ತೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಮತ್ತೆ ಉದ್ಯೋಗ, ಉದ್ಯೋಗಕ್ಕಾಗಿನೂ ಸಹ ಕೇರಳದಲ್ಲಿ ಅವರು ಆರ್ಥಿಕ ಸ್ಥಿತಿಗತಿ ಅಥವಾ ಜಿ ಡಿ ಪಿ ಏನ್ ಹೇಳ್ತೀವಿ ಮತ್ತು ಉದ್ಯೋಗ ಏನ್ ಹೇಳ್ತೀವಿ ಅದಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಜನರ ನಿರೀಕ್ಷಿತ ಮಟ್ಟಕ್ಕೆ ಉನ್ನತ ಶಿಕ್ಷಣದ ಸೌಲಭ್ಯವೂ ಸಿಗ್ತಾ ಇಲ್ಲ, ಉದ್ಯೋಗ ಅವಕಾಶಗಳು ಸಿಗ್ತಾ ಇಲ್ಲ. ಹಿಂದೆ ಇದ್ದಂತ ಸರ್ಕಾರ ಅವುಗಳ ಬಗ್ಗೆ ಇನ್ನಷ್ಟು ಒತ್ತನ್ನು ಕೊಟ್ಟಿದ್ದಿದ್ರೆ ಕೇರಳದಲ್ಲಿ ಅವರು ಇನ್ನಷ್ಟು ದಿನ ಆಡಳಿತದಲ್ಲಿ ಉಳಿಯೋ ಎಲ್ಲ ಸಾಧ್ಯತೆಗಳಿತ್ತು. ಈ ಮುಂದೆ ಬರತಕ್ಕಂಥ ಯು ಡಿ ಎಫ್ ಸರ್ಕಾರ ಏನಿದೆ ಅದರಲ್ಲಿ ಅವರು ಮುಖ್ಯವಾಗಿ ಲಿಟ್ರಸಿ ರೇಟ್ ಚೆನ್ನಾಗಿದೆ, ಆದರೆ ಹೆಣ್ಣು ಮಕ್ಕಳಿಗೆ ಅಲ್ಲಿ ರಕ್ಷಣೆ ಇಲ್ಲ ಮತ್ತು ಉದ್ಯೋಗ ಅವಕಾಶಗಳಿಲ್ಲ, ಮತ್ತು ಉನ್ನತ ಶಿಕ್ಷಣಕ್ಕೆ ಅವರು ಹೆಚ್ಚು ಗಮನ ಕೊಟ್ಟರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಅಂತ ಅನ್ಸುತ್ತೆ. ಅದನ್ನ ಹೊರತುಪಡಿಸಿದ್ರೆ ಕೇರಳದಲ್ಲಿ ಟೂರಿಸಂ ಚೆನ್ನಾಗಿದೆ, ಹಾಗಾಗಿ ಅವರ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ, ಮತ್ತು ಅವರು ಏನು ಕ್ರಾಪ್ ಏನ್ ಮಾಡ್ತಾರೆ ತೆಂಗು ಮತ್ತು ಇದನ್ನ, ಅದರಿಂದ ಅವ್ರಿಗೆ ಟೀ ಮಾಡ್ತಾರೆ, ಅದರಿಂದ ಒಳ್ಳೆ ಆದಾಯ ಇದೆ. ಆದ್ರೆ ನಮ್ಮ ಬೇರೆ ರಾಜ್ಯಗಳಿಗೆ ಹೋಲಿಸಿದಂತೆ ಎಂ ಎನ್ ಸಿಗಳಾಗ್ಲಿ ಇಂಡಸ್ಟ್ರಿಗಳಾಗ್ಲಿ ಅಥವಾ ಐ ಟಿ ಕಂಪನಿಗಳಾಗ್ಲಿ ಅಷ್ಟು ಡೆವಲಪ್ ಆಗ್ಲಿ,
1: ಅಂದ್ರೆ ಸ್ಥಳೀಯ ಸಂಪನ್ಮೂಲವನ್ನ ಇನ್ನು ಹೆಚ್ಚು ಮಾಡಿ ಸ್ಥಳೀಯರಿಗೆ
0: ಮಾಡ್ಕೊಡ್ಬೇಕು. ಈಗ ಐ ಟಿ ಕಂಪನಿಗಳಾಗಿರ್ಬೋದು ಅಥವಾ ಇಂಡಸ್ಟ್ರಿಗಳಾಗಿರ್ಬೋದು, ಅದನ್ನ ಇನ್ನಷ್ಟು ಈಗ ನಾವು AI ಕಾಲದಲ್ಲಿ ಕೂತಿದ್ದೀವಿ, ಅದರಲ್ಲಿ ಕೂತಿದ್ದಾಗ ನಾವು ಬರೀ ಟ್ರೆಡಿಷನಲ್ ಪ್ರೊಫೆಷನ್ ಮಾಡಬಾರ್ದು ಅಂತ ಹೇಳಲ್ಲ, ಆದ್ರೆ ಅದಕ್ಕೆ ಆಧಾರವಾಗಿದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಜೀವನ ನಡೆಸೋದು ಕಷ್ಟ ಆಗಿರೋದ್ರಿಂದ ಅವ್ರು ಇಂಥ ಕಡೆಗೆ ಕೈಗಾರಿಕೆ ಇಂಡಸ್ಟ್ರಿ ಮತ್ತು ಏನು ಎಂ ಎನ್ ಸಿ ಅಥವಾ ಐ ಟಿ ಕಂಪನಿಗಳ ಕಡೆಗೆ ಇನ್ನಷ್ಟು ಫೋಕಸ್ ಮಾಡಿದ್ರೆ ಜನ ವಲಸೆ ಹೋಗೋದು ತಪ್ಪತ್ತಾರೆ, ವಲಸೆ ಹೋಗೋದು ತಪ್ಪಿದ್ರೆ ಅವರು ಇನ್ನಷ್ಟು ಒಳ್ಳೆ ಸರ್ಕಾರ ಮತ್ತು ಆಡಳಿತವನ್ನು ರಚನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ.
1: ಕರ್ನಾಟಕ ರಾಜ್ಯದ 2 ವಿಧಾನಸಭಾ ಚುನಾವಣೆಗಳಿಗೆ ಉಪಚುನಾವಣೆ ಕೂಡ ಆಯ್ತು ಇದೇ ಸಂದರ್ಭದಲ್ಲಿ, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ, ಬಹುತೇಕ ಎರಡು ಕೂಡ ಆಡಳಿತ ಪಕ್ಷದ ಪರವಾಗಿ ಫಲಿತಾಂಶ ಬಂದಿದೆ, ಇದಕ್ಕೂ ಒಂದು ವಿಶ್ಲೇಷಣೆ ಮಾಡೋಣ.
0: ನನಗನ್ಸುತ್ತೆ ದಾವಣಗೆರೆ ಮತ್ತು ಬಾಗಲಕೋಟೆನಲ್ಲಿ, ಈಗ ನೋಡಿ ದಾವಣಗೆರೆನಲ್ಲಿ ಕಾಂಗ್ರೆಸ್ 5,824 ಮತಗಳ ಮುನ್ನಡೆಯನ್ನ ಪಡ್ಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ವಿಜಯ ಸಾಧಿಸಿದ್ದಾರೆ. ಅದೇ ರೀತಿ ಬಾಗಲಕೋಟೆದು ವಿಶೇಷ, ತುಂಬಾ ಜನರ ಗಮನ ಸೆಳೆಯುವಂಥದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವಿನ ಮತಗಳ ಅಂತರ ನೋಡಿದ್ರೆ 21,866 ಹೆಚ್ಚು ಮತಗಳನ್ನ ಬಾಗಲಕೋಟೆನಲ್ಲಿ ಕಾಂಗ್ರೆಸ್ ಪಕ್ಷದವರು ಪಡ್ಕೊಂಡಿದ್ದಾರೆ. ಇದು ಮೇಲ್ನೋಟಕ್ಕೆ ನೋಡಿದ್ರೆ ಏನು ಅಂತ ದೊಡ್ಡ ವಿಶೇಷತೆ ಏನು ಅಂತ ಅನಿಸೋದಿಲ್ಲ, ಯಾಕೆಂದ್ರೆ ಒಂದು ಅಲ್ಲ 20,000 ಇದ್ರೂ ಅದು ದೊಡ್ಡ ಅಂತರ ಅನ್ಸೋದಿಲ್ಲ, ಯಾಕಂದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದೆ, ಆಡಳಿತವನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಿದ್ದಾರೆ ಒಂದು ಕಾರಣ. ಎರಡನೇದು ಸಿಂಪತಿ ಓಟನ್ನ ಅವರಿಗೆ ಪಡ್ಕೊಂಡಿರ್ಬೋದು, ಯಾಕಂದ್ರೆ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡರಲ್ಲೂ ಉಪಚುನಾವಣೆ ಆಗಿದ್ದೆ, ಆ ಸ್ಥಾನಗಳು ತೆರವಾಗಿದ್ದರಿಂದ ಸ್ಥಾನಗಳಲ್ಲಿ ಅವರು ಇಲ್ಲದೇ ಆಗಿದ್ದಾಗಿದ್ದರಿಂದ ಹಾಗಾಗಿ ಮೃತರಾಗಿದ್ದರಿಂದ ಆ ಸ್ಥಾನಗಳು ತೆರವಾಗಿತ್ತು. ದಾವಣಗೆರೆದಂತೂ ನನಗೇನು ಅಂತ ಏನು ದೊಡ್ಡ ಗೆಲುವು ಅನ್ನಿಸ್ತಾ ಇಲ್ಲ, ಯಾಕಂದ್ರೆ ಅವರು ತುಂಬ ಹೆಂಗಿದ್ದಾರೆ, ಒಳ್ಳೆ ಆಡಳಿತ ಅಥವಾ ಒಳ್ಳೆ ಜನರಿಗೆ ಒಳ್ಳೆ ಕೆಲಸ ಮಾಡಿಕೊಡ್ಬೋದು, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೋದು, ಇವತ್ತಿನ ಯುವ ಜನರಿಗೆ ಅವರು ಸ್ಪಂದಿಸ್ಬೋದು, ಆದ್ರೆ ಅವರು ಗೆಲುವು ಅಂತ ಹೇಳ್ಕೊಳ್ಳೋದು ಅಷ್ಟು ಸೂಕ್ತವಾದ ಮಾತಲ್ಲ ಅನ್ಸುತ್ತೆ. ಯಾಕಂದ್ರೆ ತನ್ನ ಮನೆಯಲ್ಲಿ ಅವರಿಗೆ ರಾಜಕೀಯ ಹಿನ್ನೆಲೆ ಇದೆ, ರಾಜಕೀಯ ತಾಯಿ ತಂದೆ ತಾತ ಅಂದ್ರೆ 3 ತಲೆಮಾರುಗಳ ರಾಜಕಾರಣವನ್ನ ಅವರು ನೋಡಿರೋದ್ರಿಂದ ಅವರು ಗೆಲುವು ಏನು ಅಂತ ದೊಡ್ಡ ಮಟ್ಟದ ಗೆಲುವು ಒಪ್ಕೊಳ್ಳೋಣ, ಮತದಾರ ನಿರ್ಣಯ ಮಾಡಿದ್ಮೇಲೆ ಅದು ಗೆಲುವೇನೆ, ಆದ್ರೆ ಅದು ದೊಡ್ಡ ಏನು ಸಾಧನೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇವನ್ ಬಾಗಲಕೋಟೆನಲ್ಲೂ ಅಷ್ಟೇ, ಆದ್ರೆ ಇವರಿಬ್ಬರು ತುಂಬಾ ಯಂಗ್ ಇರೋದ್ರಿಂದ ಮತ್ತು ಉತ್ಸಾಹದಿಂದ ರಾಜಕಾರಣಕ್ಕೆ ಬಂದಿದ್ರಿಂದ ಅವರು ಅಲ್ಲಿಯ ಜನರಿಗೆ, ನಾ ಬಾಗಲಕೋಟೆನಲ್ಲಿ ಓಡಾಡಿದ್ದೀನಿ, ಅಲ್ಲಿಯ ಜನರಿಗೆ ತುಂಬಾ ಸಮಸ್ಯೆಗಳಿದೆ, ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ದಾವಣಗೆರೆಗೆ ಕಂಪೇರ್ ಮಾಡಿದ್ರೆ ಬಾಗಲಕೋಟೆನಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯಗಳಿದೆ, ಒಳಚರಂಡಿ ವ್ಯವಸ್ಥೆ ಇಲ್ಲ, ಕ್ಲೀನ್ಲಿನೆಸ್ ಇಲ್ಲ, ಎಲ್ ಸೆಂಟರ್ ಇಲ್ಲ. ನಾವು ಸಮೀಕ್ಷೆಗಳನ್ನ ಮಾಡುವಾಗ ನಮ್ಮ ವಿದ್ಯಾರ್ಥಿಗಳಿಂದ ಫೀಡ್ಬ್ಯಾಕ್ ತಗೊಂಡಾಗ ಫಸ್ಟ್ ಹೇಳೋದು ಅಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಿದೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಾಗ ಮಾತ್ರ, ನೋಡಿ ಯಾವಾಗ್ಲೂ ನಾವು ಸೋಷಿಯಲ್ ಸೈನ್ಸ್ ನಲ್ಲಿ ಹೇಳ್ತೀವಿ, ಯಾವಾಗ ನನಗೆ ಹೊಟ್ಟೆ ತುಂಬಿರುತ್ತೆ ಆಗ ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತೀನಿ, ನನ್ನ ಬಗ್ಗೆ ಯೋಚನೆ ಮಾಡುವಾಗ ನನ್ನ ಕುಟುಂಬ, ನನ್ನ ಕುಟುಂಬ ಆದ್ಮೇಲೆ ನನ್ನ ಸಮಾಜ, ನನ್ನ ಸಮಾಜ ಆದ್ಮೇಲೆ ನನ್ನ ಜಿಲ್ಲೆ ಅಂತ ಬರ್ತೀನಿ. ಸೊ ನನಗೆ ಹಸಿವಿದ್ದಾಗ ನೀವು ಯಾವ ರಾಜಕಾರಣ ಮಾಡಿದ್ರೂ ಅದು ಜನರಿಗೆ ಅದು ತಲುಪೋದಿಲ್ಲ, ಹಾಗಾಗಿ ಜನರಿಗೆ ಹಸು ನೀಗೋ ಅಂತ ಕೆಲಸ ಆ ಕಡೆಗೆ ಅವ್ರು ಹೆಚ್ಚು ಗಮನ ಕೊಡ. ಯಾಕಂದ್ರೆ ಮಳೆ ಬರುತ್ತೆ ವಿಪರೀತ ವಿಪರೀತ ಮಳೆ ಆಗುತ್ತೆ, ಬೆಳೆ ಹಾಳಾಗುತ್ತೆ, ಇಲ್ಲ ಬೇಸಿಗೆ ಬರುತ್ತೆ ನೀರೇ ಇರೋದಿಲ್ಲ,

0: ಅವ್ರಿಗೆ ಉತ್ಪಾದನೆ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಯಾರು ಅವರನ್ನು ಪ್ರತಿನಿಧಿಸ್ತಾ ಇರ್ತಾರೆ, ಅವರು ಅವ್ರ ಬಗ್ಗೆ ತಮ್ಮ ಮನೆಯವರಂತೆ ಕಾಳಜಿ ವಹಿಸಿ ಅವ್ರಿಗೇನಾದ್ರೂ ಸುಧಾರಣೆಗಳನ್ನು ಮಾಡಿಕೊಟ್ರೆ ಅವರು ಗೆದ್ದದಕ್ಕೂ ಸಾರ್ಥಕ ಆಗುತ್ತೆ.
1: ಖಂಡಿತ, ಯಾಕೆಂದರೆ ಆಡಳಿತ ಪಕ್ಷದ ಗೆಲುವು ಒಂಥರದಲ್ಲಿ ಪ್ರಯಾಸದ ಗೆಲುವು ಕೂಡ ಹೌದು. ಆಂತರಿಕ ಅನೇಕ ಬಿಕ್ಕಟ್ಟುಗಳ ನಡುವೆ ಕೊನೆ ಹಂತದವರೆಗೂ
0: ಹೌದು,
1: ಆಮೇಲೆ ಮತದಾನ ಆದ್ಮೇಲೂ ಕೂಡ ಬಿಕ್ಕಟ್ಟನ್ನು ಎದುರಿಸುವಂತ ಪರಿಸ್ಥಿತಿ ಬಂದಿದೆ.
0: ಅದು ಒಪ್ಕೊಳ್ಳೋಣ, ಹೇಳೋದು ಎಷ್ಟು ಸುಲಭ ಅನ್ನೋ ಗೊತ್ತಿಲ್ಲ. ಸಮುದಾಯಗಳ ನಡುವೆ ಗೊಂದಲ ಇತ್ತು, ಹಾಗಾಗಿ ಅದು ಪ್ರಯಾಸದ ಗೆಲುವೆ.
1: ಖಂಡಿತ, ಸಮುದಾಯಗಳು, ನಾಯಕತ್ವದ ಪ್ರತಿಷ್ಠೆ ಎಲ್ಲವೂ ಕೂಡ ಇತ್ತು,
0: ಎಲ್ಲ ಧರ್ಮ ಎಲ್ಲವೂ ಇತ್ತು.
1: ಮೇಡಮ್, ನನಗೆ ಈ ಒಟ್ಟು ಚುನಾವಣೆ, 5 ರಾಜ್ಯಗಳ ಚುನಾವಣೆ ಮತ್ತೆ ಕರ್ನಾಟಕದ ಉಪಚುನಾವಣೆಯನ್ನು ಒಳಗೊಂಡಂತೆ ಬಹಳ ನನಗೆ ನೇರವಾಗಿ ಕಂಡದ್ದು ಯುವಜನರ ಪಾಲ್ಗೊಳ್ಳುವಿಕೆ, ಆಮೇಲೆ ಹೆಚ್ಚು ಜನರ ಮತದಾನ, ಶೇಕಡಾವಾರು ಮತದಾನ ಅಂತೂ ಹಿಂದೆಂದೂ ಆಗದೆ ಇರೋಷ್ಟು ಎಲ್ಲ ಕಡೆ, ಹೌದು, 92% ಹೆಚ್ಚಿಗೆ. ಹಂಗಾಗಿ ಇಲ್ಲಿ ಹೊಸ ಜನರೇಷನ್ ಜೆಂಜಿ ಆ ಜಮಾನ ಶುರುವಾಗ್ತಿದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ.
0: ಅಲ್ಲ, ಇವತ್ತಿನ ಯುವಕರಲ್ಲಿ ಆ ಒಂದು ಏನು ರಾಜಕೀಯ ಪ್ರಜ್ಞೆ ಮೂಡೋದಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ, ಇವತ್ತು ನೀವು ಹೇಳ್ದಾಗೆ ಜೆಂಜಿ ಇರ್ಬೋದು, AI ಇರ್ಬೋದು, ಜನ ನಮಗಿಂತ ಯುವಕರು ಅದಕ್ಕೆ ಹೆಚ್ಚು ಅವಲಂಬನೆ ಆಗಿರೋದು ಮತ್ತು ಹೆಚ್ಚು ಉಪಯೋಗ ಅವರೇ ಮಾಡ್ಕೊಳ್ಳೋದ್ರಿಂದ ಅವರು ಕ್ರಮೇಣವಾಗಿ ಈ ಹಿಂದಿನ ಚುನಾವಣೆಗಳನ್ನು ನೋಡಿದಾಗ, ವೋಟಿಂಗ್ ಟರ್ನ್ ಓವರ್ ನೋಡುವಾಗ, ನನ್ನ ಚುನಾವಣಾ ವಿಶ್ಲೇಷಣೆ ಅನುಭವದಲ್ಲಿ 13 ಚುನಾವಣೆಗಳನ್ನು ನೋಡಿದಾಗ, ವೋಟಿಂಗ್ ಟರ್ನ್ ಓವರ್ನಲ್ಲಿ ವಿದ್ಯಾವಂತ ಸಮುದಾಯದವರು ಮತ್ತು ಯುವಕರು, ಇವರ ಪ್ರಮಾಣ ಯಾವಾಗಲೂ 40-45
1: ಅಷ್ಟೇ ಇರ್ತಿತ್ತು,
0: ಅದ್ರ ಮೇಲೆ ದಾಟ್ತಾ ಇರಲಿಲ್ಲ. ಆದರೆ ಇವತ್ತು ವೆಸ್ಟ್ ಬೆಂಗಾಲ್ನ ಮತ್ತು ತಮಿಳುನಾಡಿನ ಚುನಾವಣೆ ಫಲಿತಾಂಶಗಳನ್ನು ನೋಡಿದಾಗ, ಯುವಕರು ಇವತ್ತು ಸ್ವಲ್ಪ ಮಟ್ಟಿಗೆ ರಾಜಕೀಯ ಜಾಗೃತಿಯನ್ನು ಮೂಡಿಸ್ಕೊಳ್ತಾ ಇದ್ದಾರೆ ಅನಿಸುತ್ತೆ. ಅವರು ಇದೇ ರೀತಿ ಸರಿಯಾದ ರಾಜಕೀಯ ಜಾಗೃತಿಯನ್ನು ಮೂಡಿಸಿ ಸರಿಯಾದ ರೀತಿಯಲ್ಲಿ ಮತದಾನವನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಇನ್ನಷ್ಟು ಉತ್ತಮ ನಾಯಕತ್ವ ಇರುವ ಸರ್ಕಾರವನ್ನು ಜಾರಿಗೆ ತಂದು ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗ್ತಾರೆ ಅಂತ ಹೇಳ್ಬೋದು.
1: ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಮುಖ್ಯವಾಗಿ ಇದುವರೆಗಿನ ಚುನಾವಣೆಗಳು ಬಹುತೇಕ ಒಂದು ಸೈದ್ಧಾಂತಿಕ ತಳೆಹದಿಯ ಮೇಲೆ ನಡೀತಾ ಇದ್ದವು ಅಂತ, ಕರೆಕ್ಟ್ ಅಲ್ಲ ಮೇಡಮ್? ಅದು ಇದು ಈ ಥರದ್ದು. ಈಗ ನನಗೇನು ಬೇಕೋ ಅದನ್ನು ಕೊಡ್ತೀಯಾ, ನನ್ನ ನಿರೀಕ್ಷೆನನ್ನು ಏನು ಹುಸಿಗೊಳಿಸ್ತೆ, ಆಡಳಿತ ನಡೆಸ್ತೀಯ, ಒಳ್ಳೆ ಸ್ವಚ್ಛ ಆಡಳಿತ ಕೊಡ್ತೀಯಾ ಅನ್ನೋ ಲೆವೆಲ್ಗೆ ಈ ಜನರೇಷನ್ ಯೋಚನೆ ಮಾಡ್ತಿದ್ಯಾ ಅಂತ ಅನಿಸ್ತಾ
0: ಇಲ್ಲ? ಖಂಡಿತ ಮಾಡ್ತಿಲ್ಲ, ಅದನ್ನು ಆ ಥರ ಯೋಚನೆ ಮಾಡ್ತಾ ಇಲ್ಲ.
1: ಓಕೆ,
0: ನನ್ನ ನಿರೀಕ್ಷೆಗಳನ್ನು ನೀವು ಪೂರೈಸ್ತಾ ಇದ್ದೀರಾ ಅಂತ ಆಲೋಚನೆ ಮಾಡೋ ಮಟ್ಟಕ್ಕೆ ನಮ್ಮ ಮತದಾರ ಬೆಳೆದಿಲ್ಲ. ಅಂದರೆ ಎಲ್ಲರೂ ಅಂತಲ್ಲ, ಶೇಕಡಾವಾರು ಪ್ರಮಾಣದಲ್ಲಿ ಹೇಳುವಾಗ ಆ ಜಾಗೃತಿ ನಮ್ಮಲ್ಲಿ ಇನ್ನೂ ಬರಬೇಕು. ಯಾಕಂದರೆ ಚುನಾವಣೆ ಸಂದರ್ಭಗಳಲ್ಲಿ ಇದು ಎಲ್ಲರಿಗೂ ಗೊತ್ತಿರುವಂತಹ ಸತ್ಯ, ರಾಜಕೀಯ ಪಕ್ಷಗಳು ಅಥವಾ ಅಭ್ಯರ್ಥಿಗಳು ನೀಡುವ ಆಮಿಷಗಳಿಗೆ ಒಳಗಾಗುವವರ ಪ್ರಮಾಣವೇ ಜಾಸ್ತಿ ಇದೆ. ಅದಕ್ಕೆ ಒಳಗಾಗದೆ ಅವರು ನಿರ್ಧಾರ ತೆಗೆದುಕೊಂಡ್ರೆ ನಿಮ್ಮ ಮಾತು ಒಪ್ತೇನೆ. ಆದರೆ ಅದು ಇವತ್ತಿನ ಜನ ಏನಾಗ್ತಿದ್ದಾರೆ, ಮತಗಟ್ಟೆಗೆ ಹೋಗುವವರೆಗೂ ಒಂದು ತೀರ್ಮಾನ ಇರುತ್ತೆ. ಆ ಮತಗಟ್ಟೆಗೆ ಹೋಗಿ EVM ಮೆಷಿನ್ ಮೇಲೆ ಅವರು ಬೆರಳು ಇಡುವ ಸಂದರ್ಭದಲ್ಲಿ ಅವರ ಅಭಿಪ್ರಾಯಗಳು ಬದಲಾಗಿರುವ
1: ನಿದರ್ಶನಗಳು
0: ಬೇಕಾದಷ್ಟಿದೆ. ಯಾಕಂದ್ರೆ ನಾವು ಈ ಹಿಂದೆ ಎಕ್ಸಿಟ್ ಪೋಲ್ ಸರ್ವೆ ಮಾಡ್ತಾ ಇದ್ವಿ, ಪ್ರೀ ಪೋಲ್ ಸರ್ವೆ ಮಾಡ್ತಿದ್ವಿ. ಆಗ ಮಾಡುವಾಗ ಪ್ರೀ ಪೋಲ್ ಸರ್ವೆನಲ್ಲಿ ಬಂದಂತಹ ಒಂದು ಫಲಿತಾಂಶಕ್ಕೂ ಎಕ್ಸಿಟ್ ಪೋಲ್ನಲ್ಲಿ ಬಂದಂತಹ ಒಂದು ಪಬ್ಲಿಕ್ ಒಪಿನಿಯನ್ಗೂ ನೋಡಿದರೆ, ಮತದಾರ ತನ್ನ EVM ಮೆಷಿನ್ ಮೇಲೆ ತನ್ನ ಬೆರಳನ್ನು ಇಟ್ಟು ಮತ ಚಲಾವಣೆ ಮಾಡುವವರೆಗೂ ಅವನ ಮನಸ್ಥಿತಿ ಬದಲಾವಣೆ ಆಗ್ತಾನೆ ಇರುತ್ತೆ, ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಿರುತ್ತೆ. ಅದಲ್ಲಿ ಸ್ವಲ್ಪ ಸುಧಾರಣೆ ಬರಬೇಕು ನಮ್ಮ ಯುವಕರಲ್ಲೋ ಮತ್ತು ಮತದಾರರಿಗೆ, ಫಸ್ಟ್ ಟೈಮ್ ವೋಟರ್ಸಿಗೆ ಅದರಲ್ಲೂ ವಿಶೇಷವಾಗಿ. ಏನೋ ಉತ್ಸಾಹದಲ್ಲಿ ಹೋಗ್ತಾರೆ, ಯಾರಿಗೋ ಒಂದು ನಾನು ವೋಟ್ ಮಾಡಿದೆ ಅಂತ ಆಗಬಾರ್ದು. ಮತ್ತು ಅವೇರ್ನೆಸ್ ಬೇಕು, ಯಾಕಂದರೆ ಇವತ್ತು ಚುನಾವಣಾ ಆಯೋಗ ಮತದಾನ ಚಲಾವಣೆ ಮಾಡೋದಕ್ಕೆ ತುಂಬ ಸರಳೀಕರಣ ಮಾಡಿದ್ದಾರೆ. ಈ ಹಿಂದೆ ವೋಟರ್ ಐ ಡಿ ಕಾರ್ಡ್ ಇದ್ದರೆ ಮಾತ್ರ ನೀವು ಮತ ಚಲಾವಣೆ ಮಾಡೋಕ್ಕಾಗ್ತಿತ್ತು ಅಂತ ಹೇಳ್ತು. ಅದು ನನಗೆ ಗೊತ್ತಿರೋಂಗೆ 2013 ಭಾಳಷ್ಟು ಕರ್ನಾಟಕದಲ್ಲಿ ನಾನು ಕಂಡ ಹಾಗೆ ಇದೆ, ಸುಂಕದ ಕಟ್ಟೆನಲ್ಲಿ ಮತ ವೋಟರ್ ಲಿಸ್ಟಲ್ಲಿ ನಾನು ಹೆಸರಿಲ್ಲ ಅಂತ ನೋಡಿದಂಥ ವ್ಯಕ್ತಿ ಮತಗಟ್ಟೆನಲ್ಲೇ ಕುಸಿದು ಬಿದ್ದು ಪ್ರಾಣ ಕಳ್ಕೊಂಡಿರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಅಂಥ ನಿದರ್ಶನಗಳನ್ನು ನೋಡಿದಾಗ ಚುನಾವಣಾ ಆಯೋಗ ಸುಧಾರಣೆಗಳನ್ನು ತಂದಿದೆ. ಇವತ್ತು ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಬೇರೆ ಯಾವುದಾದ್ರು ನಿಮ್ಮ ಹತ್ರ ID ಪ್ರೂಫ್ ಇದ್ರೆ ನೀವು ಮತದಾನ ಚಲಾವಣೆ ಮಾಡ್ಬೋದು. ಆದರೆ ಮತದಾನ ಚಲಾವಣೆ ಮಾಡ್ಬೋದು ಅಂತ ಹೇಳುವಾಗ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯವನ್ನು ತಗೊಂಡು ಮತವನ್ನು ಮಾಡಬೇಕು. ಯಾರೋ ಬೇರೆಯವರು ಹೇಳಿಕೊಟ್ಟ, ಮನೆಯವರು ಅಥವಾ ಇನ್ಯಾರೋ ಹೇಳಿ

0: ಸಂಬಂಧಪಟ್ಟಂತೆ ಅವರಿಗೆ ಮತವನ್ನು ಚಲಾವಣೆ ಮಾಡಿದಿರಾ, ಸರಿಯಾದ ಯೋಚನೆ ಮಾಡಿ ಮುಂದಾಲೋಚನೆ, ಯುವಕರಿದ್ದಾರೆ ಯೋಚನೆ ಮಾಡೋ ಶಕ್ತಿ ಚೆನ್ನಾಗಿರುತ್ತೆ, ನಮಗಿಂತ ಹೆಚ್ಚಾಗಿ ಡಿಫ್ರೆಂಟಾಗಿ ಅವರು ಯೋಚನೆ ಮಾಡೋದ್ರಿಂದ ಅವರು ಸ್ವನಿರ್ಣಯದಿಂದ ಮತ ಚಲಾವಣೆ ಮಾಡುವ ದಿನಗಳು ಬಂದಾಗ ಮಾತ್ರ ನೀವು ಹೇಳಿದ ನಿರೀಕ್ಷೆಗಳನ್ನು ಅವರು ಉಸಿಯಾಗದಂತೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
1: ಸಾಧ್ಯ, ಆ ಸಾಧ್ಯತೆ, ಯಾಕೆಂದರೆ ಯುವ ಜನರ ಮಧ್ಯೆ ಕೆಲಸ ಮಾಡ್ತಾ ಇರ್ತಕ್ಕಂಥ ತಾವು, ಅವ್ರಿಗೆ ರಾಜಕೀಯ ಪ್ರಜ್ಞೆ ಅಂದ್ರೆ ಏನು ಅಂತ ಹೇಳಿ
0: ಅವೇರ್ನೆಸ್ ಬರಬೇಕು,
1: ತಿಳಿಸ್ಕೊಡ್ತಾ ಇರ್ತಕ್ಕಂಥವ್ರು, ಇದು ಹೆಚ್ಚಾಗಬೇಕು. ಇದು ವಿಶ್ವವಿದ್ಯಾಲಯಗಳಾಗಲಿ ಶಾಲಾ ಕಾಲೇಜುಗಳಾಗಲಿ, ಪ್ರಜಾಪ್ರಭುತ್ವದಲ್ಲಿ ಮತದಾನಕ್ಕಿರ್ತಕ್ಕಂಥ ದೊಡ್ಡ ಅವಕಾಶ ಇದೆಯಲ್ಲ, ಅದನ್ನು ಸಮರ್ಥವಾಗಿ ಬಳಸ್ಕೊಂಡಾಗ ನಿಮ್ಗೆ ಹೇಳಿದಾಗ ನಿರೀಕ್ಷಿತ ಸಮಾಜವನ್ನು, ನಿರೀಕ್ಷಿತ ಆಡಳಿತ,
0: ಒಳ್ಳೆ ನಾಯಕನನ್ನ ಆಯ್ಕೆ ಮಾಡಿದ್ರೆ ನಿಮ್ಮ ನಿರೀಕ್ಷೆಗಳೆಲ್ಲ ಹೇಳಿರುತ್ತೆ. ನೀವು ಆಮಿಷಗಳಿಗೆ ಒಳಗಾಗಿ ನೀವು ಮತದಾನ ಚಲಾವಣೆ ಮಾಡಿದ್ರೆ ನಿಮ್ಮ ನಿರೀಕ್ಷೆಗಳು ನಿರೀಕ್ಷೆಗಳಾಗೇ ಉಳಿಯುತ್ತೆ.
1: ಅದಕ್ಕೆ ತಕ್ಕ ಪಾಠ ವೆಸ್ಟ್ ಬೆಂಗಾಲಲ್ಲಿ ಮತ್ತೆ ತಮಿಳ್ನಾಡಲ್ಲಿ ಆಗಿದೆ ಅಂತ ಬಯಸ್ತೀರ?

0: ಪೂರ್ಣವಾದ ಹಿನ್ನಡೆಯನ್ನು ಅನುಭವಿಸ್ತೀರಿ ಅಂತ. ಆಮೇಲೆ ಇದುವರೆಗೆ ಇದ್ದಂಥ ನಿಮ್ಮ ಅಸ್ತಿತ್ವಕ್ಕೆ ಒಂದು ದೊಡ್ಡ ಪೆಟ್ಟು ಬೀಳುತ್ತೆ ಅಂತ ಅಂದರೆ, ಹಾಗೆಯೇ ಡಿ ಎಂ ಕೆ ನನ್ನ ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ, ಆಮೇಲೆ ಟಿ ಎಂ ಸಿ ಕೂಡ ಯಾರು ಬಂದರೂ ನಾನು ಜಗ್ಗಲ್ಲ ಅನ್ನೋ ಲೆವೆಲ್ಗೆ.
1: ಅಲ್ಲ, ತಮಿಳ್ನಾಡಿನಲ್ಲಿ ಒಂದು ಅದ ಇತಿಹಾಸವನ್ನು ನೋಡಿದರೆ ಅವ್ರಿಗೆ ನಿರ್ಧಾರ ಆಗ್ಬಿಟ್ಟಿದ್ರು, ಇಲ್ಲ ಎ ಡಿ ಎಂ ಕೆ ಅಥವಾ ಎ ಡಿ ಎಂ ಕೆ ಅಥವಾ ಡಿ ಎಂ ಕೆ, ನಾವಿಬ್ಬರೇ ಇರೋದು, ಇಲ್ಲ ನೀನು ಬಾ ಇಲ್ಲ ನಾನು ಬರ್ತೀನಿ ಅನ್ನಂಗೆ, ನೀ ಕೊಡು ನಾ ತಗೋ ಅನ್ನಂಗೆ ಇತ್ತು. ಇದ್ರ ಮಧ್ಯದಲ್ಲಿ ಅದ ಏನು ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಅನ್ನಂಗೆ ಇವತ್ತು ಟಿ ವಿ ಕೆ ಪಕ್ಷದವರಿಗೆ ಒಂದು ಜನ ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ. ಗೆಲುವು ಅನ್ನೋದಕ್ಕಿಂತ ಜನ ಒಂದು ಅವಕಾಶ ಕೊಟ್ಟಿದ್ದಾರೆ, ಬದಲಾವಣೆ ನೋಡೋಣ ಅಂತ.
0: ನೇರವಾಗಿ ಪ್ರಾದೇಶಿಕ ಪಕ್ಷಗಳಿಗೆ ದೊಡ್ಡ ಹೊಡೆತ ಅಂತೀರ?
1: ಹೌದು, ಇದು ಇತ್ತೀಚಿನ ಎಲ್ಲ ರಾಜಕಾರಣಗಳನ್ನ ನೋಡಿದಾಗ, ನಮ್ಮ ಏನು ಅಖಿಲೇಶ್ ಅವ್ರನ್ನ ಅಥವಾ ಮುಲಾಯಂ ಸಿಂಗ್, ಬಾಳಾ ಠಾಕ್ರೆ ಇವ್ರನ್ನೆಲ್ಲ ನೋಡಿದಾಗ, ಇದು ಒಂದು ರೀತಿಯಲ್ಲಿ ಕರ್ನಾಟಕವನ್ನು ಉದಾಹರಣೆ ತಗೊಂಡಾಗ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರಿಸ್ಕೊಂಡು ಹೋದರೆ ಪ್ರಾದೇಶಿಕ ಪಕ್ಷಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಕಷ್ಟ ಸಾಧ್ಯ ಅಂತ ಹೇಳ್ಬೋದು.
0: ಓಕೆ, ಪ್ರಾದೇಶಿಕ ಅಸ್ಮಿತೆ ಅನ್ನುವಂಥದ್ದಕ್ಕೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ.
1: ಪೆಟ್ಟು ಬೀಳುತ್ತೆ, ಹೌದು. ಆಲ್ರೆಡಿ ನಮಗೆ ಕಾಣಿಸ್ತಾ ಇದೆ ಈ ಕಡೆ ಚಂದ್ರಬಾಬು ನಾಯ್ಡು, ಈ ಥರ ಬೇರೆ ಬೇರೆ ಉದಾಹರಣೆಗಳನ್ನು ನೋಡಿದಾಗ, ಪ್ರಾದೇಶಿಕ ಪಕ್ಷಗಳು ತಮ್ಮ ಅಸ್ತಿತ್ವವನ್ನು ಕಾಪಾಡ್ಕೊಳ್ಳೋದಕ್ಕೆ ಏನ್ ಬೇಕು ಅದಕ್ಕೆ ಭದ್ರ ತಳಹದಿಯನ್ನು ಹಾಕೊಳ್ಬೇಕು. ಇದು ಹೀಗೆ ಮುಂದುವರೆದ್ರೆ ಮುಂದೆ ಒಂದು ದಿವಸ ಇತಿಹಾಸದಲ್ಲಿ ಪ್ರಾದೇಶಿಕ ಪಕ್ಷಗಳು ಇತ್ತು ಅಂತ ಹೇಳ್ಬೋದೇ ವಿನಃ, ರಾಜಕಾರಣದಲ್ಲಿ ಏನಾಗ್ತಿದೆ ಅಂತ ನೋಡೋದಕ್ಕೆ ನಮಗೆ ಏನು ಇರೋದಿಲ್ಲ ಅಂತ ಅನ್ಸುತ್ತೆ.
0: ರಾಜಕಾರಣ ಅಷ್ಟರ ಮಟ್ಟಿಗೆ ಅವಾಗವಾಗ ಮಾತಾಡ್ಕೊಳ್ಳೋದು, ಪ್ರತಿ ಹಂತದಲ್ಲೂ ಕೂಡ ರಾಜಕಾರಣದ ಪ್ರವೇಶ ಇದೆ.
1: ಹೌದು,
0: ಪ್ರತಿ ಹಂತದಲ್ಲೂ ಕೂಡ
1: ಖಂಡಿತ ಈ ಮಾತು.
0: ಹಂಗಾಗಿ ಎಲ್ಲ ಹಂತಗಳಲ್ಲಿ ಪ್ರವೇಶ ಮಾಡತಕ್ಕಂಥ ರಾಜಕಾರಣದ ಎಲ್ಲ ಅವತಾರಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನಾಗಿ ಸಿದ್ಧಗೊಳ್ಳುವಂಥ ಅನಿವಾರ್ಯತೆ ಪ್ರತಿಯೊಬ್ಬ ನಾಗರಿಕರಿಗೂ ಇದೆ.
1: ಪ್ರತಿಯೊಬ್ಬ ನಾಗರಿಕರಿಗೂ ಇದೆ, ಪ್ರತಿಯೊಂದು ರಾಜಕೀಯ
0: ಪಕ್ಷಗಳಿಗೂ ಇದೆ. ಓಕೆ,
1: ಇಬ್ರು ಮಾಡ್ಬೇಕು, ಯಾಕಂದ್ರೆ ಇದು ಒಬ್ಬರೇ ಮಾಡೋ ಕೆಲಸ ಅಲ್ಲ. ನಾವು ಯಾವಾಗಲೂ ನಾಯಕರನ್ನ ರಾಜಕೀಯ ಪಕ್ಷಗಳನ್ನ ದೂಷಿಸೋದಲ್ಲ, ನಾವು ಮತ್ತು ಅವರು ಇಬ್ರು ಇದ್ರೇನೆ ರಾಜಕಾರಣ.
0: ಈ ಥರದ ಸುಧಾರಣೆಗಳಿಗೆ ರಾಜಕೀಯ ಪ್ರಜ್ಞೆ, ಪ್ರಜ್ಞೆ ಅನ್ನೋ ಪದಕ್ಕೆ ಬಹಳ ದೊಡ್ಡ ಅರ್ಥ ಇದೆ. ಈ ಥರದ ರಾಜಕೀಯ ಪ್ರಜ್ಞೆ, ಅರಿವು, ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಚುನಾವಣಾ ಆಯೋಗದ ಒಂದಷ್ಟು ಕೆಲಸಗಳು ಕೂಡ ನಮಗೆ ಅಗತ್ಯ ಅನಿಸುತ್ತೆ.
1: ಹೌದು, ಚುನಾವಣಾ ಆಯೋಗ ಬರೀ ಚುನಾವಣೆಗೆ ಸುಧಾರಣೆಗಳನ್ನು ತರೋದಕ್ಕೆ ಜೊತೆ ಜೊತೆಯಾಗಿ ಜನರಿಗೆ ಅದರ ಅರಿವನ್ನು ಮೂಡಿಸೋದಕ್ಕೆ ಈಗ ಮಾಧ್ಯಮಗಳು ಚೆನ್ನಾಗಿದೆ. ಯಾವುದು ರಾಜಕೀಯ ಪಕ್ಷದ ಎಲ್ಲ ಮಾಧ್ಯಮಗಳು ರಾಜಕೀಯ ಪಕ್ಷದ ಹಿಡಿತದಲ್ಲಿದೆ ಅಂತ ಹೇಳ್ತಾರೆ, ಅದನ್ನು ಹೊರತುಪಡಿಸಿ ನೋಡಿದರೆ ಈ ಸರ್ಕಾರದ ಯೋಜನೆಗಳು, ನೀತಿಗಳು, ಅದರ ಮುಂದಾಗುವ ಸಾಧಕ ಬಾಧಕಗಳನ್ನು ಮಾಧ್ಯಮಗಳ ಮೂಲಕ ಕೇವಲ ಎಂಟರ್ಟೈನ್ಮೆಂಟಿಗೆ ಮಾತ್ರ ಸೀಮಿತಗೊಳಿಸದೆ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿದರೆ ಬೆಸ್ಟ್ ಮೋಡ್ ಅಂತ ಹೇಳ್ಬೋದು. ಜೊತೆಯಲ್ಲಿ ಶಿಕ್ಷಣ ಸಂಸ್ಥೆಗಳು, ಯೂನಿವರ್ಸಿಟಿ ಇರ್ಬೋದು, ಕಾಲೇಜುಗಳು ಇರ್ಬೋದು, ಹಾಗಾಗ ವಿದ್ಯಾರ್ಥಿಗಳಿಗೆ ಮತದಾನದ ಸಂದರ್ಭದಲ್ಲಿ ಅಥವಾ ಇಂಥ ಚುನಾವಣೆಗಳು ನಡೆದಾಗ ಮಕ್ಕಳಿಂದ ವಿಶ್ಲೇಷಣೆ ಮಾಡಿಸಿ ಅವರಿಗೆ ಸ್ವಲ್ಪ ಅವೇರ್ನೆಸ್ ಮೂಡಿ ಮುಂದಿನ ರಾಜಕಾರಣ ಎತ್ತ ಕಡೆ ಸಾಗುತ್ತಿದೆ ಅಂತ ಅವರಿಗೆ ಅರಿವನ್ನು ಮೂಡಿಸಿದರೆ ಅವರಲ್ಲಿ ಜಾಗೃತಿ ಮೂಡ್ಬೋದು. ಸರ್ಕಾರವು ಸಹ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅವರಿಗೆ ತಲುಪಿಸುವಂಥ ಯೋಜನೆಗಳು ಅಂದರೆ ಅದೆಲ್ಲ ಅವೇರ್ನೆಸ್ ಮೂಡಿಸುವಂಥ ಪ್ರೋಗ್ರಾಮ್ಸನ್ನು ಮಾಡಿದರೆ ಆಗ ಇದರಲ್ಲಿ ಸುಧಾರಣೆಯನ್ನು ಕಾಣ್ಬೋದು.
0: ನೋಡಿ, ನಮ್ಮ ಚರ್ಚೆ 5 ರಾಜ್ಯಗಳ ಚುನಾವಣಾ ಫಲಿತಾಂಶದಿಂದ ಶುರುವಾಗಿ ಆ ಫಲಿತಾಂಶ ಇನ್ನಷ್ಟು ಸದೃಢಗೊಳ್ಳೋದಕ್ಕೆ, ಆ ಫಲಿತಾಂಶ ಜನಪರವಾಗಿ ಬರೋದಕ್ಕೆ, ಪ್ರಜಾತಂತ್ರ ವ್ಯವಸ್ಥೆಯನ್ನು ಬಲಗೊಳಿಸುವ ರೀತಿಯಲ್ಲಿ ಬರೋದಕ್ಕೆ ಬೇಕಿರತಕ್ಕಂಥ ಅಗತ್ಯತೆಗಳ ಬಗ್ಗೆಯೂ ನಾವು ಚರ್ಚೆ ಮಾಡಿದ್ವಿ. ತುಂಬ ಸಂತೋಷ ಮೇಡಮ್ ಈ ರಾಜಕೀಯ ವಿಶ್ಲೇಷಣೆಗೆ ಆಗಮಿಸಿ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಅತ್ಯುತ್ತಮವಾದಂಥ ಸಂಗತಿಗಳು ಕೂಡ ಈ ಚರ್ಚೆಯಿಂದ ವಿಶ್ಲೇಷಣೆಯಿಂದ ಹೊರಗೆ ಬಂದಿದ್ದಾವೆ. ಅದಕ್ಕಾಗಿ ನಾನು ನಮ್ಮ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಪರವಾಗಿ ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್.
1: ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಮತ್ತು ಆಕಾಶವಾಣಿಯವರಿಗೂ ಇಬ್ಬರಿಗೂ ನನ್ನ ಮನಸ್ಪೂರ್ವಕ ಧನ್ಯವಾದಗಳು.
2: ಇದುವರೆಗೂ ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯೂ ಸೇರಿದಂತೆ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತ ವಿಶ್ಲೇಷಣೆ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ವೀಣಾದೇವಿ, ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು, ರಾಜಕೀಯ ಶಾಸ್ತ್ರ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ. ನಡೆಸಿಕೊಟ್ಟವರು ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು, ಸಮಯ 8:30. ಕಾರ್ಯಕ್ರಮ ಸಿರಿಗಂಧ. ಇದೀಗ ಕೇಳಿ ರಾಜ್ಕುಮಾರ್ ಅವರ ಸ್ವರದಲ್ಲಿ ಓಂ ಚಿತ್ರದ ಹಾಡು. ಗೀತರಚನೆ ಹಾಗೂ ಸಂಗೀತ ಸಂಯೋಜನೆ ಮಾಡಿದವರು ಹಂಸಲೇಖ.

ಮನು ಹಾಗೂ ಚಿತ್ರ ಅವರ ಸ್ವರದಲ್ಲಿ ಕರ್ಪೂರದ ಗೊಂಬೆ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಸಾಹಿತ್ಯ ಎಸ್ ನಾರಾಯಣ್ ಸಂಗೀತ ಹಂಸಲೇಖ.

ಸಮಯ 9:15. ಇನ್ನು ಮುಂದೆ ಕೇಳಿ ಭಾವಗೀತೆಗಳು ಸಂಪದಾ ಭಟ್ ಅವರ ಸ್ವರದಲ್ಲಿ. ಮೊದಲಿಗೆ ಕೇಳಿ ಎಲ್ಲ ಮರೆತಿರುವಾಗ.

ಸಮಯ 9:30 ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಪಂಚಿ ರಘುರಾಮ್ ಅವರ ಹಾಡುಗಾರಿಕೆ, ವಯೋಲಿನ್ ಕೃತಿಕ್ ಕೌಶಿಕ್, ಮೃದಂಗ ಸುನಿಲ್ ಸುಬ್ರಹ್ಮಣ್ಯ. ಮೊದಲಿಗೆ ವರ್ಣ ಇಂತ ಮೋಡಿ ಸಾರಂಗರಾಗ ಆದಿತಾಳದಲ್ಲಿ ತಿರುವಟ್ಟಿಯೋರ್ ತ್ಯಾಗಯ್ಯರವರ ರಚನೆ.

ಇನ್ನು ಮುಂದೆ ಕೇಳಿ. ಏನು ಪುಣ್ಯನ ಮಾಡಿ ವಾಸಂತಿ ರಾಗ ಖಂಡಚಾಪುದಾಳದಲ್ಲಿ ಮೈಸೂರು ಕರಿಗಿರಿರಾಯರ ರಚನೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿಪಂಜಿ ರಘುರಾಮ್ ಅವರ ಹಾಡುಗಾರಿಕೆ ಕೇಳಿದಿರಿ. ವಯೋಲಿನ್ ಕೃತಿ ಕೌಶಿಕ್, ಮೃದಂಗ ಸುನಿಲ್ ಸುಬ್ರಹ್ಮಣ್ಯ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪವರ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಉನ್ನತ ವಿದ್ಯಾಭ್ಯಾಸ ಪಡೆದು 3 ದಶಕಗಳಿಗಿಂತ ಹೆಚ್ಚು ಕಾಲ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕು ನೀಡಿದ ಗುರು. ಟೀಚಿಂಗ್ ಮಾತ್ರ ಅಲ್ಲ, ಸಂಶೋಧನೆಗೂ ತಮ್ಮ ಜೀವನವನ್ನು ಸಮರ್ಪಿಸಿದವರು. 100+ ರಿಸರ್ಚ್ ಪೇಪರ್ಸ್, ಹಲವು ತಾಂತ್ರಿಕ ಪುಸ್ತಕಗಳು ಮತ್ತು ಅನೇಕ ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ, ಇವೆಲ್ಲವೂ ಅವರ ಶೈಕ್ಷಣಿಕ ಪಯಣದ ಸಾಧನೆಗಳು. ನಿವೃತ್ತಿಯ ನಂತರವೂ ಅವರ ಚಟುವಟಿಕೆ ನಿಂತಿಲ್ಲ. ಡಿಜಿಟಲ್ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳಿಗೆ ನೆರವಾಗೋದು, ಯೋಗ ಮತ್ತು ಆಕ್ಯುಪ್ರೆಷರ್ ಮೂಲಕ ಆರೋಗ್ಯ ಜಾಗೃತಿ ಮೂಡಿಸೋದು, ವಿಶೇಷವಾಗಿ ಮಹಿಳೆಯರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಕೆಲಸ ಮಾಡೋದು ಇವರ ಇವತ್ತಿನ ಬದುಕಿನ ಗುರಿಗಳು. ವಿಜ್ಞಾನ, ಶಿಕ್ಷಣ, ಆರೋಗ್ಯ ಮತ್ತು ಸಮಾಜ ಸೇವೆ, ಈ ಎಲ್ಲವನ್ನು ಸರಳವಾಗಿ ಒಂದೇ ದಾರಿಯಲ್ಲಿ ಸಾಗಿಸಿದ ವ್ಯಕ್ತಿತ್ವವೇ ಡಾಕ್ಟರ್ ಉಮಾ ಕೆ ರಾವ್ ಅವರು. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರ ಜೀವನದ ಅನುಭವಗಳನ್ನ ನಮ್ಮೊಡನೆ ಹಂಚಿಕೊಳ್ಳಲು ನಮ್ಮ ಸ್ಟುಡಿಯೋಸ್ನಲ್ಲಿದ್ದಾರೆ ಡಾಕ್ಟರ್ ಉಮಾ ರಾವ್. ಉಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ನಮ್ಮೆಲ್ಲ ಮಹಿಳೆಯರಿಗೆ ನಿಮ್ಮ ಶೈಕ್ಷಣಿಕ ಜೀವನ, ವೃತ್ತಿ ಜೀವನದ ಆರಂಭ, ಹಾಗೆಯೇ ಈ ಕ್ಷೇತ್ರವನ್ನ ಆಯ್ಕೆ ಮಾಡೋದಿಕ್ಕೆ ಕಾರಣ ಏನು ಅನ್ನೋದನ್ನ ತಿಳಿಸ್ಕೊಡ್ತೀರಾ?
1: ಖಂಡಿತವಾಗ್ಲು. ವೃತ್ತಿ ಜೀವನ ಅಂದರೆ ನಾನು ಶೈಕ್ಷಣಿಕನಲ್ಲೇ ಇರಬೇಕು, ಶಿಕ್ಷಣನಲ್ಲೇ ಮಾಡಬೇಕು ಅಂತ ಉದ್ದೇಶ ಚಿಕ್ಕ ವಯಸ್ಸಿನಿಂದಲೂ ಇತ್ತು. ಬಟ್ ಯಾವ ಡಿಪಾರ್ಟ್ಮೆಂಟು ಅದು ಅದೇನು ಗೊತ್ತಿರಲಿಲ್ಲ. ಅದು ಭಗವದ್ಗೀತೆನಲ್ಲಿ ಕೃಷ್ಣ ಹೇಳ್ತಾರೆ, ಸ್ವಧರ್ಮ ಪರಧರ್ಮ ಅಂತ. ಸ್ವಧರ್ಮ ಅಂದ್ರೆ ನಾವು ಯಾವ ಧರ್ಮಕ್ಕೆ ಹುಟ್ಟಿರ್ತೀವೋ, ನಮ್ಮ ವ್ಯಕ್ತಿತ್ವ ಅಸ್ತಿತ್ವ ಯಾವುದು ಅನ್ನೋದನ್ನ ಹೇಳುತ್ತೋ ಅದು ಸ್ವಧರ್ಮ ಅಂತ. ಆತರ ನನಗಂತೂ ಈ ಶಿಕ್ಷಣ ಅನ್ನೋದು ನಂದು ರಕ್ತದಲ್ಲೇ ಇದ್ದಂಗೆ. ಸೊ ಸ್ಕೂಲ್ನಲ್ಲಿ ಒಂದು 8ನೇ ಕ್ಲಾಸ್ನಲ್ಲಿ ಇದ್ದಾಗ 4ನೇ ಕ್ಲಾಸ್ ಮಕ್ಳಿಗೆ ಪಾಠ ಹೇಳ್ಕೊಡ್ತಾ ಇದ್ದೆ. ಇವತ್ತಿಗೂ ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನ್ಯಾಪಿಸ್ಕೊಂಡ್ರೆ, ಅಯ್ಯೋ ಯಾವಾಗ್ಲೂ ಉಮನ್ ರೂಮ್ನಲ್ಲಿ ಕುತ್ಕೊಂಡ್ರೆ ಅವಳು ಪಾಠ ಹೇಳ್ಕೊಡೋಳು ಅಂತಿತ್ತು. ಇಂಜಿನಿಯರಿಂಗ್ ಸೇರಿದ್ದು ಅದು ನನ್ನ ಸ್ವಂತ ಇಚ್ಛೆಯಿಂದ ಅಲ್ಲ, ಅಷ್ಟು ಗೊತ್ತೂ ಇರಲಿಲ್ಲ. ನನಗೆ ಫಿಸಿಕ್ಸ್ ತುಂಬ ಇಷ್ಟ ಆಯಿತು, ನಾನು BSc ಸೇರ್ಕೊಂಡಿದ್ದೆ. ಆದರೆ ಅವಾಗ ಬೆಂಗಳೂರಿಗೆ ಬಂದಾಗ ನನ್ನ ಮಾರ್ಕ್ಸ್ ನೋಡಿ ಎಲ್ಲರೂ, ಅವಾಗಿನ್ನು ನಾವು ಇದ್ದಿದ್ದು ಟ್ರಿಚಿನಲ್ಲಿ, ಅಲ್ಲಿ ಅಷ್ಟು ಇನ್ನು ನಮ್ಗೆ ಅವೇರ್ನೆಸ್ ಇರಲಿಲ್ಲ. ಇಲ್ಲಿದ್ದಾಗ ಅಯ್ಯೋ ಇಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗೆದು ಇಲ್ಲಿ ಒಂದ್ಸತಿ ಸುಮ್ಮನೆ ಇಂಜಿನಿಯರಿಂಗ್ಗೆ ಅಪ್ಲೈ ಮಾಡು ಅಂತ ಅಂದರು. ನನಗೆ ಅವಾಗ ಇಂಜಿನಿಯರಿಂಗ್ ಮಾಡಿದ್ರೆ ನನಗೆ ಲೆಕ್ಕ ತುಂಬ ಇಷ್ಟ ಇತ್ತು, ಅದಕ್ಕೆ ಎಲೆಕ್ಟ್ರಿಕಲ್ಲು ಅಥವಾ ಎಲೆಕ್ಟ್ರಾನಿಕ್ಸು ಮಾಡಬೇಕು ಅಂತ ಇತ್ತು. ಸೊ ನೋಡಿದ್ರೆ ಒಳ್ಳೆ ಗವರ್ಮೆಂಟ್ ಕಾಲೇಜ್, ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಸೀಟ್ ಸಿಕ್ತು ಎಲೆಕ್ಟ್ರಿಕಲ್ನಲ್ಲಿ. ಆಮೇಲೆ ತುಂಬ ಚೆನ್ನಾಗೇ ಮಾಡಿದೆ ಅದು. ಸೊ ಆಗಿನ ಕಾಲದಲ್ಲಿ ನಾನು ಅವಾಗ 5 ಗೋಲ್ಡ್ ಮೆಡಲ್ ನನಗೆ ಇಂಜಿನಿಯರಿಂಗ್ನಲ್ಲಿ ಬಂದಿತ್ತು. ಐ ವಾಸ್ ದ ಟಾಪರ್. ಆಮೇಲೆ ನನಗೆ ಶಿಕ್ಷಣ ಮಾಡಬೇಕು ಅಂತಿತ್ತಲ್ಲ, ಸೊ ಅದಕ್ಕೆ MTech ಮಾಡಲೇಬೇಕು, ಇಲ್ಲದೇ ಇದ್ರೆ ಆಗೋದಿಲ್ಲ. ಸೊ ಅದೇ ನೆಕ್ಸ್ಟ್ ಕ್ವೆಶ್ಚನ್ನೇ ಇರಲಿಲ್ಲ. ಸೊ ಅಲ್ಲೇ ಅದೇ ಕಾಲೇಜಲ್ಲಿ ME ಕಂಟಿನ್ಯೂ ಮಾಡಿದೆ. MEನಲ್ಲೂ ಐ ವಾಸ್ ಅ ಗೋಲ್ಡ್ ಮೆಡಲಿಸ್ಟ್. ಸೊ ME ಮಾಡ್ತಾ ಇರುವಾಗ ಮದುವೆ ಆಯಿತು. ನಮ್ಮ ಮನೆಯವರು ವಿಶಾಖಪಟ್ಟಣದಲ್ಲಿ ಇದ್ದರು. ಸೊ ನಾನು ವಿಶಾಖಪಟ್ಟಣಕ್ಕೆ ಹೋದೆ, ME ಮುಗಿಸ್ಕೊಂಡು ಹೋದೆ. ಹೋಗಿ ಅಲ್ಲಿ ಒಂದು ಪ್ರೈವೇಟ್ ಕಾಲೇಜಲ್ಲಿ ನಾನು ಜಾಯ್ನ್ ಆದೆ ಟೀಚಿಂಗ್ನಲ್ಲಿ, ಅಸಿಸ್ಟೆಂಟ್ ಪ್ರೊಫೆಸರ್. ಅವಾಗೆಲ್ಲ ಲೆಕ್ಚರರ್ ಅನ್ನೋರು, ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತಾರೆ. ಆಮೇಲೆ ಅಲ್ಲಿ 1-2 ವರ್ಷ ಮಾಡಿದ್ಮೇಲೆ ಆಂಧ್ರ ಯೂನಿವರ್ಸಿಟಿನಲ್ಲಿ ಅಡ್ವರ್ಟೈಸ್ಮೆಂಟು ಬಂತು. ಆಂಧ್ರ ಯೂನಿವರ್ಸಿಟಿ ತುಂಬ ಹಳೆಯದು, ಪ್ರಾಮುಖ್ಯ ತುಂಬಾ ಇದೆ ಅದಕ್ಕೆ. ಬಟ್ ಅಲ್ಲಿ ಏನಂದ್ರೆ ಯಾರೂ ಎಲೆಕ್ಟ್ರಿಕಲ್, ನಂದು ಇಂಜಿನಿಯರಿಂಗ್ನಲ್ಲಿ ಹೆಂಗಸರು ಇರಲೇ ಇರಲಿಲ್ಲ, ತುಂಬ ಕಮ್ಮಿ. 250 ಜನ ಫ್ಯಾಕಲ್ಟಿಲಿ 4-5 ಜನ ಹೆಂಗಸರು ಇದ್ರು ಅಷ್ಟೇ, ಅದು ಇಂಗ್ಲಿಷು, ಮ್ಯಾಥಮೆಟಿಕ್ಸು ಆ ಥರ. ಅದಕ್ಕೆ ಎಲ್ಲರೂ ಅಪ್ಲೈ ಮಾಡಿದ್ರು, ನಿಮಗೆ ಸಿಕ್ಕಲ್ಲ, ನೀವು ಲೇಡಿ, ಆಮೇಲೆ ನಾನ್ ಆಂಧ್ರ ಇಟ್ಟು, ನಾನು ಕನ್ನಡದವಳು ಅಂದ್ಬಿಟ್ಟು. ಆಮೇಲೆ ಐ ವಾಸ್ ಆಲ್ಸೋ ಪ್ರೆಗ್ನೆಂಟ್ ಅಟ್ ದಟ್ ಟೈಮ್ ವೆನ್ ಇಂಟರ್ವ್ಯೂಗೆ ಹೋದಾಗ. ಬಟ್ ಆಯ್ತು, ನನಗೆ ಸೆಲೆಕ್ಟ್ ಆಯ್ತು. ಸೊ ನಾನೇ ಫಸ್ಟ್ ಲೇಡಿ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದು. ಸೊ 1987 ನಾನು ಜಾಯ್ನ್ ಆಗಿದ್ದು ಇಂಜಿನಿಯರಿಂಗ್ ಟೀಚಿಂಗ್ ಅಲ್ಲಿ. 1990 ಯೂನಿವರ್ಸಿಟಿ ಆದೆ 2003. ಸೊ 1987 ಇನ್ 2003 ವರೆಗೂ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಲೇಡೀಸ್ ಯಾರು ಇರಲಿಲ್ಲ, ನಾನು ಒಬ್ಳೇ ಹೆಂಗಸು.
0: ಓಕೆ, ಹೇಗೆ ಎಕ್ಸ್ಪೀರಿಯನ್ಸ್, ಎಷ್ಟು ಡಿಫ್ರೆಂಟ್ ಆಗಿತ್ತು ಉಮಾ ಮೇಡಮ್?
1: ನನಗೆ ಒಂದೇನಂದ್ರೆ ನಂದು ಫೀಲ್ಡ್ ಹಂಗಿದ್ದಿದ್ದು. ಆಮೇಲೆ ನಾನು ತುಂಬಾ ಚೆನ್ನಾಗಿ ಬರೀ ಲೆಕ್ಕ ಅದು ಮಾಡ್ತಿದ್ರಿಂದ ಚಿಕ್ಕ ವಯಸ್ಸಿಂದ ನಾನು ಬರೀ ಗಂಡದ ಹುಡುಗರ ಜೊತೆನೆ ಇರ್ತಾ ಇದ್ದಿದ್ದು.
0: ಯಾಕೆಂದ್ರೆ
1: ಸೊ ಸ್ಕೂಲ್ನಲ್ಲೂ ಅಷ್ಟೇ, ಸೈನ್ಸ್ ತಗೊಳ್ಳೋರು ಗರ್ಲ್ಸ್ ಕಮ್ಮಿ, ಎಲ್ಲ ಬರೀ ಬಾಯ್ಸ್ ಜಾಸ್ತಿ ತಗೊಳ್ಳೋರು, ಗರ್ಲ್ಸ್ ಎಲ್ಲ ಕಾಮರ್ಸು ಬಯಾಲಜಿ ತಗೊಳ್ಳೋರು, ನನಗೆ ಮ್ಯಾಥ್ಸು. ಸೊ ಆಮೇಲೆ ಕಾಂಪಿಟೇಷನ್ ಇರುತ್ತಲ್ಲ, ಸೊ ಯಾವಾಗಲೂ ಹುಡುಗರು ಫಸ್ಟ್ ಇರೋರಲ್ಲ, ಸೊ ಯಾವಾಗಲೂ ನನ್ನ ಸುತ್ತಲೂ ಯಾವಾಗಲೂ ಹುಡುಗರೇ ಇರೋರು. ಸೊ ನಂಗೆ ಅಷ್ಟು ಏನು ಇದು ಡಿಫ್ರೆನ್ಸ್ ಅಂತ ಅನಿಸ್ಲಿಲ್ಲ. ಯೂನಿವರ್ಸಿಟಿನಲ್ಲಿ ಏನಂದರೆ ನಾನು ತುಂಬ, ನಂಗೆ 27 ವರ್ಷ ಆವಾಗ ಜಾಯ್ನ್ ಆದಾಗ, ಒಂದು 50% ಡಿಪಾರ್ಟ್ಮೆಂಟು 50 ವರ್ಷಕ್ಕಿಂತ ದೊಡ್ಡವರಿದ್ರು, ತುಂಬ ಸೀನಿಯರ್ ಪ್ರೊಫೆಸರ್ಸ್ ಇದ್ರು. ಬಟ್ ನಾನು ತುಂಬ ತುಂಬ ತುಂಬಾ ಕಲಿತೆ ಅಲ್ಲಿ. ಅವರು ತುಂಬ ಒಳ್ಳೆ ಪ್ರೊಫೆಸರ್ಸ್ ಇದ್ರು. ಇನ್ಫ್ಯಾಕ್ಟ್ ಆಂಧ್ರ ಯೂನಿವರ್ಸಿಟಿನಲ್ಲಿ ಸಿ ವಿ ರಾಮನ್ ಅವ್ರ ಥರ ಅವ್ರು ಓದಿದ್ದ ಯೂನಿವರ್ಸಿಟಿ ಅದು. ಆಮೇಲೆ ನನಗೆ 3 ವರ್ಷ ರಜಾ ಸಿಕ್ತು ವಿತ್ ಪೇಯ್ಡ್ ಲೀವ್. ಅದು ಒಂದು ಯೂನಿವರ್ಸಿಟಿನಲ್ಲಿ ಒಂದು ಸ್ಕೀಮ್ ಇದೆ. ಅವಾಗ ನನಗೆ ಮಾಡಿದ್ರೆ ಪವರ್ ಇಂಜಿನಿಯರಿಂಗ್ ತುಂಬ ಇಷ್ಟ, ಯಾಕಂದರೆ ಅದು ಫುಲ್ಲು ಮ್ಯಾಥಮೆಟಿಕ್ಸು. ಇಲ್ಲಿ ಪ್ರೊಫೆಸರ್ ಪಡಿಯಾರ್ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಇದ್ರು, ಅವರು ಅಂತಾರಾಷ್ಟ್ರೀಯ ಇದರಲ್ಲೇ ಪವರ್ ಇಂಜಿನಿಯರಿಂಗ್ ಟಾಪ್ 5 ಒಬ್ಬರು, ತುಂಬ ಹೆಸರು ಪಡೆದವರು, ಅವ್ರ ಹತ್ರ ಮಾಡಬೇಕು ಅಂತ. ನಂಗೆ ಒಂದು ಚಿಕ್ಕ ನನ್ನ ಮಗಳವಾಗ 3 ವರ್ಷದ ಮಗುನೂ ಇತ್ತು, ಎಲ್ಲರೂ ಬೈದರು ಏನು ಅಷ್ಟು ಇದು ತುಂಬ ಕಷ್ಟಪಡಬೇಕು ಯಾಕೆ ಅಂತ. ಬಟ್ ಅದೇನೋ ಒಂದು ಹಠ ಇತ್ತು. ನನ್ನ ಅದೃಷ್ಟಕ್ಕೆ ಅವರು ಒಪ್ಕೊಂಡ್ರು ನನ್ನ ಗೈಡ್ ಮಾಡೋಕ್ಕೆ. ಸೊ ಬಂದೆ ನಾನು ಇಲ್ಲಿ ಅಲ್ಲಿ ವಿಶಾಖಪಟ್ಟಣಮಿಂದ ಬೆಂಗಳೂರಿಗೆ ಬಂದು. ಅದು ನನಗನ್ಸೋದು ಎಲ್ಲದಕ್ಕೂ ಜೀವನದಲ್ಲಿ 2 ಇರಬೇಕು, ಒಂದು ಅವಕಾಶ, ಒಂದು ಅದೃಷ್ಟ.
2: ನಿಮ್ಮ ಲೈಫಲ್ಲಿ ನೀವೇ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಂಡು ಹೋಗಿರೋದು ಅನ್ಸ?
1: ಅವಕಾಶಗಳು ಕೆಲವುದು ನಾವು ಸೃಷ್ಟಿ ಮಾಡ್ತೀವಿ, ಬಟ್ ಕೆಲವು ಒದಗಿ ಬರುತ್ತೆ. ಇವಾಗ ನಾನು ಯೂನಿವರ್ಸಿಟಿನಲ್ಲಿ

0: ಏ ನಂಗೆ 3 ವರ್ಷ ರಜಾ ಕೊಟ್ಟು ಪೇಯ್ಡ್ ಸ್ಯಾಲರಿ ಕೊಟ್ಟು ಕಳ್ಸೋದು ಅದು ನಂದು ಅವಕಾಶ ಅಂತ ಹೇಳ್ತೀನಿ. ಅದು ಅದನ್ನ ಅದ್ರಲ್ಲಿ ನಂದು ಏನು ಇಲ್ಲ. ಆಮೇಲೆ ನನ್ನ ಪ್ರೊಫೆಸರ್ ಅಕ್ಸೆಪ್ಟ್ ಮಾಡಿದ ಅದು ಅದೃಷ್ಟ. ಅದು ಯಾಕೆಂದ್ರೆ ನಾನು ಹೇಳೋದು ನನ್ನಷ್ಟೇ ಬುದ್ಧಿವಂತರು ಎಲ್ಲರೂ ಇರ್ತಾರೆ, ಬಟ್ ಎಲ್ರಿಗೂ ಆ ಅವಕಾಶಗಳು ಅದೃಷ್ಟ ಒಂದೇ ಸಮಯದಲ್ಲಿ ಹೂಡು ಬರಬೇಕು ಎಲ್ಲಾನು, ಅದು ನನಗೆ ಆಯ್ತದು. ಸೊ ಇಲ್ಲೇನೋ ಅವರು ನನಗೆ ತುಂಬಾ ಪ್ರೊಫೆಸರ್ ಪಡಿಯಾರ್ ತುಂಬಾ ಸಹಾಯ ಮಾಡಿದ್ರು. ಆಮೇಲೆ ಆ ಟೈಮಲ್ಲಿ ನಾನು ಒಂದು ಫ್ಲೆಕ್ಸಿಬಲ್ ಎ ಸಿ ಟ್ರಾನ್ಸ್ಮಿಷನ್ ಸಿಸ್ಟಮ್ಸ್ ಅಂತ ಅದು ಅವಾಗಿನ ನಮ್ಮದು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಅವಾಗಿನ ಶುರು ಆಗ್ತಾ ಇತ್ತು. ಸೊ ಇಂಡಿಯಾನಲ್ಲಿ ನಾನೇ ಫಸ್ಟ್ ಪರ್ಸನ್ ಟು ವರ್ಕ್ ಆನ್ ಇಟ್.
1: ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಡಾಕ್ಟರೇಟ್ ಮಾಡಿರೋ ಮೊದಲ ಮಹಿಳೆ ನೀವೇ ಅಂತ?
0: ಇಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಅಲ್ಲ. ಅವಾಗ ಆಂಧ್ರಪ್ರದೇಶ ಆಮೇಲೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನಲ್ಲಿ ಎಲ್ಲ ಯಾರೂ ಇರಲಿಲ್ಲ. ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಇದ್ರು, ಅದು ತುಂಬಾ ಹಳೆ ಇನ್ಸ್ಟಿಟ್ಯೂಟ್, ಅಲ್ಲಿ ಇದ್ರು. ಬಟ್ ನಮ್ಮ ಫೀಲ್ಡ್ ಅಲ್ಲಿ ಟೀಚಿಂಗ್ ನಲ್ಲಿ ಇರೋರು ಎಲ್ಲ ಯಾರೂ ಇರಲಿಲ್ಲ.
1: ಓಕೆ,
0: ಅದು ಆಂಧ್ರಪ್ರದೇಶನಲ್ಲೂ ಎಲ್ಲೂ ಇರಲಿಲ್ಲ. ಅವಾಗ ಎಲ್ಲ ತೆಲಂಗಾಣ ಆಂಧ್ರ ಎಲ್ಲ ಒಂದಾಗಿತ್ತಲ್ಲ. ಅವಾಗ
1: ಐಎಎಸ್ ಸೇರೋದೇ ಒಂದು ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತಾರೆ.
0: ಹೌದು.
1: ಅಲ್ಲಿ ಸೇರ್ಕೊಂಡ ಆದ್ಮೇಲೆ ನಿಮ್ಮ ಲೈಫ್ ಅಲ್ಲಿ ಏನ್ ಬದಲಾವಣೆ ಬಂತು ಉಮಾ ಅವರ?
0: ಎರಡು ತರ ಬದಲಾವಣೆ. ಒಂದು, ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟೆ. ಯಾಕೆಂದ್ರೆ ಒಂದು, ನಂಗೆ ಮಗು ಚಿಕ್ಕದಿತ್ತು, ನಂಗೆ ಕ್ವಾರ್ಟರ್ಸ್ ಸಿಗ್ಲಿಲ್ಲ, ತುಂಬಾ ಕಾಂಪಿಟೇಷನ್ ಇತ್ತು. ಆಚೆ ಮತ್ತಿಕೆರೆನಲ್ಲಿ ಮನೆ ಮಾಡಿ ಇದ್ದೆ, ತುಂಬಾನೇ ಕಷ್ಟಪಡಬೇಕಾಗಿತ್ತು. ಆಮೇಲೆ ಸ್ವಲ್ಪ ಜನ ಅಪೋಸು ಮಾಡಿದ್ರು, ಯಾಕೆಂದ್ರೆ ಒಂದು ಹೆಂಗಸಾಗಿ ಒಂಥರ ಗಂಡನ ಬಿಟ್ಟು 3 ವರ್ಷ ಬರೋದು ಓದೋದು ಯಾಕೆ? ಅದು ಯೂನಿವರ್ಸಿಟಿ ಕೆಲಸ ಇತ್ತಲ್ಲ, ಪರ್ಮನೆಂಟ್ ಜಾಬ್, ಗೌರ್ಮೆಂಟ್ ಜಾಬ್ ಯಾಕೆ ಅನ್ನೋದು ಒಂದಿತ್ತು. ವಿಪರೀತ ಅಂಡ್ ಇಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಮಾಡೋದು ತುಂಬಾನೇ ಕಷ್ಟ, ಅವ್ರದ್ದು ಸ್ಟ್ಯಾಂಡರ್ಡ್ಸ್ ಆರ್ ವೆರಿ ಹೈ. ಬಟ್ ಒಂದೇನಂದ್ರೆ, ಒಂದು ನಮಗೆ ಮಾಡಬೇಕು ಅನ್ನೋ ಛಲ ಇದ್ರೆ ಯಾವುದು ಕಷ್ಟ ಅನ್ಸಲ್ಲ. ಅದು ಅದು ನಾನು ಕಲ್ತಿದ್ದು, ಅದು ಒಂದು ತುಂಬಾ ಇದು. ಸೊ ಬೆಳಗ್ಗೆ 4 ಗಂಟೆಗೆ ಹೇಳ್ತಿದ್ದೆ, ಯಾಕಂದ್ರೆ 4 ಗಂಟೆಗೆ ನೀರು ಬರೋದು. ಸೊ 4 ಗಂಟೆಗೆ ಎದ್ದು ನೀರು ಹಿಡಿದು ಆಮೇಲೆ ಮಗುನ ಎಲ್ಲೋ ಬಿಟ್ಟುಬಿಟ್ಟು ಡಿಪಾರ್ಟ್ಮೆಂಟ್ಗೆ ಬಂದು ಫುಲ್ಲು ಕೆಲಸ ಮಾಡಿ ಎಲ್ಲ ವಾಪಸ್ ಹೋಗ್ತಿದ್ದೆ. ಆಮೇಲೆ ಅದು ಒಂದು ನನಗೆ ಈಗಲೂ ಹೆಮ್ಮೆ ಏನಂದರೆ, ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ನಾರ್ಮಲಿ ಪಿ ಎಚ್ ಡಿ ಮಾಡೋಕ್ಕೆ 4.5 ವರ್ಷ ಕಾಮನ್, ಅದು ನಮಗೆ 3 ವರ್ಷ ರಜಾ ಕೊಡೋದು ಅಷ್ಟೇ. ಪ್ಲಸ್ ಮಗುದು ನನಗೆ ತುಂಬ ಕಷ್ಟ ಆಗ್ತಾ ಇತ್ತು ನೋಡಿಕೊಂಡು ಓದೋದು ಎಲ್ಲಾನು. ಸೊ ನಾನು ಮೇ ಬಿ ಫಸ್ಟ್ ಪರ್ಸನ್ ಎಕ್ಸಾಕ್ಟ್ 3 ವರ್ಷದಲ್ಲಿ ಮುಗಿಸ್ದೆ ಅದು
1: ಪಿ ಎಚ್ ಡಿ.
0: ಅದು ನನಗಿಂತ ಹೆಚ್ಚಾಗಿ ನಮ್ಮ ಪ್ರೊಫೆಸರ್ಗೆ ತುಂಬಾನೇ ಹೆಮ್ಮೆ ಆಯಿತು. ನನಗೆ ಏನಂದರೆ, ಅಂಥ ಮನುಷ್ಯ ನನ್ನ ನೋಡಿ ಹೆಮ್ಮೆ ಪಡ್ತಾರೆ ಅಂತ ನನಗೆ ಖುಷಿ. ಅವ್ರು ಆಮೇಲೆ ಅವ್ರು ಎಲ್ರಿಗೂ ಬೇರೆ ಸ್ಟೂಡೆಂಟ್ಸ್ಗೆ ಹೇಳೋರು, ಯಾರು ಏನು ಕಷ್ಟ ಅನ್ಬೇಡಿ, ಉಮಾರಾವ್ ಬಂದು ಅವರು 3 ಇಯರ್ಸ್ನಲ್ಲಿ ಮುಗಿಸ್ಕೊಂಡು ಹೋದ್ರು ಅಂತ. ಅದು ಒಂಥರ ಅದೊಂದು ಸ್ಟ್ಯಾಂಡರ್ಡ್
1: ಬೆಂಚ್ಮಾರ್ಕ್
0: ತರ ಆಯ್ತದೆ.
1: ಉಮಾ ಮೇಡಮ್, ಲೈಕ್ 33 ವರ್ಷ ನಿಮ್ಮ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮಗೆ ಖುಷಿ ಕೊಟ್ಟ ಕ್ಷಣಗಳು ನೆನಪಿಸ್ಕೋಬೋದಾ?
0: ಖಂಡಿತವಾಗ್ಲು. ಒಂದು ಟೀಚರ್ಗೆ, ನಮ್ಮ ವಿದ್ಯಾರ್ಥಿಗಳು ಜೀವನದಲ್ಲಿ ತುಂಬಾ ಮುಂದೆ ಬಂದು ಪ್ರಶಸ್ತಿಗಳು ಪಟ್ಟು ಎಲ್ಲ ಮಾಡಿದರೆ ಅದಕ್ಕಿಂತ ಸಂತೋಷ ಇನ್ನು ಯಾವುದೂ ಇಲ್ಲ. ಉದಾಹರಣೆಗೆ, ನಂದು ಫಸ್ಟ್ ಪಿ ಎಚ್ ಡಿ ಸ್ಟೂಡೆಂಟ್ ಡಾಕ್ಟರ್ ಜಯಲಕ್ಷ್ಮಿ ಅಂತ, ಅವರು ಜೆ ಎನ್ ಟಿ ಯು ಇಸ್ ಕೌಂಟರ್ ಪಾರ್ಟ್ ಆಫ್ VTU ಕರ್ನಾಟಕದಲ್ಲಿ, ಹೆಂಗೋ ತೆಲಂಗಾಣಲ್ಲಿ ಜೆ ಎನ್ ಟಿ ಯು ಅಂತ. ಆ ಯೂನಿವರ್ಸಿಟಿಗೇನೆ ಅವರು ಪ್ರಿನ್ಸಿಪಲ್ ಆದರು. ಆಮೇಲೆ ಇವಾಗ ರೀಸೆಂಟ್ ಆಗಿ ತಗೊಂಡ್ರೆ ಫಾಲ್ಗುಣ್ ಅಂತ ಒಂದು ಹುಡುಗ, ಅವನು ಒಂದು 15 US ಪೇಟೆಂಟ್ಸ್ ಮಾಡಿದ್ದಾನೆ. ಪ್ರತಿ ಪೇಟೆಂಟ್ ಮಾಡಿದಾಗ್ಲೂ ನಂಗೆ ಕಳಿಸ್ತಾನೆ, ಮ್ಯಾಮ್ ದಿಸ್ ಇಸ್ ಮೈ ನ್ಯೂ ಪೇಟೆಂಟ್ ಹಂಗೆ ಅಂತ. ಇನ್ಫ್ಯಾಕ್ಟ್ ಇವತ್ ಬೆಳಗ್ಗೆ ಜಯಂತ್ ಅಂತ ಅವನು ರೀಸೆಂಟ್ ಆಗ ಅವನು MSಗೆ ಹೋದ, MS ಮಾಡಿ PhD ಮುಗಿಸಿ, ಮೇಡಮ್ ನಾನು ಇಲ್ಲಿ ಇವಾಗ ಕೆಲಸ ಸಿಕ್ತು ನನಗೆ, ಮನೆ ತಗೊಂಡೆ ಅಂತ. ಇದಕ್ಕಿಂತ ಹೆಮ್ಮೆ ಖುಷಿ ಕೊಡೋದು ಇನ್ನು ಯಾವುದೂ ಇಲ್ಲ. ನಂಗೆ ಸಾಕಷ್ಟು ಪ್ರಶಸ್ತಿಗಳು ಅವಾರ್ಡ್ಸು ಎಲ್ಲ ಬಂದಿದೆ ಖಂಡಿತವಾಗ್ಲು, ಅವು ಎಲ್ಲ ಸಂತೋಷದ ಮಾತುಗಳೇ. ಆದರೆ ಇದಕ್ಕೆ ಅದಕ್ಕಿಂತ ಏನಂದ್ರೆ, ನಮ್ಮ ಹಿಂದೂಯಿಸಂನಲ್ಲಿ ಕರ್ಮಫಲ ಅಂತಾರಲ್ಲ, ಅದೇನೋ ಪ್ರಾರಬ್ಧ ಕರ್ಮ ಅಂದ್ರೆ ಪೂರ್ವ ಜನ್ಮದ್ದು ಕರ್ಮ, ಆಮೇಲೆ ಈ ಜನ್ಮದಲ್ಲಿ ಒಳ್ಳೇದ್ ಮಾಡಿದ್ರೆ ಮುಂದೆ
1: ಒಳ್ಳೇದ.
0: ನಂಗೆ ಅದಷ್ಟು ಇದಿಲ್ಲ, ಯಾರಿಗೂ ಗೊತ್ತಿಲ್ಲ. ನಂದದು ಇಂಟರ್ಪ್ರಿಟೇಷನ್ ಆಫ್ ಕರ್ಮ ಫಿಲಾಸಫಿ ಏನಂದ್ರೆ, ನಾವು ನಡೆಯೋ ಹಾದಿನಲ್ಲಿ ಇನ್ನಷ್ಟು ಜನ ನಡೀತಾರೆ. ಕರ್ಮ ಅಂದ್ರೆ ಬೇಸಿಕಲಿ ಆಕ್ಷನ್ ಅಷ್ಟೆ, ಕರ್ಮ ಅಂದ್ರೆ ಆಕ್ಷನ್. ಸೊ ಆ ಹಾದಿಯಲ್ಲಿ ಅವ್ರು ನಡೆಯುವಾಗ ನಮ್ಮ ಕರ್ಮಗಳ ಪ್ರಭಾವ ಅವ್ರ ಮೇಲೆ ಏನಿರುತ್ತೋ, ನನಗನ್ಸೋದು ದಟ್ ಇಸ್ ಕರ್ಮ ಫಿಲಾಸಫಿ ಅಂತ.
1: ಓಕೆ.
0: ಹಂಗೆ ಇವಾಗ ನಂದು ಪ್ರಾರಬ್ಧ ಕರ್ಮ ಅಂದ್ರೆ ನಾನು ಯಾವುದೋ ಹಾದಿಯಲ್ಲಿ ನಡೆದಿರ್ತೀನಿ, ಅದ್ರ ಹಿಂದೆ ಆ ಹಾದಿಯಲ್ಲಿ ಯಾರ್ಯಾರು ಏನು ಗುರ್ತು ಅದು ಬಿಟ್ಟಿದಾರು, ಅದ್ರ ಅದು ಪ್ರಮಾಣ ನನ್ನ ಮೇಲೆ ಹೇಗಿದೆ, ಪ್ರಭಾವ ಹೇಗಿದೆ, ನಾನು ನನ್ನ ಕಾರ್ಯಗಳು ಬೇರೆಯವ್ರ ಮೇಲೆ ಹೇಗಿರುತ್ತೆ ಅಂತ. ಸೊ ನನ್ನ ವಿದ್ಯಾರ್ಥಿಗಳ ಮೇಲೆ ಒಳ್ಳೆ ಪ್ರಭಾವ ಇರೋದು ಕಂಡ್ರೆ ಖಂಡಿತ ಅವರು ಅಚೀವ್ಮೆಂಟ್ಸ್ಗೆ ನಾನು ಒಬ್ಳೆ ಕಾರಣ ಅಲ್ಲ, ಒಂದು ಸಣ್ಣ ಸಾರ್ಸ್ವೆ ಅಷ್ಟು ನಂದು ಒಂದು ಕಾಂಟ್ರಿಬ್ಯೂಷನ್ ಇರುತ್ತಲ್ಲ, ಅವರು ಮುಂದೆ ಬಂದ್ರೆ ಅದಕ್ಕಿಂತ ಸಂತೋಷ ಇನ್ನೇನು ಇಲ್ಲ.
1: ಈಗ ನೀವು 400 ಜಾಸ್ತಿ ರಿಸರ್ಚ್ ಪೇಪರ್ಸ್ ಬರೆದಿದ್ದೀರಾ, 12 ಜಾಸ್ತಿ ಟೆಕ್ನಿಕಲ್ ಬುಕ್ಸ್ ಬರೆದಿದ್ದೀರಾ, ಇದರ ಹಿಂದೆ ನಿಮಗೆ ಇನ್ಸ್ಪಿರೇಷನ್ ಏನು?
0: ಇನ್ಸ್ಪಿರೇಷನ್ ಅನ್ನೋದು ಅದು ಆಕ್ಚುಲಿ ಒಳಗಡೆಯಿಂದ ಬರಬೇಕು. ನಾ ಯಾವಾಗಲೂ ಹೇಳ್ತೀನಿ ಮೋಟಿವೇಶನ್ ಅಂಡ್ ಇನ್ಸ್ಪಿರೇಷನ್ ಕಮ್ಸ್ ಫ್ರಮ್ ವಿದಿನ್. ಅದು ಒಂಥರ ದಾಹ ನನ್ನಲ್ಲಿ, ಕಲಿಕೆಗೆ ಒಂದು ಯಾವಾಗಲೂ ದಾಹ ಇದೆ, ಏನಾದರೂ ಕಲಿತಿರ್ಬೇಕು, ಏನಾದರೂ ಮಾಡ್ತಿರ್ಬೇಕು ಅಂತ. ಅದನ್ನ ಹೇಳಿದ್ನಲ್ಲ, ಅದು ಸ್ವಧರ್ಮ ಅಂತ, ಅದು ರಕ್ತದಲ್ಲಿ ಬಂದಿರೋದು ಬಹುಶಃ. ಸೊ ಮಾಡ್ತಾ ಮಾಡ್ತಾ ಅದು ಲೆಕ್ಕ ನನಗೆ, ನಾನು ಯಾವತ್ತೂ ಲೆಕ್ಕ ಇಟ್ಟೇ ಇರಲಿಲ್ಲ, ಎಷ್ಟೋ ವರ್ಷಗಳು ಲೆಕ್ಕ ಇಟ್ಟೇ ಇರಲಿಲ್ಲ. ಆಮೇಲೆ ಏನಾಯ್ತು, ಈ ಅಕ್ರೆಡಿಟೇಷನ್ ಎಲ್ಲ ಬಂದಾಗ ಲೆಕ್ಕಗಳು ಕೇಳಕ್ಕೆ ಶುರು ಮಾಡಿದ್ರು, ಹೌ ಮೆನಿ ಪೇಪರ್ಸ್ ಹ್ಯಾವ್ ಯು ಪಬ್ಲಿಷ್ಡ್
1: ಓಕೆ
0: ಅಂತ. ಆವಾಗಲೇ ಲೆಕ್ಕ ನೋಡಿ ಕೊನೆಗೆ ನಾನು ರಿಟೈರ್ ಆಗೋತ್ಗೆ ಓ 400
1: ಇವಾಗ ಅನ್ಸ್ತಾ ಇದೆ ಅದು ಇಂಪಾರ್ಟೆಂಟ್ ಅಂತ.
0: ಇವಾಗ ಅನಿಸ್ತಿಲ್ಲ ಆ ಟೈಮ್ ಅಂದ್ರೆ, ಒಂದು ನಾನು ಹೇಳೋದೇನಂದ್ರೆ, ನಮ್ಗೆ ಯಾವ್ದಾನ ಕಾರ್ಯ ತುಂಬಾ ಇಷ್ಟ ಇದ್ರೆ ಅದು ಮಾಡೋದ್ರಲ್ಲೇ ತೃಪ್ತಿ ಆಗೋಗುತ್ತೆ. ಸೊ ಅದ್ರ ಫಲದ ಹೊತ್ತಿಗೆ ತೃಪ್ತಿ ಆಗಿ ಸಂಪೂರ್ಣ ಆಗೋಗಿರುತ್ತೆ.
1: ಕರೆಕ್ಟ್
0: ಆತರ. ಸೊ ತುಂಬಾ ಖುಷಿ ಕೊಡೋದು ನನಗೆ ಒಂದೊಂದು ಪೇಪರ್ ಬರೆಯೋದು. ಅಂಡ್ ಸುಮಾರಷ್ಟು ಪೇಪರ್ ಎಲ್ಲ, ನಾನು 18 ಸ್ಟೂಡೆಂಟ್ಸ್ನ ಪಿ ಎಚ್ ಡಿಗೆ ಗೈಡ್ ಮಾಡಿದ್ದೇನಲ್ಲ, ಸುಮಾರಷ್ಟು ಅವರೆಲ್ಲರು ನನ್ನ ಜೊತೆ ಅವರು ವರ್ಕ್ಗೆನೆ ನಾನು ಏನೇನು ಸಲಹೆ ಕೊಟ್ಟು ಮಾಡಿದ್ದು ಪೇಪರ್ಸ್ ಅದು ಎಲ್ಲಾನು. ಆಮೇಲೆ ಪ್ರಾಜೆಕ್ಟ್ ಸ್ಟೂಡೆಂಟ್ಸ್ ಮಾಡೋರಲ್ವಾ ಅವ್ರಿಗೆ ಎಲ್ಲ. ಆಮೇಲೆ ಇವಾಗ ಬೇರೆ ದೇಶಕ್ಕೆ ಹೋಗಿ ಓದೋರು ಮಕ್ಕಳು ಕೇಳೋರು ಪೇಪರ್ ಬರೀಬೇಕು ಅಂತ. ಸೊ ಅವ್ರಿಗೆ ಸ್ವಲ್ಪ ರಿಸರ್ಚ್ ಗೈಡೆನ್ಸ್ ಕೊಟ್ಟು ಬರ್ಸಿದ್ದು ಅದು ಎಲ್ಲ. ಬಟ್ ಅದು ಬರೆಯೋದು ಮಾಡೋದು ಅದೇ ತುಂಬ ಚೆನ್ನಾಗಿತ್ತು. ಸೊ ನಾ ಹೇಳಿದ್ನಲ್ಲ ಲೆಕ್ಕ ಇಟ್ಟೇ ಇರಲಿಲ್ಲ.
1: ನೀವು ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಗೈಡ್ ಆಗಿನೂ ಕೆಲಸ ಮಾಡಿದ್ದೀರಲ್ಲ, ಸೊ ಅವರಿಗೆ ಗೈಡ್ ಮಾಡುವಾಗ ನೀವು ಯಾವ ಮೌಲ್ಯಗಳಿಗೆ ಜಾಸ್ತಿ ಒತ್ತು ಕೊಡ್ತೀರಾ?
0: ನಮ್ದ್ರಲ್ಲಿ ಒಂದು ಶ್ರಮ ಪಡಲೇಬೇಕು, ಅದು ನಾನು ಹೇಳಕ್ ಮುಂಚೆನೆ ನನ್ನ ಸ್ಟೂಡೆಂಟ್ಸ್ಗೆ, ಯಾರು ನನ್ನ ಹತ್ರ ಬರ್ತಾರೋ ಅವ್ರಿಗೆ ಗೊತ್ತು, ಯಾಕಂದ್ರೆ ನನ್ನನ್ನು ನೋಡಿನೇ ಅವ್ರು ಬರೋದು. ಅದು ಒಂದು ಶ್ರಮ ಶ್ರದ್ಧೆ ಫಸ್ಟು ಅದು ಇರಲೇಬೇಕು, ಅದು ಖಂಡಿತ ಇರಲೇಬೇಕು. ಇನ್ನೊಂದು, ನಂದು ಒಂದು ಬೆಂಚ್ ಮಾರ್ಕ್ ಸ್ಟ್ಯಾಂಡರ್ಡ್ ಇತ್ತು. ಇವಾಗ ಪಿ ಎಚ್ ಡಿ ನಾನಾ ವಿಧಾನದಲ್ಲಿ ಸಂಪಾದಿಸ್ಕೋಬಹುದು ಡಿಗ್ರಿ, ಸೊ ನಂದು ಒಂದು ಬೆಂಚ್ ಮಾರ್ಕ್ ಇತ್ತು. ಸೊ ನಾ ಫಸ್ಟು ಬರುವಾಗಲೇ ಹೇಳ್ಬಿಡ್ತಾ ಇದ್ದೆ ನನ್ನ ಸ್ಟೂಡೆಂಟ್ಸ್ಗೆ, ನಂದು ಇದು ಬೆಂಚ್ ಮಾರ್ಕು, ಬೇರೆಯವ್ರದ್ದು ಬೇರೆ ಇರ್ಬೋದು. ಸೊ ಇದು ಕಷ್ಟನೇ ಖಂಡಿತ, ಬೇರೆಯವ್ರಿಗೆ ದೇರ್ ಆರ್ ಈಸಿಯರ್ ವೇಸ್, ಬಟ್ ನೀವು ಇಫ್ ಯು ಆರ್ ಪ್ರಿಪೇರ್ಡ್ ಯು ಜಾಯಿನ್ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಆಮೇಲೆ ನಂಗೆ ಇನ್ನೊಂದೇನಿತ್ತು ಅಂದರೆ, ಹೆಂಗಸರಿಗೆ ಸ್ವಲ್ಪ ಕಷ್ಟ ಅದು, ಯಾಕೆ ಅಂದರೆ ಇವತ್ತಿಗೂ ಆಕಾಂಕ್ಷೆಗಳು ಆಮೇಲೆ ಎಕ್ಸ್ಪೆಕ್ಟೇಷನ್ಸ್ ಒಂದು ಹೆಣ್ಣಿನಿಂದ ಇರೋದು ಸಮಾಜದಲ್ಲಿ ಗಂಡಸಿಂದ ಅಷ್ಟು ಇಲ್ಲ. ಸೊ ನಂದು ನಂಗೆ ಯಾವಾಗ್ಲೂ ಆದಷ್ಟು ಎಷ್ಟು ಜನ ಹೆಂಗಸ್ರಿಗಾಗುತ್ತೋ ಅಷ್ಟು ಜನ ನಾನು ಪಿ ಎಚ್ ಡಿ ಕೊಡಿಸ್ಬೇಕು ಅಂತ. ಸೊ ನಾನು 18 ಸುಮಾರು 12 ಹೆಂಗಸ್ರೆ. ಸೊ ಒಬ್ರೊಬ್ರಿಗೂ ಒಂದೊಂದು ತರಾವರಿ ಕಷ್ಟಗಳು, ಇಲ್ಲ ಅತ್ತೆ ಮಾವನ್ಗೆ ಹುಷಾರಿಲ್ಲ ನೋಡ್ಕೊಳ್ಳೋ ಕಷ್ಟಗಳು, ಕೆಲಸದಲ್ಲಿ ಕಷ್ಟಗಳು, ಮಕ್ಕಳು
1: ಮಹಿಳೆಗೇನೆ ಅರ್ಥ ಆಗಕ್ಕೆ
0: ಸಾಧ್ಯ. ಅದು ಒಂದು ಮಹಿಳೆಗೇನೆ ಖಂಡಿತ, ಒಂದು ಮಹಿಳೆಗೇನೆ ಅರ್ಥ ಆಗೋದು. ನೀವು ನಂಬ್ತಿರೋ ಇಲ್ವೋ, ನಂದು ಕೆಲವು ಸ್ಟೂಡೆಂಟ್ಸ್ ರಾತ್ರಿ 9 ಮನೆಗೆ ಬರೋರು, ನನ್ನ ಮಕ್ಳು ಜಗಳ ಕಾಯೋರು, ನೀವು ನಮ್ಮನೆಲ್ಲ ಬಿಟ್ಟು ನೀನ್ ರಾತ್ರಿ 9 ಬರ್ತೀಯ ಅಂತ. ಅವ್ರಿಗೆ ಆಗ್ತಾನೆ ಇರ್ಲಿಲ್ಲ ಬರಕ್ಕೆ ಬೆಳಗ್ಗೆ ಹೊತ್ತು, ಏನಾದ್ರೂ ಗೈ ಥೀಸಿಸ್ ಬರೆಯಕ್ಕೋ ಪೇಪರ್ ಬರೆಯಕ್ಕೋ ಹಂಗೆ ಎಲ್ಲಾನು. ಸೊ ಶ್ರದ್ಧೆ ಶ್ರಮ, ಆಮೇಲೆ ನಮ್ದ್ರಲ್ಲಿ ಒಂದು ಎಥಿಕ್ಸ್ ಅಂತಿರುತ್ತೆ. ಸೊ ನನ್ಗೆ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಟ್. ಅಂದ್ರೆ ಕೆಲವುದು ಇವಾಗ ಅಂದ್ರೆ ನಾವು ಒಂದು ತಪ್ಪು ಕೆಲಸ ಮಾಡ್ತೀವಿ ಅನ್ಕೊಳ್ಳಿ, ಅದು ನಾವು ಬೇರೆಯವ್ರಿಗೆ ಗೊತ್ತಿದೆಯೋ ಇಲ್ವೋ ನನಗಂತೂ ಅದು ಗೊತ್ತಲ್ಲ. ಸೊ ಅದು ಯಾವತ್ತೂ ಮಾಡಬಾರದು ಅಂತ ನಂದಿತ್ತು. ಸೊ ಈಗ ನಂದು 18 ಸ್ಟೂಡೆಂಟ್ಸ್ದು ಅವ್ರ ಪಬ್ಲಿಷ್ ಕ್ವಾಲಿಟಿ ವರ್ಕ್ ಇಸ್ ಸೂಪರ್, ಎಲ್ಲರದು ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ, ತುಂಬ ಹೆಮ್ಮೆ. ಸೊ
1: ಐ ಕ್ಯಾನ್ ಫೀಲ್ ದಟ್ ಪ್ರೌಡ್ನೆಸ್ ಇನ್ ಆನ್ ಯೋರ್ ಫೇಸ್.
0: ಹೌದು. ಆಮೇಲೆ ಅದು ಒಂಥರ ಒಂದು ಪರ್ಸನಲ್ ಸಂಬಂಧ ಬೆಳ್ಕೊಂಡ್ಬಿಟ್ಟಿದೆ, ಹೆಂಗಸ್ರೆ ಆಗಲಿ ಗಂಡಸ್ರೆ ಆಗಲಿ. ಸೊ ಇವತ್ತಿಗೂ ಎಲ್ಲರೂ ದೇ ಆರ್ ಇನ್ ಟಚ್.
1: ಇಷ್ಟೆಲ್ಲ ನಿಮ್ಮ ವೃತ್ತಿ ಜೀವನದ ಬಗ್ಗೆ, ನಿಮ್ಮ ಅಕಾಡೆಮಿಕ್ ಸೈಡ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಈಗ ನಿವೃತ್ತಿ ಜೀವನ ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಸೊ ನಿವೃತ್ತಿ ಅಂದ್ರೆ ಯೂಶ್ವಲಿ ರೆಸ್ಟಿಂಗ್ ಪೀರಿಯಡ್ ಆರ್ ವಿಶ್ರಾಂತಿ ತಗೊಳ್ಳೋ ಟೈಮ್ ಅಂತ ಹೇಳ್ತಾರೆ. ಈ ಸಾಮಾನ್ಯ ಕಲ್ಪನೆಯಿಂದ ನಿಮ್ಮ ನಿವೃತ್ತಿ ಜೀವನ ಹೇಗೆ ಭಿನ್ನವಾಗಿದೆ ಅಂತ ಹೇಳ್ತೀರಾ?
0: ಹಾ, ನಿವೃತ್ತಿ ಅನ್ನೋದು ರೆಸ್ಟ್ ತಗೊಳ್ಳೋ ಟೈಮ್ ಅಲ್ಲ. ನಿವೃತ್ತಿ
1: ದ ಆಕ್ಚುಯಲ್ ಲೈಫ್ ಬಿಗಿನ್ಸ್ ಫ್ರಮ್ ದೇರ್.
0: ನೋ, ನಾಟ್ ಈವನ್ ಆಕ್ಚುಯಲ್ ಲೈಫ್, ಇಟ್ಸ್ ಎ ಚೇಂಜ್.

0: ಓಕೆ, ಇಟ್ಸ್ ಅ ಚೇಂಜಿಂಗ್ ಫೇಸ್ ಐ ವುಡ್ ಸೇ. ಯಾಕೆಂದ್ರೆ ನಾವು ವೃತ್ತಿನಲ್ಲಿ ಇರೋವರೆಗೂ ಎಷ್ಟೊಂದು ಮನುಷ್ಯಂಗೆ ತರ ಇದು ಇರುತ್ತೆ, ಆಕಾಂಕ್ಷೆಗಳು ಏನೋ ಮಾಡಬೇಕು ಅಂತಿರುತ್ತೆ. ವೃತ್ತಿಯಲ್ಲಿ ಇರೋವರೆಗೂ ಅದು ಹೆಂಗಸಿಗಂತೂ ಅದು ಬಿಟ್ಟು ಬೇರೆ ಯೋಚನೆನೇ ಮಾಡೋಕ್ಕೆ ಇದಿರಲ್ಲ. ನನಗೆ ಅದು, ನಾ ಹೇಳಿದ್ನಲ್ಲ, ನಂಗೆ ತುಂಬ ಪ್ಯಾಷನ್ನು ಇತ್ತು. ಸೊ ಯಾವಾಗಲೂ ಬುಕ್ ಬರೆಯೋದು, ಯಾವಾಗಲೂ ರಿಸರ್ಚ್ ಮಾಡೋದು, ಅದು ಎಲ್ಲ ಆಯಿತು. ಬಟ್ ಬೇರೆ ಆಸೆಗಳು ತುಂಬಾನೇ ಇತ್ತು, ನನಗೆ ವಿಪರೀತ ಇತ್ತು. ಸೊ ಒಂದು ಅಂದರೆ ಸಣ್ಣ ಉದಾಹರಣೆಗೆ, ನನಗೆ ಭಗವದ್ಗೀತೆ ಫುಲ್ಲು ಕಲಿಬೇಕು ಕರೆಕ್ಟಾಗಿ ಉಚ್ಚಾರಣೆ ಅಂತಿತ್ತು. ಆಮೇಲೆ ಶಂಕರಾಚಾರ್ಯರದು ಎಷ್ಟೊಂದು ಶ್ಲೋಕಗಳು ಹಂಗೆ ಹೇಳ್ತಿದ್ವಿ, ಬಟ್ ಇನ್ನೊಂದು ಸ್ವಲ್ಪ ಡೀಪಾಗಿ ಕಲಿಬೇಕು ಅಂತಿತ್ತು. ವೇದ ಪಾಠಗಳು ಕೇಳುವುದು ಅಟ್ಲೀಸ್ಟ್ ಒಂದು ಸ್ವಲ್ಪ ಬೇಸಿಕ್ಸ್, ಅದು ಅಷ್ಟಾದರೂ ಚೆನ್ನಾಗಿ ಉಚ್ಚಾರಣೆ ಮಾಡು, ಈ ಥರದ್ದೆಲ್ಲ ಇತ್ತು. ಯಾವುದಕ್ಕೂ ವೃತ್ತಿಲಿರೋವರೆಗೂ ಟೈಮ್ ಇರಲಿಲ್ಲ, ಸುಮ್ಮನೆ ಏನೋ ಹಾಕೊಳ್ಳೋದು ಕೇಳಿಸ್ಕೊಳ್ಳೋದು ಅದು ಹಾಗೆ ಇತ್ತು. ಸೊ ನನಗೆ 58 ವರ್ಷ ಆದಾಗ ಅಂದ್ಕೊಂಡೆ ಇನ್ನೂ ಕೆಲಸ ಮಾಡ್ಬೋದಾಗಿತ್ತು. ನಂದು RV ಕಾಲೇಜಲ್ಲಿ ನಾನು ರಿಟೈರ್ ಆಗಿದ್ದು, ಅಲ್ಲಿ 65 ವರ್ಗೂ ವರ್ಕ್ ಮಾಡ್ಬೋದು. ಮಾಡ್ತೀರಿ 65ರಲ್ಲಿ ಸ್ವಲ್ಪ ಎಷ್ಟಾದರೂ ಬ್ರೈನ್ ಪವರ್ ಎಲ್ಲ ಕಮ್ಮಿ ಆಗತ್ತಲ್ಲ, ಬೇಡ ಇವಾಗಲೇ ಇದು ಮಾಡಿ ಬೇರೆದು ಮಾಡೋಣ ಅಂತ. ಸೊ ಆ ಥರ ನಿವೃತ್ತಿ ಅಂದರೆ ವೃತ್ತಿ ಚೇಂಜ್ ಆಯಿತು.
1: ಹೌದು,
0: ಈಗಲೂ ನಂದು ಎಲ್ಲ ಇಂಜಿನಿಯರಿಂಗ್ನಲ್ಲಿದ್ದೀನಿ ನಾನು, ಐ ಆಮ್ ಅ ಫ್ರೀಲ್ಯಾನ್ಸ್ ಕನ್ಸಲ್ಟೆಂಟ್ ಟು TCS. ಸೊ ಅದು ನಂದು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಮಾಡ್ತೀನಿ, ಬಟ್ ಬೇರೆ ಹಲವಾರು ಇದಿದೆ. ಬಟ್ ಒಂದು ಕಾಮನ್ ಎಲ್ಲದಕ್ಕೂ ಏನಂದರೆ ಎಲ್ಲದರಲ್ಲೂ ನಾನು ಶಿಕ್ಷಕಿಯಾಗೇ ಇರೋದು, ಐ ಆಮ್ ಅ ಟೀಚರ್.
1: ಓಕೆ,
0: ಏನು ನನಗೆ ಕಲ್ತರು, ನನಗೆ ಐ ಫೀಲ್ ನಾಲೆಜ್ ಇಸ್ ಯೂಸ್ಲೆಸ್ ಇಫ್ ಯು ಡೋಂಟ್ ಶೇರ್. ಅದೇ ನನಗೆ ಇದ್ದು ನನಗೆ ಒಬ್ಳಿಗೆ ಇಟ್ಕೊಂಡು ಅದೇನೂ ಇಲ್ಲ. ಸೊ ನನಗೆ ಏನಾದರೂ ಕಲ್ತ ತಕ್ಷಣ ನೆಕ್ಸ್ಟ್ ನಾನು ಹುಡುಕೋದು ಇದನ್ನು ಯಾರಿಗೆ ಹೇಳ್ಕೊಡ್ಲಿ ಅಂತ. ಸೊ
1: ನಾವು ಇವಾಗ ಏನು ಪಶ್ಚಾತ್ತಾಪ ಪಡ್ಕೋತಿದ್ದೀವಿ, ನಮ್ಮ ಅಜ್ಜಿ ಗೊತ್ತಿರೋ ರೆಸೈಪ್ಸ್ ಎಲ್ಲ ನಾವು ತಿಳ್ಕೊಂಡಿಲ್ವಲ್ಲ, ಅವ್ರ ಜೊತೆನೆ ಹೊರಟು ಹೋಯ್ತಲ್ಲ ಅದು ಅಂತ ನಾವು ಬೇಜಾರು ಮಾಡ್ಕೊಂಡ್ ಕಾಲ ಇದು.
0: ಹೌದು.
1: ಓಕೆ, ಈಗ ಸೈಂಟಿಸ್ಟ್ ಆಗಿ ನೀವು ಆ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರು, ಯೋಗ ಮತ್ತೆ ಆಕ್ಯುಪ್ರೆಷರ್ ಕಡೆ ನಿಮ್ಮ ಆಸಕ್ತಿ ಹೇಗೆ ಬೆಳೀತು?
0: ಯೋಗ ನಾನು ತುಂಬಾ ವರ್ಷದಿಂದಾನು ವಿಶಾಖಪಟ್ಟಣದಿಂದಾನು ಯೋಗ ನನಗೆ ಇದ್ದಿತ್ತು, ಮಾಡ್ತಾ ಇದ್ದೆ. ಯಾಕೆಂದ್ರೆ ನನಗೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಆಸ್ತಮಾ ಇತ್ತು, ಆಮೇಲೆ ವಿಶಾಖಪಟ್ಟಣಂ ಸೀ ವೆದರ್ ಅಲ್ಲ, ಸೊ ನಂಗೆ ಅವಾಗ 3-4 ವರ್ಷ ತುಂಬಾ ಒದ್ದಾಡ್ಬಿಟ್ಟೆ ನಾನು, ಆಸ್ತಮಾ ಅದು ಎಲ್ಲ ಆಗಿ ಎಲ್ಲ ಇತ್ತು. ಅವಾಗ ಯೋಗ ನಾನು ಶುರು ಮಾಡಿಕೊಂಡೆ. ಆಮೇಲೆ ನಾನು ಅಲ್ಲಿ ವೈಜಾಗ್ನಲ್ಲಿ ಆಂಧ್ರ ಯೂನಿವರ್ಸಿಟಿನಲ್ಲಿ ಇದ್ದೆನಲ್ಲ, ಅಲ್ಲಿ ಒಬ್ರು ಪ್ರೊಫೆಸರ್ ಹೋಮಿಯೋಪತಿ ತುಂಬಾ ಪ್ರಚಾರ ಮಾಡೋರು. ಸೊ ಅವರು ಶಿಷ್ಯಂದ್ರು ಒಬ್ಬರ ಹತ್ರ, ನಾನು ಹೋಮಿಯೋಪತಿ ಮೆಡಿಸನ್ಸೇ ತೊಗೋತಾ ಇದ್ದಿದ್ದೆ, ಅಲೋಪತಿಗೆ ನಾನು ತೊಗೋತಾನೇ ಇರಲಿಲ್ಲ. ಅವರು ಬರೀ ಫ್ರೀ ಸರ್ವಿಸ್ ಮಾಡೋರು, ಅವರು ದಿನಕ್ಕೆ 100 ಜನಕ್ಕೆ ಫ್ರೀ ಆಗಿ ಕೊಡೋರು. ಸೊ ವಾಲಂಟಿಯರ್ಸ್ ಕರೆಯೋರು. ಸೊ ನಾನು ಹೋಗ್ಬಿಟ್ಟು ಅವ್ರ ಹತ್ರ ವಾಲಂಟಿಯರ್ ಮಾಡಿ ಮಾಡಿ ಕೇಸ್ ಹಿಸ್ಟ್ರಿ ಬರೆಯೋದು ಅದು ಎಲ್ಲ ಮಾಡಿ ಈ ಮೆಡಿಕಲ್ ಫೀಲ್ಡಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಬಟ್ ಅದೇ ಹೇಳಿದ್ನಲ್ಲ,
1: ಇಂಜಿನಿಯರ್ ಟರ್ನ್
0: ಅದು ಹಂಗೆ ಅದು ಎಲ್ಲೋ ಬ್ಯಾಕ್ಗ್ರೌಂಡ್ ಅಲ್ಲಿ ಇತ್ತು, ಅದಕ್ಕೆ ಟೈಮ್ ಇಲ್ಲ. ಅಲ್ಲಿ ವಾಲಂಟ್ರಿ ಮಾತ್ರ ಮಾಡ್ತಿದ್ದೆ, ಸುಮಾರು ವರ್ಷ ಮಾಡಿದೆ. ಬೆಂಗಳೂರಿಗೆ ಬಂದ್ಮೇಲೆ ಅದೇನು ಅಷ್ಟು ಸ್ಕೋಪ್ ಇರಲಿಲ್ಲ. ಅಕ್ಯುಪ್ರೆಷರ್ ಅನ್ನೋದು ನನ್ನ ಕಸಿನ್ ಪ್ರೊಫೆಸರ್ ರವೀಂದ್ರ ಅಂತ ಇದ್ದಾರೆ ಅಲ್ಲಿ ಕತ್ತರಗುಪ್ಪೆಯಲ್ಲಿ, ಅವರು ಶುರು ಮಾಡಿದ್ರು ಅಂತ ನಾನು ಕೇಳಿದ್ದೆ. ಆಮೇಲೆ ಒಂದು ಸತಿ ನನ್ನ ಸ್ನೇಹಿತೆಗೆ ಮಂಡಿ ನೋವು ವಿಪರೀತ ಬಂತು, ಅವಾಗ ಡಾಕ್ಟರು ಏನೇನೋ ಹೇಳಿದ್ರು, ಆರ್ಥೋ ಹತ್ರ ನಾನೇ ಕರ್ಕೊಂಡು ಹೋಗಿದ್ದೆ. ಆಮೇಲೆ ಹೇಳಿದೆ ಇದು ಟ್ರೈ ಮಾಡು ಅಕ್ಯುಪ್ರೆಷರು, ನೋಡೋಣ ಸುಮ್ಮನೆ ಯಾಕೆ ಆಪರೇಷನ್ ಮಾಡಿಸ್ಕೊಳ್ಳೋದು ಅಂತ. ಅದು ಅವಳಿಗೆ 3 ತಿಂಗಳಲ್ಲಿ ಗುಣ ಆಯಿತು. ನನ್ನ ಕಸಿನ್ ಪಾಪ ಅವರು ನನಗೆ ಹೇಳ್ತಾನೆ ಇದ್ರು, ಉಮಾ ನಿನಗೆ ಬುದ್ಧಿ ಇದೆ ಓದು, ಅದೇ ಒಂದು ಸರ್ಟಿಫಿಕೇಶನ್ ಕೋರ್ಸ್ ಇತ್ತು, ಮಾಡು ಮಾಡು ಅಂತ. ನಾನು ಹಂಗೆ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದೆ,
1: ರಿಟೈರ್ ಆದ್ಮೇಲೂ ಓದು ಅಂತ ಹೇಳೋ,
0: ಇದು ರಿಟೈರ್ಮೆಂಟ್ ಮುಂಚೆನೆ ಕೆಲಸದಲ್ಲಿ ಇದ್ದಾಗ್ಲೇನೆ. ಸೊ ಅವಳಿಗೆ ಯಾವಾಗ ವಾಸಿ ಆಯಿತು ನನಗೆ ತುಂಬ ಐ ಗಾಟ್ ಇಂಟ್ರೆಸ್ಟೆಡ್. ಅದು ಮೇ ಬಿ 2016-15-16 ಅಲ್ಲಿ. ಸೊ ಅದೊಂದು 6 ಸೆಮಿಸ್ಟರ್ ಕೋರ್ಸ್, ಅದು ಒಂದು
1: ಇನ್ಸ್ಟಿಟ್ಯೂಟ್
0: ಅಕ್ಯುಪ್ರೆಷರ್ದು ಒಂದು ಇನ್ಸ್ಟಿಟ್ಯೂಟ್ ಪ್ರಯಾಗ್ರಾಜ್ ಅಲ್ಲಿದೆ. ಅವ್ರು ಕಂಡಕ್ಟ್ ಮಾಡಿ ಎಕ್ಸಾಮ್ಸ್ ಮಾಡ್ತಾರೆ, ಪ್ರಾಪರ್ ಎಕ್ಸಾಮಿನೇಷನ್ ಅಂದ್ರೆ ನಾವು ಅಸೈನ್ಮೆಂಟ್ ಬರೆದು ವೈವಾ ಫುಲ್ಲು ಎಲ್ಲ ಪ್ರಾಪರ್ ಆಗಿ. ಸೊ ಅದು ತಿಳ್ಕೊಂಡು ತುಂಬಾ ಇದಿತ್ತು. ಅದೇನಂದ್ರೆ ನಂಗೆ ಫುಲ್ಲು ಅದ್ರ ಮೇಲೆ ಫುಲ್ಲು ಅಷ್ಟು ಡೀಪ್ ಆಗಿ ನನ್ನ ಕಸಿನ್ ಮಾಡೋ ಅಷ್ಟು ನನಗಿವಾಗ ನಂಗೆ ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ನಾರ್ಮಲ್ ಏಲ್ಮೆಂಟ್ಸು ಜನಗಳಿಗೆ ಎಲ್ಲಾನು ಔಷಧಿ ಇಲ್ಲದೆ ವಿ ಕ್ಯಾನ್ ಕ್ಯೂರ್ ಮೆನಿ ಮೆನಿ ಥಿಂಗ್ಸ್.
1: ಓಕೆ, ಈಗ ಮಹಿಳೆಯರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸಲು ನಿಮ್ಮ ಆಕ್ಟಿವಿಟೀಸ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ?
0: ಹೌದು, ನಂದು ಒಂದು ಆರೋಗ್ಯ ಚಕ್ರ ಅಂತ ಒಂದು ಗ್ರೂಪ್ ಇದೆ. ನಾನು ಒಂದು ಸುಮ್ಮನೆ ಹಾಗೆ ಸ್ಟಾರ್ಟ್ ಮಾಡಿದೆ. ನಾನು ಅದ್ರಲ್ಲಿ ಸುಮಾರು ಅಷ್ಟು ಜನ 800 ಜನ ಇದ್ದಾರೆ ಆ ಗ್ರೂಪಲ್ಲಿ, ಆಲ್ಮೋಸ್ಟ್ ಒಂದು 650 ಜನ 700 ಜನ ಹೆಂಗಸರೆ. ಸೊ ನಾನು ಅದರಲ್ಲಿ ಅವ್ರಿಗೆ ರೆಗ್ಯುಲರ್ ಆಗಿ ಅವ್ರಿಗೆ ಅವ್ರ ಮಕ್ಕಳಿಗೆ ಅಥವಾ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ನಾರ್ಮಲ್ ಏಲ್ಮೆಂಟ್ಸ್ ಲೈಕ್ ಕಾನ್ಸ್ಟಿಪೇಷನ್ ಮೋಷನ್ಸ್ ತಲೆನೋವು ಆ ಥರದ್ದೆಲ್ಲಾನು ಹೆಂಗೆ ಟ್ರೀಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ರೆಗ್ಯುಲರ್. ನಾನೆಲ್ಲ ಆಲ್ ಐ ಕಂಡಕ್ಟ್ ಫ್ರೀ ಸೆಷನ್ಸ್. ಆಮೇಲೆ ಏನಾದರೂ ಪ್ರಾಬ್ಲಮ್ ಬಂದರೆ ಫಸ್ಟ್ ಇವಾಗ ಏನಂದರೆ ಡಾಕ್ಟರ್ ಹತ್ರ ಹೋದರೆ ಡಾಕ್ಟರು ನಮಗೆ ಡೌಟ್ ಏನು ಬರುತ್ತೆ ಅಂದರೆ ಅವರು ನಿಜ ಹೇಳ್ತಾ ಇದ್ದಾರೆ ಅಥವಾ ಸುಮ್ಮನೆ ಏನೇನೋ ಹೇಳ್ತಾ ಇದ್ದಾರೆ ಅನ್ನೋದು ಭಯ ಎಲ್ಲರಿಗೂ ಬರುತ್ತೆ. ಯಾಕಂದರೆ ಓದ್ತಾನೆ ಇರ್ತೀವಲ್ಲ. ಆಮೇಲೆ ನಿಂಗೆ ಇವಾಗ ಒಂದು ಆಪರೇಷನ್ ಮಾಡಿಸ್ಕೊ ಅಂದರೆ ನನಗೆ ಆ್ಯಸ್ ಅ ಲೇ ಮ್ಯಾನ್ ಮಾಡಿಸ್ಕೋಬೇಕೋ ಬೇಡವೋ ಗೊತ್ತಿಲ್ಲ. ಅವರು ನಿಂಗೇನೋ ಕೊಲೊನೋಸ್ಕೋಪ್ ಇದೆ, ದೇರ್ ಇಸ್ ಸಮ್ ಪ್ರಾಬ್ಲಮ್ ವಿತ್ ಯುವರ್ ಲಿವರ್ ಅಂದರೆ ನಮ್ಗೆ ಅದು ಹೆಂಗೆ ಅಂತ ಗೊತ್ತಿಲ್ಲ. ಸೊ ಹೆಂಗೆ ನೀವು ಅರ್ಥ ಮಾಡ್ಕೊಳ್ಳೋದು ನಿಮ್ಮ ಬಾಡಿನ ಅದು ಆ ಥರದ್ದೆಲ್ಲ ಅವ್ರಿಗೆ ಹೇಳ್ಕೊಟ್ಟು ಎಲ್ಲ ಮಾಡ್ತೀನಿ. ಆಮೇಲೆ ಆಂಗ್ಸೈಟಿ ಮೇಲೆ ಐ ಕಂಡಕ್ಟ್ ಸಮ್ ಪ್ರೋಗ್ರಾಮ್ಸ್. ಸೊ ಐ ಆಕ್ಟ್ ಆಸ್ ಅ ಕೌನ್ಸಿಲರ್ ಟು ವಿಮೆನ್. ಏನೋ ಫೋನ್ ಮಾಡ್ತಾರೆ, ಒಂದೊಂದು ಸತಿ ಮಾತಾಡ್ತಾರೆ ಒನ್ ಆನ್ ಒನ್, ಆ ಥರದ್ದು ಎಲ್ಲ ನಡೆಯುತ್ತೆ.
1: ಓಕೆ, ಮಹಿಳೆಯರು ನಿಮ್ಮ ಅವರ ಜೀವನದಲ್ಲಿ ಲೈಕ್ ಬ್ಯಾಲೆನ್ಸ್ಡ್ ಲೈಫ್ ಲೀಡ್ ಮಾಡಬೇಕು ಅಂದರೆ ನೀವೇನಾದರೂ ಸಲಹೆ ನೀಡ್ತೀರಾ?
0: ಹೌದು, ಖಂಡಿತವಾಗ್ಲೂ ಸಲಹೆ. ನನ್ನ ಸಲಹೆ ಏನು ಅಂದರೆ, ಒಂದು ಮಹಿಳೆಯರು ಸಾಮಾನ್ಯ ತಪ್ಪು ಮಾಡೋದು ಏನು ಅಂದದೆ ಅಂದರೆ ನಮಗೆ ಎಲ್ಲವನ್ನು ನಮಗೆ ಎಷ್ಟು ವಿ ವಾಂಟ್ ಟು ಬಿ ದ ಬೆಸ್ಟ್ ಅಂತ, ಅದು ಆಗೋದಿಲ್ಲ.
1: ಇವನ್ ಮಲ್ಟಿಟಾಸ್ಕಿಂಗ್ ಆಲ್ಸೋ,
0: ಮಲ್ಟಿಟಾಸ್ಕಿಂಗ್ ಮಾಡ್ಬೋದು, ಆದರೆ ಅಂದರೆ ಎಲ್ಲ ಇವಾಗ ನಾನು ಒಂದು ತಾಯಿ ಆದರೆ ನಾನು ಐ ಶುಡ್ ಬಿ ದ ಬೆಸ್ಟ್ ಮದರ್, ಐ ಶುಡ್ ಬಿ ದ ಬೆಸ್ಟ್ ವೈಫ್, ಐ ಶುಡ್ ಬಿ ದ ಬೆಸ್ಟ್ ಇದು. ಅದು ಇವಾಗ ವೃತ್ತಿಯಲ್ಲಿರೋ ಹೆಂಗಸರಿಗೆ ಅದು ತುಂಬಾ ಕಷ್ಟ. ಸೊ ಸಾಮಾನ್ಯ ಏನಾಗುತ್ತೆ, ನಾನು ಅದೇ ಇವಾಗ ಕೌನ್ಸಿಲಿಂಗು ಮಾಡ್ತೀನಲ್ಲ, ವಿಮೆನ್ ಸಫರ್ ಫ್ರಮ್ ಗಿಲ್ಟ್.
1: ಎಕ್ಸಾಕ್ಟ್ಲಿ.
0: ಇವಾಗ ಒಂದು ಮಗುಗೆ ಒಂದು ಜ್ವರ ಬಂದಿದೆ ಅಂದರೆ ಮನೇಲಿ ಬಿಟ್ಟು ಬಂದರೆ ಅಯ್ಯೋ ಬಿಟ್ಟು ಬಂದಲ್ಲ ಅಂತ ಒಂದು ಗಿಲ್ಟು. ನಾನು ಹೇಳೋದು ಅದಿರಬಾರ್ದು. ಓಕೆ, ಇವಾಗ ಗಂಡ ಅಪ್ಪ ಹೆಂಗೆ ಮಗುನ ಬಿಟ್ಟು ಹೋಗ್ತಾನೋ, ತಾಯಿನೂ ಹಂಗೆ ಬಿಟ್ಟು ಹೋಗ್ತಾಳೆ. ನಾವೇನು ಹಂಗೆ ಬಿಟ್ಟು ಬರಲ್ವಲ್ಲ, ಏನೋ ಅರೇಂಜ್ಮೆಂಟ್ ಮಾಡಿರ್ತೀವಿ.
1: ಹೌದು,
0: ಇಲ್ಲ ಯಾರನ್ನೋ ನೋಡ್ಕೊಳಕ್ಕೆ ಹೇಳಿರ್ತೀವಿ ಅಥವಾ ಎಲ್ಲೋ ಬಿಟ್ಟಿರ್ತೀವಿ. ಅದು ಆ ಗಿಲ್ಟ್ನ ಹೆಂಗಸರಿಗೆ ಇರಬಾರ್ದು. ಅದೇನೋ ನನ್ನ ದೃಷ್ಟಕ್ಕೆ ನಂಗೆ ಯಾವತ್ತೂ ಇಲ್ಲ. ಯಾಕಂದರೆ ಖಂಡಿತ ನಾನು ಇವಾಗ 12 ಪುಸ್ತಕ ಬರದೆ ಅಂದರೆ ಎಸ್ ಐ ಸ್ಯಾಕ್ರಿಫೈಸ್ ಲಾಟ್ ಆಫ್ ಮೈ ಫ್ಯಾಮಿಲಿ ಟೈಮ್. ನನ್ನ ಮಕ್ಳ ಜೊತೆ ನಾನು ಅದು ಆ ಟೈಮ್ನ ಇರ್ಬೋದಾಗಿತ್ತು, ನನ್ನ ಮಕ್ಕಳಿಗೂ ಅನಿಸ್ಬೋದು. ಬಟ್ ಇವಾಗಲೂ ನನ್ನ ಮಕ್ಳಿಗೆ ಹೇಳ್ತೀನಿ, ನಿಮ್ಗೆ ಅನಿಸಿದ್ರೂ ನನಗೆ ಗಿಲ್ಟಿ ಇಲ್ಲ. ಯಾಕೆಂದರೆ ನಾನು ಹೇಳಿದ್ನಲ್ಲ, ಅದು ನಮ್ಮ ವ್ಯಕ್ತಿತ್ವ ಅಂತ ಒಂದಿರುತ್ತಲ್ಲ. ಸೊ ಹೆಣ್ಣಿಗೆ ಬರೀ ತಾಯಿ ಆಗಿರೋದು ಹೆಂಡತಿ ಆಗಿರೋದು ಅದು ಒಂದೇ ವ್ಯಕ್ತಿತ್ವ ಅಲ್ವಲ್ಲ, ಬೇರೆ ಒಂದು ಮನುಷ್ಯಳಾಗಿ ಒಂದು ವ್ಯಕ್ತಿತ್ವ ಅಂತಿರುತ್ತಲ್ಲ. ಸೊ ಅದಕ್ಕೆ ನಾವು ಏನು ಮಾಡ್ತೀವೋ ಅದಕ್ಕೆ ಗಿಲ್ಟ್ ಅಂತೂ ಇರಬಾರ್ದು. ಅಥವಾ ಅಪ್ಪ ಅಮ್ಮನ ನೋಡ್ಕೋಬೇಕು ಅಂದರೆ ಇವಾಗ ಎಷ್ಟೊಂದು ಜನ ಓಕೆ ಕೇರ್ ಟೇಕರ್ನ ಇಟ್ಟರೆ ಅಲ್ಲಿ ಗಿಲ್ಟ್ ಬರುತ್ತೆ, ಅಯ್ಯೋ ನಾನು ನೋಡ್ಕೋಬೇಕಾ, ನಾನು ಕೆಲಸ ಬಿಟ್ಟವ್ರನ್ನ ನೋಡ್ಕೋ. ಬೇಡ, ಖಂಡಿತ ಬೇಡ. ನೋಡ್ಕೊಳ್ಳೋದ್ರಲ್ಲಿನೇ ಥರಾವರಿ ಥರ ಇರುತ್ತೆ. ಸೊ ಗಿಲ್ಟ್ ಇರಬಾರ್ದು, ಅದೇ ನಂದು ಪ್ರೈಮರಿ ಮೆಸೇಜ್ ಫಾರ್ ವಿಮೆನ್.
1: ಓಕೆ, ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ನಿಮ್ಮನ್ನು ನೋಡಿ ಹೇಳಬೇಕು ಮೇಡಮ್. ಸೊ ಯು ಆರ್ ಅನ್ ಇನ್ಸ್ಪಿರೇಷನ್ ಟು ಆಲ್ ವಿಮೆನ್ ಔಟ್. ಸೊ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಿಮಗೂ ಧನ್ಯವಾದಗಳು, ನನ್ನ ಕರೆದಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.

ಶಿಕ್ಷಣ ಸಂಶೋಧನೆ ಮತ್ತು ಸಮಾಜ ಸೇವೆಯ ಸಂಗಮ ಡಾಕ್ಟರ್ ಉಮಾ ಕೆ ರಾವ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಆಶಾ.

ದೈವ ಚಿಂತನೆಯಿಂದಲೂ ಹೆಚ್ಚಿನ ಶಾಂತಿಯನ್ನು ನಮ್ಮ ಮನಸ್ಸು ಪಡೆಯಲು ಪ್ರಕೃತಿಯ ಅನೇಕ ಭವ್ಯ ವಸ್ತುಗಳ ಅನುಪಮ ಸೊಗಸುಗಳ ಪರಿಚಯ ನಮಗಾಗಿರಬೇಕು. ಇಹದ ರೂಪ ರಸಗಂಧಗಳು ಅಡಿಗಲ್ಲಾಗಿ ದೊರೆಯದೆ ಹೋದರೆ ಅದರ ಮೇಲೆ ಯಾವ ಒಂದು ಸೊಗದ ಸವಿಯ ಪರಲೋಕವನ್ನೂ ನಾವು ಕಟ್ಟಲಾರೆವು.

ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಬೆಂಗಳೂರು, ಸಮಯ 10:30. ಇನ್ನು ಮುಂದೆ ಕೇಳಿ ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಗೀತ ಚಂದ್ರಿಕೆಯಲ್ಲಿ ಮೊದಲ ಗೀತೆಯಾಗಿ ಮೂಡಿಬರಲಿದೆ ಅಜಿತ್ ಸಿಂಗ್ ಅವರ ಸ್ವರದಲ್ಲಿ ಕೇಳಿ ಗುಂಡೆ ಚಿತ್ರದ ಹಾಡು. ಗೀತರಚನೆ ಇರ್ಷಾದ್ ಕಮೀಲ್, ಸಂಗೀತ ಸಂಯೋಜನೆ ಸೋಹಿಲ್ ಸೇನ್.

ಬೆಳಿಗ್ಗೆ 6:10 ಕೇಳಿ ಶುಭೋದಯ ಕರ್ನಾಟಕ 6:30 ಚಿಂತನ. ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಬಣ್ಣ ಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:50 ರೈತರಿಗೆ ಸಲಹೆ, 7:15 ಹೇಮಾ ಪ್ರಸಾದ್ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶ ಬುಟ್ಟಿ ಬಾನುಲಿ ಕಲಿಗಳು ಪ್ರಸ್ತುತಿ ಬಿಕೆ ಸುಮತಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನಹೆಪಾಲ್, 11:00 ಸವಿ ನೆನಪು, 11:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ.

ಇನ್ನು ನಾಳೆ ಮಧ್ಯಾಹ್ನ ನೀಡುವ ಇದಕ್ಕೆ ಕೇಳಿ ವನಿತಾ ವಿಹಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮರೆಯಾಗುತ್ತಿರುವ ಜಾನಪದ ಗೀತೆಗಳ ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಿ ಜಾನಪದ ಜನ್ನೆಯರ ತಂಡದ ಸದಸ್ಯರು. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆಯಲ್ಲಿ ಇಳಿ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ ಕುರಿತು ರೇಣುಕಾ ಮೇಠಿ ಅವರಿಂದ ಭಾಷಣ, ಹಾಗೂ 40 ನಂತರ ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು ಈ ಕುರಿತು ಡಾ ಸಂಧ್ಯಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಈ ಕಾರ್ಯಕ್ರಮದ ಸಂಯೋಜನೆ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಅಟಲ್ ಭೋಜಲ್ ಯೋಜನೆ ಕುರಿತು ಕಾರ್ಯಕ್ರಮ, ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ, ವಾಚನ ಎಚ್ಆರ್ ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಾಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ವೇದಾವತಿ. ಇನ್ನು ನಾಳೆ ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:51 ಕೃಷಿ ರಂಗದಲ್ಲಿ ಬಿಸಿ ಗಾಳಿಯಿಂದ ಬೆಳೆಗಳು ಮತ್ತು ಜಾನುವಾರುಗಳ ಮೇಲೆ ಪರಿಣಾಮ ಕುರಿತು ಡಾ ತಿಮ್ಮೇಗೌಡ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳುವಿರಿ. 7:45 ಸಿರಿಗಂಧ, 9:15 ಪ್ರಸಾದ್ ಎಚ್ಆರ್ಕೆ ಅವರು ಹಾಡಿರುವ ಭಾವಗೀತೆಗಳು, 9:30 ಮನಿ ಟಾಕ್, ನಂತರ ಮಂಥನ್ ದೆಹಲಿ ಕೇಂದ್ರದಿಂದ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎ ಚಂದನ್ ಕುಮಾರ್ ಅವರ ಕೊಳಲು ವಾದನ ಕೇಳುವಿರಿ. 10:30 ಗೀತ ಚಂದ್ರಿಕೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

0: The National Democratic Alliance is set to form the next government, securing a comfortable majority of 18 in the 30-member House. Actor-turned-politician Vijayan-led Tamilaga Vetri Karagam, TVK, is all set to create history in Tamil Nadu Assembly election by emerging as the single largest party. TVK has 105 seats and is leading on 2 seats out of 234 constituencies across the state. In an intense three-cornered battle in the state, 229 results have been declared, while trend seats and is leading on 2 seats. While its rival All India Anna Dravida Munnetra Kazhagam, AIADMK, has won 46 seats and is leading at 1 seat. PMK has won 2 seats, Indian National Congress INC has won 5 seats, BJP, DMDK and AMMKMNKZ bagged 1 seat each. CPI, CPIM, VCK and IUML bagged 2 seats each. Senior BJP leader and Prime Minister Narendra Modi has said that today is a historic and unprecedented day and expressed gratitude to the people and party workers of West Bengal, Assam, Puducherry, Tamil Nadu and Kerala. Addressing party workers at BJP headquarters in Delhi this evening, Mr. Modi said today heralds a new dawn for the nation and people have placed their trust in India's great democracy, politics for, of performance and trust in the spirit of Ek Bharat, Shreshth Bharat.
1: जय पराजय लोकतंत्र और चुनावी राजनीति का एक स्वाभाविक हिस्सा होता है लेकिन 5 प्रदेशों की जनता ने पूरे विश्व को दिखाया है कि ये हमारा भारत मदर ऑफ डेमोक्रेसी क्यों है लोकतंत्र डेमोक्रेसी हमारे लिए सिर्फ एक तंत्र नहीं है ये हमारी रगों में दौड़ता हुआ संस्कार है और आज सिर्फ भारत का लोकतंत्र ही नहीं जीता है आज भारत का संविधान भी जीता है
0: एंड विद दैट वी एंड दिस न्यूज बुलेटिन
2: ಆಕಾಶವಾಣಿ ಬೆಂಗಳೂರು ಮೀಡಿಯಂ ಎಂ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಇದುವರೆಗೂ ಪ್ರಸಾರವಾದವು. 603 ಕಿಲೋಹರ್ಟ್ಸ್ ಡಿಆರ್ಎಂ ತರಂಗಾಂತರಗಳಲ್ಲಿ ದೆಹಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ 11:10. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:55 ಆರಂಭವಾಗುವುದು. ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.
3: ಮೇಟರ್ ಕೇಸೆ ಗಾ ಸಕ್ತ ವೋ ಖುಷಿ ಕ್ಯಾ ಹೈ ಅನಿಲ್ ಇಸ್ ಮೇ ಗಮ್ ಶಾಮಿಲ್ ನಾ ಹೋ